ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 15ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಪಂಚಮಿ, ಅಂದರೆ 2026 ಇಸವಿ ಜೂನ್ ತಿಂಗಳ 5ನೆಯ ತಾರೀಖು ಶುಕ್ರವಾರ. ಈಗ ಸಮಯ 5:58:45. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಬಾನುಲಿ ಗೆಳತಿ ಶಭಾನ ಮಾಡುವ ಮುಂಜಾನೆಯ ನಮನಗಳು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚನ್ನಪ್ಪ ಅಂಗಡಿ ಅವರಿಂದ ಚಿಂತನ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಜ್ಞಾನ ಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ ಈ ಬೆಳಿಗ್ಗೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಥಮಾಲಜಿ ಬೆಂಗಳೂರು. ಇಂದಿನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಮತ್ತು ಸಾಹಿತಿ ಹಾಗೂ ಸಂರಕ್ಷಣಾಧಿವಾದಿ ಟಿಎಸ್ ಗೋಪಾಲ್. 7:30 ಸೇವಾ ವಾಹಿನಿ. 7:45 8:45 ಹಾಗೂ 9:35 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:00 ನಮ್ಮ ಆರೋಗ್ಯ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವು ಪಿ ಮತ್ತು ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 9:30 ಗಾಂಧಿ ಸ್ಮೃತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ರಾಮನ್ ಮತ್ತು ಬಿವಿ ಲಕ್ಷ್ಮಣ್ ಅವರ ಯುಗಳ ಹಾಡುಗಾರಿಕೆ. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು ಬದುಕಿನ ಬಣ್ಣಗಳ ಚಿತ್ತಾರ, ಪ್ರಸ್ತುತಿ ಜಿಎನ್ ಮಂಜುನಾಥ್. 12:05 ವನಿತಾ ವಿಹಾರ ಕಲಬುರಗಿಯ ಹೋಂ ನಗರದ ಶ್ರೀ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಉಡುಪಿ ಮರೋಳಿಯ ದಕ್ಷಿಣ ಕನ್ನಡ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರವೀಶ್ ಆಚಾರ್ಯ ಮತ್ತು ಪೆರಡೋಲಿನ ಅರುಣ್ ಆಚಾರ್ಯ, ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. 1:20 ರಾಧಿಕಾ ಭಟ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿ ದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಕೆ, ಪ್ರಸ್ತುತಿ ಜಿ ಕೆ ರವೀಂದ್ರಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ, ರಚನೆ ಮತ್ತು ಪ್ರಸ್ತುತಿ ರೇಖಾ ವೆಂಕಟೇಶ್. 4:30 ವೃತ್ತಿ ಮಾರ್ಗದರ್ಶನ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಹಾಗೂ ಅಧ್ಯಯನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಎಸ್ಥೆಟಿಕ್ ಆಗಿರುವಂತಹ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ. 6:30 ಅವಲೋಕನ. 6:50 ಕೃಷಿ ರಂಗ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani, the news read by Ajay Kumar. Prime Minister Narendra Modi will visit Gujarat and Daman today. He will dedicate and lay the foundation stone of multiple development projects worth over 18,800 crore rupees in Surat across the road, power and industrial sectors. Mr. Modi will also inaugurate a 200-bedded ESIC hospital in Surat, providing modern secondary healthcare across key specialities. The Prime Minister will also inaugurate several important initiatives of the Government of Gujarat, including modern power distribution rates, advanced effluent disposal and treatment infrastructure at Dahej Petroleum. In the evening, Prime Minister Modi will travel to Daman and lay the foundation stone of development projects worth around 2,970 crore rupees. These projects span various sectors including healthcare, civil aviation, tourism, infrastructure, connectivity and public welfare. Prime Minister Narendra Modi has called upon athletes participating in World Yogasan Championship to become global ambassadors of the Ayush Ministry's Yoga 365 campaign when they return to their home countries. Speaking at the opening ceremony of the championship in Ahmedabad, Mr. Modi said, Ministry of Ayush has launched a Yoga 365 campaign to encourage year-round engagement with yoga and promote healthier lifestyle across communities. The Prime Minister urged athletes from across the world to help spread awareness about yoga beyond the championship.
2: जैसे जैसे योगासना स्पोर्ट्स का विस्तार होगा वैसे वैसे इससे जुड़ी नई संभावनाएं भी बढ़ेगी ये खिलाड़ियों के लिए नई कैरियर अपॉर्चुनिटीज लेकर आएगा यह ट्रेनर्स स्पोर्ट्स साइंटिस्ट रिसर्चर्स और इवेंट मैनेजर्स के लिए भी नए अवसर बनाएगा
1: Prime Minister Narendra Modi yesterday held talks with acting President of Venezuela, Leonel Rodriguez, in New Delhi. The two leaders reviewed the full spectrum of bilateral relations and explored new avenues of cooperation in energy, trade, investment, healthcare, and automobiles, among others. In a social media post, Mr. Modi said they had extensive discussions on expanding cooperation in energy, critical minerals, technology, agriculture, health, and people-to-people ties. The Appointments Committee of the Cabinet has approved a one-year extension for Tarun Kapoor, a retired 1987 batch IS officer, as advisor to the Prime Minister Narendra Modi. The Department of Personnel and Training informed that Mr. Kapoor's extended tenure in the Prime Minister's office takes effect on 10th of this month for a period of 1 year. The Appointments Committee of the Cabinet has approved the appointment of Neelkant Mishra as Executive Director, World Bank Headquarters, Washington, D.C. for a tenure of 3 years. The Department of Personnel and Training informed that the tenure of Parmeswaran Iyer has also been extended till the new incumbent assumes charge. The Reserve Bank of India, RBI, will announce its bi-monthly monetary policy today. RBI Governor Sanjay Malhotra will announce the decisions taken by the Monetary Policy Committee, MPC, this morning. Former Lok Sabha Secretary General and constitutional expert Subhashi Kashyap passed away in New Delhi yesterday following a prolonged illness. He was 97. Dr. Kashyap was part of the high-level committee headed by former President Ramnath Kovind to prepare a legal framework on simultaneous elections. Author of over 100 books, he served as a Secretary General of Lok Sabha from 1983 to 1990. In his condolence message, Prime Minister Narendra Modi said that Dr. Kashyap was one of India's foremost constitutional scholars whose contributions to parliamentary and constitutional discourse enriched the society. World Environment Day is being celebrated across the globe today. It has been observed on 5th June every year since 1973 as part of the United Nations Environment Programme to build awareness to save life on Earth. The day is observed to raise global awareness to take positive environmental action to protect nature and the planet Earth. On the occasion of World Environment Day, Union Minister for Environment, Forest and Climate Change Bhupendra Yadav and Minister of State Kirti Vardhan Singh will participate in a tree plantation program. India will take on arch rivals Pakistan in the semi-final of the Men's Under-18 Asia Cup Hockey Tournament at Kakamegara Hockey Stadium in Japan today. And that is the end of this news bulletin.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಸುಪ್ರಭಾತ.

ಇನ್ನು ಮುಂದೆ ಕೇಳೋಣ ವೃಂದಗಾನದಲ್ಲಿ ಗೋಪಾಲಕೃಷ್ಣ ಅಡಿಗ ವಿರಚಿತ ದೇಶಭಕ್ತಿ ಗೀತೆ. ಭಾರತ ದೇಶದ ಜನಮನ ಜಾಗೃತಿ ಪಡೆಯಲಿ ದಿನ ದಿನ ಪ್ರತಿ ನಿಮಿಷ.

ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಕೇಳಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ.

0: ಆಕಾಶವಾಣಿ ಈಗ ಚಿಂತನ ಚೆನ್ನಪ್ಪ ಅಂಗಡಿ ಅವರಿಂದ.
1: ಪರಿಸರ ಇಂದು ಅತಿ ಹೆಚ್ಚು ಚರ್ಚೆಗೊಳಗಾಗುತ್ತಿರುವ ಮಾನವ ಜೀವನದ ಭಾಗವಾಗಿದೆ. ಏಕೆಂದರೆ ನಾವು ಪರಿಸರದ ಯಾವುದೋ ಒಂದು ಭಾಗವಾಗಿದ್ದೇವೆ. ನಾವೇ ಪರಿಸರವಲ್ಲ, ನಮ್ಮಿಂದ ಪರಿಸರವಾಗಿಲ್ಲ, ನಾವು ಪರಿಸರದಿಂದ ಆಗಿದ್ದೇವೆ. ನಮಗೆ ಪರಿಸರ ಅನಿವಾರ್ಯವಾಗಿದೆ, ನಾವು ಅದಕ್ಕೆ ಅನಿವಾರ್ಯವಲ್ಲ. ಈ ಪರಿಸರದಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿ ಹೀಗೆ ಅಸಂಖ್ಯ ಜೀವಿಗಳೊಂದಿಗೆ ಮನುಷ್ಯನೂ ಇದ್ದಾನೆ. ನಿಸರ್ಗ ಆಯಾ ಜೀವಿಗಳಿಗೆ ಅವುಗಳದ್ದೇ ಆದ ಪಾತ್ರವನ್ನು ನೀಡಿ ತನ್ನ ಪಾಡಿಗೆ ತಾನು ಇರುತ್ತದೆ. ಅದರ ಪಾಡಿಗೆ ಅದನ್ನು ಬಿಟ್ಟರೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಿಂದಿರಲು ಅದೂ ಬಿಡುತ್ತದೆ. ಪ್ರಕೃತಿ ನೀಡುವ ಅನುಭವಕ್ಕೆ ಪಾರವೇ ಇಲ್ಲ. ಪ್ರಕೃತಿ ವಿಜ್ಞಾನವು ಪ್ರಶ್ನಿಸುವ ಪದ್ಧತಿಗೆ ಸೇರಿದ ಜ್ಞಾನವಾಗಿದೆ. ಅದರ ತಿಳುವಳಿಕೆಯನ್ನು ಪಡೆದ ಮನುಷ್ಯ ತರ್ಕಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಪ್ರಕೃತಿಯೊಂದಿಗಿನ ಒಡನಾಟ ಮನುಷ್ಯನಿಗೆ ಸ್ವತಂತ್ರವಾಗಿ ಯೋಚಿಸುವ ಪಾಠವನ್ನು ಕಲಿಸುತ್ತದೆ. ಇದು ಜನಸಮುದಾಯದ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಅಂತಹ ಸಾರ್ವಜನಿಕವು ಅನ್ಯಾಯ ಅಕ್ರಮ ಶೋಷಣೆ ದಬ್ಬಾಳಿಕೆ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಬಂಡೇಳುವ ಸಾಧ್ಯತೆ ಇರುತ್ತದೆ. ಬಹುಶಃ ಈ ಕಾರಣದಿಂದ ಆರಂಭಿಕ ನಾಗರಿಕತೆಗಳು ವಿಜ್ಞಾನ ಮತ್ತು ನಗರೀಕರಣವನ್ನು ಬೆಳೆಸಿದರೂ ಪ್ರಕೃತಿ ವಿಜ್ಞಾನವನ್ನು ಬೆಳೆಸಲಿಲ್ಲ. ಯಾರೋ ದುಡಿದಿದ್ದನ್ನು ಯಾರೋ ಕೂತು ತಿನ್ನುವುದು ಪ್ರಕೃತಿ ವಿರೋಧಿಯಾಗಿದ್ದು ಇದನ್ನು ಅರಿತಾಗಲೆಲ್ಲ ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. 1972 ಡಿಸೆಂಬರ್ 15 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವ ಪರಿಸರ ದಿನವನ್ನು ಆಚರಿಸಬೇಕೆಂಬ ನಿರ್ಣಯವನ್ನು ಅಂಗೀಕರಿಸಿತು. ಮಾನವ ಪರಿಸರದ ಮೇಲಿನ ಸ್ಟಾಕ್ಹೋಮ್ ಸಮಾವೇಶ ನಡೆದ ಜೂನ್ 5 ಜಗತ್ತಿನಾದ್ಯಂತ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂಥದ್ದೊಂದು ದಿನವನ್ನು ಆಚರಿಸುವ ಹಿಂದಿನ ಮುಖ್ಯ ಉದ್ದೇಶ ಪರಿಸರ ಸಮಸ್ಯೆಗಳ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದು, ಜೊತೆಗೆ ಜಗತ್ತಿನಾದ್ಯಂತ ಪರಿಸರ ರಕ್ಷಣೆಗಾಗಿ ನಡೆಯುವ ಕೆಲಸ ಕಾರ್ಯಗಳನ್ನು ಬೆಂಬಲಿಸುವುದು. ಈ 5 ದಶಕಗಳಲ್ಲಿ ಪರಿಸರ ದಿನಾಚರಣೆ ತನ್ನದೇ ಆದ ಮಹತ್ವವನ್ನು ಪಡೆಯುತ್ತಾ ಬಂದಿದೆ. ಆಚರಣೆಗೆ ಒಂದು ನಿರ್ದಿಷ್ಟ ಗುರಿ ಇರಲಿ ಎನ್ನುವ ಉದ್ದೇಶದಿಂದ ಬಹುತೇಕ ಕಡೆ ಪರಿಸರ ದಿನಾಚರಣೆ ಒಂದು ಮುಖ್ಯ ಕಾರ್ಯಕ್ರಮವೆಂದರೆ ಗಿಡಗಳನ್ನು ನೆಡುವುದು, ಒಂದಷ್ಟು ಚರ್ಚೆ ಸಂವಾದ ಮೆರವಣಿಗೆ ಉಪನ್ಯಾಸಗಳನ್ನು ನಡೆಸುವುದು, ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ ಫಲಿತಾಂಶ ಬಹುಮಾನ ಇತ್ಯಾದಿ. ಜನಸಾಮಾನ್ಯರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸುವುದು ಅವಶ್ಯಕವಿದೆ. ಪರಿಸರ ರಕ್ಷಣೆಯಂತ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸಲು ನಾಗರಿಕರಲ್ಲಿ ಒಗ್ಗಟ್ಟು ತರುವುದು ಕೂಡ ಅಷ್ಟೇ ಅಪೇಕ್ಷಣೀಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಇಂತಹ ಪ್ರಯತ್ನಗಳೆಲ್ಲವೂ ಸ್ವಾಗತಾರ್ಹ. ಆದರೆ ಮುಂದೇನು ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಳ್ಳದಿದ್ದರೆ ಈ ರೀತಿಯ ಆಚರಣೆಗೆ ಅರ್ಥ ಬರುವುದಿಲ್ಲ. ಆ ದಿನದ ಆಚರಣೆ ವರ್ಷಪೂರ್ತಿ ನಾವು ಪರಿಸರ ಕುರಿತಾಗಿ ನಿರಂತರವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸಲು ಪ್ರೇರಣೆ ನೀಡುವಂತಾಗಬೇಕು. ಹೀಗೆಯೇ ಒಬ್ಬ ಸಣ್ಣ ಹುಡುಗಿ ಗಿಡಗಳಿಗೆ ನೀರುಣಿಸುವ ತಾಯಿಯ ಹಿಂದೆ ಅಡ್ಡಾಡುತ್ತಿದ್ದಳು. ಅರಣ್ಯ ಇಲಾಖೆಯ ನರ್ಸರಿ ನಿರ್ವಹಿಸುತ್ತಿದ್ದ ತಾಯಿಯೊಂದಿಗಿನ ಓಡಾಟದಲ್ಲಿ ಗಿಡಮರಗಳ ಬಗೆಗೆ ಸಾಕಷ್ಟು ತಿಳಿದುಕೊಂಡಳು. ಆಕೆಯ ಅನುಭವವನ್ನು ಗುರುತಿಸಿದ ಇಲಾಖೆಯವರು ದಿನಗೂಲಿ ಕೆಲಸವನ್ನು ನೀಡಿದರು. ಗಿಡಮರ ಹಣ್ಣು ಬೀಜ ಅವುಗಳನ್ನು ಬೆಳೆಸುವ ರೀತಿ ಔಷಧಿ ಗುಣ ಇತರೆ ಉಪಯೋಗಗಳು ಮುಂತಾದ ಮಾಹಿತಿಯನ್ನು ಓದು ಬರಹ ಬಾರದ ಆಕೆ ತಲೆಯಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. 35 ವರ್ಷ ದಿನಗೂಲಿ ನೌಕರಳಾಗಿ ಕೆಲಸ ಮಾಡಿದ ಮೇಲೆ ಖಾಯಂಮಾತಿ ದೊರಕಿಸಿಕೊಂಡಳು. ವರ್ಷಕ್ಕೆ ಸುಮಾರು 30,000 ಗಿಡಗಳನ್ನು ನೆಡುತ್ತಿದ್ದಳು. ಅರಣ್ಯ ರಕ್ಷಣೆಗಾಗಿ ಎಂತೆಂತಹ ಸಾಹಸಕ್ಕೂ ಕೈ ಹಾಕಿದ ಅವಳನ್ನು ವೃಕ್ಷಮಾತೆಯೆಂದು ಕರೆಯಲಾಯಿತು. ಪರಿಸರ ರಕ್ಷಣೆಗಾಗಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಆಕೆಗೆ ಪ್ರಶಸ್ತಿಯನ್ನೂ ನೀಡಿತು. ಆಕೆಯೇ ಉತ್ತರ ಕನ್ನಡ ಜಿಲ್ಲೆಯ ಪದ್ಮಶ್ರೀ ತುಳಸವ್ವ. ಪರಿಸರ ರಕ್ಷಣೆಯಾಗುವುದು ಇಂತಹ ಸಮರ್ಪಣಾ ಭಾವದ ವ್ಯಕ್ತಿಗಳಿಂದಲೇ ಎಂದು ತಿಳಿಯಬೇಕು. ಒಂದು ಅಂದಾಜಿನ ಪ್ರಕಾರ ಈ ಭೂಮಿಯ ಮೇಲಿನ 4,500,000 ಹೆಕ್ಟೇರ್ ಕಾಡು ನಾಶವಾಗಿದೆ. ಜಾಗತಿಕ ತಾಪಮಾನ ಸರಾಸರಿ 1.1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇದರಿಂದ ಹಿಮಬಂಡೆಗಳು ಕರಗಿ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಕುಡಿಯುವ ನೀರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣಿ ಪಕ್ಷಿಗಳಲ್ಲದೆ ಸಸ್ಯ ಪ್ರಭೇದಗಳು ಅಪಾಯದ ಅಂಚಿಗೆ ಬಂದು ನಿಂತಿವೆ. ಕೃಷಿ ಪರಿಸರದಲ್ಲಿ ಭೂ ಅವನತಿಯೊಂದಿಗೆ ಲೆಕ್ಕಕ್ಕೆ ಸಿಗದಷ್ಟು ಮಾಲಿನ್ಯವಾಗಿದೆ. ಒಟ್ಟಾರೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯು ವಾಸಯೋಗ್ಯವಾಗುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಿದೆ. ಇದಕ್ಕೆಲ್ಲ ಪರಿಹಾರವೆಂದರೆ ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು, ಸಹಜ ಬದುಕನ್ನು ನಡೆಸುವುದು, ಇಂಗಾಲದ ಅನಿಲ ಪ್ರಮಾಣವನ್ನು ತಗ್ಗಿಸುವುದು, ನವೀಕರಿಸಬಹುದಾದ ಇಂಧನಗಳನ್ನು ಬಳಸುವುದು, ಪರಿಸರ ಸ್ನೇಹಿ ಕೃಷಿಯನ್ನು ರೂಢಿಸಿಕೊಳ್ಳುವುದು, ವಿಷಕಾರಿಕ ರಸಾಯನಿಕಗಳ ಬಳಕೆ ಕಡಿತಗೊಳಿಸುವುದು, ಇನ್ನೂ ಮುಂತಾದ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ. ಮಕ್ಕಳು, ಯುವಜನಾಂಗ ಮತ್ತು ಜನಸಾಮಾನ್ಯರಲ್ಲಿ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಈ ಸೃಷ್ಟಿಯ ವಿಕಾಸದಲ್ಲಿ ಮನುಷ್ಯ ಕೊನೆಯದಾಗಿ ಬಂದು ಪರಿಸರ ಸೇರಿಕೊಂಡ ಪ್ರಾಣಿ ಎಂಬುದನ್ನು ಎಂದೆಂದಿಗೂ ನೆನಪಿಡಬೇಕು.
0: ಇದುವರೆಗೆ ಚನ್ನಪ್ಪ ಅಂಗಡಿಯವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಈಗ ಸಮಯ 6:35.
3: ಆಕಾಶವಾಣಿ ಮೈಸೂರು ಜ್ಞಾನಜ್ಯೋತಿ. ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ.
4: ವಿಜಯವಾಡ ತಾಲೂಕಿನಲ್ಲಿ ಪದವಿ ಪಡೆದ ಮೊದಲ ಮಹಿಳೆ ಕೋಟೇಶ್ವರಮ್ಮನವರು. ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದ ಮಹಿಳೆ. ತಮಗೆ ಪದ್ಮ ಪ್ರಶಸ್ತಿ ಲಭಿಸಿದಾಗ ಅವರು ಹೇಳುತ್ತಾರೆ, ಕಠಿಣ ಪರಿಶ್ರಮ ಯಾವತ್ತೂ ಫಲ ನೀಡುತ್ತದೆ. ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರೆ ಮನ್ನಣೆ ತಾನಾಗಿಯೇ ಒಲಿದು ಬರುತ್ತದೆ. ಶ್ರಮದ ಬಗ್ಗೆ ಎಂಥ ಅದ್ಭುತವಾದ ವ್ಯಾಖ್ಯಾನವಲ್ಲವೇ. 2017 ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಪದ್ಮ ಪ್ರಶಸ್ತಿ ಪುರಸ್ಕೃತರಾದಾಗ ಕೋಟೇಶ್ವರಮ್ಮನವರಿಂದ ಬಂದ ಈ ನುಡಿಮುತ್ತುಗಳು ಸಕಲರಿಗೂ ಅನ್ವಯವಾಗುವಂಥದ್ದು. ವೈದ್ಯಕೀಯವನ್ನು ಕಲಿತು ಡಾಕ್ಟರ್ ಆಗಿ ವೃತ್ತಿಯನ್ನು ಆರಂಭಿಸಲು ಇಚ್ಛಿಸಿದ್ದ ಇವರು ಬರಬರುತ್ತಾ ಶೈಕ್ಷಣಿಕ ಕ್ಷೇತ್ರದೆಡೆಗೆ ತಮ್ಮ ಆಸಕ್ತಿ ಮತ್ತು ಪ್ರೀತಿಯನ್ನು ಹೊರಳಿಸಿಕೊಂಡರು. ಕೋಟೇಶ್ವರಮ್ಮನವರ ತಂದೆ ತಾಯಿಗಳಿಬ್ಬರು ಶಿಕ್ಷಕ ವೃತ್ತಿಯಲ್ಲಿದ್ದರು. ಗುಂಟೂರಿನ ಕಾಲೇಜಿನಲ್ಲಿ ಪದವಿ ಪಡೆದುಕೊಂಡರು. ನಂತರ ಬಿಎಡ್ ಮಾಡಿ ಬೋಧನೆಯನ್ನೇ ತಮ್ಮ ವೃತ್ತಿಯಾಗಿಸಿಕೊಂಡರು. 1972 ತೆಲುಗು ಸಾಹಿತ್ಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದರು. ಅಂತೆಯೇ 1980 ನಾಗಾರ್ಜುನ ವಿಶ್ವವಿದ್ಯಾನಿಲಯದಿಂದ PhD ಕೂಡ ಪಡೆದುಕೊಂಡರು. 1955 ಸರ್ಕಾರಿ ಜಿಲ್ಲಾ ಪರಿಷತ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ವೃತ್ತಿ ಆರಂಭಿಸಿದರು. ಆಗ ಇವರಿಗೆ ಕೇವಲ 20 ಮಕ್ಕಳಿಗೆ ನರ್ಸರಿಯನ್ನು ಪ್ರಾರಂಭಿಸಲು ಅವಕಾಶ ನೀಡಲಾಯಿತು. ಅದನ್ನೇ ಸವಾಲಾಗಿ ಸ್ವೀಕರಿಸಿದ ಕೋಟೇಶ್ವರಮ್ಮನವರು 1973 ಮಾಂಟೆಸ್ಸರಿ ಜೂನಿಯರ್ ಮತ್ತು ಪದವಿ ಕಾಲೇಜುಗಳನ್ನು ಪ್ರಾರಂಭಿಸಿದರು. 1984 ಈ ಕಾಲೇಜನ್ನು ಮಾಂಟೆಸ್ಸರಿ ಶಿಕ್ಷಣ ಸಂಸ್ಥೆಗಳ ಗುಂಪಿಗೆ ಸೇರಿಸಲಾಯಿತು. ಸ್ನಾತಕೋತ್ತರ ಕಾಲೇಜುಗಳನ್ನು ಕೂಡ ಪ್ರಾರಂಭಿಸಿದರು. ಸುಲಲಿತವಾದ ಪ್ರಬಂಧಗಳು ಇವರಿಂದ ರಚಿತವಾಗಿದ್ದಾವೆ. ಮನೋಜ್ಞವಾದ ಕವಿತೆಗಳ ರಚನೆಯಲ್ಲೂ ಕೋಟೇಶ್ವರಮ್ಮ ಸಿದ್ಧಹಸ್ತರಾಗಿದ್ದರು. 50 ಪುಸ್ತಕಗಳನ್ನು ರಚಿಸಿ ಸಾಹಿತ್ಯ ಸರಸ್ವತಿಗೆ ಸೇವೆ ಸಲ್ಲಿಸಿದ್ದಾರೆ. ಇವರ ಪ್ರಬುದ್ಧ ಸಾಹಿತ್ಯ ರಚನೆಗೆ ತೆಲುಗು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಇಲ್ಲ ಇಲ್ಲಲು ಎಂದರೆ ಮನೆ ಮತ್ತು ಗೃಹಿಣಿ ಎಂಬ ಮಾಸಿಕ ಪತ್ರಿಕೆಯನ್ನು 39 ವರ್ಷಗಳ ಕಾಲ ನಡೆಸಿದ್ದು ಇವರ ಅವಿಸ್ಮರಣೀಯವಾದ ಕಾರ್ಯವಾಗಿದೆ ಮತ್ತು ಅವರಿಗೆ ಸಾಹಿತ್ಯದಲ್ಲಿದ್ದ ಆಸಕ್ತಿ ಶ್ರದ್ಧೆಯನ್ನು ತೋರಿಸುತ್ತದೆ. ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆಯುತ್ತಿದ್ದಂತೆ ರಾಜ್ಯದಲ್ಲೂ ಕೂಡ ಸರ್ಕಾರ ಇವರ ಸೇವೆಯನ್ನು ಗುರುತಿಸಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಿತು. ಕೃಷ್ಣಾ ಜಿಲ್ಲೆಯ ಕಂಕಿಪಾಡು ಗೋಸಾಲ ಗ್ರಾಮದಲ್ಲಿ ಜನಿಸಿ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮೀಸಲಿಟ್ಟರು. ವಿಜಯವಾಡದ ಮೊದಲ ಪದವೀಧರರಾದ ಕೋಟೇಶ್ವರಮ್ಮನವರ ಗಮನವೆಲ್ಲ ಪುಟ್ಟ ಮಕ್ಕಳಲ್ಲೇ ಕೇಂದ್ರೀಕೃತವಾಗಿತ್ತು. ಶಿಕ್ಷಣ ಮತ್ತು ಮಕ್ಕಳೆಡೆಗೆ ತಮ್ಮ ಕರ್ತವ್ಯ ಮತ್ತು ಸೇವೆಯನ್ನು ನಿಶ್ಚಯಿಸಿದ್ದ ಕೋಟೇಶ್ವರಮ್ಮನವರಿಗೆ ಅನೇಕಾನೇಕ ಪ್ರಶಸ್ತಿಗಳು ಸಂದಿದ್ದವು. ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮ ಕೂಡ ದೊರಕಿ ಅವರ ಸೇವೆ ಅತ್ಯಂತ ಮೌಲ್ಯಯುತವಾದದ್ದೆಂದು ಸಾರಿತು. ಶ್ರಮವೇ ಬದುಕಾಗಬೇಕು, ದುಡಿಮೆಯೇ ಹಾಡಾಗಬೇಕೆಂದು ಸಾರಿದ ಕೋಟೇಶ್ವರಮ್ಮನವರು ಸೋಮಾರಿಯಾಗಬಾರದೆಂಬ ಎಚ್ಚರಿಕೆಯ ಪಾಠವನ್ನು ನೀಡುತ್ತಾ 94 ವರ್ಷಗಳ ಸುದೀರ್ಘ ಸಾರ್ಥಕ ಜೀವನವನ್ನು ನಡೆಸಿ ಇಹಲೋಕ ತ್ಯಜಿಸಿದರು.
3: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಇಂದು ಬೆಳಿಗ್ಗೆ 8:30 ಯೋಗದತ್ತ ಜಗತ್ತು. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ. 9:00 ನಮ್ಮ ಆರೋಗ್ಯ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ, ಈ ಕುರಿತು ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವು ಪಿ ಮತ್ತು ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಈಗ ಸಮಯ 6:40.
6: ಆಕಾಶವಾಣಿ.
7: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು.
8: ಸಿರಿಗನ್ನಡ ದೇವಿಯ ಮುಕುಟ.
6: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪರಮೇಶ್ವರ ವಿ ಭಟ್. ಪದಪರಿಚಯ.
9: ಈ ದಿನ ಕನ್ನಡದ ಎರಡು ಶಬ್ದಗಳಿಗೆ ಅರ್ಥವನ್ನು ನೋಡೋಣ. ಮೊದಲನೆಯ ಶಬ್ದ ಹಡಪ. ಇದು ಕನ್ನಡದ ಶಬ್ದ. ಇದರ ಮೂಲ ಹಳೆಗನ್ನಡದ ಅಡೆಪ, ಅಡಪ. ಇದಕ್ಕೆ ಅಡಕೆ, ಎಲೆ, ಸುಣ್ಣ ಮೊದಲಾದ ತಾಂಬೂಲ ಪರಿಕರಗಳನ್ನು ಇಟ್ಟುಕೊಂಡಿರುವ ಚೀಲ ಎಂದರ್ಥ. ಪಂಪನ ಆದಿಪುರಾಣದಲ್ಲಿ ಚಾಮರದ ಅಡಪದ ಡವಕೆಯ ಕನ್ನಡಿಯ ಪರಿಚಾರಿಕೆಯರುಂ ಎಂಬ ಪ್ರಯೋಗ ಕಂಡುಬರುತ್ತದೆ. ಅಡಪ ಎಂಬ ಪದ ಹೊಸಗನ್ನಡದಲ್ಲಿ ಹಡಪ ಎಂಬ ರೂಪವನ್ನು ಪಡೆದಿದೆ. ಅದೇ ರೀತಿ ಅರ್ಥದಲ್ಲಿಯೂ ಬದಲಾವಣೆಯಾದದ್ದನ್ನು ಕಾಣಬಹುದು. ಹಡಪ ಎಂದರೆ ಕ್ಷೌರಿಕನ ಕೆಲಸದ ಸಾಮಾನುಗಳುಳ್ಳ ಕೈಪೆಟ್ಟಿಗೆ ಎಂದು ಅರ್ಥ. ಇನ್ನು ಎರಡನೆಯ ಶಬ್ದ ಆಸರು. ಅಸರ್ ಎಂಬ ಮೂಲ ರೂಪದಿಂದ ಆಸರು ಎಂಬ ಪದ ಬಂದಿದೆ. ಇದು ಕನ್ನಡದ ಶಬ್ದ. ಇದನ್ನು ಕ್ರಿಯಾಪದವಾಗಿಯೂ ನಾಮಪದವಾಗಿಯೂ ಪ್ರಯೋಗಿಸಬಹುದು. ಕ್ರಿಯಾಪದವಾದರೆ ದಣಿ, ಬಳಲು, ಆಯಾಸ ಹೊಂದು ಎಂದು ಅರ್ಥ. ನಾಮಪದವಾದರೆ ದಣಿವು, ಬಳಲಿಕೆ, ಆಯಾಸ ಎಂದರ್ಥ. ಪಂಪ ಭಾರತದ ಪ್ರಯೋಗವೊಂದು ಹೀಗಿದೆ: ಆಸತ್ತು ತಿರಿದರಣ್ಯಾವಾಸದ ಪರಿಭವದ ಕುದಿಪಯಂ ನೀಗಿ. ಇಲ್ಲಿ ಅಸರ್ ಎನ್ನುವುದು ಕೃದಂತ ರೂಪದಲ್ಲಿ ಆಸತ್ತು ಎಂದಾಗಿದೆ. ಹರಿಶ್ಚಂದ್ರ ಕಾವ್ಯದಲ್ಲಿ ನಾಮಪದ ಪ್ರಯೋಗವನ್ನು ಕಾಣಬಹುದು. ಚಿತ್ತದಾಸರ ಒಳಿವಂತೆ, ಈ ಪದಕ್ಕೆ ಬಾಯಾರಿಕೆ ಎಂಬ ಅರ್ಥವನ್ನು ಕಾಣಬಹುದು. ನಂದಿ ಮಹಾತ್ಮೆಯಲ್ಲಿ ವರಪುಣ್ಯ ಕಥವೇಳ್ದು ನಮ್ಮ ಕಿವಿಯಾಸರಂ ತವಿಸೆಂದನು ಎಂಬ ಪ್ರಯೋಗವಿದೆ. ಕೋಟಿ ಚೆನ್ನಯ್ಯ ಎಂಬ ಪುಸ್ತಕದಲ್ಲಿ ಆಸರಿಗೆ ನೀರು ಬೇಕು ಎಂದು ಕೂಗಿದನು ಎಂಬ ಪ್ರಯೋಗವನ್ನು ನಾವು ಗಮನಿಸಬಹುದು.
6: ತಪ್ಪು ಒಪ್ಪು.
9: ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಎಂಬ ಗಾದೆ ಮಾತು ಎಲ್ಲರಿಗೂ ಗೊತ್ತು. ಅದರ ಮೂಲ ರೂಪ ಶಿವಪೂಜೆಯಲ್ಲಿ ಕರಡಗೆ ಬಿಟ್ಟ ಹಾಗೆ. ಕರಡಿ ಅಲ್ಲ, ಕರಡಗೆ. ಯಾವುದಾದರೂ ಸ್ತುತ್ಯ ಕಾರ್ಯವನ್ನು ಮಾಡುವಾಗ ಆ ಕಾರ್ಯದ ಪ್ರಧಾನ ಅಂಗವಾದ ಯಾವುದಾದರೂ ಅಂಶವನ್ನು ಮರೆಯುವುದು ಒಟ್ಟು ಕಾರ್ಯಕ್ಕೆ ವಿಫಲತೆಯನ್ನು ಉಂಟು ಮಾಡುತ್ತದೆ ಎಂಬುದು ಇದರ ಅರ್ಥ. ಕರಡಗೆ ಎಂಬುದು ಸಂಸ್ಕೃತದ ಕರಡಕದಿಂದ ಬಂದ ಶಬ್ದ. ಶಿವಪೂಜೆ ಮಾಡಬೇಕು ಎಂದಾದಲ್ಲಿ ಶಿವಲಿಂಗವನ್ನು ಇರಿಸಿದ ಕರಡಗೆ ಅನಿವಾರ್ಯ. ಕರಡಗೆಯನ್ನೇ ಮರೆತರೆ ಶಿವಪೂಜೆ ಮಾಡುವ ಬಗೆಯಾದರೂ ಎಂತು? ಕರಡಗೆ ಎಂಬ ಪದವೇ ಎಲ್ಲರಿಗೂ ಚಿರಪರಿಚಿತವಾದ ಕರಡಿಯೇ ಮುಖ್ಯವಾಗಿ ಕಂಡು ಕಾಲಕ್ರಮೇಣ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಎಂಬ ಹೊಸಗಾದೆ ಸೃಷ್ಟಿಯಾಗಿದೆ. ಶಿವಪೂಜೆಗೂ ಕರಡಗೆಗೂ ಸಂಬಂಧವಿದೆ. ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಯಾವಾಗ ಹೊಂದಿಕೆ ಅಥವಾ ಸಾಮರಸ್ಯವಿರದೋ ಅಂತಹ ಕೆಲಸಕ್ಕೆ ಈ ಗಾದೆಯನ್ನು ಅನ್ವಯಿಸಿಕೊಳ್ಳಬಹುದು.
6: ಸುಮಧುರ.
9: ಕವಿ ಎಂಬ ಪದವನ್ನ ವಿಶೇಷವಾದ ಅರ್ಥದಲ್ಲಿ ಇಲ್ಲಿ ಬಳಸಿದ್ದನ್ನ ನಾವು ಕಾಣಬಹುದು. ರನ್ನ ಕವಿಯ ಈ ಸ್ವಾರಸ್ಯಕರವಾದಂತಹ ಪದ್ಯವನ್ನ ಇದೀಗ ನಾವು ನೋಡೋಣ.

0: ಇದು ರನ್ನಕವಿಯ ಅಜಿತನಾಥ ಪುರಾಣದಲ್ಲಿ ಪ್ರಥಮಾಶ್ವಾಸದ 86ನೆಯ ಪದ್ಯ. ಈ ಪದ್ಯದ ಅರ್ಥ ಈ ರೀತಿಯಾಗಿದೆ: ಕಾವ್ಯ ರಚನೆಯ ಅಂತರಂಗವನ್ನು ಅರಿತು ಕಾವ್ಯದ ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ, ಶಾಂತ ಎಂಬ ನವರಸಗಳನ್ನು ಎಲ್ಲರಿಗೂ ತಿಳಿಯುವ ಹಾಗೆ ನಿರೂಪಿಸುವ ಕವಿಯು ನಿಜವಾಗಿ ಒಳ್ಳೆಯ ಕವಿ. ಹಾಗಲ್ಲದೆ ಗುಡಾರಗಳ ಮೇಲೆ ಹೊದೆಸುವ ಮುಚ್ಚಳದ ಬಟ್ಟೆಯಂತೆ ಕಾವ್ಯದ ಅರ್ಥವನ್ನು ಮುಚ್ಚಿಡುವವನು ಕವಿಯೇ ಅಲ್ಲ. ಇಲ್ಲಿರುವ ಚಮತ್ಕಾರವೇನೆಂದರೆ, ರನ್ನ ಕವಿಯು ಕವಿ ಎಂಬ ಶಬ್ದಕ್ಕೆ ಇರುವ ಅರ್ಥಗಳಲ್ಲಿ ಎರಡು ಅರ್ಥಗಳನ್ನು ಉಪಯೋಗಿಸಿರುವ ರೀತಿ. ಗೂಡಾರ ಎಂದರೆ ಬಟ್ಟೆಯ ಮನೆ, ಡೇರೆ ಎಂದರ್ಥ. ಕಾವ್ಯ ರಚಿಸುವವನು ಕವಿ ಎಂದು ಕರೆಯುತ್ತಾರೆ. ಅದೇ ರೀತಿ ಗುಡಾರದ ಮೇಲೆ ಕವಿಸುವ ಬಟ್ಟೆಗೂ ಕವಿ ಎಂದೇ ಹೆಸರು. ಈ ಕವಿ ಎಂದರೆ ಗುಡಾರದ ಕವಿ. ಗುಡಾರದ ಒಳಗಿರುವುದನ್ನೆಲ್ಲ ಮುಚ್ಚಿಡುತ್ತದೆ. ಒಳಗೇನಿದೆ ಎಂಬ ಅರಿವು ಹೊರಗಿರುವ ಯಾರಿಗೂ ಬಾರದಂತೆ, ಎಲ್ಲವನ್ನೂ ಕಾಣದಂತೆ ಇಡುವ ಪ್ರಯತ್ನ ಈ ಕವಿಯಿಂದ ಆಗುತ್ತದೆ. ಆದರೆ ಕಾವ್ಯವನ್ನು ರಚಿಸುವ ಕವಿಯ ನಿಜವಾದ ಕರ್ಮ ಏನು? ಕವಿ ರಚಯತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ. ಕವಿ ಕಾವ್ಯವನ್ನು ರಚಿಸಿದರೆ ಅದರ ರಸವನ್ನು ಪಂಡಿತರೋ ರಸಿಕರೋ ಆಸ್ವಾದಿಸುತ್ತಾರೆ. ಕಾವ್ಯದ ಅಂತರಂಗವನ್ನೆಲ್ಲ ಇತರರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕಾದದ್ದು ಕವಿಯ ಧರ್ಮ. ಮುಚ್ಚಿಡುವ ಕಾರ್ಯ ಅವನಿಂದಾಗಬಾರದು. ರಸಾಸ್ವಾದನೆ ಮಾಡುವ ರಸಿಕ ಜನರಿಗೆ ಪದಾರ್ಥಗಳು ಹೊಳೆಯುವಂತೆ ಮಾಡುವುದು ಅವನ ಕೆಲಸವಾಗಬೇಕು. ಕಾವ್ಯವೆಂಬ ಸಂಸಾರದಲ್ಲಿ ಕವಿಯೇ ಬ್ರಹ್ಮ. ತನಗೆ ತೋಚಿದಂತೆ, ತನ್ನ ಮನಸ್ಸಿಗೆ ಸ್ಫುರಿಸಿದಂತೆ ಕಾವ್ಯಗಳ ಸೃಷ್ಟಿ ಆತನಿಂದಾಗುತ್ತಾ ಸಾಗುತ್ತದೆ. ಋಷಿಯಲ್ಲದವನಿಂದ ಎಂದಿಗೂ ಕಾವ್ಯ ಸೃಷ್ಟಿಯಾಗದು. ಕಾವ್ಯ ಭಾಗಗಳು ಒಮ್ಮೆ ಓದಿದಾಕ್ಷಣ ಅರ್ಥವಾಗದಿದ್ದರೂ ಕಾಲಾನಂತರದಲ್ಲಿ ಕವಿಯ ಭಾವ ಹೀಗಿರಬಹುದು ಎಂಬುದು ಅರಿವಿಗೆ ಬಂದೇ ಬರುತ್ತದೆ. ಚಮತ್ಕಾರಪೂರ್ಣವಾದ ಪದಗಳ ಬಳಕೆಯನ್ನು ವಿದ್ವಾಂಸರಾದವರು ಅರ್ಥೈಸಬಲ್ಲರು. ಆಶ್ರಯಕ್ಕಾಗಿ ಗುಡಾರವೊಂದನ್ನು ನಿರ್ಮಿಸಿದರೆ ಅದು ಒಳಗಿರುವ ವಸ್ತುಗಳೆಲ್ಲವನ್ನೂ ಹೊರಗಿನವರಿಗೆ ತೋರದಂತೆ ಮುಚ್ಚುತ್ತದೆ. ಗುಡಾರದ ಕಾರ್ಯವೂ ಅದೇ. ಇದೇ ರೀತಿ ಕವಿಯು ತಾನು ಸೃಜಿಸಿದ ಕಾವ್ಯ ಕಾವ್ಯಾಸಕ್ತರಿಗೆ ಅರ್ಥವಾಗದಂತೆ ಮಾಡಿದರೆ ಆತ ಕವಿಯೇ ಅಲ್ಲ ಎಂದು ರನ್ನ ತಿಳಿಸುತ್ತಾನೆ. ಪ್ರಕೃತ ಇಲ್ಲಿ ಕವಿ ಎಂಬ ಪದವನ್ನು ಗುಡಾರದ ಮೇಲೆ ಹೊದೆಸುವ ಬಟ್ಟೆ ಮತ್ತು ಕಾವ್ಯರಚನಾಕಾರ ಎಂಬ ಅರ್ಥಗಳಲ್ಲಿ ಚಮತ್ಕಾರಪೂರ್ಣವಾಗಿ ಬಳಸಿದ್ದನ್ನು ನಾವು ಕಾಣಬಹುದು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ.

0: ಈ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ರಾಮನ್ ಮತ್ತು ಬಿವಿ ಲಕ್ಷ್ಮಣ್ ಅವರ ಯುಗಳ ಹಾಡುಗಾರಿಕೆ ಇದೆ. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಈ ಸಂಜೆ 7:45 ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕತೆ ಕೀ ಚೇಂಜ್. 8:00 ವಿಜ್ಞಾನ ಭಾರತಿ, ಜ್ಯೋತಿರ್ವಿಜ್ಞಾನ ಒಂದು ಪರಿಚಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಕೇಶವ್. ನಂತರ ನಾಲಿಗೆಯ ಆಚಾರ ವಿಚಾರ, ಈ ಬಗ್ಗೆ ಮಾತನಾಡುತ್ತಾರೆ ಕೊಳ್ಳೇಗಾಲ ಶರ್ಮಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
1: ಇಂದು ವಿಶ್ವ ಪರಿಸರ ದಿವಸ. ಜಗತ್ತಿನಾದ್ಯಂತ ಜೂನ್ 5 ಪರಿಸರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಈ ಬಾರಿಯ ಘೋಷವಾಕ್ಯ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ. ಅಂದರೆ ನಿಸರ್ಗದಿಂದಲೇ ಪ್ರೇರೇಪಿತರಾಗಿ ನಮ್ಮ ಹವಾಮಾನ ಹಾಗೂ ನಮ್ಮ ಭವಿಷ್ಯವನ್ನು ಯಾವ ರೀತಿ ಗಟ್ಟಿಗೊಳಿಸ್ಕೋಬೇಕು ಅಂತ. ನೇಚರ್ ಈಸ್ ಪರ್ಫೆಕ್ಟ್ ಅನ್ನೋ ಒಂದು ಮಾತಿದೆ. ಪರಿಸರವನ್ನು ನಾವು ಗಮನಿಸಿದ್ರೆ ಸಾಕು, ಪರಿಸರ ಏನು ನಮಗೆ ಹೇಳಿಕೊಡುತ್ತೆ ಆ ಪಾಠವನ್ನು ನಮ್ಮ ಬದುಕಿನಲ್ಲೂ ಅಳವಡಿಸ್ಕೊಂಡ್ರೆ ಪರಿಸರ ಸಂರಕ್ಷಣೆ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಈಗ ಉದಾಹರಣೆಗೆ ಒಂದು ಕಾಡನ್ನು ತೆಗೆದುಕೊಂಡ್ರೆ ಅಲ್ಲಿ ಆನೆಯೂ ಇದೆ, ಇರುವೆನೂ ಇದೆ. ಆನೆಗೂ ಆಹಾರವಿದೆ, ಇರುವೆಗೂ ಆಹಾರವಿದೆ. ಆನೆ ವಿಪರೀತವಾಗಿ ಆಹಾರ ತಿನ್ನುತ್ತೆ, ಹಾಗಂದರೆ ಇರೋ ಆನೆಗಳೆಲ್ಲ ಆಹಾರವನ್ನು ತಿಂದಿದ್ದರೆ ಕಾಡೆ ಖಾಲಿಯಾಗಿರಬೇಕಿತ್ತಲ್ವಾ? ಆದರೆ ಯಾಕೆ ಖಾಲಿಯಾಗಿಲ್ಲ ಅಂದರೆ ಆನೆ ತನಗೆಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಸೇವಿಸುತ್ತೆ. ಆದರೆ ಮನುಷ್ಯರು ಅಗತ್ಯ ಇರಲಿ ಇಲ್ದಲೇ ಹೋಗಲಿ ಸಂಗ್ರಹ ಮಾಡಿ ಇಟ್ಕೋತೀವಿ. ಇನ್ನು ಇರುವೆ ಕಷ್ಟಕಾಲಕ್ಕಿರಲಿ ಅಂತ ಧಾನ್ಯವನ್ನು ಸಂಗ್ರಹಣೆ ಮಾಡುತ್ತೆ ಹೊರತು ಅದು ಕೂಡ ಹೆಚ್ಚಿನ ಪಾಲು ಆಹಾರವನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಳಲ್ಲ. ಆನೆ ಓಡಾಡುವಾಗ ಗಿಡ ಮರಗಳನ್ನು ಬೀಳಿಸುತ್ತೆ, ಅದು ಕೂಡ ಪ್ರಕೃತಿಯ ಒಂದು ಭಾಗ. ಬೇರೆ ಒಂದು ಸಸ್ಯ ಅಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಅನುಭವಿ ಪ್ರಾಣಿ ತಜ್ಞರು ಹೇಳೋರು, ಆನೆ ಕಾಲಿಟ್ಟ ಕಡೆ ನೆಲದಲ್ಲಿ ಏನು ಗುಂಡಿ ಆಗುತ್ತಲ್ಲ, ಪ್ರತಿಯೊಂದು ಗುಂಡಿಯೂ ಕೂಡ ಮಳೆ ನೀರಿನ ಸಂರಕ್ಷಣೆಗೆ ಆನೆ ನೆರವನ್ನು ಕೊಡ್ತಾ ಇರೋವಂತಹ ಉದಾಹರಣೆ ಅಂತ. ಇನ್ನು ಮಾಂಸಾಹಾರಿ ಪ್ರಾಣಿಗಳು ಯಾವುದೂ ಕೂಡ ಆಹಾರವನ್ನು ಶೇಖರಣೆ ಮಾಡಲ್ಲ, ಅವೇನಿದ್ರೂ ಬೇಟೆ ಆಡೋದು ಅದಕ್ಕೆ ಆಹಾರದ ಅಗತ್ಯ ಇದ್ದಾಗ ಮಾತ್ರ. ಇನ್ನು ಜೇನು ದೊಡ್ಡ ದೊಡ್ಡ ಮರಗಳ ಮೇಲ್ಭಾಗದಲ್ಲಿ ತನ್ನ ಹುಟ್ಟನ್ನು ಕಟ್ಕೊಂಡಿರುತ್ತೆ. ಕರಡಿ ಹೋಗಿ ಜೇನುತುಪ್ಪಕ್ಕಾಗಿ ಹುಳುಗಳನ್ನು ಪೀಡಿಸೋದುಂಟು, ಆದರೆ ಇಡೀ ಹುಟ್ಟನ್ನೇ ಅದು ನಾಶ ಮಾಡೋದಿಲ್ಲ. ಹೀಗೆ ಒಂದು ಸಂತುಲಿತವಾದಂತಹ ವ್ಯವಸ್ಥೆ ನಿಸರ್ಗದಲ್ಲಿದೆ. ಈ ಒಟ್ಟಾರೆ ಚಿತ್ರಣದಲ್ಲಿ ಮನುಷ್ಯನನ್ನು ನೀವು ಕಲ್ಪಿಸ್ಕೊಂಡ್ರೆ ಈ ಪರಿಸರದ ಚಿತ್ರಣದಲ್ಲಿ ಈತನೊಬ್ಬನೇ ಹೊರಗಿನ ವ್ಯಕ್ತಿ ಅಂತ ತಮಗನ್ಸುತ್ತೆ. ಯಾಕೆಂದರೆ ಕೃತಕವಾದಂತಹ ಪರಿಸರವನ್ನು ಸೃಷ್ಟಿ ಮಾಡೋದಲ್ಲಿ ಮನುಷ್ಯರು ಸಿದ್ಧಹಸ್ತರು. ಹೀಗಾಗಿ ನಾವು ನಮ್ಮ ಸಮುದಾಯ, ನಮ್ಮ ಮನೆ, ನಮ್ಮ ಊರು, ಇಲ್ಲಿ ಈ ತರಹದ ನೈಸರ್ಗಿಕ ಸಮತೋಲನವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಈಗ ನಮ್ಮ ಹಳ್ಳಿಯನ್ನು ತೆಗೆದುಕೊಂಡ್ರೆ ಕೆರೆಗಳನ್ನು ಸಂರಕ್ಷಣೆ ಮಾಡ್ಕೋಬೇಕು, ನೆಡುತೋಪುಗಳನ್ನು ನಿರ್ಮಾಣ ಮಾಡ್ಕೋಬೇಕು. ವೈಯಕ್ತಿಕವಾದ ಮಟ್ಟಕ್ಕೆ ಬರೋದೇ ಆದರೆ ನಮ್ಮ ಜಮೀನಿನಲ್ಲಿ 33% ಅರಣ್ಯದ ಗಿಡಗಳಿರಬೇಕು. ಅಂದರೆ ಒಟ್ಟಾರೆ ಮರಗಿಡಗಳು, ಹಣ್ಣಿನ ಗಿಡಗಳನ್ನು ಕೂಡ ತಾವು ಸೇರಿಸ್ಕೋಬೋದು. ನಮ್ಮ ಜಮೀನಿನಲ್ಲಿ ನೆಲಜಲ ಸಂರಕ್ಷಣೆಯನ್ನು ಮಾಡಬೇಕು, ಸಾಧ್ಯವಾದರೆ ಕೃಷಿ ಹೊಂಡಗಳನ್ನು ತೋಡ್ಕೋಬೇಕು. ನಮ್ಮ ಹಳ್ಳಿಯಲ್ಲಿ ಸಾಲು ಮರಗಳಿರಬೇಕು, ಕೆರೆ ಪಕ್ಕದಲ್ಲಿ ಒಂದು ನೆಡುತೋಪು ಇರಬೇಕು, ಶಾಲಾ ವನ ಇರಬೇಕು, ಮನೆಗೊಂದು ಕೈತೋಟ ಇರಬೇಕು, ಮನೆಗೊಂದು ಗೋಬರ್ ಘಟಕ ಇರಬೇಕು. ಈ ಘಟಕ ಇರಬೇಕು ಅಂತಾದರೆ ನಾವು ದನ ಕರು ಸಾಕಬೇಕು, ಕುರಿ ಮೇಕೆ ಇಟ್ಕೋಬೇಕು, ಯಾಕೆಂದರೆ ಗೊಬ್ಬರ ಬೇಕಲ್ಲ. ಸೌರಶಕ್ತಿಯ ಸದ್ಬಳಕೆ ಊರಿನಲ್ಲಿ ಆಗಬೇಕು. ಜೈವಿಕ ಇಂಧನವನ್ನು ನೀಡುವಂತಹ ಸಸ್ಯಗಳನ್ನು ಬೆಳೆಸಬೇಕು. ಸಾವಯವ ಬೇಸಾಯ ಪದ್ಧತಿಗಳನ್ನು ಅನುಸರಿಸಬೇಕು. ಜಮೀನಿನ ಮಣ್ಣಿನ ಸಂರಕ್ಷಣೆ ಆಗಬೇಕು. ಆ ಕಡೆ ಕಾಡು, ಈ ಕಡೆ ಊರು, ಎರಡು ಪರಿಸರದ ದೃಷ್ಟಿಯಿಂದ ಸಮತೋಲ

0: ಪೂರ್ಣವಾಗಿದ್ದರೆ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೂ ಕೂಡ ಒಂದು ಅರ್ಥ ಬರುತ್ತಲ್ವಾ?
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಈ ಸಂಜೆ 6:50 ಕೇಳಿ ಕೃಷಿರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ, ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು, 3.93 ಲಕ್ಷ ಮಂದಿಗೆ

0: ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ June 5ರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
4: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ June 1, 5 ತಾರೀಕಿಗೆ ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರ್ ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು, ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಚನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರ ಉಳಿಯುತ್ತೆ, ಈ ಪೃಥ್ವಿನ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
0: ಕಲುಷಿತ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ ಕೆಎಚ್ ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
5: ಈಗ ಸಮಯ 7:15.
1: ಆಕಾಶವಾಣಿ ಮೈಸೂರು. ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
6: ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತು ಸಂವಾದವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿಎಸ್ ಗೋಪಾಲ್ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.
7: ಪ್ರವೀಣ್ ಭಾರ್ಗವ್ ಅವರೇ ನಮಸ್ಕಾರ.
8: ನಮಸ್ಕಾರ.
7: ಟಿಎಸ್ ಗೋಪಾಲ್ ಅವರೇ ತಮಗೂ ನಮಸ್ಕಾರ.
8: ನಮಸ್ಕಾರ ಸರ್.
7: ಅಭಿವೃದ್ಧಿ ಹೆಸರಲ್ಲಿ ಸಮೃದ್ಧವಾಗಿರುವಂತಹ ಕಾಡನ್ನು ಕಡಿದು ಪರಿಹಾರದ ರೂಪದಲ್ಲಿ ಬೇರೆ ಕಡೆ ಗಿಡಗಳನ್ನು ನೆಟ್ಟು ಬಳಸೋದು ಸೂಕ್ತವಾದ ಕ್ರಮ ಅಂತ ಅನಿಸುತ್ತೆ ತಮಗೆ ಪ್ರವೀಣ್ ಭಾರ್ಗವ್ ಅವರೇ?
8: ಖಂಡಿತ ಇಲ್ಲ. ಯಾಕೆ ಅಂತ ಅಂದರೆ, ಒಂದು ನಾವು ಇದನ್ನು ವೈಜ್ಞಾನಿಕ ವಿಶ್ಲೇಷಣೆ ಏನಿದೆ ಇದನ್ನು ಪರಿಗಣಿಸಲೇಬೇಕಾಗತ್ತೆ. ಈಗ ಅರಣ್ಯ ನಾಶಕ್ಕಿಂತ ಅರಣ್ಯ ಛಿದ್ರೀಕರಣ ಜೀವವೈವಿಧ್ಯಕ್ಕೆ ಅತಿ ದೊಡ್ಡ ಕುತ್ತು. ಇದು 30-40 ವರ್ಷದ ದೀರ್ಘವಾದಂಥ ವೈಜ್ಞಾನಿಕ ವಿಶ್ಲೇಷಣೆ ನಡೆದಿದೆ. ಆದ್ದರಿಂದ ನಾವು ನೈಸರ್ಗಿಕ ಅರಣ್ಯಗಳನ್ನು ಕಡಿದು ಅದರ ಪರ್ಯಾಯವಾಗಿ ಪರಿಹಾರಾತ್ಮಕ ನೆಡುತೋಪುಗಳನ್ನು ನೆಟ್ಟು ಅದರಲ್ಲೂ ಹೇಳ್ಬೋದು 2 ಪಟ್ಟಷ್ಟು ನಾವು ಮಾಡ್ತಾ ಇದ್ದೀವಿ ಅಂತ. ಅದು ಯಾವುದೇ ಸೂಕ್ತ ವಿಷಯ ಅಲ್ಲ. ಆದ್ದರಿಂದ ನಾವು ಈ ಛಿದ್ರೀಕರಣ ತಡೆಯೋ ಅಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲೇಬೇಕಾಗತ್ತೆ. ಅದರಿಂದ 2-3 ಮಟ್ಟದಲ್ಲಿ ನಮಗೆ ಬೆನಿಫಿಟ್ ಆಗತ್ತೆ. ಜೀವ ವೈವಿಧ್ಯತೆ ಕಾಪಾಡೋಕ್ಕೆ ಅದು ಅತಿ ಸೂಕ್ತ. ಯಾಕಂದರೆ ಯಾವಾಗ ಈ ರಸ್ತೆ, ಗಣಿಗಾರಿಕೆ ಈ ಒಂದು ಸಮೃದ್ಧವಾದಂಥ ಕಾಡು ಒಳಗೆ ಬಂದಾಗ ಅದು ಕ್ರಮೇಣ ಕಾಡನ್ನು ಬರಡು ಮಾಡುತ್ತೆ. ಎಡ್ಜ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ. ಸೊ ಆದ್ದರಿಂದ ನಾವು ನಮ್ಮ ನೀತಿಗಳನ್ನು ಬದಲಾವಣೆ ಮಾಡಿಕೊಂಡು ಈ ಅರಣ್ಯ ಛಿದ್ರೀಕರಣ ತಡಿಲೇಬೇಕಾಗತ್ತೆ. ಹೌದು, ಅಭಿವೃದ್ಧಿಗೆ ಸ್ವಲ್ಪ ಅರಣ್ಯಗಳು ನಾಶ ಆಗತ್ತೆ. ಆದರೂ ಕೂಡ ನಾವು ಎಲ್ಲೆಲ್ಲಿ ಛಿದ್ರೀಕರಣದ ಪರಿಣಾಮ ಜಾಸ್ತಿ ಇದೆ ಅಲ್ಲಿ ನಾವು ಪರ್ಯಾಯ ವ್ಯವಸ್ಥೆಗಳನ್ನು ಕಂಡುಕೋಬೇಕಾಗತ್ತೆ. ಏನಪ್ಪ ಅದು? ಎಷ್ಟೋ ಕಡೆ ರೋಡ್ಗಳನ್ನು ನಾವು ಅದರ ಅಲೈನ್ಮೆಂಟ್ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆ ಸಮೃದ್ಧವಾದಂಥ ಅರಣ್ಯಗಳನ್ನ ತಡಿಬೋದು. ಇಲ್ಲ, ಕೆಲವು ಕಡೆ ನಾವು ಈ ಫ್ಲೈಓವರ್ ಇತ್ಯಾದಿಯನ್ನು ಮಾಡ್ಕೋಬೋದು. ಆವಾಗ ಸಂಪರ್ಕನೂ ಇರುತ್ತೆ, ಅರಣ್ಯಗಳು ಉಳ್ಕೊಳ್ಳುತ್ತೆ. ಸೊ ಆದ್ದರಿಂದ ಈ ಪರಿಹಾರಾತ್ಮಕ ನೆಡುತೋಪು ನೀತಿಯನ್ನು ನಾವು ಕೈಬಿಡಬೇಕಾಗತ್ತೆ. ಛಿದ್ರೀಕರಣನ ನಾವು ಎದುರಿಸಿ ಅದಕ್ಕೆ ಸೂಕ್ತವಾದಂಥ ಬೇರೆ ಪರಿಹಾರಗಳನ್ನು ಕಂಡುಕೋಬೇಕಾಗತ್ತೆ.
7: ಈ ಸಮುದಾಯ ಸಂರಕ್ಷಣೆ ಅಂತಂದರೆ ಕಾಡುಗಳನ್ನು ರಕ್ಷಣೆ ಮಾಡೋದಕ್ಕೆ ಗ್ರಾಮ ಸಭೆಗಳಂತಹ ಸಮುದಾಯಗಳಿಗೆ ಜವಾಬ್ದಾರಿಯನ್ನು ಒಪ್ಪಿಸೋದು ಸರಿಯಾದಂತಹ ನೀತಿ ಅಂತ ತಮಗನ್ಸುತ್ತ?
8: ಖಂಡಿತ ಇಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ನಾವೆಲ್ಲ ತೆರಿಗೆದಾರರು, ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ, ಆ ತೆರಿಗೆ ಹೋಗಿ RBI ಖಜಾನೆಯಲ್ಲಿ ಸೇರುತ್ತೆ. ಹಾಗೆ ಅಂದ್ಬಿಟ್ಟು ಈ ಖಜಾನೆಯಲ್ಲಿ ಇರೋದು ನಮ್ಮದೇ ಹಣ, ನಮಗೆಲ್ಲರಿಗೂ ಒಂದೊಂದು ಬೀಗದ ಕೈ ಕೊಡಿ, ನಾವು ಅದನ್ನು ಸರಿಯಾಗಿ ಕಾಪಾಡ್ಕೊತೀವಿ ಅಂದರೆ ಇದು ಎಲ್ಲ ನಾವು ಉಂಟ. ಸೊ ಈ ನೀತಿ ಆಗೋದಿಲ್ಲ. ಇನ್ನೊಂದು ಅತಿ ಮುಖ್ಯವಾದಂಥ ವಿಷಯ, ಈ ವನ್ಯಜೀವಿ ಕಳ್ಳಸಾಗಾಣಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ $20 billion ಹೆಚ್ಚು ಇಂಟರ್ಪೋಲ್ ಸಂಸ್ಥೆ ಇದನ್ನು ಎಣಿಕೆ ಮಾಡಿದೆ. ಹಾಗಿರುವಾಗ ಇದರಲ್ಲಿ ಇರುವಂಥ ಆಸಾಮಿಗಳು ಯಾವ ಗ್ರಾಮಸಭೆ ನಿರ್ಧಾರನ ನೋಡಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡುವಂಥ ಜನ ಅಲ್ಲ, ಅವರು ಮಾಡುವಂಥ ಅಕ್ರಮಗಳನ್ನು ಮಾಡಿಕೊಂಡೇ ಹೋಗ್ತಾರೆ. ಆದ್ದರಿಂದ ನಮಗೆ ಒಂದು ಶಾಸನಬದ್ಧ ರಕ್ಷಣಾ ವ್ಯವಸ್ಥೆ ಇರಲೇಬೇಕು. ಇದಿಲ್ಲ ಅಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗೋಲ್ಲ, ವನ್ಯಜೀವಿಗಳನ್ನು ಕಾಪಾಡೋಕ್ಕಾಗೋದಿಲ್ಲ. ಹಾಗಿರುವಾಗ ಈ ಒಂದು ಸಮುದಾಯ ಸಂರಕ್ಷಣೆ ಹೇಗೆ, ಅದನ್ನು ನಾವು ಸೇರಿಸ್ಕೋಬೋದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅದು ಈ ರಕ್ಷಣೆಯ ಎರಡನೇ ಪದರ ಆಗಬಹುದು, ಆದರೆ ಖಂಡಿತ ಮೊದಲನೇ ಪದರ ಆಗಕ್ಕೆ ಅವಕಾಶ ಇಲ್ಲ. ಸೊ ಆದ್ದರಿಂದ ಸಮುದಾಯಗಳು ಖಂಡಿತ ಇದರಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ, ರಕ್ಷಣಾ ವ್ಯವಸ್ಥೆಗೆ ಅವರು ಸ್ಪಂದಿಸಬೇಕಾಗತ್ತೆ. ಆದರೆ ಬರೀ ಅವ್ರಿಗೆ ಬಿಟ್ಟರೆ ವ್ಯವಸ್ಥಿತ ಒಂದು ಅಕ್ರಮಗಳಿವೆ ವನ್ಯಜೀವಿಗಳ ಮೇಲೆ, ಅದನ್ನು ತಡೆಯೋಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಈ ಥರ ಎರಡನೇ ಪದರ ಆಗಿ ಸಮುದಾಯಗಳು ಖಂಡಿತ ಭಾಗವಹಿಸಬೇಕಾಗತ್ತೆ, ಆದರೆ ಪೂರ್ತಿ ಅವ್ರಿಗೆ ಒಪ್ಪಿಸೋದು ಸೂಕ್ತ ಅಲ್ಲ.
7: ವನ್ಯಜೀವಿಗಳ ಜೊತೆ ಶಾಂತಿಯುತವಾದಂತಹ ಸಹಬಾಳ್ವೆ ಸಾಧ್ಯ ಅನ್ನೋ ಒಂದು ವಿಚಾರ ಏನಿದೆಯಲ್ಲ, ಇದು ಭ್ರಮೆ ಅಂತೀರ ಅಥವಾ ನಿಜವಾಗಲೂ ಇದು ಕಾರ್ಯಸಾಧುವಾಗುವಂತಹ ವಿಚಾರನ?
8: ಇಲ್ಲ, ಖಂಡಿತ ಇದು ಭ್ರಮೆ. ಅದು ಭಾರತ ದೇಶಕ್ಕೆ ಸೀಮಿತವಾಗಿ ನಾವು ಮಾತಾಡಿದಾಗ, ಈಗ ಅಮೆಜಾನ್ನಲ್ಲಿ ಯಥೇಚ್ಛವಾದಂಥ ಕಾಡು 50,000 ಚದುರ ಕಿಲೋಮೀಟರ್ನಲ್ಲೂ ಒಬ್ಬರೂ ಇಲ್ಲ ವ್ಯಕ್ತಿ. ಆ ಥರದ ಪರಿಸ್ಥಿತಿಯಲ್ಲಿ ಇದು ನಡೀಬಹುದು. ಆದರೆ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಈಗ ಉದಾಹರಣೆಗೆ ನಾವು ನಾಗರಹೊಳೆ ತಗೊಳ್ಳೋಣ. 600 ಚದುರ ಕಿಲೋಮೀಟರ್ ರಕ್ಷಿತ ಪ್ರದೇಶದಲ್ಲಿ 60ಕ್ಕೂ ಹೆಚ್ಚು ಹುಲಿಗಳು, 600ಕ್ಕೂ ಹೆಚ್ಚು ಆನೆಗಳ ಮಧ್ಯ 6,000 ಜನ ಬದುಕಕ್ಕೆ ಆಗೋದೇ ಇಲ್ಲ. ಇದು ಜನಕ್ಕೂ ಒಂದು ದೊಡ್ಡ ಕುತ್ತು, ವನ್ಯಜೀವಿಗಳಿಗೂ ಕುತ್ತು. ಆದ್ದರಿಂದ ಸೂಕ್ತವಾದಂಥ ನೀತಿ ಏನು ಅಂದರೆ, ಇದು ಸರ್ಕಾರದ ನೀತಿಯೂ ಹೌದು, ಏನು ಅಂದರೆ ಈ ಒಂದು ಜನವಸತಿ ಮತ್ತು ಜನರು ಇರುವಂಥ ಈ ಪ್ರದೇಶಗಳಿಂದ ಅವ್ರಿಗೆ ಸೂಕ್ತವಾದ ಪರ್ಯಾಯ ವ್ಯವಸ್ಥೆ ಆಚೆ ಕಡೆ ಮಾಡಿಕೊಟ್ಟು, ಈಗ ನಾಗರಹೊಳೆ ಲೆಕ್ಕ ತಗೊಂಡ್ರೂ ಕೂಡ 802 ಕುಟುಂಬಗಳು ಆಚೆ ಬಂದಿವೆ ಸರ್ಕಾರದ ಬೇರೆ ಬೇರೆ ಸ್ಕೀಮ್ ತಗೊಂಡು. ಆಗ ವನ್ಯಜೀವಿಗಳಿಗೂ ಮಾನವ ಒತ್ತಡ ಇಲ್ಲದಿರೋವಂಥ ನೆಲೆ ಸಿಗತ್ತೆ, ಮತ್ತು ಜನರಿಗೂ ಬೇರೆ ಎಲ್ಲ ಸೌಕರ್ಯಗಳು ಅಲ್ಲಿ ಕಲ್ಪಿಸ್ಕೊಡ್ಬೋದು. ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ, ಈಗ ನಮ್ಮ ದೇಶದಲ್ಲಿ ಕೇವಲ 4% ವನ್ಯಜೀವಿ ರಕ್ಷಣೆಗೆ ಮೀಸಲಿಟ್ಟಿದ್ದೀವಿ. ಪ್ರಶ್ನೆ ಏನು ಅಂದರೆ, 96% ಭೂಭಾಗವನ್ನು ನಾವು ಬಳಸಿಕೊಂಡು ನಾವು ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ದಕ್ಕಿಸ್ಕೊಂಡಿಲ್ಲ ಅಂದರೆ, ಈ 4%ನಲ್ಲೂ ನಾವು ಎಲ್ಲ ಥರ ಮಾನವ ಚಟುವಟಿಕೆಗಳನ್ನು ಬಿಟ್ಟು ಅದನ್ನು ನಡೆಸ್ಕೊಂಡು ಹೋದಾಗ ಇದು ಸೂಕ್ತನಾ? ಖಂಡಿತ ಇಲ್ಲ. ಆದ್ದರಿಂದ ಈ 4% ಏನಿದೆ, ನ್ಯಾಷನಲ್ ಪಾರ್ಕ್, ಸ್ಯಾಂಕ್ಚುರಿ, ಇವುಗಳನ್ನು ನಾವು ಮಾನವರಹಿತ ಪ್ರದೇಶಗಳಾಗಿ ಕಾಪಾಡಿಕೊಳ್ಳೇಬೇಕಾಗತ್ತೆ. ಇನ್ನೊಂದು, ನಮ್ಮ ಸಂವಿಧಾನದ ಅಡಿಯಲ್ಲಿ ಬಹಳ ಮುಖ್ಯವಾದಂಥ ಒಂದು ನೀತಿ ಅನ್ಬೋದು, ಪ್ರಿನ್ಸಿಪಲ್ ಅನ್ಬೋದು, ಏನು ಅಂದರೆ ಇಂಟರ್ ಜನರೇಷನಲ್ ಈಕ್ವಿಟಿ. ಅಂದರೆ ನಮ್ಮ ಪೀಳಿಗೆಗೆ ಸೀಮಿತವಾದಲ್ಲ ಇದು, ಮುಂದಿನ ಪೀಳಿಗೆಗಳಿಗೂ ಈ ವನ್ಯಜೀವಿ ಸಂಪತ್ತನ್ನು ಉಳಿಸಿಕೊಟ್ಟು ಅಂಥ ಒಂದು ಹೊಣೆ ನಮ್ಮ ಮೇಲಿದೆ. ಹಾಗಿರೋವಾಗ ಎಲ್ಲೆಲ್ಲಿ ಮಾನವನ ಪ್ರಭಾವ ಬೀರಿದೆ ಅಲ್ಲಿ ವನ್ಯಜೀವಿಗಳು ಜಗ್ಗಿಬಿಟ್ಟಿವೆ. ಆದ್ದರಿಂದ ಇದನ್ನೆಲ್ಲ ಸರಿಯಾಗಿ ನಾವು ಪರಿಗಣಿಸಿ ಜನಕ್ಕೂ ಸೂಕ್ತವಾದಂಥ ಪರಿಹಾರ ಕೊಟ್ಟು ಅವರನ್ನು ಪುನರ್ವಸತಿ ಮಾಡಿ ವನ್ಯಜೀವಿಗಳನ್ನು ಇಂಥ ನೆಲೆಗಳಲ್ಲಿ 4% ಭಾರತದ ಭೂಭಾಗದಲ್ಲಿ ನಾವು ಇದನ್ನು ಕಾಪಾಡ್ಕೋಬೇಕಾಗತ್ತೆ.
7: ಗೋಪಾಲ್ ಅವರೇ, ಇವತ್ತಿನಿಂದ ಒಂದು ಹೊಸ ಬಾನುಲಿ ಸರಣಿ ಆರಂಭ ಆಗ್ತಾ ಇದೆ. ಈ ಸರಣಿ ಬಗ್ಗೆ, ತಮ್ಮ ಪುಸ್ತಕದ ಬಗ್ಗೆ ಮಾತು.
9: ಈಗ ಮಾತನಾಡಿದಂಥ ನಮ್ಮ ಸ್ನೇಹಿತರು ಪ್ರವೀಣ್ ಭಾರ್ಗವ್ ಅವರು, ನಾನು ಮುಖ್ಯವಾಗಿ KM ಚಿನ್ನಪ್ಪನವರ ಶಿಷ್ಯರು ಅಂತ ಹೇಳಬೇಕು. ನಾಗರಹೊಳೆಯಲ್ಲಿ ಬಹಳ ಕಾಲ ರೇಂಜರಾಗಿ ಕೆಲಸ ಮಾಡಿದಂಥ ಚಿನ್ನಪ್ಪನವರು ನಿವೃತ್ತಿ ಪಡೆದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಅವ್ರ ಪ್ರಶ್ನೆ ಬಂದಾಗ, ಶಾಲಾ ಮಕ್ಕಳನ್ನು ನಾನು ಸಂಪರ್ಕಿಸ್ತೇನೆ, ಅವರಿಗೆ ನಾನು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಹೇಳ್ಕೊಡ್ತೇನೆ ಅಂತ ಹೇಳಿದರು. ಈಗ ತಮಗೆ ಸಂದರ್ಶನ ಕೊಟ್ಟಂತ ಪ್ರವೀಣ್ ಭಾರ್ಗವ್ ಅವರು ಆ ಮಾತನ್ನು ಹೇಳಿದ್ರು, ಮುಂದಿನ ಪೀಳಿಗೆಗೆ ನಾವು ಅರಣ್ಯಗಳನ್ನ ಮತ್ತೆ ವನ್ಯಜೀವಿಗಳನ್ನ ಉಳಿಸಿಕೊಡೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ. ಚಿನ್ನಪ್ಪನವರು ಒಂದು ಕಡೆ ಕುದುರೆ ಮುಖದ ಗಣಿಗಾರಿಕೆಯನ್ನು ತಡೆಯುವುದ್ರ ಬಗ್ಗೆ, ನಾಗರಹೊಳೆ ಬಂಡೀಪುರಗಳಲ್ಲಿ ರಾತ್ರಿ ವಾಹನ ಸಂಚಾರವನ್ನು ತಡೆಗಟ್ಟುವುದ್ರ ಬಗ್ಗೆ ಎಲ್ಲ ಏನು ಕ್ರಮಗಳನ್ನು ಮಾಡಬೇಕೋ ಅದಕ್ಕೆ ಕಾನೂನಿನ ಬೆಂಬಲವನ್ನು ಪಡ್ಕೊಂಡು ಬೇಕಾದ ಕ್ರಮವನ್ನು ತಗೊಳ್ಳಿಕ್ಕೆ ಯಶಸ್ವಿ ಆದರು. ಇನ್ನೊಂದು ಕಡೆ ಅವರು ಈ ವಿಚಾರವನ್ನು ಬಹಳ ಎಚ್ಚರದಲ್ಲಿ ಗಮನದಲ್ಲಿ ಇಟ್ಕೊಂಡಿದ್ದರು. ಏನಂದರೆ ಮಕ್ಕಳಿಗೆ ನಾವು ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಡಬೇಕು ಅಂತ. ಅದಕ್ಕೆ ಅವರು ಆರಿಸಿಕೊಂಡಿದ್ದು ನಾನು ಕೆಲಸ ಮಾಡ್ತಿದ್ದ ಕೊಡಗಿನ ಶ್ರೀಮಂಗಲದ ಕಾಲೇಜಿನೇ, ಅವರು ಅಲ್ಲೇ ಹಳೆ ವಿದ್ಯಾರ್ಥಿ. ಆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾಗರಹೊಳೆ, ಬ್ರಹ್ಮಗಿರಿ, ಬಂಡೀಪುರ, ಕುದುರೆಮುಖ, ಭದ್ರಾ ಅಭಯಾರಣ್ಯ ಇಲ್ಲೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಪ್ರಾಯೋಗಿಕವಾಗಿ ಅವರಿಗೆ ತರಗತಿಗಳನ್ನು ಅವ್ರು ನಡೆಸಿಕೊಟ್ರು. ಇದನ್ನು ನಾಡಿನಾದ್ಯಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಹೋದ ಕಡೆಯಲ್ಲಿ, ಅದು ಹಳ್ಳಿ ಇರಬಹುದು, ದೊಡ್ಡ ಊರಿರಬಹುದು, ಹತ್ತೇ ಮಕ್ಕಳಿರಬಹುದು, ಅಥವಾ ಐ ಎ ಎಸ್ ಆಫೀಸರ್ಗಳ ದೊಡ್ಡ ತಂಡವೇ ಇರಬಹುದು, ಇವರೆಲ್ಲರನ್ನು ಉದ್ದೇಶಿಸಿ ಅವರು ಅನೇಕ ಸ್ಲೈಡ್ ಪ್ರದರ್ಶನಗಳನ್ನು ನಡೆಸಿಕೊಟ್ರು. ಬಹಳ ಸೊಗಸಾದ ಕಾರ್ಯಕ್ರಮ, ಇದೊಂದು ರೀತಿಯಲ್ಲಿ ಜನಪದ ಗಾಯಕ ಹಾಡ್ತಾ ಇದ್ದಂಥ ರೀತಿ. ಅದೆಲ್ಲವನ್ನು ಕೂಡ ನಾವು ದಾಖಲು ಮಾಡ್ಕೊಳ್ಳೋಕ್ಕೆ ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಂಜೆ ಹೊತ್ತು ಅವ್ರ ಜೊತೆಗೆ ನಾನು ಹೋಗ್ತಾನೆ ಇದ್ದೆ. ಆಗ ಇದೆಲ್ಲವನ್ನು ನನ್ನ ನೆನಪಲ್ಲಿ ಇಟ್ಕೊಂಡು ನಾನು ಇದನ್ನು ಒಂದು ಪುಸ್ತಕ ರೂಪದಲ್ಲಿ ಬರೀಲಿಕ್ಕೆ ನಾನು ಆಲೋಚನೆ ಮಾಡಿದೆ. ಕಾಡಿನೊಳಗೊಂದು ಜೀವ ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ಚಿನ್ನಪ್ಪನವರ ಆತ್ಮ

0: ಸಂವಹನ ಆಯಿತು. ಜೊತೆಗೆ ಎಲ್ಲ ಕಡೆ ಇದು ವ್ಯಾಪಕವಾಗಿ ಜನಪ್ರಿಯತೆಯನ್ನು ಕೂಡ ಪಡ್ಕೊಳ್ತು. ಕಾಡು ಕಲಿಸುವ ಪಾಠಕ್ಕೆ ಸಾಹಿತ್ಯ ಅಕಾಡೆಮಿಯಿಂದ ಕೂಡ ಪುರಸ್ಕಾರ ಲಭಿಸ್ತು. ಈ ಪುರಸ್ಕಾರದ ನಿಜವಾದ ಕೀರ್ತಿ ಚಿನ್ನಪ್ಪನವರು ಸಲ್ಲಬೇಕು, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಸಾರ್ವಜನಿಕವಾಗಿ ಇದನ್ನು ತಲುಪಿಸ್ಲಿಕ್ಕೆ ಸಾಧ್ಯವಾಯಿತಲ್ಲ ಅನ್ನೋದು ನಮಗೆಲ್ರಿಗೂ ಕೂಡ ಬಹಳ ಸಂತೋಷದ ವಿಚಾರ. ಅದು ಈಗ ಆಕಾಶವಾಣಿಯಲ್ಲಿ ಮುಂದಿನ ವಾರಗಳಲ್ಲಿ ಜನರ ಕಿವಿಗೆ ಕೂಡ ತಲುಪಿಸಬೇಕು ಅಂತ ಹೇಳಿ.
1: ನೀವು ಬರೆದಿರುವಂತಹ ಪುಸ್ತಕವನ್ನು ಓದಲಿದ್ದೀರಿ, ಕಾಡು ಕಲಿಸುವ
0: ಪಾಠ.
1: ಅಂತಿಮವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಪ್ರವೀಣ್ ಅವರೇ?
2: ನಾವು ಈಗ ಬಹಳ ಮುಖ್ಯವಾದಂಥ ಒಂದು ಸನ್ನಿವೇಶದಲ್ಲಿದ್ದೀವಿ. ಏನು ಅಂದರೆ, ಈಗ ನಾವೇನು ಚರ್ಚೆ ಮಾಡಿದ್ವಿ ಈ ವಿಷಯಗಳನ್ನು ನೀತಿಯಲ್ಲಿ ನಾವು ಅದನ್ನು ಬಳಸಿಕೊಂಡು ಈ ಒಂದು 4% ಭೂಭಾಗದ ರಕ್ಷಣೆ ಬಗ್ಗೆ ಸಾಕಷ್ಟು ನಾವು ಕೆಲಸ ಮಾಡಿ ಅದನ್ನು ಉಳಿಸ್ಕೊಂಡಲ್ಲಿ ಮುಂದಿನ ಪೀಳಿಗೆಗೆ ಇದು ಖಂಡಿತ ಒಂದು ಅವರ ಆಸ್ತಿ. ಅದನ್ನು ನಾವು ಉಳಿಸ್ಕೊಟ್ಟು ಇಲ್ಲದೇ ಇದ್ರೆ ಮುಂದಿನ ಪೀಳಿಗೆ ಏನು ಹೇಳುತ್ತೆ? ಏನು ಇಷ್ಟು ವಿಜ್ಞಾನ, ಇಷ್ಟು ತಿಳುವಳಿಕೆ ಎಲ್ಲ ಇದ್ದು ನಮಗೆ ಇವತ್ತು ಯಾವ ವನ್ಯಜೀವಿ ಸಂಪತ್ತು ಉಳಿದಿಲ್ವಲ್ಲ ಅನ್ನೋ ಮಾತನ್ನು ನಾವು ಕೇಳಬಾರ್ದು, ಅದು ಆಗಲೂಬಾರ್ದು. ಇನ್ನೊಂದು, ಇದನ್ನು ನಾವು ಈಗ ಮಾಡಲಿಲ್ಲ ಅಂದರೆ ನಾವು ಸೋತ್ಬಿಡ್ತೀವಿ. ಆದ್ದರಿಂದ ಸಮಯ ಸರಿಯಾಗಿದೆ. ಈಗಿರೋ ಒತ್ತಡಗಳ ಮಧ್ಯ ನಾವು ಇದನ್ನು ಖಂಡಿತ ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ.
1: ಒಳ್ಳೆಯದು ಪ್ರವೀಣ್ ಭಾರ್ಗವ್ ಅವರೇ ಹಾಗೂ ಟಿ ಎಸ್ ಗೋಪಾಲ್ ಅವರೇ, ಇದುವರೆಗೂ ವನ್ಯಜೀವಿ ಸಂರಕ್ಷಣೆ ಹಾಗೂ ಮಾನವ ಸಮಾಜ ಈ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮ ಯಶಸ್ವಿಯಾಗಲಿ. ವಂದನೆಗಳು. ನಮಸ್ಕಾರ.
2: ನಮಸ್ಕಾರ.
0: ನಮಸ್ಕಾರ.
3: ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತ ಸಂವಾದವನ್ನು ಕೇಳಿದ್ರಲ್ಲ, ಇದರಲ್ಲಿ ಭಾಗವಹಿಸಿದ್ದವರು ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿಎಸ್ ಗೋಪಾಲ್ ಅವರು. ಸಂವಾದವನ್ನು ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ.
4: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
3: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂವಿಸ್ತೀರ್ಣದ ಶೇಕಡ 4 ಭಾಗದಲ್ಲಿ ಮಾತ್ರವೇ ಉಳಿದುಕೊಂಡಿವೆ. ಮಾನವನೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
5: ಈ ಸಾರ್ವಜನಿಕ ಸೇವಾ ಸಂದೇಶವನ್ನು ನಿಮಗಾಗಿ ತಂದವರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
4: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಕಾಮನಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ. ಪ್ರಸ್ತುತಿ ಜಿಎನ್ ಮಂಜುನಾಥ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:30. ಸೇವಾ ವಾಹಿನಿ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821-246-9.
2: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮ

0: ಪ್ರಸ್ತುತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ರಿಂದ ಆಗಸ್ಟ್ 12 ರವರೆಗೆ ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1%-2% ವರೆಗೆ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
1: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಸೇವಾ ವಾಹಿನಿಯಲ್ಲಿ ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ಇಲ್ಲಿಂದ ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ ತಿಂಗಳ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 24-90-1111, ಮೈಸೂರಿನ ಎಸ್ಟಿಡಿ ಕೋಡ್ 08-21. ಕಾಣೆಯಾದವರ ಬಗ್ಗೆ ಪ್ರಕಟಣೆ. 23 ವರ್ಷದ ನಂಜುಂಡಸ್ವಾಮಿ ಎಸ್ ಎಂಬ ವ್ಯಕ್ತಿ ಕೃಷ್ಣರಾಜ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: 5.6 ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆಗೂದಲು ಹೊಂದಿರುತ್ತಾರೆ, ಕುರುಚಲು ಗಡ್ಡ ಹಾಗೂ ಎಡೆಗೆನ್ನೆಯ ಮೇಲೆ ಕಪ್ಪು ಕಾರಹೆಳು ಇರುತ್ತದೆ. ಕಾಣೆಯಾದಾಗ ಬಿಳಿ ಹಾಗೂ ಕೆಂಪು ಗೆರೆಯುಳ್ಳ ತುಂಬು ತೋಳಿನ ಶರ್ಟ್ ಹಾಗೂ ಸಿಮೆಂಟ್ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಸಮಯ 7:34 ವಾಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಸಿರಿ ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ

0: ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡು ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ ಮೂರನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ

0: ಸುರಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಪರಿಷತ್ಗೆ ಆಯ್ಕೆ ಮಾಡಿರುವ ನಾಲ್ವರು ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಎಂಬಿ ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬಿಎಂಆರ್ಸಿಎಲ್, ಪ್ರಿಯಾಂಕ್ ಖರ್ಗೆ ಗೃಹ, ಐಟಿ ಬಿಟಿ ಇ ಆಡಳಿತ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ, ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ KUIDFC, ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕಾ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್, ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮೈಸೂರು FM 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿ ಕಟ್ಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಓ ಮಲ್ಲಿಗೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1% ನಿಂದ 2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಹಿಂದೆ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821252161.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: Build a career that balances mind, body and future.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
6: ಇದೀಗ ಪ್ರಸಾರವಾಗುತ್ತಿರುವ ಗೀತೆ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿರುವ ನಾಗಮಂಡಲ ಚಿತ್ರದ್ದು. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಕಾಣದ ಕೈ ಚಿತ್ರದ್ದು. ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಈ ಗೀತೆ ಸಾಹಿತ್ಯ ಆನಂದರಾಮ್ ಅವರದು, ಸಂಗೀತ ಆರ್ ರತ್ನಾ.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:45 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6, ಸಮಯ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: On its front page, under the headline "Push for India-Venezuela Ties," Hindustan Times carries a picture of Prime Minister Narendra Modi and Venezuela's acting president Delcy Rodríguez. The paper says the two leaders held talks on forging a long-term energy partnership and collaboration in pharmaceuticals and critical minerals. India-Venezuela vow deeper energy ties, writes the Tribune. As a court sent Lokesh Bajaj, owner of the hotel where 21 people were killed in a devastating fire, to police custody, the Delhi government said it would withdraw its bed and breakfast policy, reports the Pioneer. A picture on its front page shows family members at the last rites of the victims of the fire under the headline, "Eight Fires, One Broken Family." Still seething with anger at the Congress ditching it and switching over to the TVK immediately after the Tamil Nadu Assembly elections, the DMK announced its decision to boycott the INDIA block meeting slated for the 8th of June, says a top headline in the Statesman. Rebel Rita Brata's expulsion from TMC void, writes the Asian Age, quoting the West Bengal Assembly Speaker, adding that there are 61 MLAs in the rebel camp. In its editorial titled "Funding India's Climate Future, a Trillion-Dollar Question," the Hindu writes that India will require roughly $2.5 trillion by 2030 to meet its nationally determined contributions. Over the longer term, the cost of achieving net zero emissions by 2070 is estimated at $10.1 trillion, nearly three times India's current GDP. And finally, in what climbers are calling a miracle, 52-year-old Sherpa guide, who was presumed dead at Mount Everest after he vanished during descent on May 29th, was found alive 6 days after base camp, reports the Times of India under the headline, "Sherpa survives 6-day Everest ordeal, sans food, oxygen." And with that, it's back to you, Naresh.
1: Thank you, Pramod. And now, before we end the bulletin, the headlines once again. Prime Minister Narendra Modi to visit Gujarat and Daman today to launch multiple development projects worth around 21,800 crore rupees. Prime Minister calls upon athletes participating in World Yogasana Championship to become ambassadors of Ayush Ministry's Yog 365 campaign. Reserve Bank of India to announce its bi-monthly monetary policy today. Former Lok Sabha Secretary General and constitutional expert Subhash C. Kashyap passes away in New Delhi. Russian President Vladimir Putin says US pressure will not affect India-Russia ties, describes India as a reliable partner, and India to take on arch rivals Pakistan in semi-final of Men's Under-18 Asia Cup Hockey Tournament in Japan today. And with that, we end the morning news. Have a nice day.
2: Iga samaya 8 gante 30 nimsha.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ. ಯೋಗ ಶಿಕ್ಷಕಿಯರಾದ ಪ್ರಭಾ ಸತೀಶ್ ಹಾಗೂ ಕಾಂಚನ ಗಂಗಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿವಾಕರ ಹೆಗಡೆ.
7: ಎಲ್ಲ ಕೇಳುಗರಿಗೆ ನಮಸ್ಕಾರ. ಯೋಗದತ್ತ ಜಗತ್ತು ಸರಣಿಗೆ ಎಲ್ಲರಿಗೂ ಸ್ವಾಗತ. ಇಂದು ಸಂವಾದದಲ್ಲಿ ನಮ್ಮ ಸಂಗಡ ಇದ್ದಾರೆ ಯೋಗ ಗುರುಗಳಾದಂಥ ಪ್ರಭಾ ಸತೀಶ್ ಅವರು ಹಾಗೂ ಆಯುರ್ವೇದ ಕಾಲೇಜಿನಲ್ಲಿ ಯೋಗವನ್ನು ಪಾಠ ಮಾಡ್ತಾ ಇರುವಂತಹ ಕಾಂಚನಗಂಗಾ ಅವರು. ಇಬ್ಬರಿಗೂ ಈ ಸಂವಾದಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ಪ್ರಭಾ ಸತೀಶ್ ಅವರಿಗೆ.
8: ನಮಸ್ತೆ ಸರ್.
7: ನಮಸ್ತೆ ಕಾಂಚನಗಂಗಾ ಅವರೇ.
8: ನಮಸ್ತೆ.
7: ಪ್ರಭಾ ಸತೀಶ್ ಅವರು 36 ವರ್ಷಗಳಿಂದ ಯೋಗಾಭ್ಯಾಸಿ, 25 ವರ್ಷಗಳಿಂದ ಯೋಗ ಶಿಕ್ಷಕರು. ಮೈಸೂರಿನಲ್ಲಿ ತುಂಬಾ ಪರಿಚಿತರು. ಅದಲ್ಲದೇನೆ ಅನೇಕ ಆಸ್ಪತ್ರೆಗಳಲ್ಲಿ ಕೂಡ ರೋಗಿಗೆ ಅನುಕೂಲವಾಗುವಂತಹ ಯೋಗ ಶಿಕ್ಷಣವನ್ನು ನೀಡ್ತಾ ಇರೋರು. ಜನ ಚಿತ್ತವೃತ್ತಿ ನಿರೋಧ ಯೋಗ ಅಂದರೆ ಅನ್ನೋ ದೃಷ್ಟಿಯಿಂದನೇ ಬರ್ತಾರೆ ಅಂತ ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ತಮ್ಮ ಬದುಕಿನ ಅನೇಕ ಸಮಸ್ಯೆಗಳಿಗೆ ಉತ್ತರವಾಗಿ ಯೋಗದಲ್ಲಿ ಏನಾದರೂ ಒಂದು ಪರಿಹಾರ ಇರಬಹುದಾ ಅಂತ ಹುಡ್ಕೊಂಡು ಬರೋದೇ ಹೆಚ್ಚು. ಆ ದೃಷ್ಟಿಯಿಂದ ನಿಮ್ಮ ಅನುಭವ ಹೇಗೆ?
8: ನನ್ನ ಒಂದು ಯೋಗ ಶಿಕ್ಷಣ ತರಬೇತಿಯ ಅನುಭವದಲ್ಲಿ ಸಾಮಾನ್ಯವಾಗಿ ಸ್ಕೂಲು ಮತ್ತು ಶಾಲಾ ಕಾಲೇಜು ಮಕ್ಕಳು ಸ್ಪರ್ಧಾ ದೃಷ್ಟಿಯಿಂದ ಕಲೀಲಿಕ್ಕೆ ಬರ್ತಾರೆ, ನಂತರ ಏಕಾಗ್ರತೆಗೋಸ್ಕರ ಬರ್ತಾರೆ. ಇದ್ರ ಜೊತೆಗೆ ಒಂದು ಮಧ್ಯ ವಯಸ್ಸು ದಾಟಿದ ನಂತರ ಆರೋಗ್ಯ ದೃಷ್ಟಿಯಿಂದ ಬರುವಂಥ ಯೋಗ ಸಾಧನೆ ಮಾಡೋರು ಬಹಳ ಜನ ಇದ್ದಾರೆ. ಅದರಲ್ಲಿ ಎಲ್ಲ ವಯಸ್ಸಿನ ಮಹಿಳೆಯರು ಹಾಗೂ ಪುರುಷರು ನನ್ನಲ್ಲಿ ಅಭ್ಯಾಸ ಮಾಡಿದ್ದಾರೆ. ಥೆರಪಿಟಿಕಲ್ಲಿ ಅಂದರೆ ಚಿಕಿತ್ಸಾ ಯೋಗ ಸಾಧನೆಯ ವಿಧಾನದಲ್ಲಿ ಎಲ್ಲೂ ಅವ್ರಿಗೆ ಆರೋಗ್ಯ ಸರಿ ಹೊಂದದೆ ಯಾರ್ದೋ ಒಂದು ಆರ್ಟಿಕಲ್ ಓದಿನೋ ಅಥವಾ ಯಾರೋ ಮಾತು ಕೇಳಿಕೊಂಡು ಯೋಗ ಕಲ್ತ್ಕೊಂಡು ಅದರಿಂದ ಗುಣಪಡಿಸಿರುವಂಥ ನಿದರ್ಶನಗಳು ಬಹಳ ಇದೆ. ಆಧುನಿಕ ಜೀವನದಲ್ಲಿ ಹೆಚ್ಚಿನ ಅಂಶ ಸಕ್ಕರೆ ಕಾಯಿಲೆ ಹಾಗೂ ರಕ್ತದ ಒತ್ತಡ ಹಾಗೂ ಸ್ಥೂಲ ಶರೀರ ಇದು ಹೆಚ್ಚು ಕಂಡು ಬರ್ತಾ ಇದೆ. ಇದರ ಜೊತೆಗೆ ಗ್ಯಾಸ್ಟ್ರೈಟಿಸ್ ಆಮ್ಲತೆ, ಸೊ ಇದು ಯೋಗ ಅಭ್ಯಾಸದಲ್ಲಿ ಬಹಳ ಜನಗಳಿಗೆ ಉಪಯೋಗ ಆಗಿದೆ ಸರ್ ನನ್ನ ಅನುಭವದಲ್ಲಿ.
7: ಒಂದು ಚಿಕಿತ್ಸಾ ವಿಧಾನವಾಗಿ ಯೋಗವನ್ನು ಹೆಚ್ಚು ಜನ ಸ್ವೀಕರಿಸಿದ್ದಾರೆ.
8: ಹೌದು,
7: ಕಾಂಚನಗಂಗಾ ಅವರು ಯೋಗ ಉಪನ್ಯಾಸಕರು ಹೌದು. ಯುವಕರು ನಿಮ್ಮ ಎದುರುಗಡೆ ಇರ್ತಾರೆ, ಅವರು ಯೋಗವನ್ನು ಸ್ವೀಕರಿಸೋದು ಹೇಗೆ?
9: ಮೊದಲನೇದಾಗಿ ಯುವಕರು ಯೋಗಾನ ಒಂದು ಬರೀ ಫಿಟ್ನೆಸ್ ಅಂತಾನೆ ನೋಡ್ತಾರೆ. ಆವಾಗ ಯೋಗಾನ ಶುರು ಮಾಡಿ ಅವ್ರಿಗೊಂದು ಮೆಂಟಲ್ ಪೀಸ್ ಏನು ಬರುತ್ತೆ, ಅವ್ರಿಗೆ ಮಾನಸಿಕವಾಗಿ ಒಂದೆಷ್ಟು ಆರಾಮ ಅನಿಸುತ್ತೆ, ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಆದ್ಮೇಲೆ ಅವರು ಯೋಗ ಅಂತಂದರೆ ಬರೀ ಆಸನ ಅಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಇದೆ ಅಂತ ಅಂದ್ಕೊಳ್ತಾರೆ.
7: ಪ್ರಭಾ ಅವರು, ನೀವು ಈ ರೀತಿ ಚಿಕಿತ್ಸೆ ಮೂಲಕ ಬಂದವರು, ಮುಂದೆ ಯೋಗ ಸಾಧನೆಯಲ್ಲಿ ತೊಡಗಿದ ನಿದರ್ಶನಗಳನ್ನು ಹೇಳ್ಬೋದಾ?
8: ಖಂಡಿತ ಸರ್. ನನಗೆ ಒಂದು ಬಾರಿ ಯಾರ್ದೋ ಮನೆಯಲ್ಲಿ ಒಂದು ಮದುವೆಗೆ ಮುಂಚೆ ಒಬೆಸಿಟಿ ಕಡಿಮೆ ಮಾಡಿಕೊಂಡು ಫಿಸಿಕಲಿ ಮೆಂಟಲಿ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿನ ಹೆಚ್ಚಿಸ್ಕೊಳ್ಳೋಕ್ಕೆ ಕಲಿತಿರೋಂಥ ಒಂದು ಹೆಣ್ಮಗಳ ಮನೆಗೆ ಹೋದಾಗ ಅಲ್ಲಿ ಒಬ್ಬರು ವೀಣೆ ಮೇಡಮ್ ಪರಿಚಯ ಆದರು. ಅವರು ಎಲ್ಲ ನೋಡಿ ಮಾತಾಡಿ ಒಬ್ರಿಗೊಬ್ಬರು ಪರಿಚಯ ಆದಮೇಲೆ ಎಲ್ಲ ಕೇಳಿಕೊಂಡ್ರು, ಹೇಗೆ ಯೋಗ ಯಾವ ರೀತಿ ಉಪಯೋಗ ಆಗುತ್ತೆ, ನಾನು ಕಲಿಬೇಕು ಅಂತ ಆಸೆ ಇದೆ ಅಂಥೇಳಿ ಕಲೀಲಿಕ್ಕೆ ಶುರು ಮಾಡಿದ್ರು. ಅವ್ರಿಗೆ ವೃತ್ತಿಯ ಒಂದು ನಿರಂತರ ಅಭ್ಯಾಸದಿಂದ ಬಂದಿರೋಂಥ ಚಿಕಿತ್ಸಾ ಕ್ರಮದಲ್ಲಿ ನಾನು ಹೇಳಿಕೊಟ್ಟೆ. ಯಾಕಂದರೆ ವೀಣೆ ಅಭ್ಯಾಸ ಮಾಡಬೇಕಾದ್ರೆ ಸ್ಥೂಲ ಶರೀರವರು ಚಕ್ಕಮಟ್ಟಲು ಹಾಕ್ಕೊಂಡು ಕೂತ್ಕೊಂಡು ಅಭ್ಯಾಸ ಮಾಡ್ತಿರ್ತಾರೆ. ಅಂಥ ಸಮಯದಲ್ಲಿ ಅವ್ರಿಗೆ ನಿರಂತರವಾಗಿ ಟೀಚಿಂಗು ಮತ್ತು ಸ್ವಯಂ ಸಾಧನೆಯಲ್ಲಿ ಕೂತಂಥ ಭಂಗಿ ಅವ್ರಿಗೆ ಆ ಒಂದು ಮಂಡಿ ನೋವುಗಳು ಶುರು ಆಗಿರುತ್ತೆ. ಅದನ್ನು ನಾವು ನಿತ್ಯ ಜೀವನದಲ್ಲಿ ಒಂದೇ ರೀತಿ ಕೂತ್ಕೊಂಡು ಮಾಡ್ಕೊಂಡಿರ್ತೀವಿ. ಇದು ವೀಣೆ ಒಂದೇ ಅಲ್ಲ, ಎಲ್ಲ ರೀತಿಯ ಒಂದು ನಮ್ಮ ಉದ್ಯೋಗ ಏನಿರುತ್ತೆ, ಟೈಲರಿಂಗ್ ಇರ್ಬೋದು, ಆಧುನಿಕ ಜೀವನದಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಮುಂದೆ ಕೂತಿರ್ಬೋದು, ಅಥವಾ ಟೀಚಿಂಗಲ್ಲಿ ಗಂಟೆಗಟ್ಟಲೆ ನಿಂತು ಮಾಡಿರೋಂಥ, ಸೊ ಇಂಥ ಸಮಯದಲ್ಲಿ ನಾವು ಅವರ ಉದ್ಯೋಗವನ್ನು ತಿಳಿದುಕೊಂಡು ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸರಳವಾದ ಯೋಗಾಸನ ಮತ್ತು ಹಾಗೆ ಪ್ರಾಣಾಯಾಮ ಇದನ್ನು ಹೇಳ್ಕೊಟ್ಟಾಗ ಅವ್ರಿಗೆ ಒಂದು ನಿರಂತರವಾಗಿ 7 ದಿನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆ 5ನೇ ದಿನವೇ ಅವ್ರ ಅನುಭವಕ್ಕೆ ಬರುತ್ತೆ, ಸರಳವಾದ ಯೋಗಾಸನದಿಂದ ಮತ್ತು ಪ್ರಾಣಾಯಾಮದಿಂದ ನನ್ನ ದೈಹಿಕ ಆರೋಗ್ಯ ಚೆನ್ನಾಗಿ ಆಗ್ತಂಥ ಅನುಭವಕ್ಕೆ ಬಂದು ಅವರು ಕಂಟಿನ್ಯೂಸ್ ಆಗಿ 3 ತಿಂಗಳು ತೊಗೊಂಡು 99% ಸರಿ ಮಾಡಿಕೊಂಡಿರೋ ನಿದರ್ಶನಗಳು ಬಹಳ ಇದೆ ಸರ್.
7: ಇದು ಒಂದು ಅಂದರೆ ಆರೋಗ್ಯವನ್ನು ಸುಧಾರಿಸ್ಕೊಂಡ್ರು ಅನ್ನೋದು. ಆದರೆ ಇಷ್ಟಲ್ಲ, ಯೋಗ ಅಂದರೆ ಇನ್ನೂ ಹೆಚ್ಚಿದೆ ಅಲ್ವಾ ಅನ್ನೋ ದೃಷ್ಟಿಯಿಂದ ಅದಕ್ಕೂ ಮುಂದಿಂದು ಬೇಕು ನನಗೆ ಅಂತ ಕೇಳಿದವರು ಇದ್ದಾರೆ.
8: ತುಂಬ ಜನ ಇದ್ದಾರೆ ಸರ್, ತುಂಬ ಜನ ಇದ್ದಾರೆ. ಆದರೆ ಫಸ್ಟು ಅದೇ ಸರಳವಾದ ಯೋಗಾಸನ ಪ್ರಾರಂಭ ಮಾಡಿ ಅವ್ರ ವಯಸ್ಸನ್ನು ನೋಡ್ಕೊಂಡು ಮಾಡಿದಾಗ ಅವ್ರ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಅಷ್ಟಾಂಗ ಯೋಗದಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣೆ ಇವೆಲ್ಲ ಇದೆ, ಒಂದೊಂದೇ ಅವರೇ ಅನುಭವಕ್ಕೆ ಬರ್ತಾ. ಆ್ಯಕ್ಚುಲಿ ನಾವು ಫಸ್ಟ್ ಹೇಳಿರ್ತೀವಿ ಆ ಬೇಸಿಕ್ ಏನು ಅನ್ನೋದನ್ನು ಹೇಳ್ಕೊಟ್ಟಿರ್ತೀನಿ. ಸೊ ಆದರೆ ಅವ್ರು ಬರೀ ಥಿಯರಿ ಕೇಳ್ಕೊಂಡಿರ್ತಾರೆ. ಯಾವಾಗ ಆಸನ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಾರೋ, ಯಾಕಂದರೆ ಯಾರಿಗಾದ್ರೂ ಮೊದಲೇ ಆಹಾರದ ಪಥ್ಯ ಅಥವಾ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸಮಯದ ಅಭಾವ ಅಂತ ಹೇಳ್ತಾರೆ, ಇನ್ನೇನೋ ಹೇಳ್ತಾರೆ. ಆದರೆ ಅದಕ್ಕೆ ನಾನೇನು ಮಾಡ್ತೀನಿ, ಅವರ ಹಿನ್ನೆಲೆ ನೋಡಿಕೊಂಡು ಅವರ ಗುಣಗಳು ನೋಡಿಕೊಂಡು ಒಂದೊಂದೇ ಕ್ಲಾಸಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ. ಆದರೆ ಸ್ಟಾರ್ಟಿಂಗೇ ಒಂದು ವಾರ ಮಾಡಿದಾಗ ನಮ್ಮ ದೇಹ ಆಹಾರದಲ್ಲಾಗಲಿ ನಿತ್ಯ ಜೀವನದ ಒಂದು ಕ್ರಮನ ಶ್ರದ್ಧೆಯಿಂದ ತನ್ನ ತಾನೇ ಸರಿ ಮಾಡ್ಕೊಳ್ಳೋಕ್ಕೆ ಅದು ಪ್ರಮೋಟ್ ಮಾಡುತ್ತೆ ಸರ್. ಇದು ಹೆಚ್ಚಿನ ಜನರಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ನನ್ನ ಅನುಭವವು ಕೂಡ ಅದೇನೆ.
7: ಕಾಂಚನಗಂಗಾ ಅವರು, ಆರೋಗ್ಯಕ್ಕೆ ಸಮಸ್ಯೆ ಆದರೆ ಅದಕ್ಕೆ ಔಷಧ ಇದೆ ಅನ್ನೋದೊಂದು ಸಾಮಾನ್ಯ ನಂಬಿಕೆಯಾಗಿ ಬೆಳೀತಾ ಇದೆ. ನಮ್ಮ ಆರೋಗ್ಯದ ಹೊಣೆ ನಮ್ಮದೇ ಅಂತಾದಾಗ ಆಯುರ್ವೇದ ಮತ್ತು ಯೋಗ ಇವೆರಡು ಒಟ್ಟಿಗೆ ಸಾಗಬೇಕಾದ ಸಂಗತಿನ?
9: ಹೌದು, ಯಾಕೆಂದರೆ ನಾವು ನಮ್ಮ ದೇಹನ ಮತ್ತು ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಳೋದು ಅದು ನಮ್ಮ ಕೈಯಲ್ಲೇ ಇರುತ್ತೆ. ನಾನು ನಿಮಗೊಂದು ಚಾಕ್ಲೇಟ್ ಆಫರ್ ಮಾಡಿದ್ರೆ ಅದು ನೀವು ನನ್ನ ಕೈಯಿಂದ ಇಸ್ಕೊಳ್ತೀರಾ ಅಥವಾ ಅದು ನನ್ನ ಹತ್ರ ಉಳ್ಕೊಳ್ಳುತ್ತಾ ಅದು ಅನ್ನೋದು ನಂದು. ಸೊ ನಾನು ನಿಮಗೆ ಅಂದರೆ ಎಕ್ಸ್ಟರ್ನಲ್ ಪರ್ಸನ್ ಯಾರಾದರೂ ನಿಮಗೆ ಮಾನಸಿಕವಾಗಿ ಏನಾದರೂ ಒಂದು ಕೆಟ್ಟದ್ದು ಹೇಳಿ ನಿಮ್ಮ ಮನಸ್ಸಿಗೆ ತೊಂದರೆ ಆಯಿತು ಅಂತ ಅಂದಾಗ ಅದನ್ನು ನೀವು ತೊಗೊಳ್ತೀರಾ ಬಿಡ್ತೀರಾ ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ನಾವು ಅಭ್ಯಾಸ ಮಾಡೋದೇ ಧ್ಯಾನದಲ್ಲಿ. ಸೊ ಇವೆರಡೂ ಜಜ್ಜತೆಯಲ್ಲಿ ಹೋಗ್ತಾ ಇರುತ್ತೆ.
7: ಅಂದರೆ ಆಯುರ್ವೇದದ ಸಂಗಡ ಯೋಗ ವಿದ್ಯೆಯನ್ನು ಕೂಡ ಕಲಿಬೇಕಾದ ಅಗತ್ಯ ಇದೆಯಾ? ಅದು ಹೇಗೆ ನೀವು ಪ್ರಾರಂಭ ಮಾಡ್ತೀರಿ?
9: ಆಯುರ್ವೇದದಲ್ಲಿ ಏನು ಮೆಡಿಸಿನ್ಸ್ ಇರುತ್ತೋ ಅದು ನಾವು ತಗೊಂಡಾಗ ಅದು ಬಾಡಿಗೆ ಇಂಜೆಸ್ಟ್ ಆಗಬೇಕು ಅಂತಂದರೆ ಆವಾಗಲೇ ಆಸನ ಅಥವಾ ಪ್ರಾಣಾಯಾಮ ಅನ್ನೋದು ಎಂಟರ್ ಆಗೋದು. ಅದಕ್ಕೆ ಇವೆರಡನ್ನೂ ಜೊತೆಯಲ್ಲೇ ಸೇರಿಸಿರೋದು.
7: ಅಂದರೆ ಆರಂಭದಲ್ಲಿ ಯಾವ ಆಸನಗಳು ಅಥವಾ ಯಾವ ರೀತಿಯ ಒಂದು ಕರಿಕ್ಯುಲಮ್ ಅಂತ ನೀವು ಹೇಳ್ತಿರಲ್ಲ, ಅದು ಏನು ಸಿಲೆಬಸ್ ಅದಕ್ಕೆ?
9: ಈಗ ನಾನೊಂದು ಎಕ್ಸಾಂಪಲ್ ಕೊಟ್ಟು, ವಜ್ರಾಸನ ಅಂತ ಒಂದು ಆಸನ ಇದೆ, ಅದು ಏಕೈಕ ಆಸನ, ನಾವು ಊಟ ಮಾಡಾದ್ಮೇಲೆ ಮಾಡುವಂಥ ಒಂದು ಆಸನ, ಮತ್ತು ಊಟ ಮಾಡಬೇಕಾದ್ರೂ ಕುತ್ಕೊಂಡು ಮಾಡುವಂಥ ಒಂದು ಆಸನ. ಅದೇನಾಗುತ್ತೆ, ನಾವು ವಜ್ರಾಸನ ಹಾಕ್ಕೊಂಡಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗತ್ತೆ, ನಮ್ಮ ಬಾಡಿಯಲ್ಲಿ ಲಿಮ್ಸ್ ಫೋಲ್ಡ್ ಆಗಿರುತ್ತೆ, ಆವಾಗ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಸೊ ಅಪ್ಪರ್ ಬಾಡಿಗೆ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಸೊ ನಾವು ಆಯುರ್ವೇದಿಕ್ ಮೆಡಿಸಿನ್ ಏನೋ ತೊಗೊಳ್ತೀವಿ ಅಥವಾ ಮನೆಯಲ್ಲೇ ಏನೋ ಕಷಾಯ ಮಾಡ್ಕೊಂಡು ಕುಡಿತೀವಿ, ಅದು ನಮ್ಮ ದೇಹಕ್ಕೆ ಚೆನ್ನಾಗಿ ಹತ್ತಬೇಕು ಅಂದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು. ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಿರೋಕ್ಕೆ ನಾವು ಆಸನಾಸ್ ಮಾಡ್ತೀವಿ. ಸೊ ಇದು ಹೀಗೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇರುತ್ತೆ.
7: ಪ್ರಭಾ ಮೇಡಮ್, ನೀವು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೂಡ ಹೋಗಿ ರೋಗಿಗಳಿಗೆ ಚಿಕಿತ್ಸೆಯ ಸಂಗಡ ಯೋಗದ ಉಪಚಾರವನ್ನು ಕೂಡ ನೀಡ್ತೀರಿ.
8: ಹೌದು.
7: ಅದರ ಪರಿಣಾಮ ಹೇಗುಂಟು, ಅದರ ಅಗತ್ಯ ಎಷ್ಟಿದೆ ಅಂತ ಅನ್ನಿಸ್ತದೆ?
8: ಇಲ್ಲಿ ಹೇಗೆ ಅಂದರೆ, ಕೆಲವೊಂದು ಕಾಯಿಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾರಲ್ಲೂ ನಾವು ನೋಡ್ತಾ ಇರೋದು ಕೇಳ್ತಾ ಇರೋದು ಸಕ್ಕರೆ ಕಾಯಿಲೆ ಹೇಳಿದೆ ಆವಾಗಲೇ, ಸ್ಥೂಲ ಶರೀರ, ಆಂಗ್ಸೈಟಿ ಇದೆಲ್ಲ ಇದೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ. ಇದ್ರ ಜೊತೆಗೆ ಮೇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಭಾಳ ನಡೀತಾ ಇದೆ ಸರ್. ಯಂಗ್ಸ್ಟರ್ಸಲ್ಲಿ 35 ವರ್ಷದಿಂದ 40 ವರ್ಷ ನಮ್ಮಲ್ಲಿ ಹಾಸ್ಪಿಟಲ್ ವರ್ಕ್ ಮಾಡುವಂಥ ನರ್ಸಿಂಗ್ ಸ್ಟಾಫ್ಗಳಿರ್ಬೋದು, ಡಾಕ್ಟರ್ಸ್ಗಳಿರ್ಬೋದು, ಅವರಲ್ಲೇ ತುಂಬ ಜನ ಕೀಮೋಥೆರಪಿ ಟ್ರೀಟ್ಮೆಂಟಲ್ಲಿರೋಂಥವ್ರಿಗೆ ನಾನು ಯೋಗ ಪ್ರಾಣಾಯಾಮ ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಅವ್ರಿಗೆ ಮೆಡಿಸಿನಲ್ಲಿ ತಗೋಬೇಕಾಗುವಂಥ ಕೆಲವೊಂದು ಸೈಡ್ ಎಫೆಕ್ಟ್ಸು ಭಾಳ ಚೆನ್ನಾಗಿ ಅವ್ರಿಗೆ ಯೋಗ ಸಾಧನೆಯಿಂದ ಧ್ಯಾನದಿಂದ ಮತ್ತು ನನ್ನ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಮೋಟಿವೇಶನ್ ಕೊಡ್ತೀನಿ. ಸೊ ಹಾಗಾಗಿ ಅದನ್ನು ತಡ್ಕೊಳ್ಳೋ ಒಂದು ಶಕ್ತಿ ಅವರಲ್ಲಿ ಹೆಚ್ಚಿದೆ. ಮತ್ತು ಅದ್ರ ದೈಹಿಕವಾಗಿ ಸುಮಾರು ನ್ಯೂನತೆಗಳಿರುತ್ತೆ ಮೆಡಿಸಿನ್ ಸೈಡ್ ಎಫೆಕ್ಟು, ಅದನ್ನು ತಡ್ಕೊಳ್ಳೋ ಶಕ್ತಿ ಯೋಗಾಸನ ಕೊಟ್ಟಿದೆ. ಮತ್ತು ಊಟ ಸೇರ್ತಾ ಇರೋದಿಲ್ಲ ಅವ್ರಗಳಿಗೆ. ಸೊ ಯೋಗ ಮಾಡಿ ಅವ್ರಿಗೆ ಊಟ ಸೇರುವಂಥ ಒಂದು ಅನುಭವಕ್ಕೆ ಬಂದಿದೆ. ಇದು ಭಾಳ ರೀತಿಯಲ್ಲಿ ಯೋಗ ಸಹಾಯ ಮಾಡ್ತಾ ಇದೆ ಸರ್. ಅಟ್ ಪ್ರೆಸೆಂಟ್ ಕೂಡ ನಾನು ಕೀಮೋಥೆರಪಿ ತಗೋತಿರೋ ಹೆಣ್ಮಕ್ಳಿಗೆ ನಾನು ಯೋಗ ಹೇಳ್ಕೊಡ್ತಾ ಇದ್ದೀನಿ. ಅದು ಬಹಳ ಉಪಯೋಗ ಆಗ್ತಾ ಇದೆ. ಇದು ಇನ್ನು ಹೆಚ್ಚು ಜನಕ್ಕೆ ತಲುಪಬೇಕು.
7: ಕಲಿಕೆಯಲ್ಲಿ ಏಕಾಗ್ರತೆ ಬಹಳ ಮುಖ್ಯ, ಎರಡನೇದು ಸ್ಮರಣ ಶಕ್ತಿ. ಇವು ಎರಡನ್ನು ವೃದ್ಧಿಸುವಲ್ಲಿ ಯೋಗಕ್ಕೆ ಹೆಚ್ಚಿನ ಸಾಮರ್ಥ್ಯ ಇದೆ ಅಂತ ಹೇಳ್ತೀವಿ. ಅದು ಆಯುರ್ವೇದ ಶಿಕ್ಷಣ ಅದರಲ್ಲಿ ಕೂಡ ಈ ಅಂಶಗಳು ಸೇರಿದೆಯಾ?
9: ಸೇರಿದೆ ಸರ್. ನಾವು ಯಾವುದೇ ಒಂದು ಆಸನ ಒಂದು ಸ್ಟೂಡೆಂಟ್ಗೆ ಕಾಲೇಜಲ್ಲಿ ಅಂದರೆ ಟೀಚಿಂಗ್ ಮೆಥಡಲ್ಲಿ ಹೇಳ್ಕೊಡ್ಬೇಕಾದ್ರೆ ನಾವು ಆ ಒಂದು ಆಸನದ್ದು ಬೆನಿಫಿಟ್ಸು ಮತ್ತು ಮಾಡೋ ಒಂದು ವಿಧಾನ, ಕರೆಕ್ಟ್ ವಿಧಾನ ಅಂದರೆ ಅಲೈನ್ಮೆಂಟ್ ಹೇಗಿರುತ್ತೆ ಅದನ್ನೆಲ್ಲ ನೋಡಿ ಹೇಳ್ಕೊಡ್ತೀವಿ. ಆ್ಯಂಡ್ ಈಗ ಬರೀ ಕಾನ್ಸಂಟ್ರೇಷನ್ ಅದೊಂದು ಮಗುವಲ್ಲಿ ಹೆಚ್ಚಿಸ್ಬೇಕು ಅಂತಂದಾಗ ಆ ಒಂದು ರಿಲೇಟೆಡ್ ಆಸನಾಸ್ ಪ್ರಾಣಾಯಾಮಸ್ ಮಾತ್ರ ಅವ್ರಿಗೆ ಜಾಸ್ತಿ ಮಾಡಿಸ್ಬೇಕು. ಅಥವಾ ಒಂದು ಮಗುಗೆ ಹೈಟ್ ಗ್ರೋತ್ ಬರಬೇಕು, ಅವ್ರಿಗೆ ಜಾಸ್ತಿ ಸ್ಟ್ರೆಚಿಂಗ್ ಆಸನಾಸ್, ತಾಡಾಸನ, ಪಶ್ಚಿಮೋತ್ತಾನಾಸನ ಇದನ್ನು ಜಾಸ್ತಿ ಮಾಡಿಸ್ಬೇಕು. ಈ ಥರದ್ದೇ ನಮ್ಮ ಸಿಲೆಬಸ್ಸಲ್ಲೂ ಇರೋದು.
7: ಯೋಗದ ಉಪಯೋಗ ಸರಿ, ಅದನ್ನು ಒಂದು ಪ್ರಯೋಜನ ವಿದ್ಯೆ ಅಂತ ಗ್ರಹಿಸದೆ ಅದು ಮೂಲ ವಿದ್ಯೆ ಅಂತ ಗ್ರಹಿಸಿದ ರೀತಿಯಲ್ಲಿ ಅದರಲ್ಲಿ ಅಧ್ಯಯನ ಮಾಡಿ ಮುಂದೆ ಹೋದವ್ರ ಬಗ್ಗೆ ನಿಮ್ಮಲ್ಲಿ ನಿದರ್ಶನಗಳಿದೆಯಾ?
8: ಖಂಡಿತ ಇದೆ ಸರ್. ನನಗೆ ಮೈಸೂರಿನಲ್ಲಿ ಸುಪ್ರಸಿದ್ಧ ಒಂದು ಆಸ್ಪತ್ರೆಯ ಸಿಬ್ಬಂದಿ ವರ್ಗಿ ICU ನರ್ಸು ಮಧು ಅಂತ ಹೇಳಿ, ಆ ಹೆಣ್ಮಗಳು ನೈಟ್ ಡ್ಯೂಟಿ ಮಾಡಿ ಮತ್ತು ವರ್ಕ್ ಒತ್ತಡ ಜಾಸ್ತಿಯಾಗಿ ಖಿನ್ನತೆಗೆ ಒಳಪಟ್ಟಾಗ ನಮ್ಮಲ್ಲಿ ಯೋಗಾಭ್ಯಾಸ ಕಲಿತು ನಿರಂತರವಾಗಿ ಅಭ್ಯಾಸ ಮಾಡಿ ತನ್ನ ಕಷ್ಟ ಸುಖಗಳನ್ನ ಶೇರ್ ಮಾಡಿಕೊಂಡು ಆಹಾರ ಬದಲಾವಣೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ತನ್ನ ಜೀವನ ಶೈಲಿನ ಆರೋಗ್ಯನ ಸರಿಪಡಿಸ್ಕೊಂಡು ನಂತರ ನನ್ನ ಒಂದು ಎಂಕರೇಜ್ಮೆಂಟಿಂದ ಯೋಗ ಶಿಕ್ಷಕಿಯಾಗಿ ತರಬೇತಿ ಪಡೆದು ಮತ್ತು ಬಾಬಾ ರಾಮದೇವ್ ಸಮಿತಿನಲ್ಲಿ ಯೋಗ ಎಕ್ಸಾಮ್ ಕಟ್ಟಿ ಆಯುಷ್ ಇಲಾಖೆಯಲ್ಲಿ ಕೂಡ ಎಕ್ಸಾಮ್ ಕಟ್ಟಿಕೊಂಡು ಈಗ ಆಕೆ ಡಿಪ್ಲೊಮೋ ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ದಾರೆ. ಈಗ ರಿಸೈನ್ ಮಾಡಿ ಅವ್ರು ನೆಕ್ಸ್ಟ್ ಯೋಗನೇ ತಮ್ಮ ಜೀವನದ ಒಂದು ಉದ್ಯೋಗನ ಮಾಡ್ಕೊಳ್ಳೋಕೆ ಹೊರಟಿರುವಂಥ ಹೆಣ್ಮಗಳು ಬೆಂಗಳೂರಿನಲ್ಲಿದ್ದಾಳೆ. ಅದು ಭಾಳ ಸಂತೋಷ ಸರ್ ನನಗೆ.
7: ಕಾಂಚನಗಂಗಾ ಅವರು, ನೀವು ಅಧ್ಯಯನ ಮಾಡ್ತಾ ಅದರ ಸಂಗಡ ಉಪಚಾರವನ್ನು ಮಾಡಬೇಕಲ್ಲ, ಯಾಕಂದರೆ ಅದು ಆಯುರ್ವೇದ ಅಂದರೆ ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು, ಅಲ್ಲೂ ಕೂಡ ಇಂಥ ಅನುಭವಗಳಿದೆಯಾ?
9: ಹೌದು ಸರ್, ನನಗೆ ಲಾಕ್ಡೌನ್ ಟೈಮಲ್ಲಿ ಒಬ್ಬರು ಆಸ್ಟ್ರೇಲಿಯನ್ ಸ್ಟೂಡೆಂಟ್ ಸೇರಿಕೊಂಡ್ರು ಯೋಗ ಕಲಿಯೋಕ್ಕೆ ಅಂತ. ಅವರು ಇವತ್ತು ಅವ್ರ ಜಾಬ್ ಜೊತೆಗೆ ಯೋಗದ ಸಂಸ್ಥೆ ಕೂಡ ಆಸ್ಟ್ರೇಲಿಯಾದಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಅವರು ಫಸ್ಟು ಸುಮ್ಮನೆ ಆಸನ ಕಲ್ತ್ಕೊಳ್ಳೋಕ್ಕೆ ಅಂತ ಸೇರಿಕೊಂಡವರು ಇವಾಗ ಅದರಲ್ಲೇ ಟೀಚರ್ ಕೂಡ ಆಗಿಬಿಟ್ಟಿದ್ದಾರೆ.
7: ಅಂದರೆ ನಿಮ್ಮ ಆಯುರ್ವೇದ ಕಲಿಕೆಯ ಭಾಗವಾಗಿ ರೋಗಿಗಳ ಉಪಚಾರನೂ ಇರ್ತದೆ ಅಲ್ವಾ?
9: ಹೌದು ಸರ್, ಆಯುರ್ವೇದ ಜೊತೆಯಲ್ಲಿ ಯೋಗದು ಉಪಚಾರ ನಡೀತಾ ಇರುತ್ತೆ. ನಮ್ಮ ಕಾಲೇಜ್ನಲ್ಲೂ ಅಷ್ಟೇ, ನಮ್ಮ ಕಾಲೇಜ್ ಆಸ್ಪತ್ರೆ ಕೂಡ. ಸೊ ಅಲ್ಲಿ ಬರೀ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲದೆ ಕೂಡ ಯೋಗ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ದಟ್ ಒಬ್ರು ರೋಗಿಗೆ ಫುಲ್ ಬೆನಿಫಿಟ್ ಸಿಗ್ಲಿ ಅಂತ. ಅವ್ರು ತಗೊಳ್ಳೋ ಒಂದು ಔಷಧಿ ಮತ್ತೆ ದೇಹದಲ್ಲಿ ಮಾಡೋ ಒಂದು ಕ್ರಮದಿಂದ ಅವರು ಸಂಪೂರ್ಣವಾಗಿ ಗುಣವಾಗ್ಲಿ ಅಂತ.
7: ಪ್ರಭಾ ಮೇಡಮ್, ಸಾಮಾನ್ಯವಾಗಿ ಭಾರತೀಯ ಪರಂಪರೆಯನ್ನ ಅಲ್ಲಗಳೆಯೋದು ಪ್ರಗತಿಪರತೆಯ ಲಕ್ಷಣ ಅಂತ ಆಗಿದೆ ವೈಚಾರಿಕ ಜಗತ್ತಿನಲ್ಲಿ. ಆದರೆ ಯೋಗವಿದ್ಯೆಯ ದೃಷ್ಟಿಯಿಂದ ನಮ್ಮ ಪರಂಪರೆ ಇವತ್ತು ಹೆಚ್ಚು ಸ್ವೀಕಾರಾರ್ಹ ಅಲ್ವೇ?
8: ಖಂಡಿತ ಸರ್, ಖಂಡಿತ. ಇದು ನನ್ನ ಅನುಭವ ಕೂಡ. ಯೋಗನ ಯಾವುದೇ ರೀತಿಗೂ ನಾವು ಧರ್ಮದ ಜೊತೆಗೆ ಜೋಡಣೆ ಮಾಡಬಾರ್ದು. ಅಷ್ಟಾಂಗ ಯೋಗದಲ್ಲಿ ಮಾಡುವಂಥ ನಾವು ಯೋಗಾಸನ, ಧ್ಯಾನ, ಧಾರಣೆ ಇವೆಲ್ಲ ಇಡೀ ವಿಶ್ವ ಗುರುತಿಸ್ಕೊಂಡಿದೆ. ಅದರಲ್ಲಿ ನಾನು ಯಾವುದೇ ಒಂದು ರೀತಿ ಇವತ್ತು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಲ್ಲ, ಪ್ರತಿಯೊಂದನ್ನು ಅಳವಡಿಸ್ಕೊಂಡು ನನ್ನ ಅನುಭವಕ್ಕೆ ಬಂದಿದೆ. ಪ್ರತಿಯೊಬ್ಬರು ಯೋಗಾಸನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಆರೋಗ್ಯ ಹೊಂದಬೇಕು, ಅದನ್ನು ಆಧ್ಯಾತ್ಮಿಕ ಸಾಧನೆ ಕಡೆಗೆ ತೊಗೊಂಡು ಹೋಗಬೇಕು. ಅದು ನಾನು ತುಂಬ ಅನುಭವ ಪಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಮನೆ ಮನೆಗಳಿಗೂ ಹೋಗಿ ಯೋಗ ಹೇಳ್ಕೊಡ್ತಾ ಇದ್ದೀನಿ. ಈ ವಯಸ್ಸಾದವ್ರು ಹೊರಗಡೆ ಬಂದು ಕಲೀಲಿಕ್ಕೆ ಆಗದೆ ಇದ್ದವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಮಹಾನ್ ಮೇಧಾವಿಗಳು ಇವತ್ತಿನ ದಿವಸ ನನ್ನ ಹತ್ರ ಯೋಗ ಕಲಿತಾ ಇದ್ದಾರೆ. ಯಾಕಂದರೆ ಪ್ರಾಪಂಚಿಕ ಜ್ಞಾನ ಅವರಲ್ಲಿ ಬಹಳ ಇದೆ, ಆದರೆ ಆಧ್ಯಾತ್ಮಿಕ ಸಂಬಂಧಪಟ್ಟಂಥ ಸಾಧನೆಗೆ ಬೇಕಾಗಿರುವಂಥ ಜ್ಞಾನ ಅವರಲ್ಲಿಲ್ಲ. ಆ ಜ್ಞಾನ ನಾನು ಕೊಟ್ಟಿದ್ದೀನಿ, ಅವರು ಅದನ್ನು ಹೆಚ್ಚು ಉಪಯೋಗಿಸ್ಕೊಂಡಿದ್ದಾರೆ. ಅದು ನಮ್ಮಲ್ಲಿರೋ ಆ ಚೈತನ್ಯ, ಆ ಒಂದು ದಿವ್ಯಶಕ್ತಿನ ತಿಳ್ಕೊಳ್ಳೋಕ್ಕೆ ಅಷ್ಟಾಂಗ ಯೋಗದಲ್ಲಿ ಧ್ಯಾನ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಅದಕ್ಕೆ ಬೇಸಿಕ್ ಆಗಿ ಆಸನದಿಂದ ಶುರು ಮಾಡ್ಕೋಬೇಕು ಸರ್.
7: ಕೇಳುಗ್ರೆ, ಜಗತ್ತು ಯೋಗದತ್ತ ಆಕರ್ಷಿತ ಆಗಿದೆ. ಪ್ರಭಾ ಸತೀಶ್ ಅವರು ಹೇಳಿದ ಹಾಗೆ ಜೀವನದ ಕೊನೆ ಕ್ಷಣದಲ್ಲೂ ಕೂಡ ಕಲಿಯಬೇಕಾದ ಒಂದು ವಿದ್ಯೆ ಇದ್ರೆ ಅದು ಯೋಗ, ಸಾಧಿಸಬೇಕಾದ ಸಂಗತಿ ಇದ್ರೂ ಅದು ಯೋಗ. ಇಷ್ಟೊತ್ತು ನಮ್ಮ ಸಂವಾದದಲ್ಲಿ ಪಾಲ್ಗೊಂಡಂಥ ಪ್ರಭಾ ಸತೀಶ್ ಹಾಗೂ ಕಾಂಚನಗಂಗಾ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
8: ನಮಸ್ತೆ ಸರ್.
9: ನಮಸ್ತೆ.
6: ಯೋಗ ಶಿಕ್ಷಕಿಯರಾದ ಪ್ರಭಾ ಸತೀಶ್ ಹಾಗೂ ಕಾಂಚನಗಂಗಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ
1: ನಡೆಯುವ ಮುಂದೆ ಮುಂದೆ ನಡೆಯುವ ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೇ ಗಮನಿಸಿ, ಈ ಸಂಜೆ 6:50 ಕೃಷಿರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:45, ಚಿತ್ರಗೀತೆಗಳ ಕಾರ್ಯಕ್ರಮ.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕುಸುಮ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಕಾನೂರು ಹೆಗ್ಗಡತಿ ಚಿತ್ರದ ಗೀತೆ. ಕುವೆಂಪು ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶಿಸಿದ್ದಾರೆ ಬಿ.ವಿ. ಕಾರಂತ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಪ್ರಿಯ ಕೇಳುಗರೇ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ತಪ್ಪದೆ ಆಲಿಸಿ. ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
4: ಈ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಆರೋಗ್ಯದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವು ಪಿ ಮತ್ತು ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮರ್ಯಾದೆ ಕೇಳಿ ಈ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಉಪೇಂದ್ರ ಕುಮಾರ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತವಿರುವ H2O ಚಿತ್ರದ ಗೀತೆ. ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಮನ್ನಾ ಡೇ ಅವರ ಧ್ವನಿಯಲ್ಲಿರುವ ಕಲಾವತಿ ಚಿತ್ರದ್ದು. ಕುವೆಂಪು ಅವರ ಸಾಹಿತ್ಯಕ್ಕೆ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನ ಈ ಬೆಳಿಗ್ಗೆ 9:35 ಪ್ರಸಾರ ಮಾಡುತ್ತೇವೆ. ಈಗ ಸಮಯ 9:00.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗ್ರೆ, ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಈ ವರ್ಷದ ಧ್ಯೇಯವಾಕ್ಯ ಏನಿದೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
4: ನಮಸ್ಕಾರ.
2: ಅನುಷಾ, ಈ ವರ್ಷದ ಧ್ಯೇಯವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ?
4: ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡೋದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು ನೋಡಿದ್ದೀರಾ, ಹಿಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲುಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರಲ್ಲಿ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು.
2: ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನು ಮಾಡಬೇಕು, ನಮ್ಮಗಳ ಆರೋಗ್ಯಕ್ಕಾಗಿ ಪರಿಸರವನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ?
3: ನಮ್ಮ ಆರೋಗ್ಯ ಅಂತ ಬಂದರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂಥ ನೀರು, ಮತ್ತು ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತು ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ 4 ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬ ಸರಳವಾಗಿ ಹೇಳೋದಾದರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆಯ ಕೆಲವು ಬಿಲ್ಗಳನ್ನು ನೋಡಿದರೆ ಆಕ್ಸಿಜನ್ ಬಿಲ್ ಅಂತಲೇ ಒಂದು 10,000, 20,000, 30,000 ಹಾಕಿರ್ತಾರೆ. ಅಂದರೆ ಕೆಲವೇ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ಟರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನು ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂಥ ಊಟ, ನಮ್ಮನ್ನು ಸ್ಪರ್ಶಿಸ್ತಕ್ಕಂಥ ಉಷ್ಣತೆಯೂ ಕೂಡ ಕಲುಷಿತಗೊಂಡಿದೆ. ಸೊ ಈ ಒಂದು ಜೀವನ ಶೈಲಿ ಮತ್ತು ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ

0: ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನೂ ಅಂತ್ಯ ತಲುಪಿಲ್ಲ. ಈಗ ಅಟ್ಲೀಸ್ಟ್ ಈಗಲಾದ್ರೂ ನಾವು ಎಚ್ಚೆತ್ತುಕೊಂಡು ಇವುಗಳ ಒಂದು ಗುಣಮಟ್ಟವನ್ನು ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು, ಅವುಗಳನ್ನು ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ, ಅಂದರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಈಗಾಗಲೇ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಲುವೆ ಇಲ್ಲದೆ ಇದ್ದಂಗೆ ಆಗುತ್ತೆ. ಆ ಒಂದು ಲಿಸ್ಟಿಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ನಾವು ಅರ್ತುಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ.
1: ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹೊತ್ತು ಹೊತ್ತು ಓಡಾಡಬೇಕಾಗತ್ತೆ, ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರಡು ಮಾಡಿಬಿಡ್ತಾ ಇದೀವಿ.
0: ಒಂದಾನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯಾದಾಗ, ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನು, ಕೊಳ್ಳಗಳನ್ನು, ನದಿಗಳನ್ನು, ಸರೋವರಗಳನ್ನು. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗೆದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನು ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರಾಗ್ತಿದ್ದ ಹಾಗೇ, ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ನದಿ ತೀರಗಳು, ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತು ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನು ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಜಲವನ್ನು ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮಗೆಲ್ಲರಿಗೂ ಗೊತ್ತಿದೆ ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ ಇದು ಎರಡು ಕಡೆಯಲ್ಲಿ ಸಿಗುತ್ತೆ, ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನು ತಯಾರಿಸ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತು ಗಿಡಗಳು, ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡನ್ನೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ ಶೇಕಡ 18% ಆಮ್ಲಜನಕವನ್ನು ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂತಹ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನು ಕಡಿದು ಭೂಮಿಯನ್ನು ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದರೆ, ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನು ಕೊಡ್ತಾ ಹೋದರೆ ಸಮುದ್ರದ ತಲಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು, ಮರಗಳನ್ನು ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದರೆ ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ, ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ಥ್ ಪಿಕ್ಚರ್ಗಳನ್ನು ನಾವು ನೋಡಿದರೆ ಭೂಮಿಯ ಶೇಕಡ 35% ಭೂಮಿ ಈಗಾಗಲೇ ಮರುಭೂಮಿ ಆಗಿಬಿಟ್ಟಿದೆ. ಮತ್ತು ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೇನು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ಕಟ್ಟಲುಗಳಲ್ಲೇ ಇರಬೇಕು ಅಂತಿರ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನು ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿಗೋಸ್ಕರ ಭೂಮಿಯ ಮೇಲೆ ಅರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಅರಿತಕ್ಕಂತಹ ಸಬ್ ಸರ್ಫೇಸ್ ಫ್ಲೋ, ಮತ್ತು ಭೂಮಿಯ ಆಳದಲ್ಲಿ ಹರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತು ಸಬ್ ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಭೂ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಭೂ ಮೇಲ್ಮೈ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂಥ ಮರಗಳು ಕೆಲವು ದಿನಗಳು ಇರಬಹುದು, ಆದರೆ ನಾವು ಅವುಗಳ ನೀರನ್ನು ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯೋಕೆ ಹೋಗಲ್ಲ. ಯಾಕಂತೇಳಿದ್ರೆ ನೀರು ಮತ್ತು ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳುತ್ತೆ ಒಂದು ಮರ, ಭೂಮಿಯಿಂದ ನೀರನ್ನ ಮತ್ತೆ ಪೋಷಕಾಂಶಗಳನ್ನು, ಅದು ಖನಿಜ ಲವಣಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ತೆಗೆದುಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ. ಈಗ

0: ಭೂಮಿಗೆ ಆಮ್ಲಜನಕ.
1: ಈಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಕಲ್ಲಿದ್ದಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ, ಅದೇ ಮಟ್ಟದಲ್ಲಿ ಭೂಮಿಯಿಂದ ಆ ಮರಕ್ಕೆ ನೀರು ಸಿಗಬೇಕು. ಯಾಕಂತ ಹೇಳಿದ್ರೆ, ಒಂದು ಮಾಲಿಕ್ಯೂಲ್ ನೀರು, ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡಿರ್ತಾನೆ, ಒಂದು ಆಹಾರವಾಗಿ ಉತ್ಪತ್ತಿ ಆಗ್ತದೆ. ಅದನ್ನು ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದರೆ, 6CO2 + 6H2O ಗಿವ್ಸ್ C6H12O6 + ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೊ ಬಂದಿದ್ದೀವಿ. ಅಂದರೆ ಆಮ್ಲಜನಕ ಉತ್ಪತ್ತಿ ಆಗಬೇಕು ಅಂದರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು. ಬಟ್ ಆ ನೀರನ್ನು ನಾವು ಮರಗಿಡಗಳಿಗೆ ಕೊಡ್ತಾ ಇಲ್ಲ, ನಾವೇ ಉಪಯೋಗಿಸ್ಕೊಂತಾ ಇದ್ದೀವಿ.
0: ಅದರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತನೂ ಕೆಲವೊಂದ್ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು, ನಾವು ಈ ಪರಿಸರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ.
1: ಜೀವನ ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂತ, ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ದೂರದಲ್ಲಿದ್ದರೆ, ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂಥ ಸಮಯ ಜಾಸ್ತಿ ಆದರೆ ಕೆಲವು ಸಮಯಗಳು ನಾವು ವಾಹನಗಳನ್ನು ಬಳಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ, ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಯಲ್ಲಿ, ಪರಿಸರದಗೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡನ್ನು ಕೊಡದೇ ಇರೋ ರೀತಿಯಲ್ಲಿ, ಯಾಕಂದರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡನ್ನು ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ.
0: ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು. ಇಲ್ಲ ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ, ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು. ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀನಿ.
1: ಹೌದೌದು. ಸೊ ನೀವ್ ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇನೆ, ನಮ್ಮ ಕೆಲಸ ಎಲ್ಲಿದೆಯೋ ಅದ್ರ ಹತ್ರದಲ್ಲೇ ಮನೆ ಮಾಡಿಕೊಂಡ್ರೆ ನಾವು ನಡ್ಕೊಂಡೇ ಓಡಾಡಬಹುದು, ಅಥವಾ ಒಂದು ಸೈಕಲಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗಲಿಲ್ಲ ಅಂತ ಹೇಳಿದ್ರೆ, ದೂರದಲ್ಲಿದ್ದರೆ ನಾವು ಸಾಧ್ಯವಾದಷ್ಟು ನೀವು ಹೇಳಿದಂತಹ ಕಾರ್ ಪೂಲಿಂಗ್ ಮಾಡ್ಬೋದು, ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತು ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತಿದ್ದೇವೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರೂ, ಆದರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂಥ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ನಾವು ಬಳಸಬಹುದು,
0: ಯೂಸ್ ಮಾಡಬಹುದು.
1: ಅದನ್ನು ಚಾರ್ಜಿಂಗ್ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಸೋಲಾರ್ ಎನರ್ಜಿ ಆಗಿರ್ಬೋದು, ಅಥವಾ ವಿಂಡ್ ಎನರ್ಜಿ ಆಗಿರ್ಬೋದು, ಇವುಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರ್ಬೋದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರುಮನೆ ಅನಿಲಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡ್ಬೋದು. ಹಸಿರುಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂಥ ಉಷ್ಣತೆಯನ್ನು ನಾವು, ತಾಪಮಾನವನ್ನು, ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಸಾಕಷ್ಟು ನಿಯಂತ್ರಿಸಬಹುದು.
0: ಮತ್ತೆ ಇನ್ನೊಂದು ತುಂಬ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗಲಿ ಅಂತ ಅಂದರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು, ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಅಂತ.
1: ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಂಡಿಡಿದಾಗ, ಅಥವಾ ಈ ಪಾಲಿಮರ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮಗಿರಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ ಅನ್ನೋದು ತುಂಬ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ, ಪ್ರತಿಯೊಂದು ಟಿಶ್ಯೂವಲ್ಲಿ ಪ್ಲಾಸ್ಟಿಕ್ ರೆಮ್ನೆಂಟ್ಸ್ ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳನ್ನು ನಾವು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಿದರೆ

0: ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಕಂಡು ಬಂದಿದೆ.
1: ಅಂದ್ರೆ ಇನ್ನು ಹುಟ್ಟದಿರೋ
0: ಹುಟ್ಟದೇ ಇರೋ ಮಗುವಿನ
1: ಮಿದುಳಲ್ಲಿ ಕೂಡ
0: ಮೆದುಳಲ್ಲೂ ಕೂಡ
1: ಪ್ಲಾಸ್ಟಿಕ್.
0: ಪ್ಲಾಸ್ಟಿಕ್ ಇದೆ, ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬ ತೆಳುವಾಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳು ಪರಿಸರಕ್ಕೆ ನಾವು ಬೀಸಾಕಿದಾಗ, ಎಲ್ಲಂದ್ರಲ್ಲಿ ಬೀಸಾಕ್ತೀವಿ, ಅಲ್ಲಿ ಬೀಸಾಕಿದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸಿಂದ ಗಾಳಿ ಬೀಸೋದು, ಯಾವುದೋ ಮರಕ್ಕೆ ಸಿಕ್ಕಾಕೊಳ್ಳೋದು, ಯಾವುದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು, ಯಾರೋ ನಡೆಯೋದು, ಯಾವುದೋ ವೆಹಿಕಲ್ಗಳು ಹೋಗೋದು, ಈ ಥರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 μm ತನಕನೂ ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ಗಳಾಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳು ಅಂದರೆ ಅದು 10 μμ, ಅದು ನ್ಯಾನೋಮೀಟರ್ಸ್ ಈ ಥರ ಆಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳಾದರೆ ಅವು ಗಾಳಿ ಜೊತೆ ಸೇರ್ಕೊಂಬಿಡುತ್ತೆ, ಅಂದರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನನ್ನು ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರಿಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬೋದು. ಈಗ ನಾವು ಕೆಲವು ಮಕ್ಕಳನ್ನು ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರು ಅಥವಾ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ಥರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂಥ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಗಳನ್ನು ನೋಡ್ತಿದ್ದೀವಿ. ಅಂಥ ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನು ನಾವು ಪರೀಕ್ಷೆ ಮಾಡಿದರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವತ್ತಿನ ದಿವಸ. ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇಡೀ ಜೀವ ಪ್ರಾಣಿ ಪಕ್ಷಿಗಳಿಗೆ. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದು ಅಂದರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅದೇ ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇಣು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೇ ಉಸಿರಾಡೋಕ್ಕಾಗದೆ ಸತ್ತೋಗಿರೋದು, ಕೊಳ್ತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ಥರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ನಾವು ಮಾಡಬೇಕಾಗಿರೋದೇನೆಂದರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತು ರೆಡ್ಯೂಸ್ ಇಟ್, ಅಂದರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ, ಮತ್ತು ನಾವು ಅದನ್ನು ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್ ಕಸ ವಿಲೇವಾರಿ ಮಾಡಿದಾಗ ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗಾಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ತಪ್ಪಿಸಬಹುದು.
1: ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತೆ ನನಗಿದು ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗಲೂ ಕೂಡ ಎಷ್ಟೋ ಕಡೆ

0: ಆದಾಗ ಮತ್ತೆ ನನಗಿದು ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗಲೂ ಕೂಡ ಎಷ್ಟೋ ಕಡೆ
1: ವಸ್ತುಗಳು ಶೇಕಡ 25% ಏರ್ ಗಾಳಿ ಮತ್ತು ಶೇಕಡ 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನು ನಾವು ವೇಸ್ಟ್ ಮಾಡಿದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದರೆ ಈ ಸಾವಯವ ವಸ್ತು ಅಥವಾ ಸಾವಯವ ಅಂದರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳ ಜೊತೆ ಹೋದರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನು ನೋಡಬೇಕಾಗತ್ತೆ.
0: ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಈ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದು ರಿಮೋಟ್ ಇರುತ್ತೆ, ಎಷ್ಟೊಂದು ಚಾರ್ಜರ್ಸ್ ಇರುತ್ತೆ, ಇದನ್ನೆಲ್ಲನೂ ಕೂಡ ನಾವು ಕರೆಕ್ಟಾಗಿ ವಿಲೇವಾರಿ ಮಾಡಬೇಕಾಗತ್ತೆ.
1: ಹೌದು, ಖಂಡಿತವಾಗಿ. ಸಿ, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದು ಮೊಬೈಲ್ ತಗೊಂಡ್ರೆ ಅದು 50 ವರ್ಷ 100 ವರ್ಷ ಬರಲ್ಲ. ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5 to 10 ಇಯರ್ಸಲ್ಲಿ ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮಗೆ ಯೂಸ್ ಆಗೋ ಚಾನ್ಸಸ್ಸು ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ ಅಂತೇಳಿದರೆ ಅದರಲ್ಲಿ ಅದರದೇ ಆದಂಥ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ತಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಎಸರಿಸಬೇಕು ಅಂತ ಹೇಳಿದರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಂ ಮತ್ತು ಪಾದರಸ, ಮರ್ಕ್ಯುರಿ. ಇವುಗಳೇನಾಗುತ್ತೆ ಅಂತ ಹೇಳಿದರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕಿದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನು ಮಾಡುತ್ತೆ. ಸೊ ಅದು ನಮಗೆ ವಿಷವಾಗಿಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳೋಗಿ ಸೇರ್ತಕ್ಕಂತಹ ಜಾಗ, ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲು ಹಾಕ್ಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲ ಬೀಸಾಕಿರ್ತೀವಿ ಅದು ಅವುಗಳೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ. ಇಂಥ ಜಾಗದಲ್ಲಿ ಅದರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂತಹ ಜನರಲ್ಲಿ ಈ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡುಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್ ಚಾನಲ್, ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ
0: ವೃಷಭಾವತಿ
1: ನದಿ ಆಗಿದ್ದು ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 meters ಈ ಕಡೆ 100 meters ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲಾ ತರದ ಪಾಯ್ಸನ್ಗಳು ಸಹ ಆ ಬೋರ್ವೆಲ್ ವಾಟರಲ್ಲಿ ಸಿಗುತ್ತೆ. ಅದನ್ನ ನೀವು ಸಂಸ್ಕರಿಸದೆ ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲ ವಿಷಗಳು ಇದೆ, ಅಂದರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟಿಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನು ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಅಂದರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು ಮತ್ತು ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ಈ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನಿಸುತ್ತೆ, ನಾವು ಪ್ರತಿಯೊಬ್ಬರೂ ಸಹ ಪ್ರತಿದಿನನೂ ಮಿನಿಮಮ್ 400 milligrams ವಿಷವನ್ನು ಸೇವಿಸ್ತೀವಿ.
0: ಇವಾಗ ನೀವು ಆಹಾರ ಸೇವನೆ ಬಗ್ಗೆ ಹೇಳ್ತಾ ಇದ್ರಿ, ನಾವು ಪ್ರತಿನಿತ್ಯ ನಮಗೆ ಅರಿವಿಲ್ದಲೆ 400 milligrams ವಿಷವನ್ನು ಸೇವನೆ ಮಾಡ್ತಾ ಇದ್ದೀವಿ ಅಂತ. ಇದನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ನಾವು ಸುಸ್ಥಿರ ಆಹಾರ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಅಂತ ಅಂದ್ಕೊಳ್ತೀನಿ.
1: ಈಗ ನೀವು ಸಾಕಷ್ಟು ಕೇಳ್ತಾ ಇದ್ದೀರ ನಿಮ್ಮ ರೇಡಿಯೋ ಕಾರ್ಯಕ್ರಮದಲ್ಲೇ, ಸಾವಯವ ಆಹಾರದ ಬಗ್ಗೆ ಎಷ್ಟೊಂದು ಮಾಹಿತಿಗಳು ಬಂದಿದೆ. ಈಗ ಜನರಿಗೆಲ್ಲ ಗೊತ್ತು ಏನು ಸಾವಯವ ಆಹಾರ ಅಂದ್ರೇನು ಅಂತ. ಅಂದರೆ ಒಂದು ಭೂಮಿಯಲ್ಲಿ ಸಾವಯವ ಗೊಬ್ಬರವನ್ನೇ ಹಾಕಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನು ಬಳಸದೆ ಯಾವುದೇ ರೀತಿಯಾದಂಥ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸನ್ನು ಸ್ಪ್ರೇ ಮಾಡದೆ ಬೆಳೀತಕ್ಕಂತಹ ಆಹಾರ. ಆದರೆ ಇದು ಎಷ್ಟು ಜನರಿಗೆ ಲಭ್ಯ ಇದೆ ಅನ್ನೋದೇ ಪ್ರಶ್ನೆ. ಆಯ್ತಾ, ಥಿಯರಿ ಅಂದರೆ ನಮಗೆ ಇವೆಲ್ಲ ಗೊತ್ತು, ಓ ಇದನ್ನು ತಿಂದರೆ ಒಳ್ಳೆಯದು ಅಂತ, ಇದು ಗೊತ್ತಿರಬೇಕಾದ ಅವಶ್ಯಕತೆಯೂ ಇಲ್ಲ. ಯಾಕಂತ ಹೇಳಿದ್ರೆ ಈ ಗಂಧಕ ಅನ್ನೋ ಒಂದು ಕೆಮಿಕಲನ್ನು 400 ವರ್ಷಗಳಿಂದ ಮಾತ್ರ, ಅದೇ ಮೊದಲ ಕೆಮಿಕಲ್ ಮನುಷ್ಯರು ಕಂಡಿಡಿದಂಥದ್ದು 400 ವರ್ಷಗಳಿಂದ. ಮನುಷ್ಯರು ನಾವು ತಿಳಿದಂಗೆನೆ ಮನುಷ್ಯ ಮನುಷ್ಯನಾಗಿ ಮಂಗದಿಂದ ಮನುಷ್ಯನಾಗಿ ಜೀವನ ಮಾಡಿದ್ದೇನೆ 200,000 ವರ್ಷಗಳಿಂದ ಇದೆ. ಅಂದ್ರೆ ಈ 400 ವರ್ಷಗಳ ಹಿಂದೆ ಅವರುಗಳು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ

0: ಕೆಮಿಕಲ್ಗಳನ್ನ ಬಳಸಿಲ್ಲ, ಬಟ್ ಅವರು ಜೀವನನ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಆರೋಗ್ಯದ ಪ್ರಶ್ನೆಗೆ ಬಂದಾಗ. ಅಂದರೆ ಈಗ ನಾವು ಕೆಮಿಕಲ್ಲು ಪೆಸ್ಟಿಸೈಡ್ಸು ಇವುಗಳನ್ನೆಲ್ಲ ಬಳಸ್ತಿದ್ದೀವಿ ಅಂದರೆ ಅದರಿಂದ ಏನೋ ಕಾರಣ ಇದೆ, ಆ ಸಸ್ಯಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಅಂದರೆ ಯಾವುದೇ ಒಂದು ಕೀಟ ಬಾಧೆಯನ್ನು ತಪ್ಪಿಸ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿತ್ತು, ನಮಗೂ ಸಹ ಅನೇಕ ಕಾಯಿಲೆಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇತ್ತು. ಇವುಗಳೆಲ್ಲವೂ ಸಹ ದಿನದಿಂದ ದಿನಕ್ಕೆ ನಾವು ಕಳ್ಕೊತಾ ಬಂದಿದ್ದೀವಿ. ಸೊ ಹಿಂಗಾಗಿ ಇವುಗಳನ್ನ ನಾವು ಬಳಸಬೇಕು ಅಂತ ಆಗಿದೆ. ಇವತ್ತಿನ ದಿವಸ ಏನಾಗಿದೆ ಅಂದರೆ, ನೀವು ಒಂದು ಸ್ವಲ್ಪ ಜಮೀನು ಇರ್ತಕ್ಕಂಥ ಒಂದು ಕುಟುಂಬದ ಬೆಳೆಗೆ ಯಾವುದಾದ್ರೂ ಇನ್ಸೆಕ್ಟ್ಸ್ ಅಥವಾ ಪೆಸ್ ಇನ್ಫೆಸ್ಟ್ ಆಯಿತು ಅಂತ ಹೇಳಿದ್ರೆ, ಅವರು ಖಂಡಿತವಾಗಿ ಯಾವುದಾದ್ರೂ ರೂಪದಲ್ಲಿ ವಿಷವನ್ನು ಬಳಸಿ ಆ ಪೆಸ್ಟಿಂದ ತಪ್ಪಿಸ್ಕೊಂಡು ಅದನ್ನು ಬೆಳೆದು ಮಾರುಕಟ್ಟೆಗೆ ಮಾರಿ ಅದನ್ನು ಜೀವಿಸಬೇಕಾಗದ ಪರಿಸ್ಥಿತಿ ಇವತ್ತಿದೆ. ಇಲ್ಲ, ನಾವು ಅದನ್ನು ಮಾಡಲ್ಲ, ನಾವು ಗಿಡನ ಕಿತ್ತಾಕ್ಬಿಟ್ಟು ಮಣ್ಣೊಳಗಡೆ ಹಾಕಿ ಮುಚ್ಚಿಬಿಡ್ತೀವಿ. ಈಗ ನೀವು ಹೇಳ್ತೀರ, ಒಂದು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಪೆಸ್ಟ್ ಇನ್ಫೆಸ್ಟೇಷನ್ ಹೋಗಿ ಯಾವುದಾದ್ರೂ ಕೀಟಬಾಧೆ ಆದರೆ ಗಿಡನ ಕಿತ್ತು ಆಳವಾಗಿ ಊತು ಅದರ ಮೇಲೆ ಮಣ್ಣು ಹಾಕಿ ಬಿಟ್ಟುಬಿಟ್ರೆ ಅದು ಮತ್ತೆ ರಸಗೊಬ್ಬರವಾಗಿ ರೂಪುಗೊಳ್ಳುತ್ತೆ ಅಂತ. ಆ ರೀತಿ ಮಾಡಿದ್ರೆ ಅವರಿಗೆ ಬರ್ತಕ್ಕಂತಹ ಆದಾಯ ತಪ್ಪೋಗುತ್ತೆ, ಇಡೀ ಕುಟುಂಬ ಜೀವನಕ್ಕೋಸ್ಕರ
1: ಜೀವನೋಪಾಯಕ್ಕೆ
0: ಬೀದಿಗೆ ಬರಬೇಕಾಗತ್ತೆ. ಸೊ ಹಿಂಗಾಗಿ ಏನಾಗಿದೆ ಅಂದರೆ, ಈ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಅವು ಯಥೇಚ್ಛವಾಗಿ ಈ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಅದನ್ನು ಬಳಸ್ತಾ ಇದ್ದೀವಿ. ಇದರಿಂದ ನಾವು ಸುಲಭನೂ ಸಹ ಹೌದು. ಈಗ ಅದು ಮಾರುಕಟ್ಟೆಗೆ ಬಂದಮೇಲೆ ಇವಾಗ ಎರಡು ಪಕ್ಕದಲ್ಲಿ ಇಟ್ಬಿಟ್ಟು ಇದು ಸಾವಯವ ಇದು ಕೀಟನಾಶಕ ಬಳಸಿರ್ತಕ್ಕಂಥದ್ದು ಅಂದರೆ ಯಾರಿಗೂ ಪತ್ತೆ ಹಚ್ಚಕ್ಕೂ ಆಗಲ್ಲ. ಸಾವಯವಾಗೆ ನೀವು 100 ರೂಪಾಯಿ ಹೇಳಿ, ಇದಕ್ಕೆ 50 ರೂಪಾಯಿ ಅಂದರೆ 50 ರೂಪಾಯಿ 2 ಕೆಜಿ ಸಿಗುತ್ತೆ ಅಂತ 2 ಕೆಜಿ ತೊಗೊಂಡೋಗೋರೇ ಜಾಸ್ತಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಆರ್ಥಿಕ ಸಮಸ್ಯೆ ಇದೆ. ಇದಕ್ಕೊಂದು ಪರಿಹಾರ ಏನು ಅಂತ ಹೇಳಿದ್ರೆ, ಇಡೀ ವಿಶ್ವ ಇಡೀ ಮಾನವ ಸಂಕುಲ ಒಗ್ಗಟ್ಟಾಗಬೇಕು, ಕಮ್ಯುನಿಟಿ ಕೋಆಪರೇಟಿವ್ ಯೂನಿವರ್ಸಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಹೋಗಬೇಕು. ಕಮ್ಯುನಿಟಿ ಅಂದರೆ ಸಮುದಾಯ, ಸಾರ್ವತ್ರಿಕ ಸಾವಯವ ಕೃಷಿ ಅನ್ನು ಅವಲಂಬಿಸಿದ್ರೆ ಮಾತ್ರ. ಆಗ ಒಬ್ಬರ ಜಮೀನಿಗೆ ಕೀಟ ಬಿದ್ದರೂ ಅವರು ಒಂದು ಸಮುದಾಯ ಕೃಷಿಯಲ್ಲಿದ್ದಾಗ ಇಡೀ ಸಮುದಾಯದಲ್ಲಿ ಬರ್ತಕ್ಕಂಥ ಆದಾಯ, ಅವರ ಜಮೀನು ಎಷ್ಟಿದೆಯೋ ಅವರಿಗೂ ಆದಾಯ ಬರೋದ್ರಿಂದ ಆ ಒಂದು ವ್ಯವಸ್ಥೆಯಲ್ಲಿ ನಾವೇನು ಮಾಡ್ಬೋದು, ನಾವು ಏನು ಸಾವಯವ ಕ್ರಮವನ್ನು ಕೈಗೊಳ್ಬೋದು ಅದನ್ನು ತಗೋಬೋದು. ಆಮೇಲೆ ಇದರಲ್ಲಿ ಒಂದು ಪಾರದರ್ಶಕತೆ ಇರುತ್ತೆ. ಸೊ ಕಮ್ಯುನಿಟಿ ಇಡೀ ಸಮುದಾಯ ಅವರೇ ತಿನ್ನೋದು, ಅವರೇ ಬೆಳೆಯೋದು, ಅವರೇ ತಿನ್ನೋದು, ವಿಷ ಹೊಡ್ಕೊಂಡು ತಿನ್ನೋಕ್ಕೆ ಹೋಗಲ್ಲ. ಸೊ ಇದೊಂದು ಪಾರದರ್ಶಕ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಪಾರದರ್ಶಕತೆ ಇರೋದಿಲ್ಲ. ಯಾರು ಕೀಟ ಬಂದಿರುತ್ತೋ ಅವ್ರು ಗುಟ್ಟಾಗೋಗಿ, ನಾವು ಯಾವುದೇ ಕಾನೂನು ಮಾಡಿದ್ರೂ ಗುಟ್ಟಾಗೋಗಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಔಷಧಿ ತಂದು ಒಡ್ಕೊಂಡು ಅದನ್ನು ಹೆಂಗಾದರೂ ಮಾಡಿ ಮಾರಿ ಜೀವನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದಕ್ಕೋಸ್ಕರ ನಮ್ಮ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಇಡೀ ವಿಶ್ವ ಸಮುದಾಯ ಸಾರ್ವತ್ರಿಕ ಸಾವಯವ ಕೃಷಿಗೆ ಹೋದ್ರೆ ಮಾತ್ರ ನಾವು ಈ ರಾಸಾಯನಿಕಗಳ ಬಳಕೆಯನ್ನು ತಪ್ಪಿಸ್ಬೋದು, ಗಾಳಿ ನೀರು ಮತ್ತು ಆಹಾರ ವಿಷ ಆಗೋದನ್ನು ತಪ್ಪಿಸ್ಬೋದು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಇವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತಲೂ ಸಹ ಕರೀತಾರೆ. ಅಂದರೆ ನಾವು ತಿಂದ ಮೇಲೆ ಅವು ಬರೀ ಇನ್ಸೆಕ್ಟಿಸೈಡ್ಸ್ ಆಗಿರೋದಿಲ್ಲ, ಅವು ನಮ್ಮ ಥೈರಾಯ್ಡ್ ಮೇಲೆ ವರ್ಕ್ ಮಾಡುತ್ತೆ, ನಮ್ಮ ಪ್ಯಾಂಕ್ರಿಯಸ್ ಮೇಲೆ ವರ್ಕ್ ಮಾಡುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಬರ್ಸುತ್ತೆ, ಡಯಾಬಿಟಿಸ್ ಬರ್ಸುತ್ತೆ, ಮಕ್ಕಳಾಗದೆ ಇರೋ ರೀತಿಯಲ್ಲಿ ಇನ್ಫರ್ಟಿಲಿಟಿಗಳಿಗೆ ಕಾರಣ ಆಗುತ್ತೆ. ಸೊ ಈ ಥರ ಅನೇಕ ಹೆಸರುಕಿಸ್ತಾ ಹೋದರೆ ಬೇಕಾದಷ್ಟು ತೊಂದರೆಗಳನ್ನು ಅತಿ ಸೂಕ್ಷ್ಮ ಮಟ್ಟದಲ್ಲಿ ಅಂದರೆ ಮೈಕ್ರೋಗ್ರಾಮ್ ಲೆವೆಲ್ಗಳಲ್ಲಿ ಈ ಥರದ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಈಗ ಆರೋಗ್ಯ ಕ್ಷೇತ್ರದಲ್ಲಿ ನಾವು ನೋಡಿದ್ರೆ, ನಾವು ಈಗ 30 ವರ್ಷ 40 ವರ್ಷ ಕಂಟಿನ್ಯೂಸ್ ಆಗಿ ಈ ಥರ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸ್ ಹೊಡೆದಿರೋದು ಲೆಕ್ಕ ಹಾಕ್ಕೊಂಡ್ರೆ ಅದಕ್ಕೇ ಸುಮಾರು ದೇಶಗಳು ಈಗ ಎಸ್ಪೆಷಲಿ ಭಾರತವನ್ನು ಹಬ್ ಆಫ್ ಡಯಾಬಿಟಿಕ್ಸ್ ಅಂತ ಕರಿತೀವಿ. ಅಂದರೆ ನಾವು ಸಾಕಷ್ಟು ವರ್ಷಗಳು ಈ ಥರ ವಿಷ ಸೇವನೆ ಮಾಡಿ ಅವುಗಳು ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ಗಳಾಗಿ ವರ್ಕ್ ಮಾಡಿ ಅವು ನಮ್ಮ ಅಂತರ್ಸಾವಿಕ ಗ್ರಂಥಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಿ ನಮಗೆ ಇವೆಲ್ಲ ಕಾಯಿಲೆಗಳನ್ನ ಉಂಟು ಮಾಡಿ ಮತ್ತೆ ನಾವು ಆ ಕಾಯಿಲೆಗಳ ಟ್ರೀಟ್ಮೆಂಟು ಚಿಕಿತ್ಸೆಗಾಗಿ ಖರ್ಚು ಮಾಡ್ಕೊತ ಒಂದು ಕಡೆ ಕಷ್ಟಪಡೋದು, ಇನ್ನೊಂದು ಕಡೆ ಆಸ್ಪತ್ರೆ ಖರ್ಚು ಮಾಡಿಕೊಂಡು ಹೆಂಗೋ ಸಾಗಿಸ್ತಾ ಇದ್ದೀವಿ ಜೀವನಗಳನ್ನು.
1: ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಇರೋದರಿಂದ ಮತ್ತು ಪ್ಲಾಸ್ಟಿಕ್ಕನ್ನು ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಸದೇ ಇರೋದರಿಂದ ಅದಕ್ಕೆ ನೋ ಅಂತ ಹೇಳೋದ್ರಿಂದ ಮತ್ತು ಈ ಕಸ ವಿಂಗಡಣೆ ಮಾಡೋದ್ರಿಂದ ಈ ವೇಸ್ಟ್ಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ ಮತ್ತು ಅಂತರ್ಜಲವನ್ನು ಆದಷ್ಟು ಇಷ್ಟು ನಾವು ವೃದ್ಧಿಸೋದ್ರಿಂದ ಮಳೆ ನೀರು ಕೊಯ್ಲು ಆ ಥರದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನು ವೃದ್ಧಿಸೋದ್ರಿಂದ ನಮ್ಮ ಇಂಧನವನ್ನು ನಾವು ನವೀಕರಿಸಬಹುದಾದ ಇಂಧನ ಅಂದರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನು ಅಥವಾ ನಮ್ಮ ಮನೆಯನ್ನು ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ ಅಂದರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
0: ಹೌದು
1: ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ?
2: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ IAP ರೆಕಗ್ನೈಸ್ಡ್ ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದ್ದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯರ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್ ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ.
1: ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟು ಹೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
4: ಆಕಾಶವಾಣಿ ಮೈಸೂರು FM 100.6. ಸಮಯ 9:31. ಗಾಂಧಿ ಸ್ಮೃತಿ.

ಮಿಸ್ಟರ್ ಚೇಂಬರ್ಲೆನರು ದಕ್ಷಿಣ ಆಫ್ರಿಕಾದಿಂದ 3.5 ಕೋಟಿ ಪೌಂಡುಗಳ ದಾನವನ್ನು ಸಂಪಾದಿಸುವುದಕ್ಕೂ ಇಂಗ್ಲಿಷ್ ಮತ್ತು ಬೋಯರ್ ಜನರ ಪ್ರೇಮವನ್ನು ಸಂಪಾದಿಸುವುದಕ್ಕೂ ಬಂದಿದ್ದರು. ಆದ್ದರಿಂದ ಅವರು ಭಾರತದ ಪ್ರತಿನಿಧಿಗಳ ನಿಯೋಗಕ್ಕೆ ನಿರಾಸೆಯ ಪ್ರತ್ಯುತ್ತರವನ್ನು ಕೊಟ್ಟರು. ಅವರು ಹೀಗೆ ಹೇಳಿದರು, ಸಾಮ್ರಾಜ್ಯ ಸರ್ಕಾರಕ್ಕೆ ಸ್ವಯಂ ಆಡಳಿತವುಳ್ಳ ವಸಾಹತುಗಳ ಮೇಲೆ ಹೆಚ್ಚು ಹತೋಟಿ ಇಲ್ಲ ಎಂಬುದು ನಿಮಗೆ ಗೊತ್ತಿದೆ. ನಿಮ್ಮ ಕಷ್ಟಗಳೇನೋ ನಿಜವಾದದ್ದು, ನನ್ನಿಂದ ಸಾಧ್ಯವಾದುದನ್ನು ನಾನು ಮಾಡುತ್ತೇನೆ. ಆದರೆ ಐರೋಪ್ಯರ ಮಧ್ಯದಲ್ಲಿ ನೀವು ವಾಸಿಸಿಕೊಂಡಿರಲು ಇಷ್ಟಪಡುವುದಾದರೆ ಅವರ ಮನಸ್ಸನ್ನು ಒಲಿಸಿಕೊಳ್ಳಲು ನೀವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಎಂದರು. ಈ ಪ್ರತ್ಯುತ್ತರದಿಂದ ನಿಯೋಗದ ಸದಸ್ಯರ ಮುಖಕ್ಕೆ ತಣ್ಣೀರನ್ನು ಎರಚಿದಂತೆ ಆಯಿತು. ನಾನೂ ಕೂಡ ನಿರಾಶನಾದೆ. ಅದು ನಮ್ಮೆಲ್ಲರ ಕಣ್ಣನ್ನೂ ತೆರೆಸಿತು. ನಾವು ಕೆಲಸವನ್ನು ಮೊದಲಿನಿಂದ ಆರಂಭಿಸಬೇಕೆಂದು ನಮಗೆ ತೋರಿತು. ನಾನು ಪರಿಸ್ಥಿತಿಯನ್ನು ನನ್ನ ಸಹೋದ್ಯೋಗಿಗಳಿಗೆ ವಿವರಿಸಿದೆ. ವಾಸ್ತವವಾಗಿ ಮಿಸ್ಟರ್ ಚೇಂಬರ್ಲೇನರು ಹಾಗೆ ಉತ್ತರ ಕೊಟ್ಟಿದ್ದರಲ್ಲಿ ಏನೂ ತಪ್ಪು ಇರಲಿಲ್ಲ. ಅವರು ವಿಷಯಗಳನ್ನು ಮುಚ್ಚುವರೆ ಮಾಡುವುದು ಒಳ್ಳೆಯದೇ ಆಯಿತು. ಅವರು ಬಲಿಷ್ಠರದೇ ನ್ಯಾಯ ಎಂಬ ತತ್ವವನ್ನು ಮಧುರವಾದ ಮಾತಿನಲ್ಲಿ ನಾವು ಮನಗಾಣುವಂತೆ ಮಾಡಿದ್ದರು. ಆದರೆ ನಮ್ಮಲ್ಲಿ ಕತ್ತಿ ಇರಲಿಲ್ಲ. ಕತ್ತಿಯ ಏಟನ್ನು ತಿನ್ನಲು ಸಹ ನಮಗೆ ದೇಹಪುಷ್ಟಿಯೂ ಶಕ್ತಿಯೂ ಇರಲಿಲ್ಲ. ಮಿಸ್ಟರ್ ಚೇಂಬರ್ಲೇನರು ಒಂದು ಖಂಡದ ಭೇಟಿಗೆ ಬಹಳ ಸ್ವಲ್ಪ ಕಾಲವನ್ನು ಕೊಟ್ಟರು. ಶ್ರೀನಗರದಿಂದ ಕನ್ಯಾಕುಮಾರಿಗೆ 1900 ಮೈಲಿಗಳ ದೂರ ಇದೆ. ದರ್ಬಾನ್ನಿಂದ ಕೇಪ್ಟೌನಿಗೆ 1100 ಮೈಲಿಗಿಂತ ಕಡಿಮೆ ಇಲ್ಲ. ಈ ದೂರವನ್ನು ಅವರು ಮಿಂಚಿನ ವೇಗದಲ್ಲಿ ಸುತ್ತಿ ಮುಗಿಸಬೇಕಾಗಿತ್ತು. ನೇಟಾಲ್ನಿಂದ ಅವರು ಟ್ರಾನ್ಸ್ವಾಲಿಗೆ ಧಾವಿಸಿದರು. ಅಲ್ಲಿಯ ಭಾರತೀಯರ ಪರವಾಗಿ ನಾನು ಅರ್ಜಿ

ಇನ್ನು ಸಿದ್ಧ ಮಾಡಿ ಅದನ್ನು ಅವರಿಗೆ ಅರ್ಪಿಸಬೇಕಾಗಿತ್ತು. ಆದರೆ ನಾನು ಪ್ರಿಟೋರಿಯಾಕ್ಕೆ ಹೋಗುವುದು ಹೇಗೆ? ನಾನು ಅಲ್ಲಿಗೆ ಸಕಾಲದಲ್ಲಿ ತಲುಪಲು ಅವಶ್ಯಕವಾದ ಕಾನೂನು ಸೌಕರ್ಯಗಳನ್ನು ಒದಗಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಯುದ್ಧದಿಂದ ಟ್ರಾನ್ಸ್ವಾಲ್ ನಿರ್ಜನವಾದ ಕಾಡೇ ಆಗಿತ್ತು. ಅಂಗಡಿಗಳಲ್ಲಿ ಆಹಾರ ಪದಾರ್ಥಗಳು ತುಂಬುವವರೆಗೆ ನಿರಾಶ್ರಿತರು ಸಹ ಒಂದು ಪರವಾನಗಿಯನ್ನು ಪಡೆಯಬೇಕಾಗಿತ್ತು. ಐರೋಪ್ಯರಿಗೆ ಪರವಾನಗಿ ಸಿಕ್ಕುವುದು ಕಷ್ಟವಾಗುತ್ತಿರಲಿಲ್ಲ, ಆದರೆ ಭಾರತೀಯರಿಗೆ ತುಂಬಾ ಕಷ್ಟವಾಗುತ್ತಿತ್ತು. ಯುದ್ಧಕಾಲದಲ್ಲಿ ಸಿಲೋನ್ನಿಂದಲೂ ಭಾರತದಿಂದಲೂ ಅನೇಕ ಅಧಿಕಾರಿಗಳು ಹಾಗೂ ಯೋಧರು ದಕ್ಷಿಣ ಆಫ್ರಿಕಾಕ್ಕೆ ಬಂದಿದ್ದರು. ಅಂತಹವರ ಪೈಕಿ ಆಫ್ರಿಕಾದಲ್ಲಿ ನೆಲೆಸಲು ಬಯಸುವವರಿಗೆ ಸರಿಯಾದ ಸೌಕರ್ಯವನ್ನು ಕಲ್ಪಿಸಿಕೊಡುವುದು ಬ್ರಿಟಿಷ್ ಸರ್ಕಾರದ ಕರ್ತವ್ಯ ಎಂದು ಎಣಿಸಲ್ಪಟ್ಟಿತ್ತು. ಹೇಗೂ ಸರ್ಕಾರ ಹೊಸ ಅಧಿಕಾರಿಗಳನ್ನು ನಿಯಮಿಸಬೇಕಾಗಿತ್ತು. ಈ ಅನುಭವಿ ಅಧಿಕಾರಿಗಳು ದೊರೆತುದು ಅವರಿಗೆ ಅನುಕೂಲವೇ ಆಯಿತು. ಅವರಲ್ಲಿ ಕೆಲವರ ತೀಕ್ಷ್ಣ ಬುದ್ಧಿಯಿಂದ ಒಂದು ಹೊಸ ಇಲಾಖೆಯ ಸ್ಥಾಪನೆಯಾಯಿತು. ಅದು ಅವರ ವ್ಯಾವಹಾರಿಕ ಜಾಣತನವನ್ನು ತೋರಿಸಿತು. ನೀಗ್ರೋಗಳಿಗೆ ಒಂದು ವಿಶೇಷವಾದ ಇಲಾಖೆಯು ಮೊದಲೇ ಇತ್ತು. ಹಾಗಾದ ಮೇಲೆ ಏಷ್ಯಾದವರಿಗಾಗಿ ಏಕೆ ಒಂದು ಇಲಾಖೆ ಆಗಬಾರದು? ಈ ವಾದವೇನು ನ್ಯಾಯವಾಗಿಯೇ ಕಂಡಿತು. ನಾನು ಟ್ರಾನ್ಸ್ವಾಲನ್ನು ತಲುಪಿದಾಗ ಈ ಹೊಸ ಇಲಾಖೆ ಆಗಲೇ ಆರಂಭವಾಗಿ ತನ್ನ ಬಲಿಯನ್ನು ಹರಡತೊಡಗಿತ್ತು. ನಿರಾಶ್ರಿತರಿಗೆ ಅಪ್ಪಣೆ ಚೀಟಿಗಳನ್ನು ಕೊಡುತ್ತಿದ್ದ ಅಧಿಕಾರಿಗಳೇ ಎಲ್ಲರಿಗೂ ಕೊಡಬಹುದಾಗಿತ್ತು. ಆದರೆ ಅವರು ಏಷ್ಯಾದವರಿಗಾಗಿಯೇ ಸೃಷ್ಟಿಯಾಗಿದ್ದ ಈ ಹೊಸ ಇಲಾಖೆಯನ್ನು ವಿಚಾರಿಸದೆ ಹೇಗೆ ಕೊಡುವುದು? ಈ ಹೊಸ ಇಲಾಖೆಯ ಶಿಫಾರಸಿನಂತೆ ಚೀಟಿಗಳನ್ನು ಕೊಡುವುದಾದರೆ ತಮ್ಮ ಜವಾಬ್ದಾರಿಯೂ ಹಾಗೂ ಹೊರೆಯೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದೆಂದು ಆ ಅಧಿಕಾರಿಗಳು ಭಾವಿಸಿದರು. ಆದರೆ ನಿಜವಾದ ವಿಷಯವೇ ಬೇರೆಯಾಗಿತ್ತು. ಹೊಸ ಇಲಾಖೆಗೆ ಏನಾದರೂ ಕೆಲಸ ಆಗಬೇಕಾಗಿತ್ತು, ಅಧಿಕಾರಿಗಳಿಗೆ ಹಣವೂ ಬೇಕಾಗಿತ್ತು. ಕೆಲಸವಿಲ್ಲದಿದ್ದರೆ ಇಲಾಖೆಯನ್ನು ಅನಾವಶ್ಯಕವೆಂದು ಮುಚ್ಚಿಬಿಡಬೇಕಾಗುತ್ತಿತ್ತು. ಆದ್ದರಿಂದ ಅವರು ತಮಗಾಗಿ ಯಾವುದೋ ಒಂದು ಕೆಲಸವನ್ನು ಹುಡುಕಲು ಆರಂಭಿಸಿದರು.

0: ಇದುವರೆಗೂ ಗಾಂಧಿ ಸ್ಮೃತಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:36. ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಮಣ್ಣಿನ ದೋಣಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಕ್ಷತ್ರಲೋಕ, ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
5: ಕೇಳುವರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ 7ನೇ ತಾರೀಕು ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
6: ಅವರ ಡ್ರೀಮ್ ಚೆನ್ನಾಗಿದೆ ಅಮ್ಮಂತ, ಅವರ ಎಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಂಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬಾ ಸಲ.
5: ಕೇಳಲು ಮರೆಯದಿರಿ, ಇದೇ ತಿಂಗಳು 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
4: ನಕ್ಷತ್ರ ಲೋಕ
7: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
8: ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ರಾಮನ್ ಮತ್ತು ಬಿವಿ ಲಕ್ಷ್ಮಣ್ ಅವರ ಯುಗಳ ಹಾಡುಗಾರಿಕೆ ಇದೆ. 11 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ, ಪ್ರಸ್ತುತಿ ಜಿಎನ್ ಮಂಜುನಾಥ್. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಪ್ರಥಮ್, ಸಿಂಧು, ಐಶ್ವರ್ಯ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಕಂಸಾಳೆ ಕೈಸಾಳೆ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಕೆ ಕಲ್ಯಾಣ್ ಅವರದು.

0: ಕೇಳುಗರೇ ಗಮನಿಸಿ, ಈ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಬಿಕೆ ಸರಸ್ವತಿ. ಸಂಜೆ 6:50 ಕೃಷಿರಂಗ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್. ನಂತರ 8:00 ವಿಜ್ಞಾನ ಭಾರತಿ, ಜ್ಯೋತಿರ್ವಿಜ್ಞಾನ ಒಂದು ಪರಿಚಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಕೇಶವ್. ಅನಂತರ ನಾಲಿಗೆಯ ಆಚಾರ ವಿಚಾರ, ಈ ಬಗ್ಗೆ ಕೊಳ್ಳೇಗಾಲ ಶರ್ಮಾ ಅವರಿಂದ ಭಾಷಣ ಕೇಳುವಿರಿ. ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಮೂರ್ತಿ ಅವರ ಹಾಡುಗಾರಿಕೆ ಇದೆ.
1: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮೆಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಬಹುದು.
2: ಈಗ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಅಯನೂ ಬೇಕು, ವಿಟಮಿನ್ B12 ಬೇಕು, ಫೋಲಿಕ್ ಆಸಿಡ್ ಕೂಡ ಬೇಕು. ಅವು ಮೂರು ಕೂಡ ಕರೆಕ್ಟ್ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ.
1: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಬೆರಳ್ಗೆ ಕೊರಳ್ ಚಿತ್ರಕ್ಕಾಗಿ ಬಿವಿ ಶ್ರೀನಿವಾಸ್ ಅವರು ಸಂಗೀತ ನೀಡಿರುವ ಗೀತೆ, ಕುವೆಂಪು ಅವರ ಸಾಹಿತ್ಯ, ಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತೆ 10:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ತಪ್ಪದೆ ಆಲಿಸಿ. ಇಂದು ಸಂಜೆ 4 ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ.
1: ಇವಾಗ ಸೈರಿಸ್ ಎ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಮ್ದು, ಅದು ಸ್ಪೈರಲ್ ಗ್ಯಾಲಕ್ಸಿ.
2: ಅವಳು ವಯಸ್ಸಿಗೆ ಮೀರ ಬುಕ್ಸ್ ನ ಅವಳು ಓದ್ತಾಳೆ. ಮಕ್ಕಳಿಗೆ ಓದೋ ಅಭ್ಯಾಸ ಇದ್ರೆ ಸರ್ ಜ್ಞಾನ ಹಂಗೆ ಬರುತ್ತೆ.
0: ತಪ್ಪದೇ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಆಕಾಶವಾಣಿ ಮೈಸೂರು FM 100.6, ಸಮಯ 10:00. ಈಗ ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಿವಿ ರಾಮನ್ ಹಾಗೂ ಬಿವಿ ಲಕ್ಷ್ಮಣನ್ ಅವರ ಯುಗಳ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯ ಸಹಕಾರ ವಯೋಲಿನ್ ಬಿ ಶಶಿಕುಮಾರ್, ಮೃದಂಗ ಡಾಕ್ಟರ್ ಟಿಕೆ ಮೂರ್ತಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶ್ಯಾಮಶಾಸ್ತ್ರಿಗಳ ರಚನೆ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ರಾಮನ್ ಹಾಗೂ ಬಿವಿ ಲಕ್ಷ್ಮಣನ್ ಅವರ ಯುಗಳ ಹಾಡುಗಾರಿಕೆಯನ್ನು ಆರಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಯದುಕುಲ ಕಾಂಭೋಜಿ ರಾಗ ರೂಪಕ ತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಅಭಯಾಂಬಿಕಾಯೈ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ರಾಮನ್ ಹಾಗೂ ಬಿವಿ ಲಕ್ಷ್ಮಣನ್ ಅವರ ಯುಗಳ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ವಯೋಲಿನ್ ಬಿ ಶಶಿಕುಮಾರ್, ಮೃದಂಗ ಡಾಕ್ಟರ್ ಟಿ ಕೆ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಗಮನಿಸಿ, ಈ ರಾತ್ರಿ 9:30 ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಾಮೂರ್ತಿ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತೇವೆ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದವಿದೆ. ಆಕಾಶವಾಣಿ ಮೈಸೂರು FM 100.6. ಸಮಯ 10:30, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶರ್ಮಿಲೆ ಚಿತ್ರದ ಗೀತೆ. ಹಾಡಿದ್ದಾರೆ ಕಿಶೋರ್ ಕುಮಾರ್.

0: Empower your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: సినిమా యాన జనమెచ్చిద కన్నడ చిత్రగళ నెనపిన మాలే.
3: ఏను నిమగే కప్ప కొడబేకే? ఉత్తిరా బిత్తిరా నీరు హాసి నాటి నెత్తిరా హొరె హొత్తిరా దణిదవరికి అంబరి కాసి కొట్టిరా నిమగేకి కొడబేకు కప్ప.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10.
4: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು
5: ಹಾಡುವೆ.
2: ಕೇಳಲು ಮರೆಯದಿರಿ ಸಿನಿಮಾ ಯಾನ.
3: ಏನೋ ತೊತ್ತಿನ ಮಗನೇ.
6: ಏನೇ ಕತ್ತೆಯ ಮಗಳೇ.
2: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
7: ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಗಮನಿಸಿ, ಇದೇ ಭಾನುವಾರ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಅಗತ್ಯ ಮತ್ತು ಮಹತ್ವ, ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟಿಕ್ಸ್ನ ಡಾಕ್ಟರ್ ಅನುಷಾ ರಾಜ್ಕೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಮರೆಯದೆ ಕೇಳಿ ಇದೇ ಭಾನುವಾರ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ಇನ್ನು ಮುಂದೆ ಕೇಳೋಣ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿರುವ ಅಂದಾಜ್ ಚಿತ್ರದ ಈ ಗೀತೆ.

0: ಕಾಮನ ಬಿಲ್ಲು. ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ರೋಡ್ ಸೈಡ್ ಸಂಸ್ಥೆ ಮೈಸೂರು ಇಲ್ಲಿನ NRLM ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಆಡು ಮತ್ತು ಕುರಿ ಸಾಗಾಣಿಕೆ, ಹೈನುಗಾರಿಕೆ ಇವತ್ತಿನಿಂದ ಇದೇ ತಿಂಗಳ 16ನೇ ತಾರೀಕಿನವರೆಗೆ, ಬ್ಯೂಟಿ ಪಾರ್ಲರ್ ನಿರ್ವಹಣೆ ಈ ತಿಂಗಳ 17ನೇ ತಾರೀಕಿನಿಂದ ಜುಲೈ 21ರವರೆಗೆ, ಎಂಬ್ರಾಯ್ಡ್ರಿ ಹಾಗೂ ಫ್ಯಾಬ್ರಿಕ್ ಪೇಂಟಿಂಗ್ ಈ ತಿಂಗಳ 18ರಿಂದ ಜುಲೈ 18ರವರೆಗೆ, ಕಂಪ್ಯೂಟರ್ ಟ್ಯಾಲಿ ಈ ತಿಂಗಳ 24ನೇ ತಾರೀಕಿನಿಂದ ಜುಲೈ 31ನೇ ತಾರೀಕಿನವರೆಗೆ. ಗಮನಿಸಿ, ಅಭ್ಯರ್ಥಿಗಳ ಅರ್ಹತೆ 18ರಿಂದ 50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, BPL ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ದಿನಾಂಕದ ಒಳಗಾಗಿ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 251-9663. ಮತ್ತೊಮ್ಮೆ 251-9663. ಮೈಸೂರಿನ STD ಕೋಡ್ 08221. ರುಟ್ಸೆಟ್ ಸಂಸ್ಥೆ ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಈಗ ಕೇಳೋಣ ಇಜ್ಜತ್ ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ನೀವೀಗ ಆಲಿಸುತ್ತಿರುವ ಗೀತೆ ಕಟಿ ಪತಂಗ್ ಚಿತ್ರದ್ದು. ಹಾಡಿದ್ದಾರೆ ಕಿಶೋರ್ ಕುಮಾರ್.

ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ, ಪ್ರಸ್ತುತಿ ಜಿಎನ್ ಮಂಜುನಾಥ್. 12:45ಕ್ಕೆ ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಮತ್ತೊಂದು ಗೀತೆ, ಚಿತ್ರ ಮಂಜಿಲ್.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ವೇಳೆ ಸರಿಯಾಗಿ 10:58.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ನಿಲಯದ ಕಲಾವಿದರ ವಾದ್ಯವೃಂದ. ಸಂಜೆ 4:30 ವೃತ್ತಿ ಮಾರ್ಗದರ್ಶನ, ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಅಧ್ಯಯನ ಮತ್ತು ವೃತ್ತಿಪರ ಅವಕಾಶಗಳನ್ನು ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಬಿ.ಕೆ. ಸರಸ್ವತಿ.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ ಸರಿಯಾಗಿ 11 ಗಂಟೆ.
1: ಬದುಕಿನ ಬಣ್ಣದ ಚಿತ್ತಾರ,
2: ನಡೆದಾಡೋ ಕಾಮನ ಬಿಲ್ಲೆ, ಹರಿದಾಡೋ ಮುಗಿಲಿನ ಮುಂಚೆ, ತುಳುಕಾಡೋ ಬಾನಿನ ಚೆಲುವೆ, ಭುವಿಗಿಡಿದ
1: ಪ್ರಸ್ತುತಿ ಜಿಎನ್ ಮಂಜುನಾಥ್.
2: ನೀನೆಂದಿಗೂ ನನ್ನ ಬಾಡಿಗೆ ಆನಂದದ
1: ಕಾಮನ ಬಿಲ್ಲು.
0: ಪ್ರೀತಿಯ ಕೇಳುಗರೆ, ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅದು 80-90ರ ದಶಕ. ಕಾದಂಬರಿ ಆಧಾರಿತ ಚಿತ್ರಗಳು, ಕೌಟುಂಬಿಕ ಚಿತ್ರಗಳು, ಮಕ್ಕಳ ಸಾಹಸ ಕಥೆಗಳ ಚಿತ್ರಗಳೇ ಹೆಚ್ಚಾಗಿ ಬರ್ತಾ ಇದ್ದಂಥ ಕಾಲ ಅದು. ಆ ಸಮಯದಲ್ಲಿ ಒಬ್ಬಳು ಬಾಲನಟಿ ಅಪಾರ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ಲು. ಮುದ್ದು ಮುಖ, ಚುರುಕುತನದ ಲವಲವಿಕೆಯ ಸಂಭಾಷಣೆಗಳು, ಎಲ್ಲರನ್ನ ತನ್ನತ್ತ ಆಕರ್ಷಿಸುವ ಸ್ನೇಹಗುಣ, ಒಟ್ಟಾರೆ ಇಡೀ ಚಿತ್ರರಂಗವೇ ಆ ಬಾಲನಟಿಯನ್ನ ತನ್ನ ಪ್ರೀತಿಯ ಮನೆಮಗಳಂತೆ ಬೆಳೆಸ್ತು. ಆ ಬಾಲನಟಿಯೂ ಕೂಡ ಕನ್ನಡ ಚಿತ್ರರಂಗವನ್ನ ತನ್ನ ಎರಡನೆಯ ತವರು ಮನೆ ಅಂತ

ಹೌದು, ಕನ್ನಡ ಚಿತ್ರರಂಗದ ಖಾಯಂ ಬೇಬಿ ಎಂದೇ ಪ್ರಸಿದ್ಧಿ ಪಡೆದಿರುವ ಬೇಬಿ ರೇಖಾ ಅವರು ಇಂದು ನಮ್ಮ ಕಾಮನಬಿಲ್ಲಿನಲ್ಲಿ ತಮ್ಮ ಇಡೀ ಚಿತ್ರ ಜೀವನದ ಅನುಭವವನ್ನು ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಬನ್ನಿ ಬೇಬಿ ರೇಖಾ ಅವರ ಮಾತುಗಳನ್ನು ಕೇಳೋಣ.

0: ಇದೀಗ 80-90 ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ಬಾಲನಟಿಯಾಗಿ ಅಭಿನಯಿಸಿ ಇಡೀ ಕನ್ನಡ ಚಿತ್ರರಂಗದ ಮನಸೂರೆಗೊಂಡಿರುವ ಬೇಬಿ ರೇಖಾ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿಶೇಷ ಏನು ಅಂತಂದ್ರೆ ಮೇಡಮ್, ನಿಮಗೆ ಬೇಬಿ ಇದ್ರು ಕೂಡ ಇವತ್ತು ಕೂಡ ಕನ್ನಡ ಚಿತ್ರರಂಗ ನಿಮ್ಮನ್ನ ಗುರುತಿಸೋದು ಬೇಬಿ ರೇಖಾ ಅಂತಾನೆ. ನೀವು ಕನ್ನಡ ಚಿತ್ರರಂಗದ ಕಾಯಂ ಬೇಬಿ ನಟಿ. ನೀವು ತುಂಬಾ ಸಂತೋಷ ಆಗುತ್ತೆ ಮೇಡಮ್. ಸುಮಾರು ಈಗ 35 ವರ್ಷಗಳ ಹಿಂದೆ ನೀವು ಬಾಲನಟಿಯಾಗಿ ಕನ್ನಡದ ಜನಪ್ರಿಯ ತಾರೆಗಳ ಜೊತೆ ಅಭಿನಯಿಸಿದ್ರಿ. ಆವಾಗ ತುಂಬಾ ಚಿಕ್ಕವರಾಗಿದ್ರಿ. ಆ ಮಧುರ ದಿನಗಳನ್ನ ನೆನಪಿಸ್ಕೊಂಡಾಗ ಮೊದಲಿಗೆ ನೆನಪಿಗೆ ಬರುವಂತಹ ಘಟನೆ ಯಾವುದು ಮೇಡಮ್?
1: ಮೊದಲಿಗೆ ಯಾಕಂದ್ರೆ ನಾನು ನೀವು ಹೇಳ್ದಂಗೆ ಇವಾಗ 37 ವರ್ಷ ಆಯ್ತು ನಂಬಿಟ್ಟು. ಸೊ ಹಾಗಾಗಿ ಅಂತಂದ್ರೆ ಡಾಕ್ಟರ್ ಶ್ರೀಯಾಳಾದ್ರು ನಾನು ಕೊನೆಯಲ್ಲೊಂದು ನಾನು ಹಾಡು ಹೇಳ್ತೀನಿ. ಆ ಟೈಮಲ್ಲಿ ಅಪ್ಪ ಅಮ್ಮನಿಗೆ ಚಿತ್ರೆಗೆ ಬೆಂಕಿ ಇಡಬೇಕು. ಆ ಸೀನ್ನ ಅಭಿಮಾನ್ ಸ್ಟುಡಿಯೋಲಿ ನಡೆದಿದ್ದು. ನವೆಂಬರ್ ತಿಂಗಳಲ್ಲಿ ಮಳೆ ಬರೋಂತ ಸೀನ್ನ ಫೈರ್ ಬ್ರಿಗೇಡ್ ಮುಖಾಂತರ ಅದನ್ನ ಮಾಡಿದ್ರು. ಸೊ ಆ ಚಳಿಲಿ ಅದನ್ನ ಮಾಡ್ತಾ ಇದ್ದಿದ್ದು ಒಂದು ನೆನಪು ಬರುತ್ತೆ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಸರ್, ಅದನ್ನ ಮಾತಾಡ್ತಾ ಇದ್ದಾಗ ನನ್ಗೆ ನೆನ್ಪುಗಳು ಬರುತ್ತೆ. ಈಚೆಗೆ ನಾವೆಲ್ಲ ಹಳಬ್ರು ಒಂದ್ ಸ್ವಲ್ಪ ಸೇರಿದ್ವಿ. ಮತ್ತೆ ಮಂಜುನಾಥ್, ಮತ್ತೆ ಸಂಜಯ್, ಹೇಮಾ, ರೋಹಿತ್, ಹಿಂಗೆ ಹಲವಾರು ಜನ ನಾವೊಂದು 2021 ಅಲ್ಲಿ ಒಂದ್ ಸಲ ಸೇರ್ಕೊಂಡ್ವಿ. ಮತ್ತೆ ಲಾಸ್ಟ್ ಇಯರ್ ಮಾಸ್ಟರ್ ಅರ್ಜುನ್ ಮರಿಚಂದ್ರ ನನ್ನ ಜೊತೆ ಮಾಡಿದ, ಹೇಮಾ ಮತ್ತೆ ಅವ್ರಗಳ ಜೊತೆ ಇನ್ನೊಂದು ಅವಕಾಶದಲ್ಲಿ ಸೇರ್ಕೋಬೇಕಾಯ್ತು. ಆಗ ಕುತ್ಕೊಂಡ ನಾವೆಲ್ಲ ಹರಟೆ ಹೊಡಿಬೇಕಾದಾಗ ಹಳೆ ನೆನ್ಕೊಳ್ ಬಂತು. ಇನ್ನು ತಕ್ಷಣ ಕೇಳ್ದಂಗ ನಂಗೇನು ಹೊಳಿತಿಲ್ಲ, ಬಟ್ ಪ್ರಯತ್ನ ಪಡ್ತೀನಿ ನಾನು ಒಂದ್ ಸ್ವಲ್ಪ ಜ್ಞಾಪಿಸ್ಕೊಂಡು ಹೇಳಕ್ಕೆ.
0: ಖಂಡಿತ ಖಂಡಿತ ಮೇಡಮ್. ಮೇಡಮ್, ಈಗ ನೀವು ಈ ಫೀಲ್ಡ್ ಗೆ ಬರೋದಕ್ಕೆ ಮುಖ್ಯ ಕಾರಣ ಯಾರು ಮೇಡಮ್?
1: ನಮ್ಮ ತಂದೆ ವಿ ಆರ್ ಶ್ರೀರಾಮ್ ಅಂತ ಹೇಳಿ, ಅವ್ರ ಆಕ್ಚುಲಿ ಶ್ರೀರಾಮ ರಿಬ್ಬಂತ್ ಅಂತ ಹೇಳಿ ಅವಾಗ ಏನಂತಾರೆ ಬಿಸ್ನೆಸ್ ಮ್ಯಾನ್ ಆಗಿದ್ದಿದ್ದು. ಬಟ್ ಅವ್ರ ಫ್ರೆಂಡ್ಸ್ ಗಳೆಲ್ಲ ಒಂದು ಇರುತ್ತಲ್ಲ ಒಂದು ಫಿಲಮ್ ತೆಗಿಬೇಕು ಅನ್ನೋ ಒಂದು ಆಸೆಯಲ್ಲಿ ಆಗ ಋತುಗಾನ ಅಂತ ಅಂದ್ಬಿಟ್ಟು ಫಿಲಮ್ ನ ಪ್ರೊಡ್ಯೂಸ್ ಮಾಡುದು. ಸೊ ಅದರಲ್ಲಿ ನಂದೊಂದು ಸಣ್ಣ ಪಾತ್ರ. ಬಟ್ ಅವ್ರ ಜೊತೆ ನಾನು ಓಡಾಡೋದು ಎಲ್ಲ ಮಾಡ್ತಾ ಇರ್ಬೇಕಾದಾಗ ಮೈತ್ರಿ ಅನ್ನೋ ಪಿಕ್ಚರ್ ಗೆ ನನ್ನ ಹಾಕೋತೀನಿ ಅಂತ ನಮ್ಮ ತಂದೆ ಕೇಳಿದ್ರು. ಋತುಗಾನ ನನ್ ಫಸ್ಟ್ ನನ್ ಕಾಲಿಟ್ಟಿದ್ದು.
0: ಅದ್ರಲ್ಲಿ ದಿನೇಶ್ ಅವರು ಪ್ರಮುಖ ಪಾತ್ರ ವಹಿಸಿದ್ರು ಅನ್ಸುತ್ತೆ ಮೇಡಮ್.
1: ಹೌದು, ಅವ್ರದ್ದು 100ನೇ ಚೇರ್ಮನ್ ಚಿತ್ರ.
0: ಓಹೋ.
1: ಚಂದ್ರಕೃಷ್ಣ ಅಂಕಲ್ ಅದನ್ನ ಡೈರೆಕ್ಟ್ ಮಾಡಿದ್ದು.
0: ಮೇಡಮ್, ನೀವು ಚಿತ್ರರಂಗಕ್ಕೆ ಎಂಟ್ರಿ ಆದಾಗ ಆಗ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ರಿ, ಬಹುಶಃ 1 ಅಥವಾ 2ನೇ ಸ್ಟ್ಯಾಂಡರ್ಡ್ ಇರಬಹುದು ಅಂತ ಅನ್ಕೊಳ್ಳೋಣ. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅನ್ನೋದು ಎಲ್ರಿಗೂ ತುಂಬಾ ಕುತೂಹಲ. ಯಾಕೆ ಅಂತಂದ್ರೆ ಅವಾಗಲಷ್ಟೇ ಓದೋದಕ್ಕೆ ಆರಂಭ ಮಾಡಿರ್ತೀರಿ, ಶೂಟಿಂಗ್ಗಳು ತುಂಬಾ ಇರುತ್ತೆ, ಈ ಕಡೆ ಸ್ಕೂಲನ್ನು ಬ್ಯಾಲೆನ್ಸ್ ಮಾಡಬೇಕು, ಆ ಕಡೆ ಆಕ್ಟಿಂಗ್ ಕೆರಿಯರ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ಮಾಡ್ತಾ ಇದ್ರಿ ಅನ್ನೋದು ನಮ್ಮೆಲ್ಲರ ಕುತೂಹಲ.
1: ಸರ್, ಇವತ್ತಿನ ತರ ಅವತ್ ಎಜುಕೇಶನ್ ಇರ್ಲಿಲ್ಲ. ಅಂದ್ರೆ ಇವತ್ತು ಒಂದು ಎಷ್ಟು 90 ತೆಗೆದ್ರು ಇನ್ನೊಂದ್ ಪರ್ಸೆಂಟೇಜ್ ಎಲ್ಲೋಯ್ತು ಅಂತ ಕೇಳಂತ ಒಂದು ಥಾಟ್ ಅಲ್ಲಿ ಇದೀವಿ ನಾವು. ಬಟ್ ಅವತ್ತಿನ ದಿನ ಲೈಕ್ ಚೆನ್ನಾಗಿ ಓದಿದ್ರೆ ಸಾಕು ನನ್ ಮಕ್ಳು ಪಾಸ್ ಹಾಕೊಂಡು. ಯಾಕಂದ್ರೆ ನನಗೆ ಗೊತ್ತಿರಂಗೆ ಒಂದ್ ಫಸ್ಟ್ ಕ್ಲಾಸ್ ಬಂದ್ರೆ ಅದೇನೋ ಒಂದ್ ದೊಡ್ಡ ನಂಬರ್ಸ್ ಅಂತ ಅಂದ್ಬಿಟ್ಟು ಇದ್ದು. ಸೊ ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್, ಅಟೆಂಡೆನ್ಸ್ ಅಂತೂ ನಂಗೆ ಹಾರ್ಡ್ಲಿ ಇರ್ತಾನೆ ಇರ್ಲಿಲ್ಲ. ಕೆಲಸಲ್ಲಿ ನನ್ ಶೂಟಿಂಗ್ ನಂದು ಶಾರ್ಟ್ ಇಲ್ಲದ್ರು ನಾನಲ್ಲಿ ಸ್ಟುಡಿಯೋ ಇರ್ಬೇಕಾಗಿರೋದು. ಸೊ ಹಾಗಾಗಿ ನಮ್ಗೆ ರಜಾ ಸಿಕ್ಕಿದ್ರೆ ಸಾಕು, ಸ್ಕೂಲಿಂದ ಓಡೋದ್ರೆ ಸಾಕು, ಅಂದ್ರೆ ಅಟೆಂಡ್ ಮಾಡಿದ್ರೆ ಸಾಕು ಅನ್ನೋ ಒಂದು ಇದ್ರಲ್ಲಿ ಇರ್ತೀವಿ, ಆಟದಲ್ಲಿ ಇರ್ತೀವಿ. ಹೋಮ್ ವರ್ಕ್ ನಂದು ಇಬ್ರ ಅಕ್ಕಂದಿರು. ಸೊ ನಾವು 3 ಜನ ಬಿಸುಕೊಂಡೇ ಓದಿದ್ದು. ಅಂದ್ರೆ ನನ್ನ ಏನ್ ಮಿಸ್ ಮಾಡ್ತೀನಿ ಆ ನೋಟ್ಸ್ ಎಲ್ಲಾನು ಅವ್ರ ಮುಖಾಂತರ ನನ್ಗೆ ಸಿಗತ್ತೆ. ಅವ್ರಿಗೂ ನಂಗೆ ಹೆಲ್ಪ್ ಮಾಡೋರು ಓದಕ್ಕೆ ಬರೆಯಕ್ಕೆ ಇದರಲ್ಲಿ. ಸೊ ವಾಟ್ ಎವರ್ ನನ್ನ ಕ್ಲಾಸ್ ಅಲ್ಲಿ ಏನ್ ಮಿಸ್ ಮಾಡ್ತಿದ್ದೆ ಅದನ್ನ ನಂಗೆ ಹೇಳ್ಕೊಡ್ತಿದ್ರು. ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್ ಸರ್, ನಾನೇನು ಕ್ಲಾಸ್ ಫಸ್ಟ್ ಆಗಿ ಆ ತರ.
0: ಸ್ಕೂಲ್ ಅಲ್ಲಿ ಎಲ್ಲಾ ಮಕ್ಕಳನ್ನು ಒಂಥರ ನೋಡಿದ್ರೆ ನಿಮ್ಮನ್ನೇ ವಿಭಿನ್ನವಾಗಿ ನೋಡ್ತಾರೆ. ಯಾಕೆಂದ್ರೆ ಆಗಾಗ್ಲೇ ನೀವು ಪರದೆ ಮೇಲೆ ತುಂಬಾ ಹೆಸರನ್ನ ಮಾಡಿದ್ರಿ. ನಿಮ್ಮ ಟೀಚರ್ಸ್ ರಿಯಾಕ್ಷನ್ ಹೇಗಿರ್ತಾ ಇತ್ತು ಮೇಡಮ್? ಅವರು ಫಿಲಂ ಬಗ್ಗೆ ಎಲ್ಲ ಕುತೂಹಲದಿಂದ ಕೇಳ್ತಾ ಇದ್ರ, ನಿಮ್ಮ ಕ್ಲಾಸ್ಮೇಟ್ಸ್ ಗಳೆಲ್ಲ ಹೇಗ ಅಂತ ಇದ್ರು ನಿಮ್ಮನ್ನ ಪರದೆ ಮೇಲೆ ನೋಡ್ಬಿಟ್ಟು ಅಂತ?
1: ಅವತ್ತಿನ ದಿನ ಗೊತ್ತಿಲ್ಲ, ಈಗ ನಾನು ನಾವೆಲ್ಲ ಗ್ರೂಪ್ ಮಾಡಿದಾಗ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದಾಗ ಕೆಲವರು ಈಗ್ಲೂ ಹೇಳ್ತಾರೆ ನಂಗೆ, ಓ ನಿಮ್ ಬೇಬಿ ರೇಖಾ ಅಂತ ಅಂದ್ರೆ ನಮ್ಗೆ ಖುಷಿ ಆಗೋದು ನಿಮ್ ಫಿಲಮ್ ಅಲ್ಲಿ ಮಾಡ್ತಿದ್ದೆ ಅಂತ ಅನ್ಬಿಟ್ಟು. ಬಟ್ ಆಗ ನಂಗೆ ಅದ್ರದ್ದು ಅನುಭವ ಅಷ್ಟ ಅಂದ್ರೆ ಒಂಥರ ಫೀಲಿಂಗ್ ಆಫ್ ಆಕ್ಟಿಂಗ್ ಮಾಡ್ತಾ ಇದೀನಿ, ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದೀನಿ ಅನ್ನೋ ಒಂದು ಥಾಟ್ ನಂಗೆ ಇರ್ಲಿಲ್ಲ. ಬಟ್ ಇವತ್ತಿನ ದಿನ ಒಂದೆಲ್ಲ ನೀನ್ ನನ್ ಬಗ್ಗೆ ಅನ್ಕೊಂಡ್ರ, ಓ ಹೌದು ನಿನ್ನ ಇದ್ರೆ ನಮ್ಗೆ ಏನೋ ಒಂಥರ ಹೆಮ್ಮೆ ಆಗ್ತಿತ್ತು ನೀ ಬಂದಾಗ ಅಂತ ಅನ್ಬಿಟ್ಟು ಅನ್ನೋರು. ಬಟ್ ಟೀಚರ್ಸ್ ನನ್ನ ಯಾವ್ದೇ ಕಾರ್ಯಕ್ರಮಕ್ಕೂ ಸೇರಿಸ್ಕೊತಾ ಇರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಿದ್ದೆ ಅಷ್ಟೇ, ನೀನ್ ಸೇರಿಸ್ಕೊತೀನಿ ಇಷ್ಟ ಇದೆ ನಿನ್ ತೊಳೆಸ್ಕೊಳಕ್ಕೆ, ಬಟ್ ನೀನು ಕರೆಕ್ಟ್ ಆಗಿ ರಜಾ ಹಾಕ್ಬಿಡ್ತೀಯಾ ಶೂಟಿಂಗ್ಗೆ ಅಂತ ಹೊರಟೋಗ್ತೀಯಾ, ಸೊ ಆಗ ಆ ಗ್ಯಾಪ್ ನ ಫಿಲ್ ಮಾಡಕ್ ನಮಗ್ ಕಷ್ಟ ಆಗುತ್ತೆ ಅಂತ ಅನ್ಬಿಟ್ಟು ಇದ್ ಮಾಡೋರು. ಸೊ ನನ್ಗೆ ಅದು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಒಂದ್ಸಲಿ ಮಾತ್ರ ನಾನಿಲ್ಲ ನಾನು ಏನಾದ್ರು ಒಂದ್ ಸೇರ್ಕೊಳ್ಳೇಬೇಕು ಅಂತ ಅನ್ಬಿಟ್ಟು ಒಂದ್ ಎರಡು ಕನ್ನಡ ಒಂದ್ ನಾಟಕಕ್ಕೆ ಮತ್ತೆ ಒಂದ್ ಹಾಡಿಗೆಲ್ಲ ಸೇರ್ಕೊಂಡಿದ್ದೆ. ಅವಾಗ ಅವಾಗೆಲ್ಲ ನೆನ್ಸ್ಕೊಂಡಾಗ ಅಯ್ಯೋ ಇದು ಮಿಸ್ ಆಗ್ತಿತ್ತು ಅಂತ ಅನಿಸ್ತದ್ದು. ಬಟ್ ಏನ್ ಮಾಡ್ತೀರಿ, ಯಾವ್ದಾದ್ರು ಒಂದನ್ನ ನಾವು
0: ಬಿಟ್ಕೊಡ್ಲೇಬೇಕಾಗುತ್ತೆ.
1: ಹಾಗಾಗಿ ಸ್ಕೂಲ್ ಆಕ್ಟಿವಿಟೀಸ್ ಅಲ್ಲಿ ನಾನು ತುಂಬಾ ಸೇರ್ಕೊಳಕ್ ಆಗ್ತಾ ಇರ್ಲಿಲ್ಲ.
0: ಮೇಡಮ್, ನೀವು ಚಿತ್ರರಂಗದಲ್ಲಿ ಅಭಿನಯಿಸ್ತಾ ಇದ್ದಂತ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಅನಂತ, ಶಂಕರ್ನ ಎಲ್ಲ ಬಹುದೊಡ್ಡ ನಟರು ಅವ್ರ ಜೊತೆ ಅಭಿನಯಿಸಿದ್ದೀರಿ, ನೀವು ದೊಡ್ಡ ದೊಡ್ಡ ಪರದೆಗಳನ್ನ ಹಂಚಿಕೊಂಡಿದ್ದೀರಿ, ಆ ಎಲ್ಲ ನಟ ನಟಿಯರ ಒಂದಿಷ್ಟು ನೆನಪುಗಳನ್ನ ನಿಮಗೆ ನೆನಪಿರುವಷ್ಟು ಹಂಚಿಕೊಳ್ಬಹುದಾ? ಸಾಮಾನ್ಯವಾಗಿ ಜನ ಮೇಡಮ್ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅನ್ಕೊಳ್ಳೋದು ವಿಷ್ಣುವರ್ಧನ್ ಅವರು, ಆರತಿ ಅವರು ಹಾಗೂ ಬೇಬಿ ರೇಖಾ ಅವರು ಆ ಪರದೆ ಮೇಲೆ ಇದ್ರೆ ಆ ಎಲ್ಲ ಚಿತ್ರಗಳು ತುಂಬಾ ಯಶಸ್ವಿ ಆಗಿದೆ ಅಂತ
1: ಬರುತ್ತೆ ನಂಗೆ. ಬಟ್ ಅಫ್ಕೋರ್ಸ್ ವಿಷ್ಣುವರ್ಧನ್ ಅಂಕಲ್ ಜೊತೆ, ಆರ್ತಿ ಆಂಟಿ ಜೊತೆ ಎಲ್ಲ ತುಂಬಾ ಮಾಡಿದೀನಿ. ಬಟ್ ಸರ್, ನನ್ ಚೈಲ್ಡ್ಹುಡ್ ಅಲ್ಲಿ ನಾನು ಅದಕ್ಕೆ ನಂಗೆ ತುಂಬಾ ಖುಷಿ ಆಗೋದ್ ಏನಂತಂದ್ರೆ, ನನ್ ಮನೇಲಿ ನಾನು ತಿಂಡಿ ಸಹ ತಿಂತಾ ಇರ್ಲಿಲ್ಲ. ಅಂದ್ರೆ ಬೆಳಿಗ್ಗೆ ನನ್ನ ಸ್ನಾನ ಅದ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಶೂಟಿಂಗ್ ಹೊರಟೋದ್ರೆ ಅಲ್ಲೇ ತಿಂಡಿ ಆಗಿ ರಾತ್ರಿ ಊಟ ಆಗಿ ಮನೆಗ್ ಬಂದು ಮಲ್ಕೋತಾ ಇದ್ದೆ. ಅಂಡ್ ನನ್ಗೆ ಸೆಕೆಂಡ್ ಹೋಮ್ ಅಂತ ಅಂದ್ರೆ ಇಟ್ ವಾಸ್ ಮೈ ಶೂಟಿಂಗ್. ಸೊ ಅಂಡ್ ತುಂಬಾ ಚೆನ್ನಾಗಿ ನನ್ನನ್ನ ನೋಡ್ಕೊಳ್ಳೋರು. ಯಾವತ್ತೂ ನನ್ಗೆ ಒಂದ್ ಹೊರಗ್ ನೋಡು ಅಂತ ಆಗ್ಲಿ ಅಥವಾ ಒಂದ್ ನಾನು ಇಲ್ಲಿ ಯಾಕೆ ಬರ್ತೀನಿ ಅನ್ನೋ ಫೀಲಿಂಗ್ ಇದಿಲ್ಲ. ಒಂಥರ ಒಂದು ನಾನು ಏನಿಲ್ಲ, ನನ್ನ ಇಷ್ಟ ತಂದೆ ತಾಯಿ ಒಂದ್ ಕಡೆ ಆದ್ರೆ ಫಿಲಿಂ ಅಲ್ಲಿ ಇರೋಂತ ಪ್ರತಿಯೊಬ್ರು ಅಲ್ಲಿರೋ ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲಾರು ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಅಂಡ್ ಆಂಟಿ ಲೈಕ್ ನೀವು ಹೇಳ್ದಂಗೆನೆ ಶಂಕರ್ನಾಗ್ ಅಂಕಲ್ ಇರ್ಬೋದು, ಅನಂತ್ನಾಗ್ ಅಂಕಲ್, ಅವ್ರಗಳ ಜೊತೆ ಎಲ್ಲ ಅಂಬರೀಶ್ ಅಂಕಲ್ ಎಲ್ಲರ ಜೊತೆನು ಮಾಡಿದೀನಿ. ಸೋ ನನ್ನ ರಾಜ್ಕುಮಾರ್ ಅಂಕಲ್ ಅವ್ರ ಜೊತೆನು ಮಾಡಿದ್ರು, ಅವ್ರ ಮಗಳಾಗಿ ಆತರ ಪಾತ್ರ ಮಾಡಿಲ್ಲ. ಬಟ್ ಭಾಗ್ಯವಂತ ಅಲ್ಲಿ ಅವ್ರ ಜೊತೆ ಒಂದ್ ಮಾಡೋ ಅವಕಾಶ ಸಿಕ್ತು. ಬಟ್ ಹೆಚ್ಚಾಗಿ ನಾವು ಮಾಡಿಲ್ದಿದ್ರು ಸ್ಟುಡಿಯೋಗಳಲ್ಲಿ ನಾವು ತುಂಬಾನೇ ಟೈಮ್ ನ ಸ್ಪೆಂಡ್ ಮಾಡಿದ್ವಿ. ಊಟ ಮಾಡೋದಾಗ್ಲಿ, ಒಂದ್ ಮಾತಾಡೋದಾಗ್ಲಿ, ಡಬ್ಬಿಂಗ್ ಸ್ಟುಡಿಯೋಸ್ ಅಲ್ಲಿ ಎಲ್ಲಾದ್ರಲ್ಲೂ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರೋದಂತೂ ಅಷ್ಟ ಹೇಳ್ಬಲ್ಲ ಸರ್.
0: ಇನ್ನು ನಿರ್ದೇಶಕರ ವಿಚಾರಕ್ಕೆ ಬಂದ್ರೆ ಮೇಡಮ್, ನೀವು ಇನ್ನೂ ಆಗ ಪುಟ್ಟ ಕಲಾವಿದೆ, ಬಟ್ ನಿಮ್ಮ ಗ್ರಾಸ್ಪಿಂಗ್ ಪವರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಂದೇ ಸತಿ ಹೇಳಿದ್ರೆ ಸಾಕು, ಬೇಬಿ ರೇಖಾ ಚೆನ್ನಾಗಿ ಗ್ರಹಿಸಿಕೊಂಡು ಒಂದೇ ಶಾಟ್ಗೆ ಅದನ್ನ ಆಕ್ಟ್ ಮಾಡ್ತಾರೆ ಅಂತ ಅವಾಗ್ಲೇನೆ ಮಾಧ್ಯಮಗಳು ನಿಮ್ ಬಗ್ಗೆ ಹೇಳಿದ್ರು. ಆ ನಿರ್ದೇಶಕರ ಬಗ್ಗೆ ಒಂದಿಷ್ಟು ಮಾತಾಡೋದಾದ್ರೆ, ಯಾವ ಯಾವ ನಿರ್ದೇಶಕರು ನಿಮ್ಗೆ ಇನ್ನು ನೆನಪಿದ್ದಾರೆ, ಅವ್ರು ಹೇಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ರು ಅಂತ?
1: ಹುಣಸೂರು ಕೃಷ್ಣಮೂರ್ತಿ ಅಂಕಲ್, ಮತ್ತೆ ಶಿರಾಳಲ್ಲಿ, ಆಮೇಲೆ ಗೀತಪ್ರಿಯಾ ಅಂಕಲ್, ಅವ್ರ ಜೊತೆ ನಾನು ತ್ರಿಶೂಲ ಮಾಡಿದೀನಿ, ಮತ್ತೆ ಸುವರ್ಣ ಸೇತುವೆ ಹಾಗೆ. ಅಂಡ್ ನನ್ಗೆ ಸುವರ್ಣ ಸೇತುವೆಯಲ್ಲಿ ನಾನೊಂದು ಬಜಾರಿ ಕ್ಯಾರೆಕ್ಟರ್, ಅದಕ್ಕೋಸ್ಕರ ನನ್ ಕೂದಲಿನ ಪರ್ಮು ಮಾಡಿಸ್ಕೊಂಡಿದ್ದೆ, ಒಳ್ಳೆ ಬಾರಿ ಅಹಂಕಾರದ ಹುಡುಗಿ ಹಂಗೆ ಕಾಣ್ಬೇಕು ಅಂತ ಅನ್ಬಿಟ್ಟು ಗುಂಗುರು ಕೂದಲು ಫೀಲಿಂಗ್ ಕೊಡ್ಬೇಕು. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅವಳ ಮುಖದಲ್ಲಿ ಅದು ಕಾಣ್ಬೇಕು, ಅದು ಲೈಕ್ ಆ ಕ್ಯಾರೆಕ್ಟರ್ ಅಲ್ಲಿ ಶೀಸ್ ವೆರಿ ಡಾಮಿನೇಟಿಂಗ್ ಅಂತ ಅನ್ಬಿಟ್ಟು ಮಾಡಿದ್ರು. ಅಂಡ್ ಆಗ ಹೇಳೋರು ಅಂಕಲ್ ಶಾರ್ಟ್ ಮುಂಚೆ, ನಿಮ್ ಇರೋದು ಕೋಪ, ನಿಮ್ಗೆ ತುಂಬಾ ಲೈಕ್ ಒಬ್ರು ನಿಮ್ ಶೂಸ್ ಹಾಕಕ್ ಬರ್ತಿರ್ತಾರೆ ಈ ಕಡೆ, ಲೈಕ್ ನಿಮ್ಗೆ ಕೈಗೊಬ್ರು ಕಾಲಿಗೊಬ್ರು ಆಳಿರ್ತಾರೆ, ಸೊ ಅವ್ರನ್ನ ನೀನು ಸರಿ ಟ್ರೀಟ್ ಮಾಡ್ತಾರಲ್ಲ, ಸೊ ಆ ತರ ಅಂತ. ಬಟ್ ನಿಜದಿಂದಲೇ ನಾವ್ ಹಂಗ ಇರೋದೇ ಇಲ್ಲ, ವಿರ್ ಆಲ್ ಸೋ ಕ್ಲೋಸ್, ಸೊ ಈ ತರ ನೀನ್ ತೋರಿಸ್ಬೇಕು ಮುಖದಲ್ಲಿ ಅವ್ರ ಮೇಲೆ ಅಂತ ಅನ್ಬಿಟ್ಟು, ನಿಂಗ್ ನೋವು ಮಾಡ್ತಾರೆ, ಸೊ ನೀನ್ ಅವ್ರಿಗೆ ಒಂಥರ ಒದ್ದಂಗ್ ಮಾಡ್ಬೇಕು ಅಂತ ಎಲ್ಲ
0: ಅನ್ಬಿಟ್ಟು.
1: ಸೊ ಆ ಶಾರ್ಟ್ ನ ಹೇಗ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅವ್ರು ನಂಗೆ ಹೇಳ್ಕೊಡೋರು. ಹೇಳ್ದಾಗ ಅದನ್ನ ಆ ಮೊಮೆಂಟ್ ಅಲ್ಲಿ ಮಾಡ್ತಿದ್ದೆ. ಬಟ್ ಎಲ್ರೂ ನಾನ್ ಕೇಳಿರೋ ಪ್ರಕಾರ ಗಾಡ್ ಗಿಫ್ಟ್ ಅಂತ ಅನ್ನೋರು, ಅದೆಲ್ಲ ನನ್ಗೆ ಅವತ್ತಿನ ದಿನಕ್ಕೆ ಏನು ಗೊತ್ತಾಗದೇ ಇದ್ರು ಅಯ್ಯೋ ಏನಂತ ಹೇಳ್ಕೊಡ್ತಾರೆ ಅದನ್ನ ಹೋಗಿ ಮಾಡೋದು ಅಷ್ಟೇ ತಾನೆ, ಅದನ್ ಏನಿದೆ ಅಂತ ಅನ್ಬಿಟ್ಟು ನನ್ಗೆ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಕೆಲವ್ರು ನಂಗೆ ಕೇಳೋರು ಇನ್ನ ನೀನ್ ತುಂಬಾ ಅದ್ರಲ್ಲಿ ಏನ್ ಕಷ್ಟ ಇದೆ ಅಂತ ನಾನು ಅನ್ಕೊಳುವೆ. ಬಟ್ ಐ ಥಿಂಕ್ ಕ್ರಮೇಣ ನಾನು ಇವತ್ತೊಂದ್ ಸ್ವಲ್ಪ ಮೆಲಕ್ ಹಾಕ್ದಾಗ ಅಥವಾ ಒಂದ್ ಕೆಲವು ವರ್ಷಗಳಿಂದ ಹಿಂಗೆ ಯಾರಾದ್ರೂ ಹೇಳಿದ್ದನ್ನ ನೆನ್ಸ್ಕೊಂಡಾಗ ನಿಜವಾಗ್ಲೂ ದೇವ್ರ ಮೇಲೆ ತುಂಬಾ ಖುಷಿ. ಅಂದ್ರೆ ಎಷ್ಟು ಕೃತಜ್ಞತೆ ಹೇಳಿದ್ರು ಗೊತ್ತಾಗಲ್ಲ, ಲೈಕ್ ಗಾಡ್ ಗಿಫ್ಟ್ ಅಂತ ಏನ್ ಹೇಳ್ತಾರೆ ಅದ್ ನನ್ಗೆ ಅರ್ಥ ಆಯ್ತು.
0: ಎಷ್ಟೊಂದು ಅನುಭವಗಳು ಈ ತರ ಮೆಲಕ ಹಾಕ್ತಾ ಹೋದ್ರೆ ತುಂಬಾ ತುಂಬಾ ಪುಟಗಳೇ ತೆಗೆದುಕೊಂಡು ತರ್ಕೊಂಡು ಬರುತ್ತೆ ಮೇಡಮ್. ಹಾಗಿದ್ರೆ ಅದು
1: ಹೇಳ್ತೀನಿ ಸರ್, ನನ್ಗೆ ನೀವು ಕೇಳ್ಬೇಕಾದಾಗ ಆಕ್ಟಿಂಗ್ ಅಂತ ಅಂದಾಗ ಅದ್ರಲ್ಲಿ ಯಾರು ಒಂದೊಂದು ನಂಗೆ ಹೆಸರು ನಗ್ತಾ ಇಲ್ಲ, ಬಟ್ ಅವ್ರು ಹೇಳೋದು ಅಯ್ಯೋ ನಿನ್ ಜೊತೆ ಮಾಡಕ್ ನಮ್ಗೆ ಹೆದರಿಕೆ ಆಗುತ್ತೆ, ಯಾಕಂದ್ರೆ ನೀನೆಲ್ಲ ಒಂದೇ ಟೇಕ್ ಅಲ್ಲಿ ತಗೊಂಡ್ಬಿಡ್ತೀಯ, ನಾವು ಒಂದ್ ಸ್ವಲ್ಪ ಟೇಕ್ ತಗೋತೀವಿ ಅಂತ ಅನ್ಬಿಟ್ಟು ಅವರು ತುಂಬಾ ಒಂಥರ ಅಂದ್ರೆ ಲೈಕ್ ಏನೋ ಒಳ್ಳೆ ದೊಡ್ಡವ್ರ ಜೊತೆ ಮಾಡ್ದಾಗ ಹೆದರ್ಕೊಳ್ಳಂಗೆ ನನ್ ಜೊತೆ ಇದ್ ಮಾಡೋರು. ಅದ್ರಲ್ಲಿ ಫೀಲ್ ವೆರಿ ಆಡ್, ಯಾಕೆ ಇವ್ರು ಯಾಕೆ ಹಂಗೆ ಹೇಳ್ತಾರೆ, ಅದ್ರಲ್ಲಿ ಏನ್ ಕಷ್ಟ ಇದೆ ಅಂತ ಅನ್ಬಿಟ್ಟು ನಮ್ಗೆ ಅನ್ನಿಸ್ತಿತ್ತು.
0: ಈಗ್ಲೂ ಮೇಡಮ್ ನಿಮ್ಮ ಮಾತುಗಳನ್ನ ಕೇಳ್ತಾ ಇರೋ ಸ್ಟೈಲ್ ನೋಡಿದ್ರೆ ನಮಗೆ ತೆರೆ ಮೇಲೆ ಆ ಪುಟ್ಟ ಬೇಬಿ ರೇಖಾ ಏನ್ ಮಾತಾಡ್ತಾರೋ ಅದೇ ತರ ಸ್ಟೈಲ್ ಅಲ್ಲೇ ಮಾತಾಡ್ತಾ ಇದ್ದೀನಿ ಮೇಡಮ್. ಅದೊಂಥರ ತುಂಬಾ ಖುಷಿ ಆಗತ್ತೆ ಕೇಳೋದಕ್ಕೆ.
1: ನಂಗೆ ರೀಸೆಂಟ್ ಆಗಿ ಸಿಕ್ಕಾಗ ಅವ್ಳು ತುಂಬಾ ಹಳೇದನ್ನೆಲ್ಲ ನೆನಪಿಸ್ತಿದ್ಲು. ನಾವು ಬಸವ ಜ್ಞಾನದೇವ ಒಟ್ಟಿಗೆ ಮಾಡಿದ್ದು ಹೇಮಾ ಅಮೆರಿಕಾ ಅಲ್ಲಿ ಮಾಡಿದ, ಆದ್ರೆ ಅವಳನ್ನ ರೀಸೆಂಟ್ ಆಗಿ ಅದನ್ನಷ್ಟು ಹೇಳ್ಬೇಕಂದ್ರೆ
0: ಹೇಮಾ ಪ್ರಭಾತ್
1: ಅವಳು ನನ್ನ ತಂಗಿ ರೋಲ್ ಮಾಡಿದಾಳೆ ಇದು ಬಸವ ಜ್ಞಾನದೇವಲ್ಲಿ. ನಾವೊಂದು ನಾಲ್ಕು ಜನ ಮಕ್ಕಳು, ಶ್ರೀನಾಥ್ ಮೂರ್ತಿ ಅಂಕಲ್ ಮತ್ತೆ ಜಯಂತಿ ಅಂಟಿಗೆ, ಹಾಗೆ ಜ್ಞಾನದೇವ ರೋಲ್ ನಾನ್ ಮಾಡಿದ್ದೆ. ಸೊ ನನ್ನ ತಂಗಿ ರೋಲು ಹೇಮಾ ಮಾಡಿದ್ರು. ಸೊ ಅವಳು ತುಂಬಾ ಹಳೆ ನೆನ್ಸ್ಗಳನ್ನ ಕೊಟ್ಲು. ಅವಳು ಸೀಸೈಡ್ ನೀನು ಸಿನಿಮಾ ಲ್ಯಾಂಡ್ ಅಲ್ಲಿ ಆಗ್ಲೇ ಒಳ್ಳೆ ಒಂಥರ ತುಂಬಾ ಇದ್ದೆ, ನೀನು ಅನುಭವಿಸ್ತಾ ಇದ್ದೆ. ಸೊ ಅವಳನ್ನ ಕರ್ಕೊಂಡು ನಾನು ತಮ್ಮದಿ ಸ್ಟುಡಿಯೋನೆಲ್ಲ ತೋರಿಸ್ತಿದ್ನಂತೆ, ಇದಕ್ಕೆ ನೋಡಿ ಹಿಂಗೆ ನೀನು ಒಳ್ಳೆ ಟಾಮ್ ಬಾಯ್ ಆಗಿದ್ದೆ ನೀನು ಅಂತ ಅನ್ಬಿಟ್ಟು ಅವ್ಳು ಹೇಳ್ತೇನೆ. ನಾನು ಅಂದ್ರೆ ಅಷ್ಟೊಂದು ಜೋರಿದ್ದೇನೆ ನಾನು ಅಂತ. ನೀವು ಹೌದು ಇವೆಲ್ಲಾನು ನೀನು ಇದ್ ಮಾಡ್ತಿದ್ದೆ ನೀನು ಅದು ಇದು ನೋಡಿ ಹಂಗಿದೆ ಅಂತ ಅನ್ಬಿಟ್ಟು ಡಬ್ಬಿಂಗ್ ಸ್ಟುಡಿಯೋಗೆ ಹೋಗೋದು, ಅಲ್ಲಿ ಒಳಗಡೆ ಚೇಂಬರ್ ಅಲ್ಲಿ ಅಲ್ಲಿ ಕೂರುವೆ. ಬಟ್ ಆತರ ಮತ್ ನನ್ಗೇನ್ ಅನ್ಸೋದಂದ್ರೆ ನಂದ ಅದು ಎರಡನೇ ಮನೆ ಅಂತ ಅನ್ಬಿಟ್ಟು ನನ್ಗೆ ಅನ್ನಿಸ್ತಿತ್ತದು. ಯಾವತ್ತೂ ಒಂಥರ ಫೀಲ್ಡ್ ಡಿಫ್ರೆಂಟ್ ಅಂತ
0: ಅನ್ಸ್ತಾ ಇಲ್ಲ.
1: ಬಟ್ ಮೇ ಬಿ ಬೇರೆಯವ್ರ ನೋಡಿದವ್ರಿಗೆ ನಂಗೆ ಕಾಣ್ತಿದ್ದ.
0: ಮೇಡಮ್ ಇಷ್ಟು ನೀವು ದೊಡ್ಡ ದೊಡ್ಡ ಕಲಾವಿದ್ರು ಕೂಡ ಅಯ್ಯೋ ಬೇಬಿ ರೇಖಾ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಹೆದರುತ್ತೆ ಅಂತ ಮನಸ್ಸಲ್ಲಿ ಇಟ್ಕೋಬೇಕಾದ್ರೆ ಅಷ್ಟು ನ್ಯಾಚುರಲ್ ಆಕ್ಟಿಂಗ್ ಬರ್ತಾ ಇತ್ತಲ್ಲ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆಕ್ಟಿಂಗ್ ಅಲ್ಲಿ ಅಂದ್ರೆ ಈ ಫೀಲ್ಡ್ ಅಲ್ಲಿ ಇದ್ರ ಅಥವಾ ನಿಮ್ಗೆ ನ್ಯಾಚುರಲ್ ಆಗೇ ಬಂತ ಅಂತ?
1: ಇಲ್ಲ ಸರ್, ನನಗ್ ಗೊತ್ತಿರಂಗೆ ನಮ್ಮ ಮನೇಲಿ ಯಾರು ಇರ್ಲಿಲ್ಲ, ಅಂದ್ರೆ ನಮ್ ರಿಲೇಟಿವ್ ಆಗ್ಲಿ ನಮ್ಮ ಮನೆಯಲ್ಲಿ ಯಾರು ಇರ್ಲಿಲ್ಲ. ಅಕ್ಕ ಮತ್ತೆ ನಾವು ಒಂದ್ ಜೊತೆ ಅಂತ ಅನ್ಬಿಟ್ಟು ಮಾಡಿದ್ವಿ, ಹುಟ್ಟುಗನಲ್ಲೂ ನನ್ ದೊಡ್ಡಕ್ಕ ಮಾಡಿದ್ಲು ಹಾಗೆ. ಬಟ್ ಐ ಥಿಂಕ್ ಅವರೆಲ್ಲ ಪಾಪ ಅಲ್ಲಿಗೆ ನಿಲ್ಸಿದ್ರೆ ನನ್ನ ಮುಂದೆ ಕಂಟಿನ್ಯೂ ಆಯ್ತು.

0: ಮೇಡಮ್, ನೀವು ಸಾಕಷ್ಟು ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ, ಯಾವುದಾದ್ರೂ ಫಿಲಮ್ಗಳಲ್ಲಿ ಮರೆಯಲಾಗದಂಥ ರೋಮಾಂಚಕಾರಿ ಘಟನೆಗಳಿರ್ಬೋದು ಅಥವಾ ಹಾಸ್ಯದ ಘಟನೆಗಳಿರ್ಬೋದು, ಆ ಥರದ ಯಾವ್ದನ್ನಾದರೂ ಅದನ್ನು ನೆನಪಿಸ್ಕೊಳಕ್ಕಾಗತ್ತಾ?
1: ರಾಮ ಪರಶುರಾಮ ಪಿಕ್ಚರಲ್ಲಿ ನಾನು ವಿಷ್ಣುವರ್ಧನ್ ಮತ್ತು ಶ್ರೀನಾಥ್ ಅವ್ರ ತಂಗಿಯಾಗಿ ಮಾಡಿದ್ದೀನಿ. ಅದರಲ್ಲಿ ಹರ್ಗೋಲಲ್ಲಿ ಹೋಗಬೇಕಾದಾಗ, ಅಂದರೆ ಕಳ್ಳರುಗಳನ್ನ ಎಸ್ಕೇಪ್ ಆಗಿ ಹೋಗಬೇಕಾದಾಗ ನಾನು ಒಬ್ಳೇ ಆ ಹರ್ಗೋಲಲ್ಲಿ ಹೋಗಿದ್ದೀನಿ. ಅದು ಮಾಡಬೇಕಾಗಿದ್ದು ಡೆಮ್ಮಿನ ಕೂರಿಸ್ಬೇಕಿತ್ತು, ಬಟ್ ಡೆಮ್ಮಿ ಬದಲು ನೀವು ಮಾಡ್ತೀಯ ಅಂತಂದ್ರು, ಸೊ ನಾನೇ ಮಾಡಿದ್ದೀನಿ. ಆ್ಯಂಡ್ ಆ ಸೀನ್ ಈಗ ನೋಡಿದ್ರೆ ಇಟ್ ವಿಸ್ ಸೋ ಸ್ಕೇರಿ, ಯಾಕೆಂದರೆ ಅದು ತುಂಬ ಬರೀ ನೀರು ಅಂತಲೂ ಇಲ್ಲ, ಮಧ್ಯ ಮಧ್ಯದಲ್ಲಿ ಕಲ್ಲೆಲ್ಲ ಇತ್ತು, ಅದು ಹೇಗೆ ಬೇಕಾದರೂ ಪಲ್ಟಾಯಿಸ್ಕೋಬೋದಾಗಿತ್ತು. ಯಾವ ಧೈರ್ಯದ ಮೇಲೆ ಮಾಡಿದ್ನೋ ಗೊತ್ತಿಲ್ಲ. ಮೇಲೆ ಬಂದಮೇಲೆ ನಮ್ಮ ತಂದೆ ಬಂದಿದ್ರು ಆ ಶೂಟಿಂಗಿಗೆ, ಯಾಕಂದ್ರೆ ಚಿಮ್ಶಾಲಿ ನಡೆದಿದ್ದದು. ಆ್ಯಂಡ್ ಅವ್ರು ಬರೋಕ್ಕೆ ಮುಂಚೆ ನಾನು ಇಳಿದ್ಬಿಟ್ಟಿದ್ದೆ ನೀರೊಳಗಡೆಗೆ, ಆ ಸೀನ್ಗೆ ಹೊರಟೋಗಿದ್ದೆ. ಆಚೆ ಬಂದಮೇಲೆ ನಮ್ಮ ತಂದೆ ಬೈದರು, ಇಂಥದ್ನೆಲ್ಲ ಏನು ಮಾಡ್ತಿದ್ಯಾ ನೀನು, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಂತ. ಸೊ ಒಟ್ಟಿನಲ್ಲಿ ಮಾಡಬೇಕು ಅಂತ ಡೈರೆಕ್ಟ್ ಅಂದರೆ ಅದನ್ನು ಮಾಡಿಬಿಡ್ತಿದ್ದೆ ನಾನು. ಅದೊಂದು ದೃಶ್ಯ ನಾಪ್ಕ ಬರ್ತಾ ಇದೆ. ಮೈತ್ರಿ ಅನ್ನೋ ಪಿಕ್ಚರಲ್ಲಿ ಬಿ ವಿ ರಾಧಾ ಆಂಟಿ ನನಗೆ ಒಂದು ಊಟ ತಿನ್ಸೋ ಒಂದು ಸೀನ್ ಹತ್ತದು, ಅದರಲ್ಲಿ ನನಗೆ ಚೆನ್ನಾಗಿ ಸಕ್ಕರೆಯಲ್ಲಿ ರೋಲ್ ಮಾಡಿಬಿಟ್ಟು ಅದನ್ನು ತಿನ್ಸಿದ್ರು. ಟೇಕ್ ನಡೀತಾ ಇತ್ತು. ಟೇಕ್ ನಂತರ ನಾನು ಅದನ್ನು ಇಡ್ಲಿನೆಲ್ಲ ತೆಗೆದುಬಿಟ್ಟೆ. ಏನಕ್ಕೆ ಅಂತ ಅಂದ್ಬಿಟ್ಟು ಕೇಳಿದ್ರೆ, ಅಷ್ಟು ಚೆನ್ನಾಗಿ ನಿಂಗೆ ಸಕ್ಕರೆ ಹಾಕಿದ್ಮೇಲೆ ಎಲ್ಲ ಇದು ಸಕ್ಕರೆ ಎಲ್ಲ ಉಪ್ಪು ಅಂತ ಅಂದ್ಬಿಟ್ಟು, ಆಮೇಲೆ ಅವರು ರುಚಿ ನೋಡ್ಬಿಟ್ಟು ಅದೇನು ಸಕ್ಕರೆ ಪುಡಿ ಅಂತ ಅಂದ್ಕೊಂಡು ಅವರು ಅದನ್ನು ಚೆನ್ನಾಗಿ ಅದ್ಬಿಟ್ಟು ಕೊಟ್ಟಿದ್ರು. ಸೊ ಆ ಟೇಕಿನ ರೋಲ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವಾಗ ಕಟ್ ಅಂತಲೂ ಹೇಳಿರಲಿಲ್ಲ. ಸೊ ಆ ಟೈಮಲ್ಲಿ ಅವ್ರು ತಿನ್ಸಾದ್ಮೇಲೆ ಶಾರ್ಟ್ ಡೈರೆಕ್ಟ್ ಕಟ್ ಅಂದಮೇಲೆ ನಾನು ಅದನ್ನು ತೆಗೆದು

0: ಕೇಳಿದರೆ ನಿಮ್ಮಿಂದ ಸಾಕಷ್ಟು ಪ್ರೀತಿಯ ಸಂದೇಶಗಳು ಬರ್ತಾ ಇದೆ. ಹರ್ಷಿತಾ ಶಕ್ತಿನಗರದಿಂದ ಹೇಳ್ತಾ ಇದ್ದಾರೆ, ಬೇಬಿ ರೇಖಾ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ಬಾಲನಟಿ. 80-90ರ ದಶಕದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿ ತಮ್ಮ ಮುದ್ದಾದ ನಟನೆಯಿಂದ ಕನ್ನಡಿಗರ ಮನಗಿದ್ದಿದ್ದಾರೆ. ಭಕ್ತೆ ಸಿರಿಯಾಳ, ತಾಯಿಯೇ ನುಡಿ, ಸಿಂಹದ ಮರಿ, ಸೈನ್ಯ, ಸುವರ್ಣ ಸೇತುವೆ ನಮಗೆ ತುಂಬ ಇಷ್ಟವಾದ ಚಿತ್ರಗಳು ಅಂತ ಹೇಳ್ತಾ ಇದ್ದಾರೆ. ಟೈಲರ್ ಸುರೇಶ್ ಹಗಿನವಾಳೆಯಿಂದ ಹೇಳ್ತಾ ಇದ್ದಾರೆ, ಬೇಬಿ ರೇಖಾ ಅವರ ಅನೇಕ ಚಿತ್ರಗಳನ್ನು ನೋಡಿದ್ದೀನಿ, ಅವರ ಅಭಿನಯನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಂದನ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಅವರ ಪರಿಚಯ ಮಾಡಿಕೊಡ್ತಾ ಇರೋದು, ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರುವ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಬೇಬಿ ರೇಖಾ ಮುದ್ದು ಮುಖದ ಬಾಲನಟಿ, ಇವರ ಭಕ್ತ ಸಿರಿಯಾಳ ಚಿತ್ರದಲ್ಲಿ ಅಮೋಘ ಅಭಿನಯವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಏಕೋ ಈ ಕೋಪ ಶಂಕರ ಅಭಿನಯ ಎಂದೆಂದು ನನ್ನ ಮನಸ್ಸಿನಲ್ಲಿ ಸದಾ ಇರುತ್ತೆ. ಸುವರ್ಣ ಸೇತುವೆಯಲ್ಲಿ ಅವರ ಅಭಿನಯ, ಇಂತಹ ನಟಿಯ ಪರಿಚಯ ಮಾಡಿಕೊಡುತ್ತಿರುವ ನಿಮಗೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಸ್ವರ್ಣಲತಾ ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಲತಾ ವೇದರಂಗಯ್ಯ ಅವರು ಹೇಳ್ತಾ ಇದ್ದಾರೆ, ಚಿನಕುರಳಿ ಥರ ಅಭಿನಯ ರೇಖಾ ಅವರದು, ತುಂಬ ಸಂತೋಷ ಅನ್ನೋದು ಇವರ ಸಂದೇಶ. ಇಂದು ರೇಖಾ ಮೇಡಮ್ ಸಂದರ್ಶನ ಕೇಳ್ತಾ ಇದ್ದೀವಿ. ನಾವು ಯುವಕರಾಗಿದ್ದಾಗ ನಾವು ಅವರು ಅಭಿನಯಿಸಿದ್ದ ರಾಜೇಶ್ವರಿ, ಬಾಳಿನ ಗುರಿ, ತುಳಸಿದಳ, ಭಕ್ತ ಸಿರಿಯಾಳ ಸುಮಾರು ಚಿತ್ರಗಳಲ್ಲಿ ಅವರನ್ನು ನೋಡಿದ್ದೇನೆ, ಖುಷಿಪಟ್ಟಿದ್ದೇನೆ. ಬಾಲ್ಯದಲ್ಲೇ ಜನಮನದ ಹೃದಯವನ್ನು ಗೆದ್ದ ನಟಿಗೆ ನಮ್ಮ ನಮನಗಳು, ಆಕಾಶವಾಣಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಗೋವಿಂದರಾಜು, 4ನೇ ಹಂತ, ವಿಜಯನಗರ, ಮೈಸೂರಿನಿಂದ. ಕಲಾಪ್ರಸಾದ್ ಬೆಮ್ಮಲ್ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಆಗೆಲ್ಲ ಬೇಬಿ ರೇಖಾ ಆ ಕಾಲದಲ್ಲಿ ಸಿನಿಮಾ ಎಂಬ ಬಣ್ಣದ ಲೋಕದ ಬಾಲ ಕಲಾವಿದೆ, ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಬಹಳಷ್ಟು ಹೆಸರನ್ನು ಗಳಿಸಿರುವ ಕಲಾವಿದೆ, ತುಂಬ ಸಂತೋಷ ಆಯಿತು ಅವರ ಮಾತುಗಳನ್ನು ಕೇಳಿ ಅಂತ. ರಾಧಾ ಹಿರಿಯಣ್ಣ ನಾಗಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಬೇಬಿ ರೇಖಾ ಉತ್ತಮ ಬಾಲನಟಿ, ಉತ್ತಮ ಅಭಿನಯ ಕೂಡ ಅವರದ್ದು. ಬೇಬಿ ರೇಖಾ ತಮ್ಮ ಗೆಳತಿಯರನ್ನು ನೆನಪಿಸಿಕೊಂಡಿದ್ದಾರೆ, ಅವರ ಮಾತುಗಳನ್ನು ಕೇಳಿ ತುಂಬ ಸಂತೋಷ ಆಯಿತು. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಸದಾ ಕಾಪಾಡಲಿ. ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಎಂ ಡಿ ಕೃಷ್ಣ ಅವರು ಶ್ರೀರಾಮ್ಪುರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಇಂದಿನ ಕಾಮನಬಿಲ್ಲು ವಿಷಯದಲ್ಲಿ ಬಾಲ್ಯನಟಿ ಬೇಬಿ ರೇಖಾ ಅವರ ಮಾತು ಅದ್ಭುತವಾಗಿದೆ. ಅವರ ಬಹಳಷ್ಟು ಚಿತ್ರಗಳನ್ನು ನಾನು ನೋಡಿದ್ದೇನೆ, ಅವರ ನಟನೆ ಎಲ್ಲರ ಮನಸ್ಸೂರೆಗೊಂಡಿದೆ. ಅವರು ಬಿಚ್ಚು ಮನಸ್ಸಿನಿಂದ ಮಾತಾಡ್ತಾ ಇರೋದು ಸಂತೋಷ ತರ್ತಾ ಇದೆ. ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರೊಂದಿಗೆ ಮಾಡಿದ ಪಾತ್ರಗಳು ಬಹಳ ಚೆನ್ನಾಗಿತ್ತು, ಎಂದೆಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಗೀತಾ ರೇವಣ್ಣ ಅವರು ಟಿ ನರಸೀಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಬೇಬಿ ರೇಖಾ ಈ ಹೆಸರು ಕೇಳಿದರೆ ಸಾಕು, ನನಗೆ ಸುವರ್ಣ ಸೇತುವೆ ಚಿತ್ರದ ಚಂಪಾ ಪಾತ್ರವೇ ಕಣ್ಣಿಗೆ ಕಟ್ಟು ಬರುತ್ತೆ. ಮೊದಲಿಗೆ ಕೊಂಚ ಜಂಭದ ಹುಡುಗಿ, ಆದರೂ ನಂತರ ಅತ್ಯಂತ ಸ್ನೇಹಮಯಿ ಹಾಗೂ ಪ್ರೀತಿಸುಸುವ ಸುಂದರ ಬಾಲೆಯಂತೆ ಕಂಡುಬರುವ ಅವರ ಬಾಲ ನಟನೆ ನನಗೆ ಎಂದೆಂದಿಗೂ ಪ್ರಿಯವೇ. ಅಂತೆಯೇ ಅವರು ಹಿರಿಯ ನಟ ಎಂ ವಿ ವಾಸುದೇವರಾವ್ ಅವರೊಂದಿಗೆ ನಟಿಸಿದ ಮೈತ್ರಿ ಚಿತ್ರವೂ ಸಹ ತುಂಬ ಇಷ್ಟವಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶ್ವೇತ ಗುಲಾಬಿ ಚಿತ್ರದಲ್ಲಿ ಇಡೀ ಕುಟುಂಬವೇ ತನ್ನ ತಾಯಿಯನ್ನು ಹಿಂಸಿಸ್ತಾ ಇದ್ರೆ ತಾನು ಮಾತ್ರ ಪ್ರೀತಿ ಮಮ್ಮಿ ನಗುತ್ತಾ ಹಾಡು ಎಂದು ತಾಯಿಯ ಸುತ್ತಮುತ್ತ ತಮಾಷೆ ಮಾಡ್ತಾ ನೋವಿನಲ್ಲೂ ಆಕೆಯನ್ನು ನಗಿಸುವ ಪಾತ್ರ ಎಂದೆಂದಿಗೂ ಸ್ಮರಣೀಯ ಅನಿಸುತ್ತೆ. ಇಂತಹ ಉತ್ತಮ ನಟಿಯನ್ನು ಸಂದರ್ಶನ ಮಾಡಿ ನಮಗೆ ನೆನಪನ್ನು ತಾಜಾಗೊಳಿಸುತ್ತಿರುವ ನಿಮಗೂ ಆಕಾಶವಾಣಿ ನಿಲಯಕ್ಕೂ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ವೇಳೆ ಸರಿಯಾಗಿ 11:23:45.
1: ಬದುಕಿನ ಬಣ್ಣದ ಚಿತ್ತಾರ
2: ನಡೆದಾಡೋ ಕಾಮನ ಬಿಲ್ಲೆ ಹರಿದಾಡೋ ಮುಗಿಲಿನ ಮುಂಚೆ ತುಳುಕಾಡೋ ಬಾನಿನ ಚೆಲುವೆ.
0: ಬೇಬಿ ರೇಖಾ ಅವರು ಮತ್ತೆ ತಮ್ಮ ಮಾತುಗಳನ್ನು ಮುಂದುವರಿಸ್ತಾ ಇದ್ದಾರೆ.
3: ಇನ್ನೊಂದು ಕುತೂಹಲದ ಪ್ರಶ್ನೆ ಅಂತಂದ್ರೆ, ಫಿಲ್ಮ್ ಸ್ಟಾರ್ಸ್ ಗಳನ್ನ ನಾವು ತೆರೆ ಮೇಲೆ ನೋಡಿರ್ತೀವಿ, ಅವರು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಮಗೆ ಎದುರಿಗೆ ಬಂದಾಗ ಎಷ್ಟು ಖುಷಿ ಆಗ್ಬಿಡುತ್ತೆ. ಅದು ಫಿಲ್ಮ್ ಸ್ಟಾರ್ ಇರಬಹುದು ಅಥವಾ ಕ್ರಿಕೆಟ್ ಪ್ಲೇಯರ್ ಇರಬಹುದು ಅಥವಾ ನಮ್ಮ ಮೆಚ್ಚಿನ ಯಾರೇ ಆಗಿದ್ರು ಕೂಡ, ತೆರೆ ಮೇಲೆ ನೋಡಿದವರು ನಮ್ಮ ನೇರವಾಗಿ ನಮ್ಮ ಎದುರು ಕಂಡು ಬಂದ್ಬಿಟ್ಟು ತುಂಬಾ ಖುಷಿ ಆಗ್ಬಿಡುತ್ತೆ ಅವರ ಫ್ಯಾನ್ಸ್ಗೆ. ನೀವು ಪಬ್ಲಿಕ್ ಪ್ಲೇಸ್ ಗಳಿಗೆ ಹೋಗ್ತಿದ್ದಾಗ ನಿಮ್ಮನ್ನು ನೋಡಿ ಜನಗಳ ರಿಯಾಕ್ಷನ್ ಹೇಗಿರ್ತಾ ಇತ್ತು? ಅವಾಗೆಲ್ಲ ಈ ಮೊಬೈಲ್ ಗಳು ಇಲ್ದೇ ಇರೋದ್ರಿಂದ ಫೋಟೋ ತೆಗೆಸ್ಕೊಳ್ಳೋದು, ಆಟೋಗ್ರಾಫ್ ಹಾಕಿಸ್ಕೊಳ್ಳೋದು ಆ ತರದೆಲ್ಲ ಇರ್ತಾ ಇತ್ತು.
4: ಅಂದ್ರೆ ನೀವ್ ಹೇಳ್ತಿರೋದು ಹಳೇದಾ ಅಥವಾ ರೀಸೆಂಟ್ ಆಗಿರೋದು?
3: ಹಳೇದು, ಆಸ್ ಎ ಚೈಲ್ಡ್ ಆರ್ಟಿಸ್ಟ್.
4: ಅಲ್ಲ ಯಾಕೆ ಹೇಳ್ದೆ ಅಂತಂದ್ರೆ ನನ್ನ ಈಗ್ಲೂ ರೆಕಗ್ನೈಸ್ ಮಾಡಿದಾಗ ಕೆಲವರು ಹೆಸಿಟೇಟ್ ಮಾಡ್ತಾರೆ ಕೇಳಕ್ಕೆ. ಆಮೇಲಿಂದ ಇವಾಗ ಮೊಬೈಲ್ ಇರೋದ್ರಿಂದ ಅವ್ರು ಸೆಲ್ಫಿ ಅಂತ ತಗೋತಾರೆ. ಬಟ್ ಅವತ್ತು ಅಷ್ಟೇನೆ, ಲೈಕ್ ಆಟೋಗ್ರಾಫ್ ಅಲ್ಲಿ ಕೆಲವು ಸಲಿ ನಾವು ಬಗ್ಗೆ ಆಟೋಗ್ರಾಫ್ ಬುಕ್ಸ್ ಅಂತ ಬರೋದು, ಆ ಬುಕ್ ಅಲ್ಲಿ ಸೈನ್ ಮಾಡ್ಕೊಳ್ಳೋ. ಬಟ್ ಕೆಲವು ಸಲಿ ಪಾಪ ಆಟೋಗ್ರಾಫ್ ಬುಕ್ ಇಟ್ಕೊಂಡಿಲ್ದಿರೋರು ಎಲ್ಲಿಂದ ಪೇಪರ್ ತಗೊಂಡ್ಬರೋರು. ಆಮೇಲೆ ಕೆಲವು ಫನ್ನಿ ಏನಂತಂದ್ರೆ ಕೈನ ಸೈನ್ ಮಾಡಿಸ್ಕೊಳ್ಳೋರು ಅಂತ. ಅವಾಗ ನಮ್ಗೆ ಗೊತ್ತೋಗ್ತಾ ಇಲ್ಲ ಕೈ ಮೇಲೆ ಸೈನ್ ಮಾಡಿದ್ರೆ ಅದು ಹೊಟ್ಟೋಗುತ್ತೆ ಅಂತ. ಪಾಪ ಏನೋ ಕೇಳ್ತಾರಲ್ಲ ಅಂತ ಕೈ ಮೇಲೂ ನಾವು ಸೈನ್ ಮಾಡ್ತಿದ್ದೆ ನಾನು. ಆಮೇಲೆ ಅವಾಗ ನನ್ಗೆ ಅದೇ ಸೀನಿಯರ್ ಆಕ್ಟರ್ಸ್ ಕೂಡಿರೋದಲ್ಲ, ಅವಾಗ ಹೇಳ್ಕೊಟ್ಟಿದ್ರು ಈ ಕೈ ಮೇಲೆಲ್ಲ ಮಾಡ್ಬೇಡ, ಯಾಕಂದ್ರೆ ಅದು ಉಳ್ಕೊಳ್ಳಲ್ಲ, ಅದು ಹೊಟ್ಟೋಗುತ್ತೆ. ಆಮೇಲೆ ಪೇಪರ್ ಅನ್ನು ಆದಷ್ಟು ಅವಾಯ್ಡ್ ಮಾಡು, ಬುಕ್ ಇತ್ತು ಅಂದ್ರೆ. ಹಂಗಾಗಿ ತುಂಬಾ ಜನ ಅವಾಗ ಆಟೋಗ್ರಾಫ್ ಬುಕ್ಸ್ ಅಂತ ಹೇಳಿ ಅದನ್ನ ಕಲೆಕ್ಟ್ ಮಾಡೋರು, ಎಲ್ಲಾರ್ದನ್ನು ಇದು ಮಾಡೋರು. ಇಲ್ಲಾಂದ್ರೆ ನೋಟ್ಬುಕ್ ತುಂಬಾ ಕಮ್ಮಿ, ಬಟ್ ಆಟೋಗ್ರಾಫ್ ಬುಕ್ಸ್ ಅವತ್ತಿನ ದಿನಕ್ಕೆ ಅದು ಜಾಸ್ತಿ ಪಾಪ್ಯುಲರ್ ಆಗಿತ್ತು.
3: ಮೇಡಮ್, ನೀವು ಟೆಕ್ನಾಲಜಿ ಬಗ್ಗೆ ಮಾತಾಡೋದಾದ್ರೆ, ನೀವು 30-35 ವರ್ಷದ ಹಿಂದೆ ಅಭಿನಯಿಸ್ತಾ ಇದ್ದ ಟೆಕ್ನಾಲಜಿಗೂ ಈಗ ಬಹಳಷ್ಟು ವ್ಯತ್ಯಾಸ ಇದೆ. ಅವಾಗ ರೀಟೇಕ್ಗಳಾಗಿರಬಹುದು, ಡಬ್ಬಿಂಗ್ ಆಗಿರಬಹುದು, ಯಾವುದೇ ಮಿಕ್ಸಿಂಗ್ ಆಗಿರಬಹುದು, ಯಾವ್ದನ್ನು ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಬದಲಾಗಿದೆ. ಆ ಟೆಕ್ನಾಲಜಿ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
4: ಈಗಿನ ಟೆಕ್ನಾಲಜಿ ನಾನು ಅಷ್ಟೊಂದು ಕೇಳಿದೀನಿ, ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ನೋಡಿದೀವಿ. ಯಾಕಂದ್ರೆ ತುಂಬಾನೇ ಸುಲಭ ಈಗ, ನೀವು ಒಂದು ಸರಿ ಮಾತಾಡಿದ್ದೆ ಇರ್ಬೋದು ಅಥವಾ ಕರೆಕ್ಟ್ ಆಗಿ ಅದನ್ನ ನೋಡಿ ಗಮನಿಸಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೆ ಇದ್ರು ಅದನ್ನ ಚೆಕ್ ಮಾಡ್ಬಿಟ್ಟು ನಿಮ್ಗೆ ರೀಟೇಕ್ ಮಾಡ್ತಾರೆ. ಬಟ್ ಅವತ್ತಿನ ದಿನಕ್ಕೆ ಪಾಪ ರೋಲ್ಗಳಲ್ಲಿ ನಡೀತಾ ಇದ್ದಿದ್ದು ರೋಲ್ಸ್ ಇದ್ರಲ್ಲಿ. ಸೊ ಆ ಟೇಕ್ ಕೊಡ್ಬೋದಾಗ ಅಷ್ಟು ರೋಲ್ ಹೊಟ್ಟೋಗೋದು, ಅಷ್ಟು ಸ್ಪೀಡ್ ಆಫ್ ಡೆವಲಪ್ ಮಾಡೋದಕ್ಕೆ ಅವ್ರಿಗೆ ತೊಂದರೆ ಆಗೋದು. ಬಟ್ ಇವತ್ತಿನ ಇದ್ರಲ್ಲಿ ಎಷ್ಟು ಬೇಕಾದ್ರೂ ತಗೋಬಹುದು, ಅಂಡ್ ಅದನ್ನ ನೀವು ಎಡಿಟ್ ಮಾಡಕ್ಕೂ ಸಾಧ್ಯ ಇರುತ್ತೆ. ಯಾವ ಪಾರ್ಟ್ ನೋ ಯಾವಾಗ್ಲೂ ತೆಗ್ದಿರ್ತೀರಾ, ಇನ್ನೊಂದ್ ಇದಕ್ಕೆ ತರೋಗ್ದೇವ್ರೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಅದನ್ನ ಎಡಿಟ್ ಮಾಡಕ್ಕೂ ಸುಲಭ. ಅವಾಗೆಲ್ಲ ತುಂಬಾ ಕಷ್ಟ. ಅಂಡ್ ಶುರುಲಿ ಡಬ್ಬಿಂಗ್ಗೆ ನಾವು ಚೆನ್ನೈಗೂ ಹೋಗಿರೋದು ಅಂತಂದ್ರೆ ಅವಾಗ ಮದ್ರಾಸ್ ಅಂತ ಇದ್ ಮಾಡೋರು. ಸೊ ಅವಾಗ ಮದ್ರಾಸ್ ಹೋಗಿ ನಾವು ಡಬ್ಬಿಂಗ್ ತುಂಬಾ ಇದ್ರು. ಐ ಥಿಂಕ್ ನನ್ಗೆ ಸುಮ್ಮನೆ ಮನೆ ಸನ್ಯಾಗೇನೋ ಹೋಗಿದ್ ನಾಪ್ಕ ಅಲ್ಲಿಗೆ ಅವಾಗ ಒಂದ್ ಟೈಮ್ ಅಲ್ಲಿ. ಆಮೇಲಿಂದ ಇಲ್ಲಿ ಸಂಜೀವ ಸ್ಟುಡಿಯೋಲ್ಲೂ ಬಂತು, ಅಂಡ್ ತಮಿಳು ಸ್ಟುಡಿಯೋಲ್ಲಿ ತುಂಬಾ ಡಬ್ಬಿಂಗ್ ಮಾಡೋರು. ಅವಾಗ್ಲೂ ಅಷ್ಟೇನೆ, ಅದು ಟೇಕ್ ಹೊಯ್ತು ಅಂತಂದ್ರೆ ಅದನ್ನ ಪಾಪ ಅವ್ರಗಳೆಲ್ಲ ಬರ್ತಿಟ್ಕೋಬೇಕು ಯಾವ್ದು ಆಯ್ತು ಅಂತೆಲ್ಲ. ಇವತ್ತಿನ ದಿನ ಇಟ್ ಬಿಕಮ್ ವೆರಿ ಈಸಿ, ತುಂಬಾ ಸುಲಭ ಆಗೋಗಿದೆ.
3: ಒಂದೂವರೆ 2 ತಿಂಗಳಲ್ಲಿ ಒಂದ್ ದೊಡ್ಡ ಫಿಲಮ್ ನ ಪ್ರೊಡ್ಯೂಸ್ ಮಾಡ್ಬಿಟ್ಟು ರಿಲೀಸ್ ಮಾಡ್ಬಿಡ್ತಾರೆ ಮೇಡಮ್, ಅಷ್ಟು ಟೆಕ್ನಾಲಜಿ ಬಂದ್ಬಿಟ್ಟಿದೆ ಇವಾಗ. ಮೇಡಮ್, ಬಾಲ ನಟಿಯಾಗಿ ನೀವು ಪ್ರಖ್ಯಾತಿ ಆದ್ರಿ, ತದನಂತರದಲ್ಲಿ ಪೂರ್ಣ ಪ್ರಮಾಣದ ನಾಯಕಿ ಆಗೋಷ್ಟೊಳಗೆ ಸ್ವಲ್ಪ ದೂರ ಉಳ್ಕೊಂಡ್ರಿ, ಯಾಕೆ ಅನ್ನೋ ನೋವು ನಮಗಿದೆ.
4: ನಾನ್ ಮಾಡಿದ ಪುಟ್ರಿ ಲಾಸ್ಟ್ ಮೂವಿ ಅದು ಹೀರೋಯಿನ್ ಆಗಿ. ಅಂಡ್ ನನ್ನ ನೆನಪುಗಳು ಬಾಲ್ಯದ್ದು ತುಂಬಾ ಚೆನ್ನಾಗಿತ್ತು, ಅದನ್ನ ಹಾಗೆ ಉಳಿಸ್ಕೊಳ್ಳಕ್ಕೆ ಇಷ್ಟಪಟ್ಟೆ. ಅಂಡ್ ಹಂಗಾಗಿ ನಾನು ಫಿಲ್ಮ್ ಲ್ಯಾಂಡ್ಗೆ ಗುಡ್ ಬೈ ಇದ್ದೆ.
3: ನಿಮ್ಮ ಕುಟುಂಬದ ಪರಿಚಯ ಮಾಡ್ಕೊಡ್ತೀರಾ ಮೇಡಮ್, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು? ಜೊತೆಗೆ ಇನ್ನೊಂದು ಕುತೂಹಲ ಏನಂದ್ರೆ, ಬೇಬಿ ರೇಖಾ ಅವರು ಇಷ್ಟೊಂದು ಸುದೀರ್ಘವಾದ ಅನುಭವವನ್ನು ಹಂಚಿಕೊಂಡ್ರು, ಈಗ ರೇಖಾ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರ ಕುತೂಹಲ.
4: ನಾನು 2013 ಅಲ್ಲಿ ಸ್ವಚ್ಛ ಅಂತ ಹೇಳ್ಬಿಟ್ಟು ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ವಿ, ಅಂದ್ರೆ ಸೆಗ್ರಿಗೇಷನ್ ಆಫ್ ವೇಸ್ಟ್ ಅಂಡ್ ಕಂಪೋಸ್ಟಿಂಗ್ ಅಟ್ ಹೋಮ್ ಅನ್ಬಿಟ್ಟು. ನನ್ಗೆ ಸೋಷಿಯಲ್ ಸರ್ವಿಸ್ ಮಾಡಕ್ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗಾಗಿ ಅಂಡ್ ಅವತ್ತಿನ ದಿನಕ್ಕೆ ಒಂದು ಬೆಳೀತಾ ಇದ್ದಿದ್ದ ಒಂಥರ ಕಿಚನ್ ವೇಸ್ಟ್, ವೆಟ್ ವೇಸ್ಟ್ ಎಲ್ಲ ಮತ್ತೆ ಡ್ರೈ ವೇಸ್ಟ್ ಎಲ್ಲ ಜಾಸ್ತಿ ಆಗ್ತಿತ್ತು. ಅದನ್ನ ಯಾವ ರೀತಿ ಏನ್ ಕೊಡ್ಬೋದು ವಾಪಸ್ ಈ ನಮ್ ಭೂಮಿಗೆ ಅಂತ ಅನ್ಬಿಟ್ಟು ಯೋಚನೆ ಮಾಡಕ್ ಶುರು ಮಾಡಿದಾಗ, ನಮ್ ಮನೇಲಿ ಬರೋ ಅಂತ ಒಂದು ಕಿಚನ್ ವೇಸ್ಟ್ ನ ಕಾಂಪೋಸ್ಟ್ ಮಾಡಕ್ಕೆ ನಾನ್ ಮನೇಲಿ ಶುರು ಮಾಡಿದ್ದೆ. ಅಕ್ಕ ನಮ್ ಫ್ಯಾಮಿಲಿ ಅವರ ಸಪೋರ್ಟ್ ಇಂದಾನೆ ಅದನ್ನ ಮಾಡಿದ್ದು. ಅದನ್ನ ನಾನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ವಾಣಿಮೂರ್ತಿ ಅಂತ ಅನ್ಬಿಟ್ಟು ಬೆಂಗಳೂರಲ್ಲಿ ಇದ್ದಾರೆ, ಅವ್ರದನ್ನ ನೋಡ್ಕೊಂಡು ನನ್ ಮನೇಲಿ ಮಾಡಕ್ಕೆ ಕಲ್ತೆ. ಅಂಡ್ ಇದು ನಾನು ಒಬ್ಳೆ ಕಲ್ತ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಮತ್ತೆ ಅವಾಗೆಲ್ಲ ನಾವು ಈಗ ಏನಿದೆ ಲೇಡೀಸ್ ಕಿಟ್ಟೀಸ್ ಅಂತೆಲ್ಲ ಹೇಳ್ತೀವಿ, ಎಲ್ಲಾದ್ರೂ ಸರಿ ಒಂದು ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ ನಂಗಿತ್ತು. ಸೊ ನಾನ್ ಆ ತರದ ವರ್ಕ್ಶಾಪ್ ಗಳನ್ನ ನಾನು ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಕವರ್ ಬದಲು ಪೇಪರ್ ಕವರ್ಸ್, ಪೇಪರ್ ಬ್ಯಾಗ್ಸ್ ಮಾಡೋದನ್ನ ನಾನ್ ಕಲ್ತು ಅದನ್ನ ಹೇಳ್ಕೊಡಕ್ ಶುರು ಮಾಡಿದೆ ನಾನು. ಅಂಡ್ ಈಗ ನಾವು ಸುಮ್ನೆ ಒಂದ್ ಖಾಲಿ ಸೈನ್ ಹೊಟ್ಟೋಗ್ಬಿಟ್ಟು ಮುಂಚೆ ಆದ್ರೆ ಬುಟ್ಟಿ ತಗೊಂಡ್ ಹೋಗ್ತಿದ್ವಿ ಎಲ್ಲ ಮಾಡ್ತಿದ್ವಿ. ಆಮೇಲೆ ನಮ್ಮಲ್ಲಿ ಒಂದ್ ಅಭ್ಯಾಸ ಏನಂತಂದ್ರೆ, ಮನೆಗೆ ಯಾರಾದ್ರೂ ಬಂದ್ರೆ ಅರ್ಶನ ಕುಂಕುಮಕ್ಕೆ ಒಂದು ಬ್ಲೌಸ್ ಪೀಸ್ ಕೊಡೋದು. ಆ ಬ್ಲೌಸ್ ಪೀಸ್ ಅಲ್ಲಿ ನಾವು ಒಲಿಸ್ಕೊತೀವೋ ಇಲ್ಲೋ ಅದ್ ನಮಗ್ ಗೊತ್ತಿಲ್ಲ. ನನ್ನ ಅದೊಂದು ಅಭ್ಯಾಸ ನಾವೊಂದು ಅವ್ರಿಗೆ ಕೊಡ್ಬೇಕು ಅಂತ. ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನೇನ್ ಮಾಡಿದೆ, ಆ ಬ್ಲೌಸ್ ಪೀಸ್ ಕೊಡೋ ಬದ್ಲು ಅದ್ರಲ್ಲೇ ಬ್ಯಾಗ್ ಮಾಡಿ ಕೊಟ್ರೆ ಅವ್ರೊಂದು ಕಟ್ಟಿಸ್ತಾರ, ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ ಅದನ್ನ ಅವರು ಗಂಡಸಾದ್ರೆ ಅವ್ರು ಜೋಬಲ್ಲಿ ಇಟ್ಕೋಬಹುದು, ಒಂದ್ ಸ್ಮಾಲ್ ಅಂಡ್ ಕರ್ಚಿಫ್ ಸೈಜ್ ಆಗುತ್ತೆ. ಹೆಂಗಸ್ ಅವ್ರ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಬಟ್ ಅಟ್ ಲೀಸ್ಟ್ ನಾವ್ ಹೋದಾಗ ಒಂದ್ 4-5 kg ಸಾಮಾನ್ ತರೋಷ್ಟು ಅದು ತೂಕ ತಡೆಯುತ್ತೆ. ಆತರ ಬ್ಯಾಗ್ ಗಳನ್ನ ಒಲೆಯೋದನ್ನ ಕಲ್ತಿ ಅದನ್ನ ಹೇಳ್ಕೊಡಕ್ಕೂ ನಾನು ಮುಂದೆ ಬಂದೆ. ಇದು ಒಂದ್ ಪಾರ್ಟ್ ಆಫ್ ದ ಸರ್ವಿಸ್ ನಾನು ಮಾಡಕ್ ಶುರು ಮಾಡಿದ್ದು. ಅಂಡ್ ಅದ್ರಲ್ಲಿ ನನ್ನ ಯೋಗಾನು ಒಂದ್ ಸ್ವಲ್ಪ ದಿನ ಹೇಳ್ಕೊಡ್ತಾ ಇದ್ದೆ, ಯೋಗ ಟೀಚರ್ಸ್ ಟ್ರೈನಿಂಗ್ ಮಾಡ್ಕೊಂಡು ಯೋಗಾನು ಹೇಳ್ಕೊಡ್ತಿದ್ದೆ. ಲಾಸ್ಟ್ ಇಯರ್ ನಾನು ಋಷಿಕೇಶ್ಗೆ ಹೋಗಿ ಅಲ್ಲಿ ಒಂದು ಗರ್ಭ ಸಂಸ್ಕಾರದೊಂದು ಕೋರ್ಸ್ ಮುಗಿಸ್ಕೊಂಡು ಬಂದೆ. ಯಾಕೆಂತಂದ್ರೆ ಯೋಗ ಅಂದ್ರೆ ಈಗ ನಾವ್ ಎಲ್ಲಾರು ಮಾಡ್ತೀವಿ ಹಾಗೆ, ಬಟ್ ಇವತ್ತಿನ ದಿನ ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನ್ ಹೇಳಿ ಮಕ್ಳು ಬೇಡ ಅಂತ ಅನ್ಬಿಟ್ಟು ಒಂದ್ ಹೇಳ್ತಾರೆ. ಎರಡನೇದು ಮಕ್ಕಳು ಬೇಕು ಅಂತಂದಾಗ ಆಗ್ತಿರೋ ಪ್ರಾಬ್ಲಮ್ಸ್ 108 ಪಿಸಿಓಡಿ ಪಿಸಿಎಸ್ ಆ ಪ್ರಾಬ್ಲಮ್ ಎಲ್ಲ ಆಯ್ತು. ಸೊ ಅದೆಲ್ಲ ನನ್ಗೆ ಒಂದು ಥಾಟ್ ಇತ್ತು. ಯಾಕಂದ್ರೆ ನನ್ ರೇಖಿ ಕಲ್ತೆ, ನಾನು ರೇಖಿ ಕಲ್ಸ್ಬಿಟ್ಟು ಅದನ್ನು ನಾನ್ ಬರೀ ಮನೆ ಮಟ್ಟಿಗೆ ಮಾತ್ರ ಮಾಡ್ತಾ ಇದ್ದಿದ್ದು ಅಭ್ಯಾಸ ಮಾಡ್ತಿದ್ದೆ. ನಂತರ ಇದನ್ನೆಲ್ಲ ಒಂಥರ ಏನೊಂದು ಮೆಡಿಟೇಷನ್ ಅಂತ ಅನ್ಕೋತೀವಿ. ಆ ಟೈಮಲ್ಲಿ ನನಗೆ ಬಂದಂತ ಒಂದು ಥಾಟ್ ಅಲ್ಲಿ ಐ ಸೆಡ್ ಈ ಸೊಸೈಟಿಗೆ ಏನಾದ್ರೂ ನನ್ನ ಕಡೆಯಿಂದ ಕೊಡ್ಬೇಕಾಗತ್ತೆ. ಇವತ್ತು ಆಗ್ತಾ ಇರೋ ಪ್ರಾಬ್ಲಮ್ಸ್ಗೆ ಎಲ್ಲಾದ್ರು ಒಂದು ಸೊಲ್ಯೂಷನ್ ಕೊಡ್ಬೋದಾ ಅಂತ ಅನ್ನೋ ಇದ್ರಲ್ಲಿ ನನ್ ಮಗಳು ಏರಿಂದ ಯೋಗ ಋಷಿಕೇಶ್ ಅಲ್ಲಿ ಮಾಡ್ಕೊಂಡ್ಬಿಟ್ಲು. ಸೊ ಅವಳಿಂದ ಒಂದ್ ಸ್ವಲ್ಪ ಕೇಳ್ಕೊಂಡು ನಾನ್ ಯಾಕೆ ಇದನ್ನ ಮಾಡಬಾರ್ದು ಪ್ರೀ ಅಂಡ್ ಪೋಸ್ಟ್ ನ್ಯಾಚುರಲ್ ಕೋರ್ಸ್ ಅಂತ ಅನ್ಬಿಟ್ಟು, ಅಂದ್ರೆ ಪ್ರೆಗ್ನೆನ್ಸಿ ಮುಂಚೆ ಪ್ರೆಗ್ನೆನ್ಸಿ ಆದ್ಮೇಲೆ ಅವ್ರಗಳಿಗೆ ಯೋಗ ಹೇಳ್ಕೊಡೋದು, ನಮ್ಮನ್ನ ನಾವು ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಳೋದು, ಆಮೇಲೆ ಮಕ್ಕಳಿಗೆ ನಾವು ಈಗ ಯಾವ ರೀತಿ ಒಂದು ಒಳ್ಳೆ ಒಂದು ಟಾರ್ಚ್ ಗಳನ್ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದ್ ಇದ್ರಲ್ಲಿ ನಾನು ಹೋಗಿ ನಂದು ಕೋರ್ಸ್ ಮುಗಿಸ್ಕೊಂಬರೋಣ ಅಂತ ಅನ್ಬಿಟ್ಟು ಹೋಗಿದ್ದು. ಸೊ ಅದ್ ನಂಗೆ ಖುಷಿ ಆಯ್ತು, ನನಗೆ ಅದೊಂದು ಮಾಡಿದೀನಿ. ಸೊ ಈ ತರ ಫಸ್ಟ್ ಸಣ್ಣ ಪುಟ್ಟ ವಾಟೆವರ್ ಇಟ್ ಇಸ್ ನಾನು ಸೊಸೈಟಿಗೆ ಏನಾದ್ರು ನನ್ನ ಕೈಲಿ ಆದಷ್ಟನ್ನ ವಾಪಸ್ ಕೊಡ್ಬೇಕು ಅನ್ನೋದು ಇದ್ರಲ್ಲಿ ಹೊರಟಿದೆ.
3: ಕಲಾ ಸೇವೆ ನಂತರ ಈ ತರ ಸಾಮಾಜಿಕ ಸೇವೆಯಲ್ಲಿ ನೀವು ತೊಡ್ಕೊಂಡಿದ್ದೀರಿ. ನಿಮ್ಮ ಇದಕ್ಕೆ ನೀವು ಸಪೋರ್ಟ್ ಕೊಡ್ತಿರುವ ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ಮ ಮಕ್ಕಳ ಪರಿಚಯ ಮೇಡಮ್?
4: ನನ್ನ ಹಸ್ಬೆಂಡ್ ಹೆಸರು ರೋಹಿತ್ ಅಂತ, ಅವರು MBA ಮಾಡಿ ಕೆಲಸ ಮಾಡ್ತಿದ್ರು, ಬಟ್ ಅವ್ರಿಗೂ ಅಷ್ಟೇನೆ ನಂತರ ಫೆಲ್ಟ್ ಭೂಮಿ ಏನಕ್ಕೆಂದ್ರೆ ನಮ್ದು ಮಾವ ಅವ್ರದ್ದೆಲ್ಲ ಕಾಫಿ ಪ್ಲಾಂಟೇಶನ್ ಕೂರ್ಗಲ್ಲಿದೆ. ಸೊ ಹಾಗಾಗಿ ರಾಮದೇವ್ ಅಂಡ್ ರಿಜು ಅಂತ ಅನ್ಬಿಟ್ಟು ಅವ್ರ ಒಂದ್ ಇದ್ರಲ್ಲಿ ವಾಪಸ್ ಭೂಮಿ ಸೇವೆ ಮಾಡಕ್ಕೆ ಆಯ್ತು. ಅದನ್ನು ಒಂದ್ 94 ಅಲ್ಲಿ ಒಂದ್ ತೋಟ ತಗೊಂಡ್ವಿ ಮೈಸೂರಲ್ಲೇನೆ. ಸೊ ನಂತರ 95 ಅಲ್ಲಿ ಅವರು ಕೆಲ್ಸಕ್ಕೆ ವಿದಾಯ ಹೇಳಿ ಪೂರ್ತಿ 100% ಕೃಷಿಯಾಗಿ ನಡ್ಸ್ಕೊಂಬರ್ತಾ ಇದೀವಿ. ಅಂಡ್ ಅವ್ರಿಗೆ ಇವಾಗ ನಾನು ಸಪೋರ್ಟಿವ್ ಆಗಿದ್ದೀನಿ ಸರ್. ಅಂಡ್ ನಂಗೆ ಇಬ್ರು ಹೆಣ್ಮಕ್ಳು, ಒಬ್ರಿಗೆ ಮದ್ವೆ ಆಗಿದೆ, ಅವಳು ಲಂಡನ್ ನಲ್ಲಿ ಇದಾರೆ, ಶೀಸ ಫಿಸಿಯೋಥೆರಪಿಸ್ಟ್ ಅವಳು ದೊಡ್ಡವಳು ರೀತಿ. ನಂಗೆ ಇನ್ನೊಬ್ಳು ಮಗಳು ಋತು ಅಂತ ಹೇಳಿ, ಅವಳು ಇವಾಗ ಇಂಜಿನಿಯರಿಂಗ್ ಮುಗಿಸಿ ಈಗ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಇಬ್ರು ಟೇಬಲ್ ಟೆನಿಸ್ ಪ್ಲೇಯರ್ಸ್. ನನ್ ಅಯ್ಯ ಬಂದು ಆಡಿಯೋಲಜಿಸ್ಟ್ ನಿಶಾಂತ್ ಅಂತ ಹೇಳಿ, ಅವರೂ ಲಂಡನ್ ನಲ್ಲಿ ಇದಾರೆ. ಹೀಗೆ ಎಲ್ರು ಸಪೋರ್ಟ್ ಇದೆ ಸರ್. ಅವ್ರು ಇಲ್ಲದೆ ಇದ್ದಿದ್ರೆ ನಾನು ಇಷ್ಟೊಂದೆಲ್ಲ ಮಾಡಕ್ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅಂಡ್ ನಾನು ಇನ್ನೊಂದು ಫ್ರಾಂಕ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ತುಂಬಾ ಟೆಕ್ಸ್ ಆಗಿ ಅಲ್ಲ, ಏನ್ ಹೇಳ್ತಾರೆ ಲ್ಯಾಪ್ಟಾಪ್ ಆಗ್ಲಿ ಆತರದೆಲ್ಲ ಅಷ್ಟೊಂದು ನನ್ಗೆ ಇದಿಲ್ಲ. ಸೊ ಆ ವಿಷಯದಲ್ಲಿ ನಂಗೆ ನನ್ ಮಕ್ಳು ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಈಗ ಒಂದ್ ಸ್ವಲ್ಪ ಅದ್ರ ಕಡೆಗೆ ಒಂಚೂರು ಕಾನ್ಸಂಟ್ರೇಟ್ ಮಾಡ್ತಾರೆ.
3: ನಿಮ್ಮ ಈ ಇಡೀ ಫ್ಯಾಮಿಲಿ ಎಲ್ಲ ನಿಮ್ಮ ಫಿಲಂ ಗಳನ್ನ ನೋಡಿದಾರ ಬಿಡುವಿನ ಟೈಮಲ್ಲಿ ಅಭಿನಯಗಳನ್ನೆಲ್ಲ ನೋಡಿದಾರ?
4: ಇಲ್ಲ, ತುಂಬಾ ನೋಡಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ 90% ನೋಡಿಲ್ಲ. ನನ್ ದೊಡ್ಡ ಮಗಳಿಗೆ ನಾನು ಅವಳ ಐ ಥಿಂಕ್ ಎಷ್ಟನೇ ಕ್ಲಾಸ್ ಮೇಬಿ ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಬರೋ ತನಕ ಅವಳು ಗೊತ್ತು ಇರ್ಲಿಲ್ಲ ನನ್ ಫಿಲ್ಮ್ ಅಲ್ಲಿ ಮಾಡಿದ್ದೆ ಅಂತ. ಅಲ್ಲಿ ಟೀಚರ್ಸ್ ಕೇಳ್ತಿದ್ರಂತೆ, ಅವಾಗ ಬಂದು ನನ್ ಕೇಳೋಳು, ನಾನು ಈ ಪಿಕ್ಚರ್ ಅಲ್ಲಿ ಮಾಡಿದಿರಂತೆ ಏನ್ ಅಂತ ಅನ್ಬಿಟ್ಟು. ಯಾಕಂದ್ರೆ ನಂಗೆ ಆ ಟೈಮ್ ನಂಗೆ ಒಂದು ಅವಕಾಶ ಸಿಕ್ಕಿಲ್ಲ ಸರ್. ನಾನು ತುಂಬಾ ಒಂಥರ ಇದಕ್ಕೆ ಹೋಮ್ ಮೇಕರ್, ಹಾಗಾಗಿ ನಂಗೆ ತೋಟ ಅಂದ್ರೆ ತುಂಬಾ ಇಷ್ಟ. ಇವತ್ತು ಅಷ್ಟೇನೆ ತೋಟಕ್ಕೆ ಹೋಗ್ಬಿಟ್ಟು ಬರ್ತಿದ್ದೆ. ಬಿಡಿನ ಸಮಯದಲ್ಲಿ ಆದಷ್ಟು ಹೋಗ್ಬಿಟ್ಟು ಬರ್ತೀನಿ. ನಾವು ರೇಷ್ಮೆ ಮಾಡ್ತಾ ಇದೀವಿ, ತೆಂಗು ಅಡಿಕೆ ಪೆಪ್ಪರ್ ಹಾಕಿದೀವಿ.
3: ಸೊ ಭೂಮಿ ಸೇವೆ ಕೂಡ ನಡೀತಾ ಇದೆ, ಒಟ್ಟಿಗೆ ಎಲ್ಲಾನು ಜೊತೆನಲ್ಲೇ ನಡೀತಾ ಇದೆ. ಹಾಗಿದ್ರೆ ಹೌದು, ಖಂಡಿತ ಮೇಡಮ್, ಖಂಡಿತ. ಮಣ್ಣಿನ ಸೇವೆ ಕೊಡುವಂತ ಖುಷಿ ನಿಜಕ್ಕೂ ಒಂಥರ ವಿಭಿನ್ನವಾದಂತಹ ಖುಷಿ ಅದು. ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ನಲ್ಲಿ ನೀವು ನಿಮ್ಮ ಹಳೆ ಸಿನಿಮಾಗಳನ್ನು ನೋಡಕ್ ಆಗತ್ತಾ ಮೇಡಮ್? ಮೆಲ್ಕ್ ಹಾಕ್ತಾ ಇರ್ತೀರಾ ಟೈಮ್? ಟಿವಿನಲ್ಲಿ ಯೂಟ್ಯೂಬ್ ಗಳಲ್ಲಿ ಎಲ್ಲಾದ್ರೂ ಚಾನ್ಸಸ್ ಇರುತ್ತಾ? ಸಮಯ ಆಗೋದಿಲ್ಲ.
4: ಹೇಳ್ತಾರೆ ಮುಂಚೆ ಸರ್ ದೂರದರ್ಶನ್ ಒಂದೇ ಇರೋದು.
3: ಹೌದು,
4: ಆಗ ನೀವ್ ಯಾವ್ದನ್ನು ಮಿಸ್ ಮಾಡಕ್ ಸಾಧ್ಯ ಇರ್ತಾ ಇರ್ಲಿಲ್ಲ. ಬಟ್ ಇವತ್ತಿನ ದಿನ ಎಷ್ಟೊಂದು ಚಾನೆಲ್ಸ್ಗಳು ಆಗೋಗಿರೋದ್ರಿಂದ ನೀವ್ ಯಾವ್ದ್ರಲ್ಲಿ ಯಾವಾಗ ಏನ್ ಪ್ರಸಾರ ಮಾಡ್ತಾರೆ ಅನ್ನೋದನ್ನ ನೋಡಕ್ ಗೊತ್ತಾಗಲ್ಲ. ಯಾಕಂದ್ರೆ ಇವಾಗ ಕ್ರಿಕೆಟ್ ಬರ್ತಾ ಇರುತ್ತೆ, ಅದನ್ನ ನೋಡಕ್ ನಾವ್ ಇಷ್ಟಪಡ್ತೀವಿ. ಆ ಟೈಮಲ್ಲಿ ಇನ್ನೊಂದ್ರಲ್ಲಿ ಪಿಕ್ಚರ್ ಹಾಕಿರ್ತಾರೆ. ಸೊ ಹಂಗಾಗಿ ನಮ್ ಪ್ರಯಾರಿಟೀಸ್ ಈಗ ತುಂಬಾ ಆಗೋಗಿರೋದ್ರಿಂದ ಅದ್ರ ಜೊತೆಗೆ ಎಷ್ಟೊಂದ್ ತರ ಚಾನೆಲ್ಸ್ ಇರೋದ್ರಿಂದ ಯಾವ್ದ್ರಲ್ಲಿ ಏನ್ ಟೆಲಿಕಾಸ್ಟ್ ಮಾಡ್ತಾರೆ ಆ ಮೊಮೆಂಟ್ ಕೇಂದ್ರ ಆ ಸಮಯದಲ್ಲಿ ಅನ್ನೋದು ಗೊತ್ತಾಗಲ್ಲ. ನನ್ ಸಮಯ ಸಿಗಲ್ಲ.

0: ಇನ್ನು ನಿಮ್ಮ ಸಂದೇಶಗಳು. ಎಚ್ ಎನ್ ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೇಖಾ ಅವರ ದ್ವಿಪಾತ್ರದ ಮಧುರ ಸಂಗಮ ಗಂಡಭೇರುಂಡ ಚಿತ್ರದಲ್ಲಿ ನಾವು ಅವರ ಅಭಿನಯವನ್ನು ಮರೆಯೋದಕ್ಕೆ ಆಗೋದಿಲ್ಲ. ಅಭಿನಯ ಕಣ್ಣಲ್ಲಿ ನೀರು ತರಿಸಿತ್ತು. ಅವರು ಬಾಲ ನಟಿಯಲ್ಲ, ಬಾಲ ಹೀರೋಯಿನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. ಮಹೇಶ್ವರಿ ಅವರು KBL ಗಾರ್ಡೇನಿಯಾ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕೆ ಬಹುಮುಖ ಪ್ರತಿಭೆಯ ಬಾಲನಟಿ. ಈಗ 10 ವರ್ಷಗಳ ಹಿಂದೆ ನಾನು ನನ್ನ ಸ್ನೇಹಿತರ ಗೃಹ ಪ್ರವೇಶದಲ್ಲಿ ಅವರನ್ನು ಭೇಟಿ ಮಾಡಿದ್ದೆ, ಅವ್ರ ಜೊತೆ ಮಾತಾಡಿದ್ದೆ. ತುಂಬ ಖುಷಿಯಾಯಿತು ಅವರ ಮಾತುಗಳನ್ನು ಕೇಳಿ. ಅವರ ಸಿನಿಮಾಗಳನ್ನು ನಾನು ಸಾಕಷ್ಟು ನೋಡಿದ್ದೀನಿ ಅಂತ ಮಹೇಶ್ವರಿ ಅವರು ಹೇಳ್ತಾ ಇದ್ದಾರೆ. ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೇಬಿ ರೇಖಾ ಅವರ ಅಭಿನಯ ನಮ್ಮೆಲ್ಲರ ಮನಸೂರೆಗೊಂಡಿದೆ. ಅವರ ನಟನೆಯ ಚಿತ್ರ ಅದನ್ನು ಹಾಕಿ ನನ್ನ ಚಿಕ್ಕಮ್ಮನ ಮಕ್ಕಳಿಗೆ ನಾವು ಊಟ ಮಾಡಿಸ್ತಾ ಇದ್ವಿ. ಇತ್ತೀಚೆಗೆ ಅವರನ್ನು ಮೈಸೂರಿನ ಅರಮನೆಯ ಮುಂದೆ ಕಾರ್ಯಕ್ರಮದಲ್ಲಿ ನೋಡಿ ನಮ್ಮ ಮನೆಯ ಮಗಳನ್ನೇ ನೋಡಿದಷ್ಟು ಸಂತೋಷ ಆಯಿತು. ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡು ಆ ಜಮಾನಕ್ಕೆ ಹೋಗಿಬಿಟ್ಟಿದ್ದೆ. ಇಂದಿನ ಕಾರ್ಯಕ್ರಮದಲ್ಲಿ ಅವರ ಧ್ವನಿಯನ್ನು ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ಪ್ರಸಾರ ಮಾಡುತ್ತಿರುವ ಆಕಾಶವಾಣಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ವೀಣಾ ಶ್ರೀಕಾಂತ್ ಅವರು ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೇಬಿ ರೇಖಾ ಅವರು ಓರ್ವ ಉತ್ತಮ ನಟಿ ಎಂದರೆ ತಪ್ಪಿಲ್ಲ. ನನಗೆ ಸುವರ್ಣ ಸೇತುವೆಯ ಮಲೆನಾಡಿನ ಮೂಲ್ನಾಗೆ ಹಾಡಂತೂ ತುಂಬ ಇಷ್ಟ. ಬೇಬಿ ರೇಖಾ ಅವರು ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ. ಅವರ ಅತ್ಯಂತ ಗಮನಾರ್ಹ ಮತ್ತು ನಿತ್ಯ ಹರಿದ್ವರ್ಣ ಸಿನಿಮಾಗಳಲ್ಲಿ ಭಕ್ತ ಸಿರಿಯಾಳ, ಸಿಂಹದ ಮರಿ ಸೈನ್ಯ ಮುಂತಾದ ಚಲನಚಿತ್ರಗಳು ಸೇರಿಕೊಂಡಿದೆ. ಕಾಮನ ಬಿಲ್ಲಿನ ರಂಗಿನ ಓಕುಳಿಯಲ್ಲಿ ಇಂದು ಬೇಬಿ ರೇಖಾ ಅವರೊಂದಿಗಿನ ಮಾತುಕತೆ ತುಂಬ ಕುತೂಹಲ ಆಗಿದೆ. ಪ್ರಸ್ತುತಪಡಿಸ್ತಾ ಇರುವ ನಿಮಗೂ ಹಾಗೂ ಮೈಸೂರು ಆಕಾಶವಾಣಿಗೂ ಧನ್ಯವಾದಗಳು ಅಂತ ಇವರು ಹೇಳಿದ್ದಾರೆ. ವೇಳೆ ಸರಿಯಾಗಿ 11:39:20.
1: ಬದುಕಿನ ಬಣ್ಣದ ಚಿತ್ತಾರ
2: ನಡೆದಾಡೋ ಕಾಮನ ಬಿಲ್ಲೆ ಹರಿದಾಡೋ ಮುಗಿಲಿನ ಮಿಂಚೆ ತುಳುಕಾಡೋ ಬಾನಿನ ಚೆಲುವೆ.
0: ಪ್ರೀತಿಯ ಕೆಳಗರೆ, ಬೇಬಿ ರೇಖಾ ಅವರ ಮತ್ತಷ್ಟು ಮಾತುಗಳನ್ನು ಕೇಳೋ ಮುನ್ನ ಅವರ ಜೀವನದ ಯಶಸ್ಸಿನ ರೂವಾರಿ ಪತಿ ರೋಹಿತ್ ಅವರನ್ನು ಮಾತಾಡಿಸೋಣ, ಬನ್ನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಸರ್
0: ಖುಷಿ ಆಗ್ತಾ ಇದೆ ನಿಮ್ಮನ್ನ ಎರಡು ವಿಭಿನ್ನ ದೃಷ್ಟಿಕೋನಗಳಿಂದ ಮಾತಾಡಿಸ್ಬೇಕು. ಒಂದು ನಮ್ಮ ರೇಖಾ ಅವರ ಪತಿಯಾಗಿ, ಇನ್ನೊಂದು ಆದರ್ಶ ಕೃಷಿಕರಾಗಿ. ಎರಡು ವಿಚಾರಗಳಲ್ಲಿ ಮಾತಾಡೋಣ ಸರ್.
3: ಖಂಡಿತ ಸರ್.
0: ಹೇಳಿ ಸರ್, ನಿಮ್ಮ ಮತ್ತು ರೇಖಾ ಅವರ ಮೊದಲ ಭೇಟಿ ಎಲ್ಲಿ ಆಯ್ತು, ಹೇಗಾಯ್ತು, ನೆನಪಿದೆಯಾ ಅಂತ?
3: ಮೊದಲ ಭೇಟಿ ನನ್ನ ಸೋದರ ಮಾವನ ಹೆಂಡತಿ ಬಂದು ರೇಖನ ಅಕ್ಕನೇ.
0: ಓಹೋ.
3: ಹಂಗಾಗಿ ನಮ್ಮ ಭೇಟಿ ಆಗಿದ್ದು ಆ ಇದರಲ್ಲಿ, ಹಾಗಾಗಿ ಅವಾಗ ನೋಡಿದ್ದು. ನಂತರ 94 ಮದುವೆ ಆಗಿದ್ದು ಸರ್.
0: ಒಬ್ಬರು ಖ್ಯಾತ ನಟಿನ ಮದುವೆ ಆಗ್ತಿದ್ದೀನಿ ಅಂದಾಗ ಏನ್ ಅನ್ನಿಸ್ತು ಸರ್?
3: ಸೆಲೆಬ್ರಿಟಿ ಮದುವೆ ಆಗ್ತಾ ಇದ್ದೀನಿ ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ. ಬಾಲ ಸಂಗಾತಿಗೆ ಅರ್ಹರ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಒಂದು ನಿರ್ಧಾರ ತಗೊಂಡು ಆಗಿದ್ದು ಅನ್ಸುತ್ತೆ. ಅದು ಸೆಲೆಬ್ರಿಟಿ ಇಮೇಜ್ ಯಾವತ್ತು ಕ್ಯಾರಿ ಮಾಡಿಲ್ಲ ಅವಳು.
0: ಅಷ್ಟು ಸಿಂಪಲ್ ಆಗಿರೋದ್ರಿಂದನೇ ಇವತ್ತು ಕೂಡ ಕನ್ನಡ ಚಿತ್ರರಂಗ ಅವರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಾ ಇದೆ ಸರ್. ಆ ಮದುವೆ ದಿನಗಳನ್ನ ನೆನಪಿಸ್ಕೊಳ್ಬಹುದಾ ಸರ್, ಯಾರೆಲ್ಲ ಬಂದಿದ್ರು?
3: ನನಗಂತದ ಚಿತ್ರರಂಗದಲ್ಲಿ ಭಾನು ಪ್ರಕಾಶ್ ಬಿಟ್ರೆ ಇನ್ ಯಾರುವೇ ಮದ್ವೆಗೆ ಬಂದಿದ್ದು ಯಾರು ಇಲ್ಲ ಸರ್. ಯಾಕಂದ್ರೆ ತುಂಬಾ ಸಿಂಪಲ್ ವೆಡ್ಡಿಂಗ್ ಇತ್ತು ಅದು. ಹಾಗಾಗಿ ನನಗನ್ಸುತ್ತೆ ಭಾನು ಪ್ರಕಾಶ್ ಮತ್ತೆ ಪ್ರಸನ್ನ ಅಂತ ಅಂದ್ಬಿಟ್ಟು ಒಬ್ರು ಸಿಂಹದ ಮರಿ ಸೈನ್ಯದಲ್ಲೆಲ್ಲ ಮಾಡಿದಾರಲ್ಲ ಸರ್, ಅವರೊಬ್ರು ಇದ್ರು. ಬಿಕಾಸ್ ಅವ್ರ ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಅವರು. ಅವರು ಮತ್ತೆ ಭಾನು ಪ್ರಕಾಶ್ ಬಿಟ್ರೆ ಇನ್ ಯಾರು ನನಗೆ ಅಷ್ಟೊಂದು ನೆನಪಿಲ್ಲ ಸರ್. ಬಂದಿದ್ದು
0: ಅವರ ಸಿನಿಮಾಗಳನ್ನ ನೀವು ಮದ್ವೆಗೆ ಮುಂಚೆ ನೋಡಿದ್ರ, ಮದ್ವೆ ಆದ್ಮೇಲೆ ನೋಡಿದ್ರ ಅಂತ ಸರ್?
3: ಇಲ್ಲ, ಮದ್ವೆಗೆ ಮುಂಚೆ ಸಾಕಷ್ಟು ಪಿಕ್ಚರ್ಗಳು ನೋಡಿದ್ದೆ. ಆಮೇಲೆ ನಮ್ದೇ ಕಮ್ಯುನಿಟಿಲಿ ಕೆಲವು ಸಂಚಿಕೆಗಳು ಅದರಲ್ಲೆಲ್ಲ ಪ್ರಸ್ತಾಪ ಆಗಿ ನೋಡಿದ್ದೆ ನಾನು. ಬಟ್ ಮೂವೀಸ್ ಅಲ್ಲಿ ನಟಿಯಾಗಿ ಮಾಡಿದ್ದು ನೋಡಿದ್ದೆ ಸರ್ ನಾನು. ಆದ್ರೆ ಬಾರಿ ತುಂಬಾ ಹಿಂದೆ ಅಲ್ಲ, ಹಾಗಾಗಿ ಅಷ್ಟೊಂದು ನೆನಪುಗಳು ಕಡಿಮೆ.
0: ಅವರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಸರ್, ನಿಮ್ಮ ಯಶಸ್ಸಿಗೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವರ ಯಶಸ್ಸಿಗೆ ನೀವು ಬೆನ್ನೆಲುಬಾಗಿ ನಿಂತಿದ್ದೀರಿ. ಮಾತು ಮತ್ತು ಅರ್ಥ ಹೇಗೆ ಒಟ್ಟಿಗೆ ಚೆನ್ನಾಗಿರುತ್ತೋ ಹಾಗೆ ಇದೆ ನಮ್ಮ ದಾಂಪತ್ಯ ಅಂತ ಹೇಳಿದ್ರು.
3: ಖಂಡಿತವಾಗ್ಲು ಖಂಡಿತವಾಗ್ಲು ಅದು 100 ಪಟ್ಟು ಸರಿಯಾಗಿ ಹೇಳಿದ್ರೆ. ಅದಕ್ಕೆಂತಂದ್ರೆ ನಾವು ಭಾರಿ ಸರಳವಾಗಿ ಜೀವನ ನಡೆಸ್ಕೊಂಡು ಬಂದಿದೀವಿ. ನಿಮ್ಗೆ ರೇಖಾ ಅವ್ರು ಹೇಳಿರ್ಬೇಕು, ನಾನು 32-33 ವರ್ಷದಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಜೀವನ ಭಾರಿ ಸರಳವಾಗಿದೆ. ನಮ್ಮ ಚಟುವಟಿಕೆಗಳು, ತೋಟಕ್ಕೆ ಸಾಕಷ್ಟು ಜನ ಬರ್ತಾರೆ, ನಮ್ಮ ಅನುಭವಗಳನ್ನ ನಾವು ಹಂಚ್ಕೊಳ್ಳೋದಿಕ್ಕೆ ಅವ್ರ ಜೊತೆ ಸಾಕಷ್ಟು ಸಮಯನ ಒತ್ತಿಡ್ತೀನಿ ಅದಕ್ಕೆ. ಹಾಗಾಗಿ ನಾನು ಕೃಷಿಲಿ ಏನ್ ಮಾಡಿದೀನಿ ಅದನ್ನ ಹಂಚ್ಕೊಳ್ಳೋ ವಿಧಾನದಲ್ಲೇನೆ ನಡ್ಕೊಂಡು ಹೋಗ್ತಾ ಇದೆ. ಹೊಸ ಹೊಸ ಪ್ರಯೋಗಗಳು ಅದೇ ದಾಟಿಲಿ ನಡ್ಕೊಂಡು ಹೋಗ್ತಾ ಇದೆ ಸರ್.
0: ಸೊ ಎಲ್ಲಾನು ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀರಾ ಸರ್, ಪತಿಯಾಗಿ, ಅಪ್ಪನಾಗಿ, ಒಬ್ಬ ಆದರ್ಶ ಕೃಷಿಕನಾಗಿ, ಎಲ್ಲಾ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ಪೂರೈಸಿಕೊಂಡು ಹೋಗ್ತಾ ಇದ್ದೀರಿ.
3: ಏನಾಗುತ್ತೆ ಅಂದ್ರೆ ಸರ್, ಜೀವನದಲ್ಲಿ ಪ್ರತಿ ಒಂದು ಹಂತದಲ್ಲೂ ಒಂದು 5-8 ವರ್ಷದಲ್ಲಿ ನಮ್ದು ಪ್ರಯಾರಿಟೀಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇನಿಷಿಯಲಿ ಮದುವೆ ಆದಾಗ ಒಂಥರ ಇರುತ್ತೆ, ಮಕ್ಕಳಾದಾಗ ಅವ್ರ ಮೇಲೆ ಸಾಕಷ್ಟು ಸಮಯನ ಕೊಡ್ಬೇಕಾಗತ್ತೆ. ಅವ್ರ ಬೆಳವಣಿಗೆ, ಅವ್ರದ್ದು ವಿದ್ಯಾಭ್ಯಾಸ, ಅವ್ರದ್ದು ಆಟದ ಚಟುವಟಿಕೆಗಳು, ಯಾಕೆಂದ್ರೆ ಇಬ್ರು ಸ್ಪೋರ್ಟ್ಸ್ ಅಲ್ಲಿ ಇದ್ರು. ಸೊ ಹಂಗಾಗಿ ಆ ಟೈಮಲ್ಲಿ ಅವ್ರಿಗೆ ಯಾವುದೇ ತರ ತೊಂದರೆ ಆಗ್ದಲೇ ಇದ್ದಂಗೆ ಅವ್ರದ್ದು ವಿದ್ಯಾಭ್ಯಾಸಕ್ಕಾಗ್ಲಿ ಅಥವಾ ಆಟದ್ದು ಚಟುವಟಿಕೆಗಾಗ್ಲಿ ಅವ್ರದ್ದು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ ಎರಡರದ್ದು ಟೂರ್ನಮೆಂಟ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ಸಮಯ ಅದರಲ್ಲಿ ಆಗ್ತಿತ್ತು. ಅಪ್ಪ ಅಣ್ಣ ನಾವೆಲ್ಲ ಒಟ್ಟಿಗೆ ಇದ್ದು ಎಲ್ಲರೂ ಕೆಲಸನ ಹಂಚ್ಕೊಂಡು ಹೋಗೋದಕ್ಕೆ ನಮ್ಗೆ ಅನುಕೂಲ ಆಯ್ತು ಸರ್ ಆ ಸಮಯದಲ್ಲಿ.
0: ಒಬ್ರು ಆದರ್ಶ ಕೃಷಿಕನಾಗಿ ಒಂದೇ ಒಂದು ಪ್ರಶ್ನೆ ಸರ್, ಈಗ ಅಟ್ ಪ್ರೆಸೆಂಟ್ ನಮ್ಮ ರೈತರಿಗಿರುವಂತ ದೊಡ್ಡ ಸವಾಲು ಅಂತ ಹೇಳೋದಾದ್ರೆ ಯಾವ್ದನ್ನ ಸವಾಲು ಅಂತ ಹೇಳ್ತೀರಿ ಸರ್?
3: ಕೃಷಿನೇ ಸವಾಲು ಸರ್. ಇವತ್ತಿನ ದಿನ ಕೃಷಿ ಮಾಡ್ಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗತ್ತೆ ಅದಕ್ಕೆ. ಯಾವ್ದು ಇವತ್ತು ಮಾಡಿದ್ದು ನಾಳೆನೆ ಅದ್ರದ್ದು ರಿಸಲ್ಟ್ ಬರೋದಕ್ಕೆ ಯಾವ್ದೇ ರೀತಿ ಇರೋದಿಲ್ಲ. ಆಮೇಲೆ ಸಾಕಷ್ಟು ಹಣನು ಅದಕ್ಕೆ ಹಾಕ್ಬೇಕಾಗತ್ತೆ, ನಿಮ್ದು ಶ್ರಮನೂ ಅಷ್ಟೇನೆ ಸಾಕಷ್ಟು ಹಾಕ್ಬೇಕಾಗತ್ತೆ. ನಾನು 35 ವರ್ಷದಲ್ಲಿ ಶ್ರಮ ಆಗ್ಲಿ, ಸಮಯ ಆಗ್ಲಿ, ಹಣ ಆಗ್ಲಿ, ಮೂರುವೆ ಒಂದು ಚೂರು ಈ ಕಡೆ ಆ ಕಡೆ ಹಾಕ್ದಲೇನೆ ಒಂದೇ ನಿಟ್ಟಿನಲ್ಲಿ ಕೃಷಿ ಮಾಡ್ತಾ ಬಂದಿರೋದ್ರಿಂದ ಇವತ್ತು ಯಶಸ್ ಕಂಡಿದೆ ಸರ್. ಕೃಷಿನೂ ಮಾಡಿ ಬೇರೆ ಕಡೆಗೂ ನಾವು ಮನಸ್ಸಿನ ಆಚೆ ಈಚೆ ಹರಿಸಿದ್ರೆ ಕೃಷಿಲಿ ಯಶಸ್ವಿ ಆಗೋದು ಸ್ವಲ್ಪ ಕಷ್ಟ ಉಂಟು ಸರ್.
0: ಖಂಡಿತ,
3: ಇವತ್ತಿನ ದಿನ ಕಾರ್ಮಿಕರ ಕೊರತೆ ತುಂಬಾ ಉಂಟು. ಮತ್ತೆ ನಮ್ಮ ಪ್ರಕೃತಿ ವಿಕೋಪಗಳು, ಮಳೆಯದು ಸಮಸ್ಯೆಗಳು, ಇಷ್ಟ ದಿನ ಸ್ಟಾರ್ಟಿಂಗ್ ಒಂದು 10 ವರ್ಷ ನಮ್ಗೆ ವಿದ್ಯುತ್ ಸಮಸ್ಯೆಗಳು ತುಂಬಾ ಇತ್ತು. ಸಾಧಾರಣ ಈಗ ಸೋಲಾರು ಮತ್ತೆ ವಿದ್ಯುತ್ ಸಮಸ್ಯೆಗಳು ಸಾಧಾರಣ ಮ್ಯಾನೇಜ್ ಮಾಡೋ ಸ್ಟೇಜ್ ಅಲ್ಲಿ ಇದೀವಿ ನಾವೀಗ. ಬಟ್ ಕಾರ್ಮಿಕರ ಕೊರತೆ ಮತ್ತೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ನಂತರ ನಮ್ದು 100ಕ್ಕಿಂತ ಹೆಚ್ಚು ಪಟ್ಟು ಅದಕ್ಕೆ ನಾವು ನಿರಂತರವಾಗಿ ಕೃಷಿಲಿ ನಾವು ಕನ್ಸಿಸ್ಟೆನ್ಸಿ ಅಂತ ಏನ್ ಹೇಳ್ತೀವಿ, ಮನಿ ಕ್ಯಾನ್ ಗಿವ್ ಯು ಮೋಟಿವೇಶನ್, ಬಟ್ ಕನ್ಸಿಸ್ಟೆಂಟ್ ಆಗಿ ನೀವು ಕೃಷಿನ ಮಾಡ್ಕೊಂಡ್ ಬಂದ್ರೆ ಯಶಸ್ವಿ ಆಗಿರಕ್ ಸಾಧ್ಯ ಸರ್.
0: ಸೊ ಇಷ್ಟೆಲ್ಲ ಒತ್ತಡಗಳು ಮತ್ತು ಸಮಸ್ಯೆಗಳನ್ನೂ ಸವಾಲಾಗಿ ಸ್ವೀಕರಿಸಿ ಅದರಲ್ಲೂ ಕೂಡ ಮಣ್ಣಿನ ಸೇವೆ ಮಾಡೋದ್ರಲ್ಲಿ ಒಂದು ಖುಷಿಯನ್ನ ಕಾಣ್ತಾ ಇದ್ದೀರಿ ಸರ್ ಹಾಗಿದ್ರೆ?
3: ಖಂಡಿತ ಸರ್, ಯಾಕೆಂದ್ರೆ ಮೊದಲನೇ ದಿನದಿಂದಾನೇ ಚಾಲೆಂಜ್ ಸರ್ ಅದು. ನಾವು ತಗೊಂಡಿದ್ದ ಭೂಮಿ ತುಂಬಾ ಏನು ಫಲವತ್ತಾದ ಭೂಮಿ ಅಲ್ಲ, ಯಥೇಚ್ಛವಾಗಿ ನೀರಿತ್ತು. ನೀರೇ ದೊಡ್ಡ ಸಮಸ್ಯೆ ಆಗಕ್ ಶುರುವಾಯ್ತು ಕಡೆಗೆ, ಯಾಕೆಂದ್ರೆ ಯಥೇಚ್ಛವಾಗಿ ನೀರುವೇ ಸಮಸ್ಯೆ ಆಗ್ತದೆ. ಆಮೇಲೆ ಕಸಸಾರ ತುಂಬಾ ಹೆಚ್ಚಾಗಿದ್ದು ಭೂಮಿ ಅದು. ಸೊ ಹಂಗಾಗಿ ಯಾರಾದ್ರೂ ನಮ್ ತೋಟಕ್ ಬಂದು ಹೇಗೆ ಮುಂದೆ ನಾವು ರೈತರಾಗಿರ್ಬೇಕು ಅಂತಂದಾಗ ನಾವ್ ಎಲ್ಲೆಲ್ಲಿ ಎಡವಿದೀವಿ ಅದನ್ನ ಎಡಬೇಡಿ ಅಂತ ಅಂದ್ಬಿಟ್ಟು ಒಂದು ಸರಿಯಾದ ರೀತಿಲಿ ಹೋಗೋದಿಕ್ಕೆ ಮಾರ್ಗದರ್ಶನ ನೀಡೋದಿಕ್ಕೆ ನಮ್ಗೆ ಸಾಕಷ್ಟು ಅನುಭವಗಳಾಗಿದೆ ಸರ್.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಹಾರ್ದಿಕ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತಾ ಇದ್ದೀವಿ. ನಿಮ್ಮ ಈ ಕೃಷಿ ಕ್ಷೇತ್ರದ ಚಟುವಟಿಕೆಗಳು, ನಮ್ಮ ರೇಖಾ ಮೇಡಮ್ ಅವರ ಕಲಾ ಜೀವನ, ಪರಿಸರ ಸಂರಕ್ಷಣೆ, ಸಾಮಾಜಿಕ ಸೇವೆ ಇವೆಲ್ಲವೂ ಕೂಡ ಯಶಸ್ವಿ ಆಗ್ಲಿ. ಕನ್ನಡ ರಸಿಕರ ಹೃದಯದಲ್ಲಿ ನೀವಿಬ್ರು ಕೂಡ ಶಾಶ್ವತವಾದ ಸ್ಥಾನವನ್ನು ಪಡಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್.
3: ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಇಂಟರ್ವ್ಯೂನು ಅಷ್ಟೇನೆ, ತುಂಬಾ ಸಂಕ್ಷಿಪ್ತವಾಗಿ ತುಂಬಾ ಅರ್ಥಪೂರ್ಣವಾಗಿತ್ತು ಅಂತ ಅನಿಸ್ತು. ನಾನು ಈ ಮಾತಲ್ಲಿ ಒಬ್ಬ ರೈತನ ಪ್ರೇರಣೆಗೊಳಿಸಿದ್ರೆ ನನ್ನ ಸಮಯ ಈಗ ಕೊಟ್ಟಿದ್ದು ಯಶಸ್ವಿ ಆಗುತ್ತೆ ಸರ್.
0: ಥ್ಯಾಂಕ್ ಯು ಸರ್. ನಮಸ್ಕಾರ.

0: ಇನ್ನು ನಿಮ್ಮ ಸಂದೇಶಗಳು. ಮಾಧವನ್ ಮತ್ತು ಜಯಲಕ್ಷ್ಮಿ ಅವರು ಚೆನ್ನೈನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೇಬಿ ರೇಖಾ ಅವರ ಸಂದರ್ಶನ ತುಂಬ ಚೆನ್ನಾಗಿ ಬರ್ತಾ ಇದೆ, ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿಕೊಡುತ್ತಿರುವ ಆಕಾಶವಾಣಿಗೆ ಧನ್ಯವಾದಗಳು ಅಂತ. ಮತ್ತೊಬ್ಬರು ರಾಧಾ ಜಯರಾಮ್ ಅವರು ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಬೇಬಿ ರೇಖಾ ಅವರ ಎಲ್ಲ ಸಿನಿಮಾಗಳನ್ನು ನೋಡಿದ್ದೇವೆ. ನಾವು ಇತ್ತೀಚೆಗೆ ಮಗಳ ಮದುವೆಗೆ ಹೋಗಿದ್ವಿ. ಬೇಬಿಯವರನ್ನು ನೋಡಿ ತುಂಬ ಸಂತೋಷ ಆಯಿತು. ಅವರ ಜೊತೆ ಫೋಟೋ ತೆಗೆಸ್ಕೊಂಡ್ವಿ ಅಂತ. ನಾಗರತ್ನ ಮಹದೇವಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೇಬಿ ರೇಖಾ ಅತ್ಯಂತ ಉನ್ನತ ಮಟ್ಟದ ಬಾಲನಟಿ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಬಾಲನಟಿ. ನಾವಂತೂ ಭಕ್ತ ಸಿರಿಯಾಳದಲ್ಲಿ ಆಕೆ ಮಳೆ ಬರೆಸುವ ದೃಶ್ಯವನ್ನು ಇಂದಿಗೂ ಕಣ್ಣಿಗೆ ಕಟ್ಟು ಹಾಗೆ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಣ್ಣು ಕಟ್ಟಿದ ಹಾಗೆ, ಜೊತೆಗೆ ಮಕ್ಕಳ ಚಲನಚಿತ್ರ ಅಂತಂದರೆ ಆ ನಟಿಗೆ ಖಾಯಂ ಪಾತ್ರ ಇರ್ತಾ ಇತ್ತು. ಆ ಕಾಲದಲ್ಲಿ ಬೇಬಿ ರೇಖಾ ಅವರು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ನಟಿಸಿ ಎಲ್ಲ ಮಕ್ಕಳನ್ನು ಹಾಗೂ ಎಲ್ಲ ದೊಡ್ಡವರ ಮನಸ್ಸನ್ನು ಗೆದ್ದಿದ್ದರು. ಇಂಥ ಅತ್ಯುತ್ತಮವಾದ ಕಾರ್ಯಕ್ರಮ ನಡೆಸಿಕೊಡ್ತಿರುವ ನಿಮಗೆ ಮತ್ತು ಆಕಾಶವಾಣಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಬೇಬಿ ರೇಖಾ ಅವರು ಮತ್ತೆ ತಮ್ಮ ಮಾತುಗಳನ್ನು ಮುಂದುವರೆಸ್ತಾ ಇದ್ದಾರೆ.
1: ಮೇಡಮ್, ಈಗ ಫಿಲಂ ನೋಡುಗರಾಗಿ ಇದ್ದೀರಿ ಈಗ, ಬಟ್ ನಿಮ್ ಜೊತೆ ಅಭಿನಯ ಮಾಡಿದಂತ ಹಿರಿಯ ಕಲಾವಿದರ ಜೊತೆ ಕಾಂಟ್ಯಾಕ್ಟ್ ಈಗಲೂ ಇಟ್ಕೊಂಡಿದ್ದಾರೆ ಮೇಡಮ್? ನಮ್ಮ ಆರತಿ ಅವರಾಗಿರ್ಬೋದು, ಶ್ರೀನಿವಾಸ ಮೂರ್ತಿ ಅವರು, ಅನಂತ ನಾಗ್ ಅವರು, ಆತರ ಜೊತೆ
2: ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಒಬ್ಬರನ್ನ ಜೊತೆಗಿದೆ, ಅದು ಭಾನುಪ್ರಕಾಶ್ ಜೊತೆ. ಗುಡಾನಿ ಮಾಡಿದ್ರಲ್ಲ, ಅವರೊಬ್ಬರ ಜೊತೆ ನನ್ ಕಾಂಟ್ಯಾಕ್ಟ್ ಆಗಿದೆ. ನಂತರ ಫಿಲಂ ಚೇಂಬರ್ ಅವರು ನಮ್ಮನ್ನ ನವೆಂಬರ್ 14th 2021 ಅಂತ ಹೇಳಿದ್ನಲ್ಲ, ಆಗ ಎಲ್ಲಾ ಮಕ್ಕಳನ್ನು ಸೇರ್ತಿದ್ರು. ಸೊ ಅದು ಎಷ್ಟು ವರ್ಷಗಳ ನಂತರ ನಾನು ಎಲ್ಲಾರ್ನು ಭೇಟಿ ಮಾಡಿದ್ದು ಅಂತ ತುಂಬಾನೇ ಚೆನ್ನಾಗಿತ್ತು. ಸೊ ಅವಾಗಿಂದ ನಾವು ಒಂದ್ ಗ್ರೂಪ್ ಅಂತ ಹೇಳಿ ಮಾಡಿ ಕೆಲವು ಮೆಸೇಜ್ಗಳು, ಅವ್ರ ಬರ್ಡೇ ವಿಶಸ್ ಆ ತರ ಎಲ್ಲ ಕಳಿಸ್ತೀವಿ. ಅಂಡ್ ಲಾಸ್ಟ್ ಇಯರ್ ಇನ್ನೊಂದ್ಸರಿ ಫಿಲಂ ಫೇರ್ ಅವಾರ್ಡ್ ಮಕ್ಕಳಿಗೆ ಅಂತ ಅನ್ಬಿಟ್ಟು ಮಾಡಿದಾಗ ಬಾಮ ಮಹೇಶ್ ಅವರು ಮತ್ತೆ ಇನ್ನೊಂದ್ಸಲಿ ಅವ್ರ ಮಗ ನಮ್ಗೆ ಅವಕಾಶ ಕೊಟ್ರು. ಆವಾಗ ಮತ್ತೆ ಇನ್ನೊಂದ್ಸಲಿ ನಾನು ಅವ್ರಗಳನ್ನೆಲ್ಲ ಮೀಟ್ ಮಾಡಕ್ಕೆ ಅವಕಾಶ ಸಿಕ್ತದೆ.
1: ಮೇಡಮ್, ನೀವು ಆಕ್ಟ್ ಮಾಡ್ತಿದ್ದಾಗ ಆ ಬಾಲ ಪ್ರತಿಭೆಗಳು ಎಷ್ಟೊಂದು ಹೆಸರಿಗೆ ಬರ್ತಾ ಇದ್ರು, ಫೇಮಸ್ ಆಗ್ತಾ ಇದ್ರು, ಆದ್ರೆ ಈಗ ಬರ್ತಿರೋಂತ ಚಿತ್ರಗಳಲ್ಲಿ ಆತರ ಪಾತ್ರಗಳೇ ಇಲ್ಲ ಮೇಡಮ್. ಅದೊಂಥರ ನೋವಿನ ಸಂಗತಿ. ಈಗ ನೋಡಿ, 30-35 ವರ್ಷ ಆದ್ರೂ ನಿಮ್ಮ ಸುವರ್ಣ ಸೇತುವೆ ಆಗಿರ್ಬಹುದು, ಸಿಂಹದ ಮರಿಸೈನಿ ಆಗಿರ್ಬೋದು, ಭಕ್ತ ಜ್ಞಾನದೇವ ಆಗಿರ್ಬಹುದು, ಭಕ್ತ ಸಿರಿಯಾಳ, ಈ ತರದೆಲ್ಲವನ್ನೂ ನಾವು ನೆನಪಿಸ್ಕೋತೀವಿ. ಆದ್ರೆ ಇತ್ತೀಚಿನ ಚಿತ್ರಗಳ ಆತರ ಪಾತ್ರಗಳೇ ಕ್ರಿಯೇಟ್ ಆಗ್ತಾ ಇಲ್ಲ. ಅದೊಂಚರ ನೋವಿನ ಸಂಗತಿ ಮೇಡಮ್. ಈಗ ಬರುವ ಕಲಾವಿದರಿಗೆ, ಬಾಲನಟರಿಗೆ ಏನನ್ನ ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ನೀವು?
2: ಊರಿಗೆ ಒಂದು ಸಿಗ್ತಾ ಇರೋ ಒಂದು ಪ್ಲಾಟ್ಫಾರ್ಮ್ ತುಂಬಾ ಚೆನ್ನಾಗಿದೆ. ಡ್ರಾಮಾ ಜೂನಿಯರ್ಸ್ ಆತರದೆಲ್ಲಾನು ಮೇ ಬಿ ಅವ್ರಿಗೆ ಒಂದ್ ಫಿಲಂ ಸ್ಟೋರಿ ಆ ಕತೆ ಆತರ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ. ಬಟ್ ಇದು ನಾನು ಹೇಳಿದ್ನಲ್ಲ ಸರ್, ಲಾಸ್ಟ್ ಇಯರ್ ಹೋದಾಗ ಅವ್ರಿಗೆ ಫಿಲಂ ಫೇರ್ ಅವಾರ್ಡ್ಸ್ ಅಲ್ಲಿ ಆತರ ಪಿಕ್ಚರ್ ಗಳನ್ನ ಪ್ರಯತ್ನ ಪಡ್ತಾ ಇದಾರೆ ಮಾಡಕ್ಕೆ, ಮಾಡೋ ಇದಾರೆ. ಅಂಡ್ ಬಟ್ ಏನಂತಂದ್ರೆ ನಾವು ಹೋಗಿ ಅದನ್ನ ನೋಡಿ ಅವ್ರಿಗೆ ಎನ್ಕರೇಜ್ ಮಾಡಕ್ಕೆ ಆಗ್ಬೇಕು ಅಷ್ಟೇ. ನಮ್ಮಂತ ಪೇರೆಂಟ್ಸ್ ಗಳು ಅದನ್ನ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಸರ್. ಯಾಕಂದ್ರೆ ಪಾಪ ಅದನ್ನೇ ಹೇಳ್ತಾ ಇದ್ರು ಅವರು, ಇವಾಗ ಕತೆ ಕೊಟ್ಟು ಪಿಕ್ಚರ್ ತೆಗಿಯಕ್ಕೆ ರೆಡಿ ಇದೀವಿ,

0: ಹೌದು.
1: ಆಮೇಲೆ ಈಗ ಲೈಕ್ ಐಪ್ಯಾಡ್ ಇರ್ಬೋದು, ಫೋನ್ ಕೊಟ್ಟು ಅದರಲ್ಲಿ ನೋಡಕ್ ಮಾಡ್ತಾ ಇದೀವಿ. ಅವತ್ತು ಅವನೊಂದು ಎನ್ಕರೇಜ್ ಮಾಡಿ ಒಂದು ಆಟಕ್ ಸೇರ್ಸೋದಾಗ್ಲಿ, ಯಾಕಂದ್ರೆ ನನ್ ಮಕ್ಳು ತುಂಬಾ ಟೇಬಲ್ ಟೆನ್ನಿಸ್ ಅಲ್ಲಿ ಇದ್ದಿದ್ರಿಂದ ಐ ಫೆಲ್ಟ್ ಸ್ಪೋರ್ಟ್ಸ್ ಇಸ್ ಆಲ್ಸೋ ತುಂಬಾನೇ ಇಂಪಾರ್ಟೆಂಟ್ ಅಂತ.
0: ಹೌದು ಮೇಡಮ್. ಮೇಡಮ್, ಕೊನೆಯದಾಗಿ ಒಂದು ಪ್ರಶ್ನೆ. ಸಾವಿರಾರು ಜನ ನಿಮ್ಮ ಧ್ವನಿಯನ್ನ ನಮ್ಮ ಮೈಸೂರು ಆಕಾಶವಾಣಿ ಮೂಲಕ ಕೇಳ್ತಾ ಇದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ರೇಖಾ ಅವರು ಹೇಳುವಂತ ಮಾತುಗಳು ಏನು ಅಂತ?
1: ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಯಾಕಂದ್ರೆ ನಾನೀಗ ಪರಿಸರ ಪ್ರೇಮಿ ಆಗಿರೋದ್ರಿಂದ ದಯವಿಟ್ಟು ಆದಷ್ಟು ನೀವು ಎಲ್ಲಾದ್ರೂ ಹೋಗ್ಬೇಕಾದಾಗ ನಿಮ್ಮ ಜೊತೆಗೆ ಒಂದು ಕೈ ಚೀಲ ಒಂದು ಬ್ಯಾಗ್ ನ ತಗೊಂಡೋಗಿ. ಆಮೇಲೆ ಇವತ್ತಿನ ದಿನ ತುಂಬಾ ಬೇಜಾರಾಗಿದ್ದೇನೆ ಅಂದ್ರೆ ನಾವು ಸಿವಿಕ್ ಸೆನ್ಸ್ ಅನ್ನೋದನ್ನೇ ಕಳ್ಕೊಂಡ್ಬಿಡ್ತಾ ಇದೀವಿ. ಏನಂದ್ರೆ ಅಂದ್ರೆ ಉದಾಹರಣೆಗೆ ನಾವ್ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡ್ತೀವಿ, ಹೇಗಾದ್ರೂ ಪಾರ್ಕ್ ಮಾಡ್ತೀವಿ, ಏನಂತ ಹೆಂಗೋ ಹೋಗ್ತಾರೆ, ಗೇಟ್ ಮುಂದೆ ಪಾರ್ಕ್ ಮಾಡೋದು, ಅದು ಹೆಂಗ ಇನ್ನೊಬ್ರಿಗೆ ನೋವಾಗುತ್ತೆ ತೊಂದ್ರೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವ್ ಯೋಚನೆ ಮಾಡ್ತಾ ಇಲ್ಲ. ಏನಂದ್ರೆ ನುಗ್ಗಿತೀವಿ, ಮತ್ತೆ ಸಣ್ಣ ಪುಟ್ಟ ವಿಷಯಗಳು ಮುಂದೆ ಎಷ್ಟು ನಮ್ಗೆ ಒಳ್ಳೇದು ಅಂತ ಅನ್ಬಿಟ್ಟು ಇನ್ನೊಬ್ರಿಗೆ ತೊಂದ್ರೆ ಆಗ್ಬಾರ್ದು ಅನ್ನೋ ಒಂದು ಯೋಚನೆಯಲ್ಲಿ ನಾವ್ ಮಾಡ್ತೀವಿ. ಈಗ ಅದ್ರ ಬಗ್ಗೆ ಎಲ್ಲ ನಾವ್ ಒಂಚೂರು ಕಾಳಜಿ ವಹಿಸೋಣ. ಹೀಗೆ ಹೇಳ್ಬೇಕು ಅಂತಂದ್ರೆ ಪರಿಸರನ ಪ್ರೀತಿ, ನಮ್ ಕೈಲಾದಷ್ಟು ಭೂಮಿ ಸೇವೆನ ಮಾಡಕ್ ಪ್ರಯತ್ನ ಪಡಿ. ಭೂಮಿನ ಎಷ್ಟು ಸ್ವಚ್ಛವಾಗಿಡಕ್ಕಾಗತ್ತೆ ಅಷ್ಟು ಸ್ವಚ್ಛವಾಗಿಡಿ. ಎಲ್ಲಂದ್ರೆ ಪ್ಲಾಸ್ಟಿಕ್ ದಯವಿಟ್ಟು ಬಿಸಾಕ್ಬೇಡಿ. ಅಂಡ್ ಇನ್ನೊಬ್ರಿಗೆ ತೊಂದ್ರೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು, ಯಾಕಂದ್ರೆ ಇನ್ನೊಬ್ರು ತೊಂದ್ರೆ ಮಾಡಿದ್ರೆ ನಮ್ಗು ಯಾರೋ ಇನ್ನೊಬ್ರು ತೊಂದ್ರೆ ಮಾಡ್ತಾರೆ ಅನ್ನೋದನ್ನ ಮನ್ಸಲ್ಲಿಟ್ಟು ಆ ಒಂದು ಇದ್ರಲ್ಲಿ ಸಿವಿಕ್ ಸೆನ್ಸ್ ನಮ್ಮ ಪ್ರಜ್ಞೆಯನ್ನ ಹೆಚ್ಚಾಗಿ ಮಾಡ್ಕೊಂಡು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಅಂಡ್ ಅದ್ರ ಜೊತೆಗೆ ದಯವಿಟ್ಟು ಇವತ್ತಿನ ದಿನ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಹಾಗಾಗಿ ವ್ಯಾಯಾಮದ ಕಡೆ, ವಾಕಿಂಗ್ ಕಡೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ.
0: ತುಂಬಾ ಸಂತೋಷ ಮೇಡಮ್, ಬಹಳಷ್ಟು ಹಿಂದೆ ಹೋಗಿ ನಿಮ್ಮ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ಹಾಗೂ ಮೈಸೂರು ಆಕಾಶವಾಣಿ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತಾ ಇದ್ದೀವಿ.
1: ಮಂಜುನಾಥ್ ಸರ್, ನನ್ನ ಕಡೆಯಿಂದ ನಿಮಗೆ ನನ್ನ ಕೃತಜ್ಞತೆ ಹೇಳ್ಬೇಕು. ಯಾಕೆಂತಂದ್ರೆ ಮತ್ತೆ ನನ್ಗೆ ಹಳೆ ನೆನಪುಗಳನ್ನ ತರಿಸ್ಕೊಟ್ಟಿದ್ದೀರಾ. ಹಾಗಾಗಿ ಎಷ್ಟು ಮಟ್ಟಿಗೆ ನಾನು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದೀನಿ ನಂಗೆ ಗೊತ್ತಿಲ್ಲ. ಹಾಗೂ ನನ್ನ ಅಭಿಮಾನಿಗಳಿಗೆ ಅವರ ಒಂದು ಪ್ರಶ್ನೆಗಳಿಗೆ ನಾನು ಎಷ್ಟು ಉತ್ತರ ಕೊಟ್ಟಿದ್ದೀನಿ ನಂಗೆ ಗೊತ್ತಿಲ್ಲ. ಬಟ್ ತುಂಬಾ ಧನ್ಯವಾದಗಳು ಎಲ್ಲಾರ್ಗು, ಶುಭವಾಗ್ಲಿ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ಪುತ್ತೂರಿನಿಂದ ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಬೇಬಿ ರೇಖಾ ಅವರ ಅಭಿನಯವನ್ನು ನಾವು ನೋಡಿದ್ವಿ, ಆದರೆ ಅವ್ರನ್ನ ನೇರವಾಗಿ ಇದುವರೆಗೂ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟ ನಿಮಗೆ ಧನ್ಯವಾದಗಳು. ಇದೇ ರೀತಿ ಉಳಿದ ಕಲಾವಿದರನ್ನು ನಮಗೆ ಪರಿಚಯಿಸಿ ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃಗಳಿಗೂ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮೂವತ್ತೈದು ವರ್ಷಗಳ ಹಿಂದಿನ ಸುದೀರ್ಘ ಪ್ರಯಾಣದ ಸವಿನೆನಪನ್ನ ರೇಖಾ ಮೆಲುಕು ಹಾಕಿದ್ದಾರೆ. ಪ್ರೀತಿಯ ಕೇಳುಗರೆ, ರೇಖಾ ಅವರೊಂದಿಗೆ ಆ ಸಮಯದಲ್ಲಿ ನಟಿಸ್ತಾ ಇದ್ದ ಇನ್ನಷ್ಟು ಬಾಲ ಕಲಾವಿದರನ್ನು ಮಾತನಾಡಿಸುವ ಪ್ರಯತ್ನ ನಮ್ಮ ಕಾಮನಬಿಲ್ಲಿನದ್ದು. ಕನ್ನಡ ಸಿನಿಮಾ ಪರದೆಯಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ನೋಡುವ, ಮಕ್ಕಳ ಮನೋವಿಕಾಸಕ್ಕೆ ದಾರಿಯಾಗುವ, ಅವರ ಸಾಹಸ ಗುಣಗಳನ್ನು ಬೆಳೆಸಲು ಪ್ರೋತ್ಸಾಹಿಸುವ ಸದಭಿರುಚಿಯ ಚಿತ್ರಗಳು ಮತ್ತಷ್ಟು ಬರಲಿ ಎನ್ನುವುದೇ ಕಾಮನಬಿಲ್ಲಿನ ಹಾರೈಕೆ. ನಮಸ್ಕಾರ.
1: ಪ್ರಸ್ತುತಿ ಜಿಎನ್ ಮಂಜುನಾಥ್.
0: ಇಂದು ಮಧ್ಯಾಹ್ನ 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಜಿ ಶಾಂತಕುಮಾರ್ ಅವರಿಂದ. 4:00 ಮಹಿಳಾ ರಂಗ, ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ, ರಚನೆ ಹಾಗೂ ಪ್ರಸ್ತುತಿ ರೇಖಾ ವೆಂಕಟೇಶ್. 4:30 ವೃತ್ತಿ ಮಾರ್ಗದರ್ಶನ, ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಅಧ್ಯಯನ ಮತ್ತು ಉದ್ಯೋಗ ಅವಕಾಶಗಳನ್ನು ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಬಿಕೆ ಸರಸ್ವತಿ. ಆಕಾಶವಾಣಿ ಮೈಸೂರು, ಸಮಯ 12:00 ಆಗುತ್ತಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರಿಸರ ದಿನದ ಶುಭಾಶಯ ಕೋರಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರನ್ನೂ ತಾವು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಿಂದು ಎಂದು ಅವರು ಹೇಳಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ನಂತಹ ಉಪಕ್ರಮಗಳು ಪ್ರತಿ ವರ್ಷ ಸುಮಾರು 119,000 ಹೆಕ್ಟೇರ್ ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ

ಸಾವಿರ ಹೆಕ್ಟೇರ್ ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂತನ

0: ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಲಿದ್ದಾರೆ. ಸ್ವಚ್ಛ ಮಾಲಿನ್ಯರಹಿತ ಸಾರಿಗೆಯನ್ನು ಉತ್ತೇಜಿಸಲು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಿಎಂ ಇ ಡ್ರೈವ್ ಯೋಜನೆ ಮೂಲಕ ಹಸಿರು ಸಾರಿಗೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನದ ಹಿನ್ನೆಲೆ ಇಂದೇ ಒಂದು ಸಸಿ ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ. ಇಂಗಾಲದ ಹೊರ ಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸಲು ದೃಢ ಹೆಜ್ಜೆ ಇರಿಸೋಣ ಎಂದಿದ್ದಾರೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ್ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾದೆಮಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಸಸ್ಯೋದ್ಯಾನಗಳ ವಿನ್ಯಾಸ ನಿರ್ವಹಣೆ ಹಾಗೂ ಸುಸ್ಥಿರ ಜೀವನೋಪಾಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಇಂದು ಸಿನೆಟ್ ಸಭಾಭವನದಲ್ಲಿ ಆಯೋಜಿಸಿವೆ. ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಇಂದು ಬೆಳಗ್ಗೆ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದರು. ವಿಚಾರ ಸಂಕಿರಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ದೇವರಾಜನ್ ತಂಗದೊರೈ ಹಾಗೂ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮಧುಮತಿ.
1: ಇಂದಿನ ಸಂರಕ್ಷಣೆ ನಾಳಿನ ಸಮೃದ್ಧಿ.
2: ಕಾರ್ಯಾಗಾರದ ಮುಖ್ಯ ಉದ್ದೇಶ ಸಸ್ಯೋದ್ಯಾನಗಳ ಯೋಜನೆ ವಿನ್ಯಾಸ ಮತ್ತು ನಿರ್ವಹಣೆಯ ಮೂಲಕ ಸಸ್ಯಜನ್ಯ ಸಂಪನ್ಮೂಲಗಳ ಸಂರಕ್ಷಣೆ ಅವುಗಳ ಸುಸ್ಥಿರ ಬಳಕೆ ಹಾಗೂ ಭವಿಷ್ಯದ ಆಹಾರ ಮತ್ತು ಪರಿಸರ ಭದ್ರತೆಯನ್ನು ಬಲಪಡಿಸುವುದಾಗಿದೆ. ಇಂತಹ ಸಸ್ಯೋದ್ಯಾನಗಳು ಅಪರೂಪದ ಹಾಗೂ ಸ್ಥಳೀಯ ಸಸ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಸಂಶೋಧನೆ ಶಿಕ್ಷಣ ಮತ್ತು ಪರಿಸರ ಜಾಗೃತಿಗೆ ಸಹ ಪರಿಣಾಮಕಾರಿ ವೇದಿಕೆಗಳಾಗಿವೆ. ಈ ರಾಷ್ಟೀಯ ಕಾರ್ಯಾಗಾರವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದು ಪರಿಸರಾಸಕ್ತರಿಗೆ ಜ್ಞಾನ ವಿನಿಮಯ ಮತ್ತು ಚರ್ಚೆಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ. ಸಸ್ಯ ಸಂಪತ್ತನ್ನು ಉಳಿಸೋಣ, ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ.
0: ವಿಶ್ವ ಪರಿಸರ ದಿನದ ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹ್ಯಾಶ್ಟ್ಯಾಗ್ ಇಕೋಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಸಹಭಾಗಿತ್ವದಲ್ಲಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಲು ಯೋಜಿಸಿದೆ. ಇಂದಿನಿಂದ ಈ ತಿಂಗಳ 30ನೇ ತಾರೀಖಿನವರೆಗೆ ಹಸಿರು ಬೇಸಿಗೆ ಶಿಬಿರಗಳ ಸಂಘಟನೆ, ಶಾಲೆಗಳಲ್ಲಿ ಮಿಷನ್ ಲೈಫ್ಗಾಗಿ ಪರಿಸರ ಕ್ಲಬ್ಗಳ ಸ್ಥಾಪನೆ, ಸೆಪ್ಟೆಂಬರ್ 30ರವರೆಗೆ 3ನೇ ಆವೃತ್ತಿಯ ಏಕ್ ಪೇಡ್ ಮಾ ಕೆ ನಾಮ್ ಅನುಷ್ಠಾನಕ್ಕೆ ನೀಲನಕ್ಷೆ ರೂಪಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಮಾಧವ್ ಸದಾಶಿವರಾವ್ ಗೊಳವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗುರೂಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ನೆನೆದು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ದೇಶ ರಕ್ಷಣಾ ಸಿದ್ದತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿ ಎದುರಿಸುವ ಪೂರ್ವ ಸಿದ್ದತೆ ಭಾಗವಾಗಿ ಶಿವಮೊಗ್ಗದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಇಲಾಖೆಗಳ ಸನ್ನದ್ದತೆ ಪರಿಶೀಲಿಸಲು ಇಂದು ಸಂಜೆ 5 ಗಂಟೆಗೆ ನೆಹರೂ ಕ್ರೀಡಾಂಗಣದಲ್ಲಿ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
3: ಆಕಾಶವಾಣಿ ವನಿತಾ ವಿಹಾರ.
4: ಆಕಾಶವಾಣಿ ವನಿತಾ ವಿಹಾರ. ನಮ್ಮ ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
5: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಧ್ವೇಶ ವಿಠಲದಾಸರ ಕೃತಿ

ನಿರ್ಮಲಾ ಟಿ ಜೋಶಿ, ಸುಲೋಚನಾ ಎಸ್ ಸಾಂಗ್ವಿಕರ್, ವೀಣಾ ಟಿಕೋಟಿಕರ್, ವಿಜಯಲಕ್ಷ್ಮಿ ಎ ಕುಲಕರ್ಣಿ, ಚಂದ್ರಕಲಾ ವಿ ಜಾಹಗೀರ್ದಾರ್, ಅನಿತಾ ಎ ದೇಸಾಯಿ ಹಾಗೂ ಅನುರಾಧ ಎಲ್ ದೇಶಮುಖ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಇಂದಿನ ವನಿತಾ ವಿಹಾರ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಂದರೆ ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್ ಈ ವಿಷಯದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಒಂದು ಇನ್ನೊಂದು ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅಂದ್ರೆ ನಾವು ಬರೀ ಬಿಲ್ಡಿಂಗ್ ಮಾತಾಡ್ತೀವಿ, ಬಹಳ ತಪ್ಪೋದು. ಬಿಲ್ಡಿಂಗ್ ನ ಪರಿಸರ ಬಹಳ ಇಂಪಾರ್ಟೆಂಟ್. ಬಿಲ್ಡಿಂಗ್ ವಿಥೌಟ್ ಇಟ್ಸ್ ಎನ್ವಿರಾನ್ಮೆಂಟ್ ಇಸ್ ಯೂಸ್ಲೆಸ್.
0: ಮರೆಯದೇ ಕೇಳಿ ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ FM 100.6.
2: ಪ್ರಿಯ ಕೇಳುಗರೆ, ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ತಪ್ಪದೇ ಆಲಿಸಿ ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
0: ಕೇಳುಗರೇ ಗಮನಿಸಿ, ಇದೇ ಭಾನುವಾರ ಜೂನ್ 7 ಬೆಳಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಅಗತ್ಯ ಮತ್ತು ಮಹತ್ವ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಡಾಕ್ಟರ್ ಅನುಷಾ ರಾಜ್ಕೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ ಸರಿಯಾಗಿ 12:30:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಉಡುಪಿ ಮರೋಳಿಯ ದಕ್ಷಿಣ ಕನ್ನಡ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವೀಶ್ ಆಚಾರ್ಯ ಮತ್ತು ಪೆರಡೂರಿನ ಅರುಣ್ ಆಚಾರ್ಯ, ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. 12:20 ಭಾವಗೀತೆಗಳು ರಾಧಿಕಾ ಭಟ್ ಅವರಿಂದ. 12:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಐಟಿ ನವದೆಹಲಿ. 4:00 ಮಹಿಳಾ ರಂಗ, ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ, ರಚನೆ ಹಾಗೂ ಪ್ರಸ್ತುತಿ ರೇಖಾ ವೆಂಕಟೇಶ್. 4:30 ವೃತ್ತಿ ಮಾರ್ಗದರ್ಶನ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿ ಕೆ ಸರಸ್ವತಿ.

ಸಂಜೆ 6:10 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್. 8:00 ವಿಜ್ಞಾನ ಭಾರತಿಯಲ್ಲಿ ಮೊದಲಿಗೆ ಜ್ಯೋತಿರ್ವಿಜ್ಞಾನ ಒಂದು ಪರಿಚಯ. ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಕೇಶವ್. ಅನಂತರ 4:00 ಆಚಾರ ವಿಚಾರ. ಮಾತನಾಡುತ್ತಾರೆ ಕೊಳ್ಳೇಗಾಲ ಶರ್ಮಾ. ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಾಮೂರ್ತಿಯವರ ಹಾಡುಗಾರಿಕೆ. 10:00 ತತ್ವಸಂಚಾರ, ಶಂಕರೇಗೌಡ ಮತ್ತು ಸಂಗಡಿಗರಿಂದ ತತ್ವಪದಗಳು. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮಹಿಳಾ ಸಶಕ್ತೀಕರಣ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:35. ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಚಿ ಸದಾಶಿವಯ್ಯ ಅವರ ರಚನೆ ಜಯ ಜಯ ಶಂಕರಿ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇನ್ನು ಮುಂದೆ ಕೇಳಿ ಉಗಾಭೋಗ ನಂತರ ದೇವರ ನಾಮ ಸಾವಿತ್ರಿ ಗಾಯತ್ರಿ ಸರಸ್ವತಿ. ರಚನೆ ಆರ್ ಎನ್ ಜೈಗೋಪಾಲ್, ಗಾಯಕರು ಬಿ ಕೆ ಸುಮಿತ್ರಾ.

0: ಸಮಯ 12:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
2: ಮಾರ ಮತ್ತು ಮುದುಮಲೆ. ಮುದುಮಲೆ ಕಾಡಿನ ನಮ್ಮ ಆರಂಭದ ದಿನಗಳು. ಕಾಲ್ನಡಿಗೆಯಲ್ಲಿ ಕಾಡು ಸುತ್ತುವುದೇ ನಮಗೆ ಚಟವಾಗಿದ್ದ ಸಮಯ. ಆದರೆ ಆಗಿನ್ನೂ ಕಾಡನ್ನು ಓದುವ ಜಾಣ್ಮೆ ನಮಗೆ ಒಲಿದಿರಲಿಲ್ಲ. ಬೇಸಿಗೆಯ ಆ ದಿನ ಕಾಡಿನಿಂದ ವಾಪಸ್ಸಾಗುವಾಗ ಸಂಜೆ ಸಮೀಪಿಸಿತ್ತು. ಕತ್ತಲು ತುಂಬಿಕೊಳ್ಳುವ ಮುನ್ನ ಹತ್ತಿರದ ಕಾಲುದಾರಿ ಹಿಡಿದು ಮನೆ ತಲುಪಲು ಮೊಯಾರ್ ಹೊಳೆಯನ್ನು ದಾಟಬೇಕಿತ್ತು. ಹೊಳೆಯನ್ನು ಸರಾಗವಾಗಿ ದಾಟಲು ಕೆಲವು ನಿರ್ದಿಷ್ಟ ಸ್ಥಳಗಳ ಅರಿವು ನಮಗಿತ್ತು. ಕಾಡಾನೆಗಳು ನಿರಂತರವಾಗಿ ತಿರುಗಾಡಿ ಸವೆದು ನುಣುಪಾಗಿದ್ದ ಹಾದಿಯಲ್ಲಿ ಹೆಜ್ಜೆಗಳು ಜಾರುತ್ತಿದ್ದವು. ಹೊಳೆಗಿಳಿದು ಬಂಡೆಗಳಿಂದ ಬಂಡೆಗಳಿಗೆ ಹಾರಿ ಸಾಗುತ್ತಿರುವಾಗ ಎದುರು ದಡದಲ್ಲಿ ಹದಿವಯಸ್ಸಿನ ಸಲಗವೊಂದು ಗೋಚರಿಸಿತು. ನಮಗೆ ಬೆನ್ನು ಮಾಡಿ ಹುಲ್ಲು ತಿನ್ನುತ್ತಿದ್ದ ಅದು ನಾವು ಹೊಳೆ ದಾಟಲು ಆಯ್ಕೆ ಮಾಡಿಕೊಂಡಿದ್ದ ಓಣಿಗೆ ಅಡ್ಡವಾಗಿತ್ತು. ಬೇರೊಂದು ಜಾಡಿಗೆ ತೆರಳಿ ಹೊಳೆ ದಾಟಬಹುದಿತ್ತಾದರೂ ಅದು ಅಲ್ಲಿಂದ ಬಹುದೂರವಿತ್ತು. ಹಾಗಾಗಿ ಕೆಲ ಕಾಲ ಅಲ್ಲಿ ನಿಂತು ಪರಿಸ್ಥಿತಿಯನ್ನು ನಿಭಾಯಿಸುವ ಮಾರ್ಗೋಪಾಯಗಳ ಬಗ್ಗೆ ಚಿಂತಿಸಿದೆವು. ಕಾಡುಕುರುಬರಿಂದ ಕಲಿತಿದ್ದ ಪಾಠಗಳನ್ನೆಲ್ಲ ನೆನೆಸಿಕೊಂಡು ಆನೆಗೆ ನಮ್ಮ ಇರುವಿಕೆಯ ಸುಳಿವನ್ನು ನೀಡಿದರೆ ಅದು ದೂರ ಸರಿಯಬಹುದೆಂದು ಯೋಚಿಸಿದೆವು. ನಮ್ಮ ವಾಸನೆ ಆನೆಗೆ ಸಿಗಲೆಂದು ಹೊಳೆಯ ನಡುವೆ ಇದ್ದ ಎತ್ತರದ ಬಂಡೆ ಏರಿದೆವು. ಆದರೆ ನಮ್ಮ ಆ ನಿರ್ಧಾರ ತದ್ವಿರುದ್ಧವಾಗಿ ಕೆಲಸ ಮಾಡಿತು. ಸಾಮಾನ್ಯವಾಗಿ ಕಾಡಾನೆಗಳು ಮನುಷ್ಯರ ಸುಳಿವು ಸಿಕ್ಕಾಗ ಅಲ್ಲಿಂದ ಜಾಗ ಖಾಲಿ ಮಾಡುತ್ತವೆ. ಆದರೆ ಈ ಆನೆ ತನ್ನ ಸೊಂಡಿಲನ್ನು ಹಿಂದಕ್ಕೆ ತಿರುವಿ ಅರ್ಧ ಮಾತ್ರ ಮೇಲಕ್ಕೆ ಎತ್ತಿತು. ಸ್ವಲ್ಪ ಕಾಲ ಹಾಗೆ ನಿಂತು ನಮ್ಮ ಗಾಳಿ ಹಿಡಿದು ಇದ್ದಕ್ಕಿದ್ದಂತೆ ರಭಸದಿಂದ

ಕಿಟ್ಟಿಲೆತ್ತಿ ಕಿವಿ ಅಗಲಿಸಿ ನಮ್ಮತ್ತ ತಿರುಗಿ ನಿಂತಿತು. ಅನಂತರ ನೀರಿಗಿಳಿದು ನಿಧಾನವಾಗಿ 10 ಹೆಜ್ಜೆ ನಡೆದು ಬಂತು. ಮನುಷ್ಯರ ಇರುವನ್ನು ಕಂಡುಕೊಂಡಾದು ಹಿಂದಿರುಗಿ ಹೋಗಬಹುದೆಂದು ನಿರೀಕ್ಷಿಸುತ್ತಿದ್ದೆವು. ಆದರೆ ಅದು ತನ್ನ ಸೊಂಡಿಲನ್ನು ಅತ್ತಿತ್ತ ಆಡಿಸಿ ನಮ್ಮ ವಾಸ್ತವ್ಯವನ್ನು ಖಚಿತಗೊಳಿಸಿಕೊಂಡು ನಮ್ಮತ್ತ ಬರಲಾರಂಭಿಸಿತು. ಬೆದರಿದ್ದ ನಾವು ಮೆಲ್ಲನೆ ಹಿಂದೆ ಸರಿದು ಸುರಕ್ಷಿತ ಬಂಡೆಯೊಂದಕ್ಕೆ ಹಾರಿಕೊಂಡೆವು. ಸ್ವಲ್ಪ ದೂರ ದೌಡಾಯಿಸಿ ಬಂದ ಆನೆ ನಾವು ದಾಟಲು ಸೂಕ್ತವೆನಿಸಿದ್ದ ಪುಟ್ಟ ನಡುಗಡ್ಡೆಯೊಂದನ್ನು ಹತ್ತಿ ನಮ್ಮನ್ನೇ ದುರುಗುಟ್ಟಿ ನೋಡುತ್ತಾ ನಿಂತಿತು. ಆನೆ ನಮ್ಮನ್ನು ಮುಟ್ಟಲಾಗದ ಸುರಕ್ಷಿತ ಸ್ಥಳದಲ್ಲಿ ನಾವಿದ್ದೆವು. ಆದರೆ ಸಿಟ್ಟಿಗಿದ್ದ ಆನೆ ಎದುರು ನಿಂತಿದ್ದಾಗ ಅಡಿಪಾಯವೆಲ್ಲ ಅದುರಿದಂತಾಗಿ ತರ್ಕಗಳೆಲ್ಲ ಗಾಳಿಗೆ ತೂರಿ ಹೋಗಿ ಕೈಕಾಲುಗಳು ಆಧಾರ ತಪ್ಪುತ್ತವೆ. ಮತ್ತೊಮ್ಮೆ ಆನೆ ಸೊಂಡಿಲನ್ನು ನಮ್ಮೆಡೆಗೆ ಬೀಸಿ ವಿಚಿತ್ರವಾದ ಸದ್ದನ್ನು ಹೊರಹೊಮ್ಮಿಸಿತು. ತೆರೆದುಕೊಂಡಿದ್ದ ಅದರ ಕಿವಿಗಳು ಹೊಯ್ದಾಡಿ ಬಡಿದುಕೊಂಡವು. ಅದು ನಿಸ್ಸಂಶಯವಾಗಿ ವಿಪರೀತ ಸಿಟ್ಟಾಗಿ ಉದ್ರೇಕಗೊಂಡ ಮನೋಭಾವವನ್ನು ಸೂಚಿಸುತ್ತಿತ್ತು. ಬಳಿಕ ನೆಲಕ್ಕೆ ಒದ್ದು ಪಕ್ಕದಲ್ಲಿ ಬೆಳೆದಿದ್ದ ಹುಲ್ಲನ್ನು ಗೋಚಿ ಬೆನ್ನ ಮೇಲೆ ಎಸೆದುಕೊಂಡಿತು. ಅನಂತರ 1-2 ಹೆಜ್ಜೆ ಹಿಂದಕ್ಕೆ ಸರಿದು ನಮ್ಮತ್ತ ದೃಷ್ಟಿಸಿ ನೋಡುತ್ತಲೇ ತನ್ನ ಬಲಗಾಲನ್ನು ಅರ್ಧ ಮಡಚಿ ಮೆಲ್ಲನೆ ನೆಲಕ್ಕೆ ತಾಗಿದರೂ ತಾಗದಂತೆ ಆಡಿಸುತ್ತಾ ನಿಂತಿತು. ಅದು ನಮ್ಮನ್ನು ನೆಲಕ್ಕೆ ಹಾಕಿಕೊಂಡು ಹೇಗೆ ಉಜ್ಜಬಲ್ಲೆನೆಂದು ತೋರಿಸುತ್ತಾ ಇದ್ದಂತಿತ್ತು. ಸಂಜೆಯ ತಂಗಾಳಿಯಲ್ಲೂ ನಾವು ಬೇವತ್ತಿದ್ದೆವು. ಆಗ ಒಮ್ಮೆಲೆ ಅದು ತನ್ನ ಸೊಂಡಿಲನ್ನು ನೆಲಕ್ಕೆ ಬಡಿದು ಭಯಾನಕವಾದ ಸದ್ದೊಂದನ್ನು ಮೂಡಿಸಿತು. ಹೇಗೋ ನಮ್ಮ ಕಾಲಿನ ಮೇಲೆ ನಾವು ನಿಂತಿದ್ದೆವು ಎನ್ನುವುದೇ ಸಮಾಧಾನದ ವಿಷಯವಾಗಿತ್ತು. ಮೂಡಿದ ಆ ಸದ್ದನ್ನಾಗಲಿ ಆ ಕ್ಷಣದ ಆತಂಕವನ್ನಾಗಲಿ ಸನ್ನಿವೇಶದ ಪ್ರಖರತೆಯನ್ನಾಗಲಿ ಬರೆದು ವರ್ಣಿಸಲು ಕಷ್ಟಸಾಧ್ಯ. ಆ ದಿನಗಳಲ್ಲಿ ನಮಗೆ ಕಾಡಿನ ಅರಿವು ಕಡಿಮೆ ಇದ್ದರೂ ವಿಜ್ಞಾನಿಗಳೊಂದಿಗೆ ಕಾಡು ಕುರುಬರೊಂದಿಗೆ ಕಾಡು ಸುತ್ತುತ್ತಿದ್ದರಿಂದ ಕಾಡಾನೆಗಳ ನಡವಳಿಕೆಯ ಕುರಿತ ನಮ್ಮ ತಿಳುವಳಿಕೆ ಬಹುಬೇಗ ವಿಸ್ತರಿಸುತ್ತಿತ್ತು. ನಮ್ಮ ಮೇಲೆ ಎರಗುತ್ತಿದ್ದ ಆನೆಗೆ 16 ವರ್ಷ ವಯಸ್ಸಿರಬಹುದು. ಆ ವಯಸ್ಸಿನ ಗಂಡು ಆನೆಗಳೇ ಹಾಗೆ ದೇಹ ಬೆಳೆದಿದ್ದರೂ ಸ್ವಭಾವದಲ್ಲಿ ನಡವಳಿಕೆಗಳಲ್ಲಿ ತೀರ್ಮಾನಗಳಲ್ಲಿ ಪ್ರೌಢತೆ ಇರುವುದಿಲ್ಲ. ಆ ವಯಸ್ಸಿನಲ್ಲಿ ಅಡ್ಡಾದಿಡ್ಡಿ ಉತ್ಪತ್ತಿಯಾಗುವ ಬಗೆ ಬಗೆಯ ಹಾರ್ಮೋನ್ಗಳು ಅವುಗಳ ಪ್ರಬುದ್ಧ ನಡವಳಿಕೆಗೆ ಕಾರಣವಾಗಿರುತ್ತವೆ. ಹಾಗಾಗಿ ಅವುಗಳು ನಡೆದದ್ದೇ ಸರಿದಾರಿ. ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ನಮಗೆ ಹೊಳೆಯಲಿಲ್ಲ. ಆ ಹೊತ್ತಿಗಾಗಲೇ ಸೂರ್ಯ ಮರಗಳ ಹಿಂದೆ ಸರಿಯುತ್ತಿದ್ದ. ಮನೆ ತಲುಪಲು ಇನ್ನೂ 2 ಕಿಲೋಮೀಟರ್ ಸಾಗಬೇಕಿತ್ತು. ಕತ್ತಲಾದ ಮೇಲೆ ಪರಿಚಯವಿಲ್ಲದ ಬೇರೊಂದು ಜಾಡು ಹಿಡಿಯುವ ಆತ್ಮವಿಶ್ವಾಸ ನಮ್ಮಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಹೊಳೆಯಾಚೆಯ ದಿಗಂತದ ದಿಬ್ಬದಲ್ಲಿ ದೊಡ್ಡ ಸಲಗವೊಂದು ಪ್ರತ್ಯಕ್ಷಗೊಂಡಿತು. ಅದು ಎಲ್ಲಿಂದ ಬಂದಿತೆಂದು ನಮಗೆ ತಿಳಿಯಲಿಲ್ಲ. ಬಳಿಕ ಆ ಆನೆಯ ಮೇಲೆ ಮಾವುತನೊಬ್ಬ ಕುಳಿತಿರುವುದು ಗೋಚರಿಸಿತು. ಆನಂತರ ಅದರ ಹಿಂದೆ 2 ಆನೆಗಳು ಪ್ರತ್ಯಕ್ಷಗೊಂಡವು. ಆ ಕ್ಷಣ ನಮಗೆ ಮರುಜೀವ ಬಂದಂತಾಯಿತು. ತಕ್ಷಣ 2 ಕೈಗಳನ್ನು ಬೀಸುತ್ತಾ ಮಾವುತರ ಗಮನ ಸೆಳೆಯಲು ಪ್ರಯತ್ನಿಸಿದೆವು. ನಮಗೆ ಕಂಡ ಕೂಡಲೇ ಅವರಿಗೆ ಪರಿಸ್ಥಿತಿಯ ಅರಿವಾಯಿತು. 1-2 ನಿಮಿಷಗಳಲ್ಲಿ ತನ್ನ ಬೆನ್ನ ಹಿಂದೆ ಏನೋ ಸಂಭವಿಸಿದ ಸುಳಿವು ಆ ಕಾಡಾನೆಗೆ ಸಿಕ್ಕಿತು. ಕುಪಿತಗೊಂಡ ಅದು ರಭಸದಿಂದ ಹಿಂದಿರುಗಿದಾಗ ಅದಕ್ಕೆ 30 ಅಡಿಗಳ ಎತ್ತರದಲ್ಲಿ ಬೆಟ್ಟಗಳ ಸಾಲು ಚಲಿಸಿದಂತೆ ತನ್ನಡೆಗೆ ಬರುತ್ತಿದ್ದ ಆನೆಗಳು ಗೋಚರಿಸಿದವು. ಪರಿಸ್ಥಿತಿಯ ಸಂಪೂರ್ಣ ಅರಿವಿಲ್ಲದ ಆ ಕಾಡಾನೆ ಅವುಗಳತ್ತ 1-2 ಹೆಜ್ಜೆ ಇರಿಸಿತು. ಆದರೆ ಗಾಳಿ ತಿರುಗಿದಾಗ ಸಾಕಾನೆಗಳ ದಿಕ್ಕಿನಿಂದ ತೇಲಿ ಬಂದ ಸುದ್ದಿ ವಿರೋಧ ಪಕ್ಷದ ಪೂರ್ವಪರಗಳನ್ನು ವಿವರವಾಗಿ ಒದಗಿಸಿತು. ಸಾವಧಾನವಾಗಿ ನಡೆದು ಬರುತ್ತಿದ್ದ ಸಾಕಾನೆಗಳ ಮಧ್ಯದಿಂದ ಒಂದು ಆನೆ ಇದ್ದಕ್ಕಿದ್ದಂತೆ ಓಡುತ್ತಾ ಮುಂದೆ ಬಂದಿತು. ನಮಗೆ ತಕ್ಷಣ ಅದರ ಗುರುತು ಸಿಕ್ಕಿತು. ಮುದುಮಲೈ ಎಂಬ ಹೆಸರಿನ ಆ ಆನೆ ತನ್ನ ಮಾವುತ ಮಾರನೊಡಗೂಡಿ ನಮ್ಮ ರಕ್ಷಣೆಗೆ ಓಡಿ ಬರುತ್ತಿತ್ತು. ಮುದುಮಲೈ ಆನೆ ಮತ್ತು ಮಾರನ ಆಗಮನ ನಮಗೆ ಭರವಸೆಯ ಬೆಳ್ಳಿಗೆರೆಯಂತೆ ಕಂಡಿತು. ನಮ್ಮ ಸಂತೋಷಕ್ಕೆ ಎಣಿಯೇ ಇರಲಿಲ್ಲ. 9 ಅಡಿ ಎತ್ತರದ ಆನೆ ಮುದುಮಲೈ ತನ್ನ ವಿಶಾಲವಾದ ತಲೆಯನ್ನು ಮೇಲೆತ್ತಿ ಓಡಿಬರುವಾಗ ಬೃಹದಾಕಾರವಾಗಿ ಕಾಣುತ್ತಿತ್ತು. ಅದು ಧಾವಿಸಿ ಬಂದ ಭಂಗಿ ಯಾವುದೇ ಆನೆಯ ಹೃದಯದಲ್ಲಿ ದಿಗಿಲು ಹುಟ್ಟಿಸುವಂತಿತ್ತು. ಮಾರ ತನ್ನ ಆನೆಗೆ ಏನೋ ಪಿಸುಗುಟ್ಟಿರಬಹುದು. ಆ ಗಂಭೀರ ಎಚ್ಚರಿಕೆಯ ಸಂದೇಶವನ್ನು ಮುದುಮಲೈ ಆ ಕಾಡಾನೆಗೆ ರವಾನಿಸಿರಬಹುದು. ಅರ್ಧ ತಾಸು ನಮ್ಮನ್ನು ಒತ್ತೇರಿಸಿಕೊಂಡಿದ್ದ ಆ ಕಾಡಾನೆಯ ಶೂರತ್ವ ಘನತೆಗಳೆಲ್ಲ ಕ್ಷಣದಲ್ಲಿ ಕಾಣೆಯಾಗಿತ್ತು. ಭಯಗೊಂಡು ಮುಖ ಮುಚ್ಚಿಕೊಳ್ಳುವಂತೆ ಅವುಗಳತ್ತ ಬೆನ್ನು ತಿರುಗಿಸಿ ತಾನು ಹುಲ್ಲು ಮೇಯುತ್ತಿರುವುದಾಗಿ ನಟಿಸಿತು. ಆದರೆ ವಿಪರೀತ ಗಾಬರಿಗೊಂಡಿದ್ದ ಅದು ಬಾಯಲ್ಲಿ ಇರಿಸಿಕೊಂಡಿದ್ದ ಹುಲ್ಲನ್ನು ಜಗೆಯಲು ಮರೆತೇ ಬಿಟ್ಟಿತು. ಭಯಗಳೇ ಹಾಗೆ 1-2 ನಿಮಿಷಗಳಲ್ಲಿ ಲದ್ದಿಹಾಕಿ ತನ್ನ ಅಧೀನತೆಯನ್ನು ಶರಣಾಗತಿಯನ್ನು ಪ್ರಕಟಿಸಿತು. ಅನಂತರ ಸದ್ದಿಲ್ಲದೆ ನೀರಿಗಿಳಿದು ಹೊಳೆದಾಟಿ ಕಾಡಿನಲ್ಲಿ ಮರೆಯಾಯಿತು.
ಇನ್ನೇನಾದರೂ ಸಹಾಯ ಬೇಕೇ ಎಂದು ಮಾರ ಸನ್ನೆ ಮಾಡಿ ಕೇಳಿದ. ಅಷ್ಟೊತ್ತಿಗೆ ನೀರಿಗಿಳಿದಿದ್ದ ಮುದುಮಲೆ ಆನೆ ಕೂಡ ಸೊಂಡಿಲನ್ನೊಮ್ಮೆ ಬೀಸಿ ಹೇಗಿತ್ತು ಎಂದು ಕೇಳಿದಂತೆ ನಮಗನಿಸಿತು. ಕಾಡಾನೆಗಳ ಸಹಜ ಬದುಕನ್ನು ಗಮನಿಸಿದವರಿಗೆ ಈ ಎಲ್ಲ ಚಟುವಟಿಕೆಗಳು ಮನುಷ್ಯರನ್ನು ಮನುಷ್ಯರೇ ಹಿಡಿದು ಮಾರಾಟ ಮಾಡುತ್ತಿದ್ದ ಗುಲಾಮಗಿರಿಯ ಕರಾಳ ದಿನಗಳನ್ನು ನೆನಪಿಗೆ

ಬಳಸುತ್ತಿರಲಿಲ್ಲ. ಬದಲಾಗಿ ಸಣ್ಣ ಬೆತ್ತದ ಕಡ್ಡಿಯನ್ನಷ್ಟೇ ಹಿಡಿದಿರುತ್ತಿದ್ದ. ತನ್ನ ಮಾತಿನ ಸಂಜ್ಞೆಗಳನ್ನು ಆನೆಗೆ ತಿಳಿಸಲಷ್ಟೇ ಆ ಕಡ್ಡಿಯನ್ನು ಬಳಸುತ್ತಿದ್ದ. ವಿವರಿಸಲಾಗದ, ವಿಶದೀಕರಿಸಲಾಗದ ವಿಚಿತ್ರ ಸಂಬಂಧ ಅವರನ್ನು ಬಂಧಿಸಿದಂತೆ ಕಾಣುತ್ತಿತ್ತು. ಅನಿವಾರ್ಯ ಕಾರಣಗಳಿಂದ ಕಾಡಾನೆಗಳನ್ನು ಸೆರೆ ಹಿಡಿಯಬೇಕಾದ ಸಂದರ್ಭಗಳಲ್ಲಿ ಇವರಿಬ್ಬರ ಪಾತ್ರ ನಿರ್ಣಾಯಕವಾಗುತ್ತಿತ್ತು. ಅದೊಂದು ಮಂಜು ಕವಿದ ಮುಂಜಾನೆ. ಯಾವುದೋ ಚಿತ್ರೀಕರಣದ ಕೆಲಸದ ಮೇರೆಗೆ ನಾವು ನೆರೆಯ ಕಾಡಿಗೆ ಹೋಗುತ್ತಿದ್ದೆವು. ಮೈಸೂರಿನಿಂದ ಕೇರಳಕ್ಕೆ ತರಕಾರಿ ಸಾಗಿಸುತ್ತಿದ್ದ ಮಿನಿ ಟ್ರಕ್ ಚಾಲಕನ ನಿಯಂತ್ರಣ ತಪ್ಪಿ 30 ಅಡಿ ಜಾರಿ ಮೋಯಾರ್ ಹೊಳೆಗೆ ಬಿದ್ದಿತ್ತು. ಚಾಲಕ ಅಪಾಯದಿಂದ ಪಾರಾಗಿದ್ದ. ಆದರೆ ಸೂರ್ಯ ಬೆಳಗುವ ಮುನ್ನ ತರಕಾರಿಯನ್ನು ಕೇರಳಕ್ಕೆ ತಲುಪಿಸಬೇಕಿದ್ದ ಆತ ಆತಂಕದಲ್ಲಿದ್ದ. ಅಪಘಾತದಿಂದ ಆದ ನಷ್ಟದ ಲೆಕ್ಕಾಚಾರ ಹಾಕುತ್ತಾ ಮಾಲೀಕ ತನ್ನ ಸಂಬಳದಲ್ಲಿ ಮುರಿದುಕೊಳ್ಳಬಹುದಾದ ಮೊತ್ತವನ್ನು ಅಂದಾಜಿಸುತ್ತಿದ್ದ. ಟ್ರ್ಯಾಕ್ಟರ್ಗೆ ಹಗ್ಗಗಳನ್ನು ಬಿಗಿದು ಉರುಳಿದ ಟ್ರಕ್ಕನ್ನು ಮೇಲೆತ್ತಲು ಪ್ರಯತ್ನಿಸಿದರು. ತರಕಾರಿ ತುಂಬಿದ ಟ್ರಕ್ ಅಲುಗಾಡಲಿಲ್ಲ. ಮುಂಜಾನೆಯ ಸ್ನಾನಕ್ಕೆಂದು ಹೊಳೆಯತ್ತ ಬರುತ್ತಿದ್ದ ಮಾರಾ ಮತ್ತು ಮುದುಮಲೈ ದೂರದಿಂದಲೇ ಗಮನಿಸುತ್ತಿದ್ದರು. ಮಾರಾ ಖಂಡಿತ ಸಹಾಯ ಮಾಡಬಲ್ಲ ಎಂದು ಅರಣ್ಯ ಇಲಾಖೆಯ ಗಾರ್ಡ್ಗಳು ಚಾಲಕನಿಗೆ ತಿಳಿಸಿದರು. ಕೂಡಲೇ 10-6 ಮಂದಿ ಹೊಳೆಯಲ್ಲಿ ಅರ್ಧ ಹೂತಿದ್ದ ಟ್ರಕ್ಕಿಗೆ ಹಗ್ಗಗಳನ್ನು ಬಿಗಿದು ಮತ್ತೊಂದು ತುದಿಯನ್ನು ಆನೆಯ ಬಳಿ ತಂದರು. ಆನೆಯ ಮೇಲೆ ಕುಳಿತಿದ್ದ ಮಾರಾ ಪಾದಗಳಿಂದ ಮುದುಮಲೈನ ಕೊರಳುಗಳನ್ನು ಮೆಲ್ಲನೆ ಸ್ಪರ್ಶಿಸಿದ. ಸೊಂಡಿಲಿನಲ್ಲಿ ಹಗ್ಗವನ್ನು ಹಿಡಿದ ಮುದುಮಲೈ ಒಮ್ಮೆ ಜಗ್ಗಿ ಎಳೆದು ಟ್ರಕ್ನ ತೂಕವನ್ನು ಅಂದಾಜಿಸಿ ಮತ್ತೆ ಹಗ್ಗವನ್ನು ನೆಲದ ಮೇಲೆ ಇಟ್ಟಿತು. ಬಳಿಕ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಎಡಗಾಲನ್ನು ಮಡಚಿ ಮೇಲಕ್ಕೆತ್ತಿ ಹಿಡಿಯಿತು. ಆನೆಯ ಕಾಲಿನ ಮೇಲೆ ಹೆಜ್ಜೆರಿಸಿದ ಮಾರ ಜಾರಿದಂತೆ ನೆಲಕ್ಕಿಳಿದ. ಅಲ್ಲಿದ್ದವರಿಗೆ ಮಾರ ಮತ್ತು ಮುದುಮಲೈ ನಡುವೆ ನಡೆದಿದ್ದ ಸಂವಾದದ ಧ್ವನಿ ಕೇಳಲಿಲ್ಲ. ಬಳಿಕ ಮಾರ ಕಟ್ಟಿದ್ದ ಹಗ್ಗವನ್ನು ಮತ್ತೊಮ್ಮೆ ಪರೀಕ್ಷಿಸಿ ಗಂಟೊಂದನ್ನು ಸರಿಪಡಿಸಿ ಹಗ್ಗದ ಮತ್ತೊಂದು ತುದಿಯನ್ನು ಮುದುಮಲೈ ಬಳಿ ತಂದಿರಿಸಿದ. ಅನಂತರ ಆನೆಯ ಮೇಲೇರಿ ಕುಳಿತು ಒಂದೇ ಸ್ವರದಲ್ಲಿ 4-6 ಅಕ್ಷರಗಳನ್ನು ಗುನುಗಿದ. ಅಲ್ಲಿದ್ದವರಿಗಾರಿಗೂ ಅದು ಭಾಷೆಯಂತೆ ಕೇಳಲಿಲ್ಲ, ಏನೂ ಅರ್ಥವಾಗಲಿಲ್ಲ. ಬಿದ್ದಿದ್ದ ಹಗ್ಗವನ್ನು ಮುದುಮಲೆ ಎತ್ತಿ ಬಾಯಲ್ಲಿ ಇರಿಸಿಕೊಂಡು ಮೃದುವಾಗಿ ಎಳೆದಾಗ ಹಿಡಿತ ಬಿಗಿಯಾಯಿತು. ಒಮ್ಮೆಲೆ ನೆರೆದಿದ್ದ ಜನ ಅಯ್ಯೋ ಎಂದು ಉದ್ಘರಿಸಿದರು. ಟ್ರಕ್ ಆಯತಪ್ಪಿ ಮತ್ತೊಂದು ದಿಕ್ಕಿಗೆ ಓಲುತ್ತಿತ್ತು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಮಾರ ಮುದುಮಲೆಗೆ ಏನೂ ಹೇಳಿರಬಹುದು. ಮುದುಮಲೈ ನಿಂತ ಭಂಗಿಯಲ್ಲಿ ಅಲುಗಾಡದೆ ನಿಂತಿತು. ಬಳಿಕ ಮಾರನ ಆಜ್ಞಾಪನೆಯಂತೆ ಹಗ್ಗಗಳ ಹಿಡಿತವನ್ನು ಸರಿಹೊಂದಿಸಿಕೊಂಡು ಯಾವುದೋ ಲೆಕ್ಕಾಚಾರವನ್ನು ಅನ್ವಯಿಸಿದಾಗ ವಾಲಿದ ಟ್ರಕ್ ನೆಟ್ಟಗೆ ನಿಂತಿತು. ಮತ್ತೆ ಹಗ್ಗವನ್ನು ಸರಿಪಡಿಸಿ ಬಿಗಿದು ಮುದುಮಲೆಗೆ ಕೊಟ್ಟ ಮಾರ ಯಾವುದೋ ಆಜ್ಞೆಯನ್ನು ನೀಡಿದ. ಬಾಯಿಯಲ್ಲಿ ಹಗ್ಗವನ್ನು ಹಿಡಿದ ಆನೆ 1 ಅಡಿ ಹಿಂದಕ್ಕೆ ಸರಿಯಿತು. ಅನಂತರ ಸೊಂಡಲಿನಲ್ಲಿ ಹಗ್ಗವನ್ನು ಸುತ್ತಿ ಹಿಡಿದು ಸ್ವಲ್ಪ ಎಳೆದು ಅನಂತರ ಕಾಲಿನಲ್ಲಿ ಮೆಟ್ಟಿ ಉಸಿರನ್ನು ಎಳೆದು ಹಗ್ಗವನ್ನು ಭದ್ರಪಡಿಸಿಕೊಂಡು ಮೆಲ್ಲನೆ ಹಿಂದಕ್ಕೆ ಜಗಿತು. ಮುಂದಿನ 20 ನಿಮಿಷಗಳ ಕಾಲ ಜಾಗರೂಕತೆಯಿಂದ ಹಿಂದಡಿ ಇಡುತ್ತಾ ನಡುನಡುವೆ ಹಗ್ಗವನ್ನು ಬಿಗಿಗೊಳಿಸುತ್ತಾ ಟ್ರಕ್ನ ಸಮತೋಲನವನ್ನು ಎಚ್ಚರಿಕೆಯಿಂದ ಗಮನಿಸುತ್ತಾ ನಿರ್ವಹಿಸಿದ ಕಾರ್ಯಾಚರಣೆಯಲ್ಲಿ ಹೊಳೆಗೆ ಬಿದ್ದಿದ್ದ ಟ್ರಕ್ ಯಾವ ಅಪಾಯವಿಲ್ಲದೆ ಮೇಲೇರಿ ಬಂತು. ನೆರೆದಿದ್ದ ಮಂದಿ ಮಾರ ಮತ್ತು ಅವನ ಆನೆಯ ಕಾರ್ಯಕೌಶಲ್ಯಕ್ಕೆ ಬೆರಗಾದರು. ಹರ್ಷೋದ್ಗಾರ ಕೂಗಿದರು. ನಮ್ರತೆಯಿಂದ ಕೃತಜ್ಞತೆಯನ್ನು ಸೂಚಿಸುತ್ತಾ ಚಾಲಕ ಮಾದನಿಗೆ ಹಣ ನೀಡಲು ಮುಂದಾದ. ತಲೆಯಾಡಿಸಿದ ಮಾದ ಹಣ ತೆಗೆದುಕೊಳ್ಳಲು ನಿರಾಕರಿಸಿ ಕಾರ್ಯಾಚರಣೆಯಲ್ಲಿ ಮುದುಮಲೆಗೆ ಏನಾದರೂ ಗಾಯಗಳಾಗಿರಬಹುದೇ ಎಂದು ಪರೀಕ್ಷಿಸುವುದರಲ್ಲಿ ಮಗ್ನನಾಗಿದ್ದ. ವಿಜಯೋತ್ಸಾಹದಲ್ಲಿ ನೆರೆದಿದ್ದ ಜನರಿಗೆ ಹೊರಬಂದ ಟ್ರಕ್ ಮರೆತೇ ಹೋಯಿತು. ಪಕ್ಕದ ಅಂಗಡಿಯಲ್ಲಿದ್ದ ಬಾಳೆ ತೆಂಗಿನಕಾಯಿಗಳನ್ನು ಕೊಂಡು ಮುದುಮಲೈಗೆ ಅರ್ಪಿಸಲು ಮುಂದಾದರು. ಮುದುಮಲೈ ಉಡುಗೊರೆಗಳನ್ನು ಸ್ವೀಕರಿಸಲು ಮಾರ ಬೇಡವೆನ್ನಲಿಲ್ಲ. ಅಬ್ಬಬ್ಬಾ, ಏನದ್ಭುತ, ಇಂತಹ ಆನೆ ಮಾವುತರ ಜೋಡಿಯನ್ನೇ ನೋಡಿಲ್ಲ ಎಂಬ ಮಾತುಗಳು ತಮಿಳು, ಕನ್ನಡ, ಮಲಯಾಳಂ ಭಾಷೆಗಳಲ್ಲಿ ತೇಲಿಬರುತ್ತಿದ್ದವು. ಜನರ ಪ್ರಶಂಸೆಗಳಿಗೆ ತಲೆಕೆಡಿಸಿಕೊಳ್ಳದ ಮಾರ ಕಾಡುಕುರುಬರ ಸಹಜ ಸ್ವಭಾವದಂತೆ ನಿರ್ಲಿಪ್ತನಾಗಿ ಮುದುಮಲೆಯನೊಂದಿಗೆ ಕಾಡಿನಲ್ಲಿ ಮರೆಯಾದ. ಇದೇನೇ ಆದರೂ ಮಾರ ಮನುಷ್ಯನೇ. ಕೆಲವೊಮ್ಮೆ ಆತ ಸಿಟ್ಟಾಗುತ್ತಿದ್ದ. ಆದರೆ ಆತ ತನ್ನ ಸಿಟ್ಟನ್ನಾಗಲಿ ಸುಖ ದುಃಖಗಳನ್ನಾಗಲಿ ಬಹಿರಂಗವಾಗಿ ಪ್ರಕಟಿಸಿದ್ದು ನಮಗೆ ನೆನಪಿಲ್ಲ. ಆತ ಸರಳವಾಗಿ ಕಂಡರೂ ಮಾಂತ್ರಿಕರಂತೆ ತನ್ನ ಗುಟ್ಟುಗಳನ್ನು ಎಂದೂ ಬಿಟ್ಟುಕೊಡುತ್ತಿರಲಿಲ್ಲ. ಆಗ ಮಾವುತರಿಗೆ ಸಂಬಳ ವಿಲೇವಾರಿ ಮಾಡುತ್ತಿದ್ದು ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ. ಹಾಗಾಗಿ ತಿಂಗಳಿಗೊಮ್ಮೆ ಮಾವುತರೆಲ್ಲ ಅವರ ಕಚೇರಿಗೆ ಬರಬೇಕಿತ್ತು. ಅವರೊಂದಿಗೆ ಬರುತ್ತಿದ್ದ ಇವರ ಆನೆಗಳು ಕೂಡ ಕಚೇರಿಯ ಮುಂದೆ ಕಾಯುತ್ತಾ ನಿಲ್ಲುವುದು ರೂಢಿಯಾಗಿತ್ತು. ಅಂದು ಸಂಬಳದ ದಿನ. ಏನೋ ಕೆಲಸವಿದ್ದುದರಿಂದ ನಾವು ಕೂಡ ವಲಯ ಅರಣ್ಯಾಧಿಕಾರಿಯ ಕಚೇರಿಯ ಬಳಿ ಹೋಗಿದ್ದೆವು. ಹೊರಗೆ ಕಾದಿದ್ದ ಮಾವುತರ ಆನೆಗಳೆಲ್ಲ ಹುಲ್ಲು ಮೇಯುತ್ತಿದ್ದವು. ಶಾಲೆಗೆ ರಜೆ ಇದ್ದುದರಿಂದ ಅಧಿಕಾರಿಯ ಮಗ ಸಹ ಊರಿನಿಂದ ಬಂದಿದ್ದ. ಆತ ಜೊತೆಯಲ್ಲಿ ತಂದಿದ್ದ ಫುಟ್ಬಾಲ್ ಓದಿ

0: ಯುತ್ತ ಆಟವಾಡುತ್ತಿದ್ದ. ಚೆಂಡು ಆನೆಗಳ ಕಾಲಿನಡಿಯಲ್ಲಿ ಹೋದಾಗ ಗಾಬರಿಯಾಗುತ್ತಿದ್ದ ಆನೆಗಳನ್ನು ಕಂಡು ಚಪ್ಪಾಳೆ ತಟ್ಟಿ ಆನಂದಿಸುತ್ತಿದ್ದ. ಕೆಲವೊಮ್ಮೆ ಹಾರಿದ ಚೆಂಡು ಆನೆಗಳ ಹೊಟ್ಟೆಗೆ ಸೊಂಡಲಿಗೆ ಬಡಿದಾಗ ಆತ ಕೇಕೆ ಹಾಕುತ್ತಾ ನಗುತ್ತಿದ್ದ. ಆನೆಗಳು ಬೆಚ್ಚುತ್ತಿದ್ದರೂ ತಾಳ್ಮೆಯಿಂದ ನಿಂತಿದ್ದವು. ಆಟ ಮುಂದುವರೆದಿದ್ದಾಗ ಮಾರ ಸಂಬಳ ಹಿಡಿದುಕೊಂಡು ಅಧಿಕಾರಿಗಳ ಕಚೇರಿಯಿಂದ ಹೊರಬಂದ. ಅಧಿಕಾರಿಯೊಂದಿಗೆ ಏನೋ ಕಿರಿಕಿರಿಯಾದಂತಿತ್ತು. ಮಾರ ಸಿಟ್ಟಿನಲ್ಲಿದ್ದಂತೆ ಕಂಡ. ಅವನ ಆನೆ ಸುಮಾರು 30 ಮೀಟರ್ ದೂರದಲ್ಲಿ ನಿಂತಿತ್ತು. ಅರಣ್ಯಾಧಿಕಾರಿಯ ಮಗ ತನ್ನ ಫುಟ್ಬಾಲ್ ಆಟ ಮುಂದುವರಿಸಿದ್ದ. ಹಾಗೊಮ್ಮೆ ಆ ಹುಡುಗ ಒದ್ದ ಚೆಂಡು ಮುದುಮಲೆ ಆನೆಯ ಬಳಿ ಉರುಳಿಕೊಂಡು ಬರತೊಡಗಿತು. ಅದೇ ಕ್ಷಣದಲ್ಲಿ ಮಾರ ಮುದುಮಲೆಯನ್ನತ್ತ ನೋಡಿದ. ಮರುಕ್ಷಣದಲ್ಲಿ ಮುದುಮಲೆ ಆನೆ ತನ್ನ ಬೃಹದಾಕಾರದ ಪಾದವನ್ನು ಉರುಳುತ್ತಿದ್ದ ಚೆಂಡಿನ ಮೇಲೆ ಕರಾರುವಕ್ಕಾಗಿ ಆದರೆ ಮೃದುವಾಗಿ ಊರಿತು. ಆನಂತರ ಮಾರನತ್ತ ನೋಡಿದಂತಾಯಿತು. ಮಾರ ಏನೂ ಹೇಳಿದಂತೆ ಕಾಣಲಿಲ್ಲ. ಸ್ವಲ್ಪ ತಡೆದು ಮುದುಮಲೆ ಆನೆ ತನ್ನ ತೂಕದ ಕಿಂಚಿತ್ತೆ ಭಾರವನ್ನು ಚೆಂಡಿನ ಮೇಲೆ ವರ್ಗಾಯಿಸಿತು. ಆಗ ಬಂದ ಸದ್ದು ಕಾಡಿಗೆಲ್ಲ ಕೇಳಿಸಿತು. ಗಟ್ಟಿಯಾಗಿ ಅಳುತ್ತ ಕಣ್ಣಲ್ಲಿ ನೀರು ಸುರಿಸುತ್ತ ಬಾಲಕ ತನ್ನ ಅಧಿಕಾರಿ ಅಪ್ಪನತ್ತ ಓಡಿದ. ಮಾರ ಮತ್ತು ಮುದುಮಲೆ ಬಗ್ಗೆ ದೂರು ನೀಡಿದ. ವಿಚಾರಣೆ ದೀರ್ಘಕಾಲ ನಡೆದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಅದೊಂದು ಆಕಸ್ಮಿಕವಾಗಿ ನಡೆದ ಘಟನೆ ಎಂದು ತೀರ್ಮಾನವಾಗಿ ಮುಕ್ತಾಯ ಕಂಡಿತು. ಏಕೆಂದರೆ ಮಾರ ತನ್ನ ಮುದುಮಲೆ ಆನೆಗೆ ಚೆಂಡನ್ನು ತುಳಿದು ಧ್ವಂಸ ಮಾಡುವಂತೆ ಸೂಚನೆ ನೀಡಿದ್ದನೋ ಇಲ್ಲವೋ ಎಂದು ಅಲ್ಲಿ ನೆರೆದಿದ್ದ ಯಾರಿಗೂ ತಿಳಿದಿರಲಿಲ್ಲ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
3: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
4: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನ ಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ, ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ, ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟವರು, ದರ್ಜಿ, ದರ್ಜಿ ಅಂತ ಹೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ಇದ್ದಾರೆ ದರ್ಜಿ, ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಅಲ್ಲ. ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ, ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSC ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು CSC ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSC ಸೆಂಟರ್ಗಳು ಇರ್ತಾವಲ್ಲ, CSC ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್ ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು. ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಐ ಡಿ ಬರ್ತದೆ, ಐ ಡಿ ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, ಏಳು ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ ಎರಡನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, ಪಿ ಎಂ ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ ಸಿ ಎಸ್ ಸಿ ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು ಸಿ ಎಸ್ ಸಿ ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು ಪಿ ಎಂ ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೀಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ ಸಿ ಎಸ್ ಸಿ ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. ಸಿ ಎಸ್ ಸಿ ಸೆಂಟರ್ ಒಂದು ಗ್ರಾಮ ಒಂದು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಸ್ ಕೆ ಡಿ ಆರ್ ಪಿ ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳುಂಟು, ಅಲ್ಲಿ ಸಹ ಸಲ್ಲಿಸ್ಬೋದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದರೂ ಸಹ ಸಾಲ ಪಡೆದಿದ್ದರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
5: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರು ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿಗಾರರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು 1 ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಮ್ ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
3: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು, ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ಧತೆಯನ್ನು ಬಲಪಡಿಸುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟ್ರದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿಯ ಸುಪ್ರಸಿದ್ಧ ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಬಾರಿ ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ, ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಶಾಸಕನಾಗಿ ಮುಂದುವರಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18 ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಯನ್ನೂ ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ 2 ಬಾರಿಗೆ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ 2 ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು %5.25 ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ %6.9 %6.6 ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ %4.6 %5.1 ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2 ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ್ರ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಾ ಮಿಗಹರದಲ್ಲಿ ನಡೆಯುತ್ತಿರುವ 18 ವಯೋಮಿತಿಯೊಳಗಿನ ಏಷ್ಯಾಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೇ ವಿರುದ್ಧ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದು ಚೀನಾ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1:20:50. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಾಧಿಕಾ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಎಂಎನ್ ವ್ಯಾಸರಾವ್ ಅವರ ರಚನೆ ನಾನು ವೀಣೆ ನಾನು ಕೊಳಲು.

0: ಇದುವರೆಗೂ ರಾಧಿಕಾ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ.
1: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಬಿಎಸ್ಎಸ್ ವಿದ್ಯೋದಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

0: ತಪ್ಪದೇ ಆಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
1: ಸಮಯ ಸರಿಯಾಗಿ 1:05. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯಿಂದ ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಮುಂಗಾರು ಮಳೆ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಯೋಗರಾಜ್ ಭಟ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕಾಂತಾರ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ವಿಜಯ್ ಪ್ರಕಾಶ್, ಅನನ್ಯ ಭಟ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಪ್ರಮೋದ್ ಮರವಂತೆ. ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್. ಈ ಗೀತೆಯನ್ನ ಮೆಚ್ಚಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನಿಂದ ರಾಜಮ್ಮ.
3: Yeah.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಮೈಸೂರಿನ ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ ಹಾಗೂ ದೀಕ್ಷಿತ್ ಅವರು ಹಾಲು ಜೇನು ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಗೀತೆಯ ಗಾಯಕಿ ಎಸ್ ಜಾನಕಿ. ಪುರಂದರದಾಸರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ. ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಂದರೆ ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್, ಈ ವಿಷಯದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಒಂದು ಇನ್ನೊಂದು, ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅದೇ ನಾವು ಬರೀ ಬಿಲ್ಡಿಂಗ್ ಮಾತಾಡ್ತೀವಿ, ಬಹಳ ತಪ್ಪೋದು. ಬಿಲ್ಡಿಂಗಿನ

0: ದೀಸ್ ಆರ್ ಬಹಳ ಇಂಪಾರ್ಟೆಂಟ್. ಬಿಲ್ಡಿಂಗ್ ವಿಥೌಟ್ ಇಟ್ಸ್ ಎನ್ವಿರಾನ್ಮೆಂಟ್ ಈಸ್ ಯೂಸ್ಲೆಸ್.
1: ಮರೆಯದೆ ಕೇಳಿ ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಎಫ್ಎಂ 100.6. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ ಅವರಿಗಾಗಿ ದೇವರ ಮಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯ ಗಾಯಕರು ಹರಿಹರನ್ ಹಾಗೂ ಕೆಎಸ್ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾವರದೋ.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳುಹಿಸಿದವರು ಅಶೋಕಪುರಂನಿಂದ ಸಹನ, ವಿಸ್ಮಯ ಅಮೃತ ಇಂದು

ಮೃತ್ಯುಂಜಯ ಭುವನಶ್ರೀ ಪದ್ಮಾವತಿ ಮಹೇಶ್ ನಿರ್ಮಲಾ ಭಾರತಿ ಮಾಲತಿ ಶಿವಸ್ವಾಮಿ ವಿಕ್ಕಿ ಪುಟ್ಟಿ ಅಶೋಕಪುರಂ ಮೈಸೂರಿನಿಂದ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದರು. ಬೆಮ್ಮೆಲ್ನಗರದಿಂದ ಕಲಾಪ್ರಸಾದ್, ಪುಟ್ಟರಾಜಪ್ಪ ಪಿ ರಾಮಕೃಷ್ಣ ನಗರದಿಂದ, ಪೂರ್ಣಿಮಾ ಹೇಮನಹಳ್ಳಿಯಿಂದ, ರಮ್ಯಾ ಹನಿತ್ ಬೋಗಾದಿಯಿಂದ, ಗಾಯತ್ರಿ ರಮೇಶ್, ನಂಜನಗೂಡು ತಾಲೂಕು ನಗರ್ಲೆ ಗ್ರಾಮದ ಜಸ್ವಿನ್, ಜಸ್ವಿತ್ ಹಾಗೂ ಮಂಜು ಅವರು, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಬೆಳವಾಡಿಯಿಂದ ಮೀನಮ್ಮ ಮತ್ತು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಶೋಕ್, ನವೀನ್, ಮಂಜು, ಸುಮಿತ್ರ ತ್ಯಾಗರಾಜ ಕಾಲೋನಿ ನಂಜನಗೂಡಿನಿಂದ, ಸೌಮ್ಯ, ರಾಜು, ಜಯಂತ್, ದೀಪಕ್, ರಕ್ಷಿತಾ, ಗಿರಿಜಾ ಅವರು ಅಶೋಕ್ಪುರಂ ಮೈಸೂರಿನಿಂದ, ವೀಣಾ ಶ್ರೀಕಾಂತ್ ಹಾಗೂ ಅನಿತಾ ಅಶೋಕ್ ಅವರು ಮೈಸೂರಿನಿಂದ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದರು. ನಾವು ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಂದಂತಹ ಸಂದೇಶಗಳನ್ನು ಪರಿಗಣಿಸಲಾಯಿತು. ನೀವು ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬೇಕು ಅಂತಾದಲ್ಲಿ ಇಂದು ಸಂಜೆ 5:05 ಆದಷ್ಟು ಬೇಗ ಸಂದೇಶಗಳನ್ನು ಕಳಿಸಿ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಿ ಅಂತ ಹೇಳ್ತಾ, ಇಂದು ಸಂದೇಶಗಳನ್ನು ಕಳುಹಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ತಪ್ಪದೇ ಆಲಿಸಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
1: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
0: ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
2: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ 7ನೇ ತಾರೀಕು ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
3: ಅವರ ಡ್ರೀಮ್ ಚೆನ್ನಾಗಿದೆ ಅಮ್ಮಂತ, ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಂಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬಾ ಸಲ.
2: ಕೇಳಲು ಮರೆಯದಿರಿ, ಇದೇ ತಿಂಗಳು 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
0: ನಕ್ಷತ್ರ ಲೋಕ
4: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
5: ಗೇಮ್ ಶೋ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11:00 to 12:00.
5: ಆಟದ ಗತ್ತು ಗಮ್ಮತ್ತು,
0: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
5: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
0: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
5: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
0: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
5: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ. ಕೇಳುಗರೆ ಗಮನಿಸಿ, ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ

ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಡ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಿದೆ. 14 ಜೂನ್ 2026 ಮುಂಜಾನೆ 6:15 ಬೆಳಗ್ಗೆ 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸುವುದು. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800-315-7008 ಮಿಸ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಾಯದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸ್ಆಪ್ ಸಂದೇಶ ಬರಲಿದೆ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯವು ಕೋರುತ್ತಿದೆ. ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ, ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18 ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮೊದಲ ಹಂತವು 160 ಪ್ರದೇಶವನ್ನು ಒಳಗೊಂಡಿದ್ದು 50,000 ಮರಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿರ್ಮಲಾ ಸೀತಾರಾಮನ್, ಕೂಡ್ಲಿಗೆ ಯೋಜನೆಯಲ್ಲಿ ಒಣಭೂಮಿಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸಲಿದೆ ಎಂದು ಹೇಳಿದ್ದಾರೆ. ಹನಿ ನೀರಾವರಿ, ಹೊದಿಕೆ ವಿಧಾನ, ಮಣ್ಣಿನ ಸಾರವರ್ಧನೆ, ಬೇಲಿ ಅಳವಡಿಕೆ ನಿರ್ವಹಣೆಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗಲಿದೆ. ರೈತರಿಗೆ ದೀರ್ಘಾವಧಿಯ ಆದಾಯದ ಅವಕಾಶವನ್ನು ಸೃಷ್ಟಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅವರು ಕೂಡ್ಲಿಗೆಯ ಸ್ಥಳೀಯ ಸ್ವಸಹಾಯ ಸಂಘಗಳು, ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ 2 ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ಧತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ, ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ, ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ, ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ, ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 2:41:10. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ದಾರಿದೀಪ. ಪ್ರಾಯೋಜಕರು ಫೀಬಾ ಇಂಡಿಯಾ.

0: ದಾರಿದೀಪ
1: ದಾರಿದೀಪ
2: ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902604453, ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಜೂನ್ ತಿಂಗಳು ಬಂದೇ ಬಿಡ್ತು. ಮನೇಲಿದ್ದಂತಹ ಮಕ್ಕಳು 2 ತಿಂಗಳಾದ ನಂತರ ಶಾಲೆಗಳಿಗೆ ಹೋಗ್ತಲಿದ್ದಾರೆ. ಸೊ ಶಾಲೆಗೆ ಹೋಗುವಾಗ ನಮ್ಮೆಲ್ಲರಿಗೂ ಶಿಕ್ಷಣ ಬೇಕು. ಆದರೆ ಅನೇಕ ಬಾರಿ ನಮ್ಮ ಮಕ್ಕಳನ್ನು ಕಾರಣಾಂತರಗಳಿಂದ 7ನೇ ಕ್ಲಾಸ್ಗೋ 4ನೇ ಕ್ಲಾಸ್ಗೋ 3ನೇ ಕ್ಲಾಸ್ಗೋ ಇಲ್ಲ 10ನೇ ಕ್ಲಾಸ್ಗೋ ಆ ಶಿಕ್ಷಣದಿಂದ ನಾವು ಬಿಡಿಸ್ಬಿಡ್ತೇವೆ. ಕಾರಣ ಏನಾದರೂ ಆಗಿರಬಹುದು, ಆದರೆ ಈ ಶಿಕ್ಷಣ ಅನ್ನುವಂಥದ್ದು ಯಾಕೆ ಅಷ್ಟೊಂದು ಮುಖ್ಯ ಅನ್ನುವಂಥದ್ದನ್ನು ನಾನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದೇನೆ. ಈ ಶಿಕ್ಷಣ ಅನ್ನುವಂಥದ್ದು ಮಾನವ ಜೀವನದ ಅತ್ಯಂತ ಮೂಲಭೂತ ಮತ್ತು ಅವಿಭಾಜ್ಯ ಭಾಗವಾಗಿದೆ. ಮಾನವನನ್ನು ಇತರ ಜೀವಿಗಳಿಂದ ವಿಭಿನ್ನವಾಗಿಸುವಂಥ ಪ್ರಮುಖ ಅಂಶಗಳಲ್ಲಿ ಈ ಶಿಕ್ಷಣ ಅನ್ನುವಂಥದ್ದು ಪ್ರಾಮುಖ್ಯವಾದಂಥದ್ದು. ಕೇವಲ ಓದುವುದು, ಬರೆಯುವುದು ಅಥವಾ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಪಡೆಯುವುದು ಮಾತ್ರ ಶಿಕ್ಷಣ ಅಲ್ಲ. ಶಿಕ್ಷಣವು ವ್ಯಕ್ತಿಯ ಚಿಂತನೆ ಆಗಿರ್ತದೆ, ನಡತೆ ಆಗಿರ್ತದೆ, ಯಾವ ರೀತಿಯಲ್ಲಿ ನಿರ್ಧಾರ ಮಾಡುತ್ತಾನೆ ಮಾಡುತ್ತಾಳೆ ಅನ್ನುವಂಥ ಶಕ್ತಿಯಾಗಿರ್ತದೆ ಮತ್ತು ಜೀವನದ ದಿಕ್ಕನ್ನು ರೂಪಿಸುವ ಒಂದು ನಿರಂತರ ಪ್ರಕ್ರಿಯೆ ಈ ಶಿಕ್ಷಣ ಆಗಿರ್ತದೆ ಕಣ್ರಿ. ಅದಕ್ಕೆ ಓದ್ರೋ ಚೆನ್ನಾಗೋದ್ರೋ, ಓದೋ ಟೈಮಲ್ಲಿ ಚೆನ್ನಾಗೋದಿ ಆಮೇಲೆ ನಿಮ್ಮ ಲೈಫು ನಿಮ್ಮದೇ ಚೆನ್ನಾಗಿರತ್ತೆ ಅಂತ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾ ಇರೋದು. ಅದು ವ್ಯಕ್ತಿಯನ್ನು ಒಳಗಿನಿಂದ ಬೆಳೆಸುತ್ತದೆ ಮತ್ತು ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕನನ್ನಾಗಿ ನಾಗರಿಕಳನ್ನಾಗಿ ರೂಪಿಸುತ್ತದೆ. ಆದ್ದರಿಂದ ಈ ಶಿಕ್ಷಣ ಯಾಕೆ ಮುಖ್ಯ ಎಂಬ ಪ್ರಶ್ನೆಗೆ ಉತ್ತರವು ಬಹಳ ವಿಶಾಲವಾಗಿದೆ. ವಿಶೇಷವಾಗಿ ಜ್ಞಾನ, ವಿವೇಕ ಮತ್ತು ಜೀವನ ಮೌಲ್ಯಗಳ ದೃಷ್ಟಿಯಿಂದ ಶಿಕ್ಷಣದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲಿಗೆ, ಶಿಕ್ಷಣವು ಜ್ಞಾನವನ್ನು ನೀಡುತ್ತದೆ. ಜ್ಞಾನವೆಂದರೆ ಕೇವಲ ಮಾಹಿತಿಯ ಸಂಗ್ರಹವಲ್ಲ. ಇವಾಗ ನೋಡಿ, ಎಲ್ಲರ ಕೈಯಲ್ಲೂ ಫೋನ್ ಇದೆ. ಆ ಫೋನ್ನಲ್ಲಿ ಇನ್ಸ್ಟಾಗ್ರಾಮು, ಆ ಫೋನ್ನಲ್ಲಿ ಫೇಸ್ಬುಕ್ಕು, ಆ ಫೋನ್ನಲ್ಲಿ ಬೇರೆ ಬೇರೆ ಆ್ಯಪ್ಗಳು, ಅದರಲ್ಲಿ ಅಷ್ಟೊಂದು ರೀಲ್ಸ್ಗಳು, ಅದರಲ್ಲೇ ನಾವು ಬಹಳ ನಿರತರಾಗಿ ಹೋಗಿರ್ತೇವೆ. ಇದರಲ್ಲಿ ಯಾವ ಮಾಹಿತಿ ಸರಿ, ಯಾವ ಮಾಹಿತಿ ತಪ್ಪು, ಯಾವ ಮಾಹಿತಿಯನ್ನು ಬಳಸಬಹುದು, ಯಾವ ಮಾಹಿತಿ ಸರಿ ಅಲ್ಲ, ಇದೆಲ್ಲವನ್ನು ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ಜ್ಞಾನ ಎಂಬುದಾಗಿ ಹೇಳುವಾಗ ನಾವು ಲೋಕವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದಾಗಿರ್ತದೆ. ಶಿಕ್ಷಣದ ಮೂಲಕ ನಾವು ಪ್ರಕೃತಿ, ಸಮಾಜ, ವಿಜ್ಞಾನ, ಇತಿಹಾಸ ಮತ್ತು ಮಾನವ ಜೀವನದ ವಿವಿಧ ಅಂಶಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಮಗು ಅಕ್ಷರಗಳನ್ನು ಕಲಿಯುವುದರಿಂದ ಆರಂಭಿಸಿ ಕ್ರಮೇಣವಾಗಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬೆಳೆಯುತ್ತದೆ. ಜ್ಞಾನವು ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಉದಾಹರಣೆಗೆ, ಓದಿದ ವ್ಯಕ್ತಿ ತನ್ನ ಹಕ್ಕುಗಳನ್ನು ತಿಳಿದುಕೊಳ್ಳುತ್ತಾನೆ. ತನ್ನ ಕರ್ತವ್ಯಗಳ ಅರಿವು ಮನುಷ್ಯನಿಗೆ ಇರುತ್ತದೆ ಮತ್ತು ಜೀವನದ ಸಮಸ್ಯೆಗಳನ್ನು ತಾರ್ಕಿಕವಾಗಿ ಪರಿಹರಿಸಲು ಸಾಧ್ಯವಾಗುತ್ತದೆ. ಜ್ಞಾನವಿಲ್ಲದ ವ್ಯಕ್ತಿ ಅನೇಕ ಬಾರಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಕೇವಲ ಬರೆಯುವುದು, ಓದುವುದು, ಅಂಕಗಳನ್ನು ತೆಗೆದುಕೊಳ್ಳುವುದು ಇದು ಮಾತ್ರವೇ ಜ್ಞಾನ ಅಲ್ಲ. ಜ್ಞಾನ ಇದೆಲ್ಲದಕ್ಕಿಂತವೂ ಸಹ ಬಹಳ ದೊಡ್ಡದಾಗಿರ್ತದೆ. ಓದಿದಂಥವರು, ಓದದೇ ಇಲ್ಲದಿರುವಂಥವರು, ಇವರಿಗಿರುವಂಥ ವ್ಯತ್ಯಾಸವನ್ನು ಸಹ ನಾವು ಬಹಳ ತೀಕ್ಷ್ಣವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಈ ದಿನಗಳಲ್ಲಿ ಓದಿದಂಥ ಜನರೂ ಸಹ ಅನೇಕ ತಪ್ಪುಗಳನ್ನು ಮಾಡುತ್ತಿದ್ದಾರೆ, ಓದದೇ ಇರುವಂಥವರು ಅನೇಕ ಒಳಿತು ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಸೊ ಅಲ್ಲಿಗೆ, ಇಲ್ಲಿ ನಾನು ಓದು ಓದಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ, ಬದಲಾಗಿ ಶಿಕ್ಷಣ ಅನ್ನುವಂತಹ ಪದವನ್ನು ಬಳಸ್ತಾ ಇದ್ದೇನೆ. ಅಲ್ಲಿಗೆ ಜ್ಞಾನವಿಲ್ಲದ ವ್ಯಕ್ತಿ ಅಥವಾ ಈ ಶಿಕ್ಷಣವನ್ನು ಪಡೆಯದಿರುವಂಥ ವ್ಯಕ್ತಿ ಅನೇಕ ಬಾರಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತದೆ. ಆದರೆ ಶಿಕ್ಷಣ ಪಡೆದ ವ್ಯಕ್ತಿ ತಕ್ಕ ಮಟ್ಟಿನ ಮಾಹಿತಿ ಆಧರಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತರಾಗುತ್ತಾರೆ. ಆದ್ದರಿಂದ ಜ್ಞಾನವು ಶಿಕ್ಷಣದ ಮೊದಲ ಮತ್ತು ಮೂಲ ಹಂತವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದು. ಅಲ್ಲಿಗೆ ಜ್ಞಾನ ಮಾತ್ರ ಸಾಕ? ಈ ಜ್ಞಾನವನ್ನು ಸರಿಯಾಗಿ ಬಳಸುವಂಥ ಶಕ್ತಿ ಬೇಡುವ? ಅದನ್ನು ನಾವು ವಿವೇಕ ಎಂದು ಕರೆಯುತ್ತೇವೆ. ಇವಾಗ ವಿವೇಕ ಅಂದರೆ ಅದೆಲ್ಲೋ ನಿಮ್ಮ ಮನೆ ಪಕ್ಕದಲ್ಲಿರುವಂಥ ಹುಡುಗ ಅಲ್ಲ. ಈ ವಿವೇಕ ಎಂಬುದಾಗಿ ಹೇಳುವಾಗ ತಿಳಿದಿರುವ ವಿಷಯವನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಉದ್ದೇಶಕ್ಕಾಗಿ ಬಳಸುವಂಥ ಸಾಮರ್ಥ್ಯ. ನೋಡಿ, ಸರಿಯಾದ ಸಮಯ, ಸರಿಯಾದ ರೀತಿ, ಸರಿಯಾದ ಉದ್ದೇಶ, ಇದೆಲ್ಲವೂ ಸಹ ಬಹಳ ಪ್ರಾಮುಖ್ಯವಾಗ್ತದೆ. ಶಿಕ್ಷಣವು ವ್ಯಕ್ತಿಗೆ ಈ ವಿವೇಕವನ್ನು ಬೆಳೆಸುವುದಕ್ಕೆ ಸಹಾಯ ಮಾಡ್ತದೆ.
ಉದಾಹರಣೆಗೆ, ಒಬ್ಬ ವ್ಯಕ್ತಿ ಬಹಳ ವಿದ್ಯಾವಂತನಾಗಿರಬಹುದು, ಆದರೆ ಅವನಿಗೆ ವಿವೇಕ ಇಲ್ಲದಿದ್ದರೆ ಅವನು ತನ್ನ ಜ್ಞಾನವನ್ನು ತಪ್ಪಾಗಿ ಬಳಸಬಹುದು ಅಥವಾ ಹಾನಿಕಾರಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅದು ಸಹಾಯ ಮಾಡ್ತದೆ. ಇದನ್ನೇ ನಾನು ಈಗಾಗಲೇ ಹೇಳಿದ್ದು. ಏನು ಗೊತ್ತಾ, ನಮ್ಮಲ್ಲಿ ಕೇವಲ ಶಿಕ್ಷಣ ಇದ್ದು ಅದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅಥವಾ ಕೇವಲ ವಿದ್ಯಾವಂತರಾಗುವಂಥ ಕಾರಣದಿಂದ ನಾವು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸ್ತೇವಾ? ಇದು ಪ್ರಶ್ನೆ. ಆದರೆ ವಿವೇಕವಿರುವಂಥ ವ್ಯಕ್ತಿ ಏನು ಗೊತ್ತಾ, ತನ್ನ ಮಾತು, ಕ್ರಿಯೆ ಮತ್ತು ನಿರ್ಧಾರಗಳಲ್ಲಿ ತಾಳ್ಮೆ, ಯೋಚನೆ, ಸಮತೋಲನ ಇದೆಲ್ಲವನ್ನು ತೋರಿಸುವಂಥ ಒಬ್ಬ ವ್ಯಕ್ತಿ ಆಗಿರ್ತಾನೆ. ವಿವೇಕವು ವ್ಯಕ್ತಿಗೆ ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು, ಯಾವಾಗ ಮುಂದುವರಿಯಬೇಕು

ಯಾವಾಗ ನಿಲ್ಲಬೇಕು ಇದೆಲ್ಲವನ್ನ ಕಲಿಸ್ಕೊಡ್ತದೆ. ಆದ್ದರಿಂದ ಈ ವಿವೇಕವು ಶಿಕ್ಷಣದ ಅತ್ಯಂತ ಮುಖ್ಯ ಫಲವಾಗಿದೆ. ಶಿಕ್ಷಣವು ವ್ಯಕ್ತಿಯ ಚಿಂತನೆಗೆ ಆಳವನ್ನು ನೀಡುತ್ತದೆ. ಅದು ವ್ಯಕ್ತಿಯನ್ನ ತಕ್ಷಣದ ಪ್ರತಿಕ್ರಿಯೆಯಿಂದ ದೂರವಿಟ್ಟು ಯೋಚನೆ ಆಧಾರಿತ ನಿರ್ಧಾರಗಳ ಕಡೆಗೆ ಕರೆದೊಯ್ಯುತ್ತದೆ. ನಾವು ಈಗ ವೇಗದ ಜಗತ್ತಿನಲ್ಲಿ ಬದುಕ್ತಲಿದ್ದೇವೆ. ನಮಗೆಲ್ಲ ಸಮಸ್ಯೆಗಳು ಬಂದರೆ ಬೇಗನೆ ಅದಕ್ಕೆ ನಮಗೆ ತಕ್ಷಣ ಪರಿಹಾರ ಸಿಕ್ಬಿಡಬೇಕು, ತಕ್ಷಣ ಉತ್ತರ ಸಿಕ್ಬಿಡಬೇಕು. ಆದರೆ ಈ ಶಿಕ್ಷಣ ಪಡೆದಂಥ ವ್ಯಕ್ತಿ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ಕಾರಣ ಮತ್ತು ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ತಾನೆ. ಇದರಿಂದ ವೈಯಕ್ತಿಕ ಜೀವನದಲ್ಲಿಯೂ ಮತ್ತು ಸಾಮಾಜಿಕ ಜೀವನದಲ್ಲಿಯೂ ಸ್ಥಿರತೆ ಬರುತ್ತದೆ. ವಿವೇಕವು ಸಂಬಂಧಗಳನ್ನು ಉಳಿಸಲು ಸಹಾಯ ಮಾಡುತ್ತದೆ, ಕುಟುಂಬಗಳಲ್ಲಿ ಶಾಂತಿಯನ್ನ ಕಾಪಾಡುತ್ತದೆ ಮತ್ತು ಸಮಾಜದಲ್ಲಿ ಸಹಕಾರವನ್ನ ಹೆಚ್ಚಿಸ್ತದೆ. ಏನ್ ಗೊತ್ತಾ, ನನಗೂ ಸಹಾಯ ಮಾಡುತ್ತೆ, ನನ್ನ ಕುಟುಂಬಕ್ಕೂ ಸಹಾಯ ಮಾಡ್ತದೆ, ಹಾಗೂ ನಾನು ಬದುಕ್ತಿರುವಂತ ಸಮಾಜಕ್ಕೂ ಇದು ಸಹಾಯ ಮಾಡ್ತದೆ. ಮತ್ತೊಂದು ಪ್ರಮುಖ ಅಂಶ ಏನ್ ಗೊತ್ತಾ, ಜೀವನದ ಮೌಲ್ಯಗಳು. ಶಿಕ್ಷಣವು ಕೇವಲ ಬುದ್ಧಿಶಕ್ತಿಯನ್ನ ಅಭಿವೃದ್ಧಿಪಡಿಸುವುದಿಲ್ಲ, ಅದು ವ್ಯಕ್ತಿತ್ವವನ್ನು ರೂಪಿಸ್ತದೆ ಕಣ್ರಿ. ಅಂದರೆ ವ್ಯಕ್ತಿಯ ನೈತಿಕತೆ, ನಡತೆ, ಮಾನವೀಯತೆ, ಸತ್ಯತೆ, ಶಿಸ್ತು, ಗೌರವ, ಸಹಾನುಭೂತಿ, ಹೊಣೆಗಾರಿಕೆ, ಕೃತಜ್ಞತೆ ಮತ್ತು ಸಹಾಯ ಮನೋಭಾವ, ಇವು ಜೀವನ ಮೌಲ್ಯಗಳ ಪ್ರಮುಖ ಅಂಶಗಳು. ಇದೆಲ್ಲವನ್ನ ಶಿಕ್ಷಣ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುವಂಥದ್ದಾಗಿರ್ತದೆ. ಶಿಕ್ಷಣವು ಈ ಮೌಲ್ಯಗಳನ್ನು ಬೆಳೆಸಬೇಕು. ಯಾಕೆ ಗೊತ್ತಾ, ಮೌಲ್ಯಗಳಿಲ್ಲದ ಶಿಕ್ಷಣ ಅಪೂರ್ಣ. ಹೇಳ್ತಾರಲ್ಲ ಸಾಮಾನ್ಯವಾಗಿ, ಏ ಪುಸ್ತಕದ ಬದನೆಕಾಯಿ ಏನು ಉಪಯೋಗ ಇಲ್ಲ. ಆ ಪುಸ್ತಕದ ಬದನೆಕಾಯಿ ಜೊತೆ ನಾವು ಮೌಲ್ಯಗಳನ್ನು ಕಲಿತರೆ ಅದು ನಮ್ಮನ್ನು ಒಬ್ಬ ಸಂಪೂರ್ಣ ವ್ಯಕ್ತಿಯನ್ನಾಗಿ ಮಾಡುವಂಥದ್ದಾಗಿರ್ತದೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಪದವೀಧರನಾಗಿದ್ದರೂ ಆ ವ್ಯಕ್ತಿಯಲ್ಲಿ ಮಾನವೀಯತೆ ಇಲ್ಲದೆ ಹೋದರೆ ಅವನ ಶಿಕ್ಷಣಕ್ಕೆ ನಿಜವಾದ ಅರ್ಥ ಇರೋದಿಲ್ಲ ಕಣ್ರಿ. ಮೌಲ್ಯಗಳು ವ್ಯಕ್ತಿಯನ್ನ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ರೂಪಿಸ್ತದೆ. ಜೀವನ ಮೌಲ್ಯಗಳು ವ್ಯಕ್ತಿಯ ನಡತೆಯನ್ನ ನಿಯಂತ್ರಿಸ್ತದೆ. ಉದಾಹರಣೆಗೆ, ಸತ್ಯತೆ ಇರುವಂತಹ ವ್ಯಕ್ತಿ ಸುಳ್ಳು ಹೇಳುವುದನ್ನ ತಪ್ಪಿಸುತ್ತಾನೆ, ಶಿಸ್ತು ಇರುವ ವ್ಯಕ್ತಿ ಸಮಯವನ್ನ ಗೌರವಿಸುತ್ತಾನೆ, ಸಹಾನುಭೂತಿ ಇರುವಂತಹ ವ್ಯಕ್ತಿ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ರೀತಿಯ ಮೌಲ್ಯಗಳು ಸಮಾಜದಲ್ಲಿ ನಂಬಿಕೆ ಮತ್ತು ಶಾಂತಿಯನ್ನ ನಿರ್ಮಿಸುತ್ತದೆ. ಶಿಕ್ಷಣವು ಈ ಮೌಲ್ಯಗಳನ್ನು ಕಲಿಸುವ ಮೂಲಕ ವ್ಯಕ್ತಿಯನ್ನ ಒಬ್ಬ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಸಹಾಯ ಮಾಡುತ್ತದೆ. ಶಿಕ್ಷಣವು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಸಹ ಹೆಚ್ಚಿಸುತ್ತದೆ ಕಣ್ರಿ. ಶಿಕ್ಷಣ ಪಡೆದ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನ ಅರ್ಥಕೊಳ್ಳುತ್ತಾನೆ. ಆ ವ್ಯಕ್ತಿ ಹೊಸ ಸವಾಲುಗಳನ್ನು ಎದುರಿಸಲು ಎದುರೋದಿಲ್ಲ, ಸಮಸ್ಯೆಗಳನ್ನು ಅವಕಾಶಗಳನ್ನಾಗಿ ಕಾಣುತ್ತಾರೆ. ಈ ಆತ್ಮವಿಶ್ವಾಸ ವ್ಯಕ್ತಿಗೆ ಜೀವನದಲ್ಲಿ ಮುಂದೆ ಸಾಗಲು ಶಕ್ತಿ ನೀಡುತ್ತದೆ. ವಿಶೇಷವಾಗಿ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಣವು ವ್ಯಕ್ತಿಗೆ ತನ್ನ ಸ್ಥಾನವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಶಿಕ್ಷಣವು ವ್ಯಕ್ತಿಯ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಶಿಕ್ಷಣವಿಲ್ಲದ ಜೀವನವನ್ನು ನೀವು ನೋಡಬಹುದು, ಬಹಳ ಅನಿಶ್ಚಿತವಾಗಿರಬಹುದು. ಆದರೆ ಶಿಕ್ಷಣವು ಸ್ಪಷ್ಟವಾದಂಥ ಗುರಿಯನ್ನು ನೀಡುತ್ತದೆ. ಅದು ವ್ಯಕ್ತಿಗೆ ಕನಸು ಕಾಣಲು, ಆ ಕನಸುಗಳನ್ನು ಸಾಧಿಸಲು ಮಾರ್ಗವನ್ನು ತೋರಿಸಿಕೊಡುತ್ತದೆ. ಶಿಕ್ಷಣವು ವ್ಯಕ್ತಿಯನ್ನು ಕೇವಲ ಬದುಕುವವನಾಗಿಸದೆ ಅರ್ಥಪೂರ್ಣವಾಗಿ ಬದುಕುವವನಾಗಿ ಮಾಡುತ್ತದೆ. ಕೊನೆಯದಾಗಿ, ಶಿಕ್ಷಣವು ಮಾನವೀಯತೆಯನ್ನು ಬೆಳೆಸುತ್ತದೆ. ಅದು ವ್ಯಕ್ತಿಗೆ ಇತರರನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯನ್ನು ನೀಡಿ, ಶಿಕ್ಷಣ ಪಡೆದ ವ್ಯಕ್ತಿ ಕೇವಲ ತನ್ನ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ, ಅವನು ಸಮಾಜದ ಬಗ್ಗೆ, ಕುಟುಂಬದ ಬಗ್ಗೆ ಮತ್ತು ಮಾನವತೆಯ ಬಗ್ಗೆ ಯೋಚಿಸುತ್ತಾನೆ. ಇದು ಶಿಕ್ಷಣದ ಅತ್ಯಂತ ಸುಂದರ ಫಲವಾಗಿದೆ. ಹೀಗಾಗಿ ಶಿಕ್ಷಣ ಯಾಕೆ ಮುಖ್ಯ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರವೇನೆಂದರೆ, ಶಿಕ್ಷಣವು ಜ್ಞಾನವನ್ನು ನೀಡುತ್ತದೆ, ವಿವೇಕವನ್ನು ಬೆಳೆಸ್ತದೆ, ಜೀವನದ ಮೌಲ್ಯಗಳನ್ನು ರೂಪಿಸಿಕೊಡುತ್ತದೆ. ಈ ಮೂರು ಅಂಶಗಳು ಒಟ್ಟಾಗಿ ವ್ಯಕ್ತಿಯನ್ನು ಪೂರ್ಣ ಮಾನವನ್ನಾಗಿ ಮಾಡುತ್ತದೆ. ಶಿಕ್ಷಣವಿಲ್ಲದ ಜೀವನವು ದಾರಿಯಿಲ್ಲದ ಪ್ರಯಾಣದಂತೆ, ಆದರೆ ಶಿಕ್ಷಣದೊಂದಿಗೆ ಜೀವನವು ಬೆಳಕಿನಿಂದ ತುಂಬಿದ ದಾರಿಯಂತೆ ಸಾಗುತ್ತದೆ. ನಮಸ್ಕಾರ. ಪ್ರಿಯರೇ, ಇಲ್ಲಿ ತನಕ ಕೇಳಿದಂತ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸ್

0: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ದಾರಿದೀಪ ಕೇಳಿದಿರಿ. ಪ್ರಾಯೋಜಕರು ಫೀಬಾ ಇಂಡಿಯಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:56:25. ಕೇಳಿ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ.ಕೆ. ರವೀಂದ್ರ ಕುಮಾರ್.
1: ಸಿರಿಗನ್ನಡಂ ಗೆಲ್ಗೆ.

ಅಣ್ಣ ತಮ್ಮ ಇಬ್ಬರು ಬಾಲಕರು ಅಂಧರು. ಹೆತ್ತ ತಂದೆ ತಾಯಿಗೆ ಚಿಂತೆ. ಹಾನಗಲ್ಲಿನ ಕುಮಾರಸ್ವಾಮಿಗಳ ಆಶ್ರಯ. ಮಕ್ಕಳ ಸಂಗೀತ ಪ್ರತಿಭೆಗೆ ಗುರುಗಳ ಹುಡುಕಾಟ. ತಂಜಾವೂರಿನಿಂದ ಬಂದ ಗುರುಗಳಿಂದ ಕರ್ನಾಟಕ ಸಂಗೀತ ಪಾಠ.

ಹವಾಮಾನ ಒಗ್ಗದೆ ಗುರುಗಳು ಊರಿಗೆ, ಬಾಲಕರು ಬೀದಿಗೆ, ಮತ್ತೆ ಸ್ವಾಮಿಗಳ ನೆರವು. ಆದರೆ ಕಾಲರಾ ರೋಗಕ್ಕೆ ಅಣ್ಣನ ಬಲಿ, ಉಳಿದ ತಮ್ಮ ತಬ್ಬಲಿ.

0: ಮೈಸೂರಿನ ಗೌರಿಶಂಕರ ಸ್ವಾಮಿಗಳ ಆಶ್ರಯ, ಮೂಲ ಹೆಸರು ಬದಲಿಸಿ ಪಂಚಾಕ್ಷರ ನಾಮಕರಣ, ಬಿಡಾರಂ ಕೃಷ್ಣಪ್ಪನವರ ಸಲಹೆ, ವೆಂಕಟರಮಣಯ್ಯ ಅವರಲ್ಲಿ ಅಭ್ಯಾಸ, ತಲೆದೂಗಿದ ವೀಣೆ ಶೇಷಣ್ಣ, ಊರಿಗೆ ಮರಳಿದ ಹುಡುಗ, ಉತ್ತರಾದಿ ಸಂಗೀತ ಅಭ್ಯಾಸ, ಅಬ್ದುಲ್ ವಹೀದ್ ಖಾನ್ ನೀಲಕಂಠ ಬುವಾ ಅವರಲ್ಲಿ ಶಿಷ್ಯತ್ವ, ಉಭಯ ಗಾಯನಾಚಾರ್ಯ, ಸ್ವಾಮಿಗಳ ಅಪ್ಪಣೆಯಂತೆ ಅಂಧ ಅನಾಥ ಅನಕ್ಷರಸ್ಥ ಮಕ್ಕಳಿಗೆ ಸಂಗೀತ ಪಾಠ,
1: ಪದನಿ ಸಾವಿರದ ಶರಣು,
0: ನೂರಾರು ಮಕ್ಕಳ ಶಿಷ್ಯತ್ವ, ಊರಿಂದ ಊರಿಗೆ ಸಂಗೀತ ಪಾಠಶಾಲೆ, ಅವರಿವರ ಆಶ್ರಯ, ತಂಬೂರಿ ತಂತಿಯಾದರೂ ಮಾರಿ

0: ಮಕ್ಕಳನ್ನು ಸಲಹುವ ಸಂಕಲ್ಪ.
1: ಜ್ಞಾನ ಯೋಗಿ ಗುರುವೇ ದೀನ ಕಲ್ಪ ತರುವೇ.
0: ಕೊನೆಗೆ ದಕ್ಕಿದ ನೆರವು ಗದಗಿನಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮ. ಜೀವಿತದ ಕೊನೆಯವರೆಗೂ ಸಂಗೀತ ಧಾರೆ ಮೆರೆದ ಯೋಗಿ. ಇಂದಿಗೂ ಆಶ್ರಮ ಬಡ ಮಕ್ಕಳ ಅಂಧರ ಪಾಲಿನ ನಾದ ಮಂದಿರ. ಖಾದಿ ಬಟ್ಟೆ ಧರಿಸಿ ಸರಳ ಜೀವನ ಮೆರೆದ ಸಾಧಕ ಸಂಗೀತದ ಶಿಖರ ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿ.
1: ಗರ್ಜೆ ಬದುರ
2: ಘನ ಪರಂಪರೆ ನಾಡಿನ ಹೆಮ್ಮೆ.

0: ಸಿರಿಗನ್ನಡಂ ಗೆಲ್ಗೆ
1: ಸಿರಿಗನ್ನಡಂ ಗೆಲ್ಗೆ ಕೇಳಿದಿರಿ. ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:20. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಿಲಯ ಕಲಾವಿದರಿಂದ ವಾದ್ಯವೃಂದ ಆಲಿಸೋಣ. ಮೊದಲಿಗೆ ಪಟ್ಟಮಿದೈ ಕೃಷ್ಣ ಅಯ್ಯರ್ ಅವರ ರಚನೆ, ರಾಗ ದ್ವಿಜಾವಂತಿ ವರ್ಣದ ವರ್ಣ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯ ಕಲಾವಿದರಿಂದ ವಾದ್ಯವೃಂದ ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಇದೀಗ ಆದಿತಾಳ ರಾಗ ಮನೋಹರಿ, ರಚನೆ ಬಳ್ಳಾರಿ ಎಂ ವೆಂಕಟೇಶಾಚಾರ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಾಮೂರ್ತಿಯವರ ಹಾಡುಗಾರಿಕೆ ಆಲಿಸುವಿರಿ. 10:00 ತತ್ವಸಂಚಾರ, ಶಂಕರೇಗೌಡ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 3:30:10 ಕೇಳಿ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್ ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ.

0: और अब इसी के साथ हमारा आज का प्रसारण यहीं पर समाप्त होता है, तो अपने मित्र अजीत
1: और विमलेश को उमंग कार्यक्रम की तकनीकी टीम के साथ आज्ञा दीजिए।
0: नमस्कार।
2: उमंग उमंग उमंग उमंग।
3: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಇಂದು ಸಂಜೆ 6:50 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಶೇಷ ಸಂದರ್ಶನ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಈ ಕುರಿತು ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದಿರಿ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಶೇಷ ಸಂದರ್ಶನ.
4: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ.
5: ಇವಾಗ ಸೈರಿಸ್ ಎ

0: ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಮ್ದು, ಅದು ಸ್ಪೈರಲ್ ಗ್ಯಾಲಕ್ಸಿ.
1: ಅವಳು ವಯಸ್ಸಿಗೆ ಮೀರ ಬುಕ್ಸ್ ನ ಅವಳು ಓದ್ತಾಳೆ. ಮಕ್ಕಳಿಗೆ ಓದೋ ಅಭ್ಯಾಸ ಇದ್ರೆ ಸರ್ ಜ್ಞಾನ ಹಂಗೆ ಬರುತ್ತೆ.
2: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕ್ಕೆ ಕಾರ್ಯಕ್ರಮ ಮಕ್ಕಳ ಮಂಟಪ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 4:05.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ? ಆರ್‌ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
6: ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿದ್ದಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದ ಶಿಷ್ಯರು.
7: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ, ಎಲ್ಲಾದರೂ ಟ್ರಿಪ್ ಹೋಗೋಣವಾ?
8: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗೆ ಹೋಗೋಣ?
9: ಯಾವ್ದಾದ್ರೂ ನದಿವನ ಇರೋ ಜಾಗಕ್ಕೆ ಹೋಗೋಣವಾ?
8: ನಾನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದು ಸರ್ಪ್ರೈಸ್ ಓದ್ಮೇಲೇನೆ ಗೊತ್ತಾಗೋದು.
10: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಡ್ಬಿಡ್ಬೇಕು ಆಯ್ತಾ?
11: ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ.
7: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
8: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
9: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು ಸುಂದರವಾಗಿದೆ.
8: ಇಲ್ಲಿ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
10: ಕಿತ್ತಳೆ, ದ್ರಾಕ್ಷಿ, ತೆಂಗು, ಬಾಳೆ.
11: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
7: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದು ಕತ್ತಲ ಅನುಭವನೆ ಆಗ್ತಾ ಇದೆ ಅಲ್ವಾ?
8: ಹೂ, ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
9: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ ನೋಡಿ.
8: ಈ ಭೂತಾಯಿ ವರ್ಣನೆ ಇರೋ ನಮ್ಮ HR ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಮಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು. ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
3: ಹ್ಞೂ, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನು ಕೆಡಿಸಿಬಿಡುತ್ತೆ.
4: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
3: ಓ, ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
0: ಹಾ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
1: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ನ ನೋಡಿ ನೋಡಿ ಸಾಕಾಗಿದೆ.
2: ಹ್ಮ್, ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
3: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
4: ನೀರ್ ಮಲಿನ ಆಗೋಕೆ ನಮ್ಮ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
3: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
0: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
1: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿರುವುದು, ಇವೆಲ್ಲ ಮಾಡಬೇಕು.
2: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
3: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡು ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
4: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂಥ ಸರಳ ಮತ್ತು ಪ್ರಮುಖ ವಿಧಾನಗಳನ್ನು ನಾ ಹೇಳ್ತೀನಿ, ಕೇಳಿ. ಮೊದಲನೆಯದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನು ಸದಾ ಬಿಡಬಾರ್ದು. ಮತ್ತು ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನು ತಕ್ಷಣ ರಿಪೇರಿ ಮಾಡೋದು.
3: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
0: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
2: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
3: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
4: ಹಾಗೆ ನೀರನ್ನು ಮರುಬಳಕೆ ಮಾಡಬಹುದು, ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವಾ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
3: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್ ಆರ್ ಲೀಲಾವತಿ ಮೇಡಮ್ ಅವ್ರ ರಚನೆ ಅಲ್ವಾ? ತುಂಬ ಚೆನ್ನಾಗಿದೆ. ಎಷ್ಟೋ ನದಿಗಳ ಹೆಸರಿದೆ ಇದರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ, ಆ ಶಬ್ದಗಳನ್ನು ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನು ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನು ಬೇರೆ ಬೇರೆ ರೂಪದಲ್ಲೂ, ಅಂದರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ದಲು ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ, ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ಟರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿ ಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನ್ಯಾರು ಗೊತ್ತಾ, ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
2: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
6: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

0: ಪ್ರಕೃತಿ ಮಾತೆಯ ಮುಖ್ಯ ಭಾಗವಾಗಿರುವ ಕಾಡನ್ನು ನಾವೆಲ್ಲರೂ ಕಾಪಾಡಲೇಬೇಕು.
1: ಕಾಡಿನಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ನಮ್ಮ ಬಾಳು.
2: ಭಾಗವಹಿಸಿದವರು ಶ್ರೀಮತಿ ರಾಧಿಕಾ ಶ್ರೀಪತಿ ಭಟ್, ಸುಜಾತಾ ಜಯಕುಮಾರ್, ಚಂದ್ರಿಕಾ ರಾಮಚಂದ್ರ, ಸೌಮ್ಯ ಶ್ರೀಧರ್, ಸಂಧ್ಯಾ ಜಯಸಿಂಹ, ಜಯಲಕ್ಷ್ಮಿ ನಾಗಭೂಷಣ್, ಶಕುಂತಲಾ ಸದಾನಂದ್, ಪುಷ್ಪಾ ಕಿಶೋರ್, ಸವಿತಾ ರಾಜೇಶ್, ಅಶ್ವಿನಿ ಭಾಸ್ಕರ್, ಪದ್ಮಾ ರವಿಶಂಕರ್, ಚೈತ್ರಾ ಮಹೇಶ್ ಹಾಗೂ ಯಮುನಾ ನಾಗೇಂದ್ರ. ಕೀಬೋರ್ಡ್ ಸಹಕಾರದಲ್ಲಿ ಚಿರಂಜೀವಿ ತ್ರಿಜಲ್ ಕೆಆರ್. ರಚನೆ ಮತ್ತು ಪ್ರಸ್ತುತಿ ಶಾರದಾ ಕಲಾಕೇಂದ್ರದ ನಿರ್ದೇಶಕಿ ವಿದುಷಿ ರೇಖಾ ವೆಂಕಟೇಶ್.
3: ಇದುವರೆಗೂ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮೆಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಈಗ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಅಯನೂ ಬೇಕು, ವಿಟಮಿನ್ B12 ಬೇಕು, ಫೋಲಿಕ್ ಆಸಿಡ್ ಕೂಡ ಬೇಕು. ಅವು ಮೂರು ಕೂಡ ಕರೆಕ್ಟ್ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ.
0: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು FM 100.6, ಸಮಯ ಸರಿಯಾಗಿ 4:30:05. ವೃತ್ತಿ ಮಾರ್ಗದರ್ಶನ, ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು, ಈ ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ.
2: ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಈ ಕ್ಷೇತ್ರದಲ್ಲಿನ ಅಧ್ಯಯನಾವಕಾಶಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಮೈಸೂರಿನವರೇ ಆದ ಕನ್ಸರ್ವೇಷನ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರಿದ್ದಾರೆ. 4 ದಶಕಕ್ಕೂ ಹೆಚ್ಚಿನ ಅನುಭವ ಮತ್ತು ಪರಿಣಿತಿ ಇವರಿಗೆ ಈ ಕ್ಷೇತ್ರದಲ್ಲಿ. ನಮ್ಮ ದೇಶದ ಹೆಸರಾಂತ ಕೆಲವು ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಯ ಕಾರ್ಯದಲ್ಲಿ ಕೂಡ ಇವರ ಪಾತ್ರ ಇದೆ. ಬನ್ನಿ, ಕನ್ಸರ್ವೇಷನ್ ಆರ್ಕಿಟೆಕ್ಚರ್ ಈ ಕ್ಷೇತ್ರದಲ್ಲಿನ ಅಧ್ಯಯನಾವಕಾಶಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ. ಥ್ಯಾಂಕ್ ಯು ಸರಸ್ವತಿ.
2: ಸರ್, ಮೊದಲಿಗೆ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಆರ್ಕಿಟೆಕ್ಚರಲ್ ಕನ್ಸರ್ವೇಷನ್ ಅಂದ್ರೆ ಏನು, ಈ ಕ್ಷೇತ್ರದ ವಿಶೇಷತೆಯನ್ನ ತಿಳಿಸ್ತೀರಾ?
3: ಈ ಒಂದು RCC ಪೀರಿಯಡ್ ಇಂದ ಹಿಂಬಾಗದನ್ನ ಪಾರಂಪರಿಕ ಕಟ್ಟಡ ಅಂತ ಕರೀಬಹುದು. ಪಾರಂಪರಿಕ ಕಟ್ಟಡ ಸಿಂಪಲ್ ಬಿಲ್ಡಿಂಗು ಇರ್ಬೋದು, ಅರಮನೆನೂ ಇರ್ಬೋದು, ದೇವಸ್ಥಾನ ಇರ್ಬೋದು, ಕೋಟೆ ಇರ್ಬೋದು, ಇನ್ನೊಂದು ಇರ್ಬೋದು. ಈಗ ಹಳೆ ಪದ್ಧತಿಯಲ್ಲಿ ಕಟ್ಟಿರುವ ಕಟ್ಟಡಗಳನ್ನ ಪಾರಂಪರಿಕ ಕಟ್ಟಡ ಅಂತ ಕರೆಯೋದು ಸೂಕ್ತ. ಇದು ಹಳ್ಳಿ ಮನೆಗಳಿರ್ಬೋದು, ದೊರೆಗಳ ಮನೆ ಇರ್ಬೋದು. ಇದರದ್ದು ವಿಶೇಷ ಏನು ಅಂದ್ರೆ, ಈಗ ಹಳೆ ಕಟ್ಟಡಗಳಿಗೆ ನಾರ್ಮಲ್ ಆಗಿ ಮಣ್ಣು, ಸುಣ್ಣ, ಕಲ್ಲು, ಇಟ್ಟಿಗೆ, ಹಂಚು, ಮರ ಇವುಗಳು ಇದರ ಉಪಯೋಗ ಇರ್ತದೆ. ಇದರಲ್ಲಿ ಸಾಮಾನ್ಯವಾಗಿ ತಾರಸಿ ಈ ತರ ಇರುತ್ತೆ, ಗೋಡೆ ಈ ತರ ಇರುತ್ತೆ, ಬಹಳ ಈಸಿ, ಅದನ್ನ ಎಲ್ಲೋದು ಯಾರಿಗಾರು ಗೊತ್ತಿರುತ್ತೆ. ಹೊಸ ಕಟ್ಟಡಗಳಲ್ಲಿ 99% RCC ಇರುತ್ತೆ, ಸಿಮೆಂಟ್ ಕಾಲಮ್ ಇರುತ್ತೆ. ಅದು ಒಂದು ಈಸಿ ಮೆಥಡ್ ಅವರನ್ನ ಡಿಫೈನ್ ಮಾಡೋದು. ಸೊ ಈ RCC ಕಟ್ಟಡಗಳನ್ನ, ಹೊಸ ಕಟ್ಟಡಗಳನ್ನ ಫಸ್ಟ್ ತಗೋಣ. ಅದನ್ನ ಪಾರಂಪರಿಕ ಕಟ್ಟಡ ಅಲ್ವೇ ಅಂತ ಕೇಳಬಹುದು. ಖಂಡಿತ ಅದು ಪಾರಂಪರಿಕ, ಇವತ್ತಲ್ಲ ನಾಳೆ ಅದು ಆಗುತ್ತೆ. ಈಗ ಎರಡು ಡಿವಿಷನ್ ಮಾಡೋಣ. ಒಂದು, ದೇಶಕ್ಕಾಗ್ಲಿ ನಮ್ಮ ಜಾಗಕ್ಕಾಗ್ಲಿ ಮಹತ್ವವಾಗಿರುವಂತ ಕಟ್ಟಡನ ಒಂದು, ಇನ್ನೊಂದು ನಮ್ಮನೆಗೆ ನಮಗೆ ಬೇಕಾಗಿರೋ ಮಹತ್ವ ಇರೋದು ಇನ್ನೊಂದು. ಸೊ ಇನ್ನೊಬ್ಬ ನಿಮ್ಮ ಇದನ್ನ ಹಿಸ್ಟಾರಿಕಲ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸೊ ಈಗ ಕೆಲ ಮೈಸೂರು ಪ್ಯಾಲೇಸ್ ಇನ್ನ ಹಿಸ್ಟಾರಿಕಲ್ ಅನ್ಬಹುದು. ಈಗ ನಮ್ಮನೆ ಒಂದಿದೆ ಇಲ್ಲಿ KT ಸ್ಟ್ರೀಟ್ ಅಲ್ಲೋ, ಅದು ನಮಗೆ ಅದು ಹಿಸ್ಟಾರಿಕಲ್. ಅದನ್ನ ದೇಶ ಅದನ್ನ ಆಗ್ಲಿ ಜನ ಅದನ್ನ ಹಿಸ್ಟಾರಿಕಲ್ ಕರಿಬಹುದು, ಕರೀದೇ ಇರ್ಬೋದು. ಹಾಗಾಗಿ ಈ ವರ್ಡ್ ಪ್ರಾಬಬ್ಲಿ ಸೂಕ್ತ ಅಲ್ಲ. ಸೊ ಬೆಸ್ಟ್ ಈಸಿ ಮೆಥಡ್ ಅಂದ್ರೆ ಪಾರಂಪರಿಕ ಕಟ್ಟಡಗಳು ಅಂದ್ರೆ RCC ಮತ್ತು ಸಿಮೆಂಟ್ ಜಮಾನಿಂದ ಹಿಂದಿರೋದು ಅಂತ ಹೇಳ್ಬೋದು. ಒಂದು ಈಸಿ ಡೆಫಿನೇಷನ್. ಯಾಕೆ ಅದನ್ನ ಹೇಳಿದೆ ಅಂದ್ರೆ, ಇದು ವಿಶೇಷ ಕೇಳಿದ್ರಿ ನೀವು. ಈ ಮುಂದಿನ ತಗೋಣ, ಈ ಸಿಮೆಂಟ್ RCC ರಿಪೇರಿಗಳು ಮಾಡೋದಕ್ಕೆ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ತರಬೇತಿ ಇದೆ, ಅದಕ್ಕೆ IAS ಕೋಡ್ಗಳಿವೆ, ಅದಕ್ಕೆ ಅನುಭವ ಇದೆ, ನಮ್ಮ ಜನಗಳಿಗೆ ಏನ್ ಮಾಡಬೇಕು ಅನ್ನೋದ್ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ, ಮಟೀರಿಯಲ್ ಇದೆ, ಫೋನ್ ಮಾಡಿದ್ರೆ ಬರುವಂತಹ ಮಟೀರಿಯಲ್ಗಳಿದೆ, ಫೋನ್ ಮಾಡಿದ್ರೆ ಬರುವಂತಹ ಜನಗಳಿದ್ದಾರೆ. ಹಳೆ ಕಟ್ಟಡ, ಪಾರಂಪರಿಕ ಕಟ್ಟಡಗಳಿಗೆ ಸಣ್ಣ ಸಣ್ಣದ ಗಾಯ ಆಗಲಿ ಮಣ್ಣಿನ ಗೋಡೆ ಕಟ್ಟೋದಕ್ಕೆ ಫಸ್ಟ್ ಆಫ್ ಆಲ್ IAS ಕೋಡ್ಗಳಲ್ಲಿ ಕ್ಲಿಯರ್ ಆಗಿರಲ್ಲ, ಎಲ್ಲೋ ಹುಡುಕಿ ಹುಡುಕಿ ಹುಡುಕಿ ನೋಡಬೇಕು. ಫಾರ್ ವಾಟ್ ಎವರ್ ರೀಸನ್, ನಮ್ಮ ಎಜುಕೇಶನ್ ಪೀರಿಯಡ್ ಯಾವಲೋ ಒಂದು ಟೈಮಲ್ಲಿ ನಮ್ಮ ಇಂಜಿನಿಯರಿಂಗ್ ಹಾಗೂ ಆರ್ಕಿಟೆಕ್ಚರ್ ಸೇರಿ ಹಳೆ ಕಟ್ಟಡಗಳಿಗೆ ಪ್ರಾಧಾನ್ಯ ಇಲ್ಲ. ಸೊ ಹಾಗಾಗಿ, ಬಟ್ ಇನ್ನೊಂದು ಸಿಂಪಲ್ ಇದು ಹೇಳ್ತೀನಿ, ನಮ್ಮ ದೇಶದಲ್ಲಿ ಅಕಾರ್ಡಿಂಗ್ ಟು ಸ್ಟಾಟಿಸ್ಟಿಕ್ಸ್ 80% ಆದ ಕಟ್ಟಡಗಳು ನಾನ್ ಸಿಮೆಂಟ್ ಏರಿಯಲ್ ಬರುತ್ತೆ. ಹಾಗಾದ್ರೆ 80% ಬಿಲ್ಡಿಂಗ್ ನೋಡ್ಕೊಳ್ಳೋರು ಯಾರು? ಆ ಬಿಲ್ಡಿಂಗ್ ಹಳ್ಳಿಲಿ ಇರ್ಬೋದು, ಮನೆಯಲ್ಲಿರ್ಬೋದು, ಸಿಟಿಲಿ ಇರ್ಬೋದು, ಇನ್ನೊಂದ್ ಕಡೆ ಇರ್ಬೋದು, ದೇವಸ್ಥಾನ ಇರ್ಬೋದು. ಅದನ್ನ ಹೇಳಿದಾಗ ಅದನ್ನ ಉಳಿಸ್ಕೊಳ್ಳಕ್ಕೆ ನಮ್ಮಲ್ಲಿ ಈ IAS ಕೋಡ್ಗಳು, RCC ಕೋಡ್ಗಳು ವರ್ಕ್ ಆಗತ್ತೆ? ಆಗಲ್ಲ. ಸಿಮೆಂಟ್ ಕೋಡ್ಗಳು ವರ್ಕ್ ಆಗತ್ತೆ? ಆಗಲ್ಲ. ಸೊ ಹಾಗಾಗಿ ವಿಶಿಷ್ಟತೆ ಏನು ಅಂದ್ರೆ, ಅದರದ್ದೇ ಒಂದು ಮೆಥಡ್ ಇದೆ, ಅದನ್ನ ರಿಪೇರಿ ಮಾಡಕ್ ಅದೇ ತರ ಮಾಡ್ಬೇಕೇ ಹೊರತು ಅದನ್ನ ಬೇರೆ ತರ ಮೆಥಡ್ ಅಲ್ಲಿ ಮಾಡರ್ನ್ ಟೆಕ್ನಿಕಲ್ ಮಾಡಕ್ ಹೋದ್ರೆ ಅದು ಒಪ್ಕೊಳ್ಳಲ್ಲ. ಸಣ್ಣದ ಹಳೆ ಒಂದು ಗಾದೆ ಇದೆ, ಸುಣ್ಣದ ಗಾರೆ ಸುಣ್ಣದ ಗಾರೆ ಕಚ್ಚಲ್ಲ ಅಂತ. ಸೊ ಹಾಗಾಗಿ ಈವನ್ ಸಿಮೆಂಟ್ ಗಾರೆ ಅಂತೂ ಕಚ್ಚದೇ ಇಲ್ಲ, ಇದೆಲ್ಲ ಹಳ್ಳಿಯವ್ರಿಗೆ ಗೊತ್ತು, ಟ್ರೈ ಮಾಡಿ ಮಾಡಿ ಬಿಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದನ್ನ ಸೆಪರೇಟ್ ಆಗಿ ಎಜುಕೇಶನ್ ಮಾಡಿ ಟ್ರೈನಿಂಗ್ ಮಾಡಬೇಕು ಅಂತ ಸಮ್ವೇರ್ ಅರೌಂಡ್ 1950-60-70 ಯುರೋಪ್ ಅಲ್ಲಿ ಅಧ್ಯಯನಗಳು ಶುರು ಮಾಡಿದ್ರು.
2: ಕನ್ಸರ್ವೇಶನ್
3: ಅಲ್ಲಿ ತನಕ ಪರ್ಟಿಕ್ಯುಲರ್ ಆಗಿ ಈ ಫೀಲ್ಡ್ ಇರಲಿಲ್ಲ. ಅದನ್ನ ನಾವು ಇಂಜಿನಿಯರ್ಗಳೇ ಆರ್ಕಿಟೆಕ್ಟ್ಗಳೇ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಕಲ್ತ್ಕೊಂಡು ಟ್ರಯಲ್ ಅಂಡ್ ಏರರ್ ಏನೋ ಮಾಡ್ತಾ ಇದ್ರು.
2: ಅಂದ್ರೆ ಈಗ ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್ ಅಂತೆಲ್ಲ ನಾವು ಕೇಳಿರ್ತೀವಿ, ಇದು ಮೇನ್ ಸ್ಟ್ರೀಮ್ ಆರ್ಕಿಟೆಕ್ಚರ್. ಸೊ ಇದಲ್ದೇನೆ ಕನ್ಸರ್ವೇಶನ್ ಆರ್ಕಿಟೆಕ್ಚರ್ ಅನ್ನೋಂಥದ್ದು ಯುರೋಪ್ ದೇಶಗಳಲ್ಲಿ ಮೊದಲು ಅಧ್ಯಯನ ಶುರುವಾಯ್ತು ಅಂತ ಹೇಳ್ತಾ ಇದ್ದೀರಾ,
3: ಪರ್ಟಿಕ್ಯುಲರ್ಲಿ ಇಂಗ್ಲೆಂಡ್ ಅಲ್ಲಿ.
2: ಸರ್, ನೀವು ಈ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ?
3: ನಾನು ಹಿಂದೆ ಇನ್ನೊಂದು ಮಾಸ್ಟರ್ ಡಿಗ್ರಿನೂ ಮಾಡಿದ್ದೆ ಡೆಲ್ಲಿ ಸ್ಕೂಲ್ ಆಫ್ ಪ್ಲಾನಿಂಗ್ ಆರ್ಕಿಟೆಕ್ಚರ್ ಅಲ್ಲಿ. ಸೊ ಒಂದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾನು ಆಕ್ಸಿಡೆಂಟ್ ಅಲ್ಲಿ ಬಂದೆ. ಅದು ಈ ತರ ಏನೋ, ನಾನು ಹಾಸನದಲ್ಲಿ ಒಂದ್ಸತಿ ಲೆಕ್ಚರ್ ಆಗಿದ್ದೆ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆಗ ಒಂದ್ಸತಿ ಇಲ್ಲಿ ನೋಟಿಸ್ ಬೋರ್ಡ್ ಇತ್ತು ಅಂತ ನನ್ನ
2: ಸ್ಟೂಡೆಂಟ್. ನೀವು ಮೇನ್ ಸ್ಟ್ರೀಮ್ ಆರ್ಕಿಟೆಕ್ಚರ್ನೇ ಮಾಡಿದ್ದ ಸರ್?
3: ನಾನು ಆರ್ಕಿಟೆಕ್ಚರ್ ಓದ್ದೆ, ಇಂಜಿನಿಯರಿಂಗ್ ಮಾಡಿದ್ದೀನಿ, ಹಾಗೂ ಮಾಸ್ಟರ್ಸ್ ಇನ್ ಹೌಸಿಂಗ್ ಅಂತ ಮಾಡಿದ್ದೀನಿ ಡೆಲ್ಲಿ ಸ್ಕೂಲ್ ಆಫ್ ಪ್ಲಾನಿಂಗ್ ಆರ್ಕಿಟೆಕ್ಚರ್ ಅಲ್ಲಿ. ಸೊ ನಾನು ಹುಡುಕ್ತಾ ಇದ್ದೆ ಯಾವ್ದ್ರಲ್ಲೂ, ನಮ್ಮಪ್ಪ ಯಾವ್ದು ಹೇಳೋರು, ಇವನು ಯಾವ್ದ್ರಲ್ಲೂ ಇವನು ಒಂದ್ರಲ್ಲಿಲ್ಲ, ಎಲ್ಲಾದ್ರೂ ಕೈ ಹಾಕೊಂಡು ಕೂತಿರ್ತಾನೆ ಅನ್ನೋ ಹಾಗೆ. ಲೆಕ್ಚರ್ ಆಗಿದ್ದೆ, ಏನೇನು ಲ್ಯಾಬೊರೇಟರಿ ಟೆಸ್ಟ್ಗಳು ಮಾಡುವೆ, ಏನೇನು ಮಾಡುವೆ, ಬಟ್ ಯಾವ್ದ್ರಲ್ಲೂ ಒಂದು ಸಂತೋಷ ಕಂಡಿರಲಿಲ್ಲ. ಕನ್ಸ್ಟ್ರಕ್ಷನ್ ಕಂಪ್ನಿಲೂ ಹೋಗಿದ್ದೆ, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿ ನೋಡಿದೆ, ಯಾಕೋ ಅಲ್ಲಿ ಮನಸ್ಸು ಬರಲೇ ಬಿಟ್ಟು ಬಂದೆ. ಸೊ ಇಲ್ಲಿ ಒಂದ್ಸತಿ ಇಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಬಂದಾಗ, ಡೆಲ್ಲಿಲಿ ಇದ್ರ ಬಗ್ಗೆ ಬ್ರಿಟಿಷ್ ಕೌನ್ಸಿಲ್ ಸ್ಕಾಲರ್ಶಿಪ್ ಬಂದಾಗ, ನಾನು ಸ್ಟೂಡೆಂಟ್ ಒಬ್ಬ ಸರ್ ಅಪ್ಲೈ ಮಾಡಿ ಅಂದ. ಸೊ ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆಯ್ತು ಬ್ರಿಟಿಷ್ ಕೌನ್ಸಿಲ್ ಸ್ಕಾಲರ್ಶಿಪ್ಗೆ. ಸೊ ಅಲ್ಲಿ ಹೋದ್ಮೇಲೆ ಆಗ್ಲೂ ಸ್ವಲ್ಪ ಡೌಟ್ಗಳಿತ್ತು.
2: ಇದು ಯಾವ ವರ್ಷದಲ್ಲಿ?
3: ಇದು 1989 ಅಲ್ಲಿ. ಇದು ಇಂಗ್ಲೆಂಡ್ ಹೋದಾಗ ಇದನ್ನ ನಮ್ ದೇಶಕ್ಕೆ ಏನಾದ್ರು ಪ್ರಯೋಜನ ಇದೆಯಾ ಅನ್ನೋ ಆನ್ಸರ್ ನನ್ನ ಹತ್ರ ಇರಲಿಲ್ಲ. ಸ್ಕಾಲರ್ಶಿಪ್ ಸಿಕ್ಕಿದೆ, ಹೋಗೋಣ ಆಮೇಲೆ ನೋಡೋಣ ಅಂತ. ಬಹಳ ಚಾಲೆಂಜಿಂಗ್ ಇದೆ, ಬ್ಯೂಟಿಫುಲ್ ಆಗಿದೆ, ಎಲ್ಲ ಅರ್ಥ ಆಯ್ತು. ಬ್ಯಾಕ್ ಗ್ರೌಂಡ್ ಇತ್ತು, ಎಜುಕೇಶನ್ ಇತ್ತು, ಮತ್ತೊಂದಿತ್ತು. ಸೊ ಐ ವಾಸ್ ಏಬಲ್ ಟು ಅಪ್ರಿಷಿಯೇಟ್ ಇಲ್ಲಿ ಏನೋ ವಿಶಿಷ್ಟ ಇದೆ ಅಂತ. ಬರ್ತಾ ಬರ್ತಾ ರಿಯಲೈಸ್ ಇಲ್ಲೇ ನನಗೆ ಸರಿ ಇದೆ ಅಂತ. ಯಾಕೆಂದ್ರೆ ನನ್ನ ಎಲ್ಲ ಹಳೆಯ ಅನುಭವಗಳು ಎಲ್ಲದೂ ಅಲ್ಲಿ ಕೂತ್ಕೊಂತು. ಕಾಮನ್ ಸೆನ್ಸ್, ಟೌನ್ ಪ್ಲಾನಿಂಗ್, ಇಂಜಿನಿಯರಿಂಗ್, ಆರ್ಕಿಟೆಕ್ಟ್ ಎಲ್ಲ ಕೂರ್ತಾಕ್ ಬಂತು. ಹಾಗೂ ನನಗೆ ಜನಗಳಿಷ್ಟ, ಹಾಗೂ ನನಗೆ ಕಲ್ಚರ್ ಇಷ್ಟ. ಸೊ ಇದೆಲ್ಲ ಕೂತ್ಕೊಂಡಾಗ ವಾಪಸ್ ಬಂದ್ಮೇಲೆ ಆಗ್ಲೂ ಇದ್ರ ಬಗ್ಗೆ ಏನು ಗ್ಯಾರಂಟಿ ಇರಲಿಲ್ಲ. ಆಗ 90 ವಾಪಸ್ ಬಂದ ನಾನು, ಆ ಫೀಲ್ಡ್ ನಮ್ಮ ದೇಶದಲ್ಲಿ ಮೇನ್ ಸ್ಟ್ರೀಮ್ ಅಲ್ಲಿ ಇರಲಿಲ್ಲ. ಅಲ್ಲೊಂದು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಅವರ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ನೋಡ್ಕೊಳ್ಳೋರು, ಸ್ಟೇಟ್ ಗೌರ್ಮೆಂಟ್ ನವರು ಅವ್ರು ನೋಡ್ಕೊಳ್ಳೋರು, ಇನ್ನೊಂದು ಟೆಂಪಲ್ ಕಮಿಟಿ ಆ ಥರದವರು, ಮುಜರಾಯಿ ಕಮಿಟಿ, ವಾಫ್ ಬೋರ್ಡ್ ನೋಡು ಅವ್ರು ನೋಡ್ಕೊಳ್ಳೋರು. ಬಟ್ ಇಟ್ ವಾಸ್ ಲೈಕ್ ಪ್ರಾಬ್ಲಿ 0.111% ಆಫ್ ದ ಹೋಲ್ ನ್ಯಾಷನಲ್ ಪಾರಂಪರಿಕ ಕಟ್ಟಡಗಳು.
2: ಎಲ್ರಿಗೂ ತಿಳುವಳಿಕೆ ಇರಲಿಲ್ಲ ಇದ್ರ ಬಗ್ಗೆ, ಮತ್ತೆ ಸ್ಟೂಡೆಂಟ್ಸ್ ಗಂತೂ ಈ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ.
3: ಇರಲಿಲ್ಲ, ಇಂಡಿಯಾಲಾಗಿ ಇರಲೇ ಇಲ್ಲ. 1990 ನಾವು ವಾಪಸ್ ಬಂದಾಗ ಇಂಡಿಯಾಲೇ ಒಂದೇ ಒಂದು ಕೋರ್ಸ್ ಇರಲಿಲ್ಲ. ಸೊ ಹಾಗಾಗಿ ಆರ್ಕಿಟೆಕ್ಚರ್ ಓದಿರೋರು ಮಾಡೋರು, ಇಂಜಿನಿಯರಿಂಗ್ ಮಾಡಿರೋರು ಮಾಡೋರು, ಹಳೆ ಬಿಲ್ಡಿಂಗ್ಗಳನ್ನ ಯಾರು ಬಂದು ನೋಡಿ ನಮ್ಮ ಕಟ್ಟಡ ಇದೆ, ದೇವಸ್ಥಾನ ಇದೆ, ರಿಪೇರಿ ಮಾಡ್ಕೊಡಿ ಅಂದ್ರೆ ಇಲ್ಲ ಅನ್ನಕ್ಕಾಗಲ್ಲ ಮಾಡೋರು. ನಮ್ಗೆ ಹೇಗಿದ್ರು ನಾವು ಇಂಜಿನಿಯರು, ಗೋಡೆ ಗೋಡೆನೆ ಅಂತ ಮಾಡೋರು. ಬಟ್ ಈ ಸಿದ್ಧಾಂತಗಳು ಹಾಗೂ ಟೆಕ್ನಿಕ್ಗಳ ಬಗ್ಗೆ ಅವರು ಅಧ್ಯಯನ ಮಾಡಿಲ್ದೇ ಇರೋದ್ರಿಂದ ತುಂಬಾ ತಪ್ಪುಗಳಾಯ್ತು. ಆ ತಪ್ಪುಗಳು ಹೇಗೆ ಅಂದ್ರೆ, ಇಂಗ್ಲಿಷಲ್ಲಿ ಹೇಳಬೇಕು ಅಂದ್ರೆ ಇರ್ರಿವರ್ಸಿಬಲ್. ಒಂದ್ಸತಿ ಕೈ ಹಾಕೋದು, ತಪ್ಪು ಕೈ ಹಾಕದ ಮೇಲೆ ಅದನ್ನು ವಾಪಸ್ ಮಾಡಕ್ ಆಗೋದಿಲ್ಲ. ಈ ತಪ್ಪುಗಳು ನಮ್ದಲ್ಲ, ದೇಶದ ಆಲ್ ಓವರ್ ದ ವರ್ಲ್ಡ್ ಆಗಿದೆ, ಇಂಗ್ಲೆಂಡ್ ಅಲ್ಲೂ ಆಗಿದೆ. ಅದನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ, ಪುಸ್ತಕಗಳಿದೆ. ನಾವು ಈ ರೀತಿಲಿ ಇದನ್ನ ರಿಪೇರಿ ಮಾಡಿದ್ವಿ, ಇದು ತಪ್ಪಾಯ್ತು, ಇದ್ ಹಿಂಗ್ ಮಾಡಬಾರ್ದು ಅಂತ. ಅದು ಗ್ರೇಟ್ನೆಸ್, ತಪ್ಪು ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಸೊ ಡಾಕ್ಯುಮೆಂಟ್ ಮಾಡಿ, ಅದು ಸೈನ್ಸ್. ಅದು ನಾವು ಮಾಡಿದ ತಪ್ಪು ಅನ್ನೋದನ್ನ ಡಾಕ್ಯುಮೆಂಟ್ ಮಾಡಿ 4 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದು ಮಹಾ ದೊಡ್ಡ ಸೈನ್ಸ್. ಸೊ ನಾನು ಬಂದ್ಮೇಲೆ ನಿಧಾನವಾಗಿ, ನಾನು ಬಂದ ಪ್ರಾಬ್ಲಿ ನಾನೇ ಫಸ್ಟ್ ಇಂಡಿಯಾಲಿ ಫುಲ್ ಡೀಪ್ ಕೈ ಹಾಕಿದವನು. ಅಲ್ಲಿ ತನಕ ಇಂಟ್ಯಾಕ್ ಅಂತೆಲ್ಲ ಶುರುವಾಗಿತ್ತು. ಅವ್ರೇನಿದ್ರು ಅದನ್ನ ಅವೇರ್ನೆಸ್, ಜನಗಳಿಗೆ ತಿಳುವಳಿಕೆ ಕೊಡೋದು. ಅದು ಹೆಚ್ಚು ಕಡಿಮೆ ಅವರು IAS ಆಫೀಸರ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋರು, ಸ್ವಲ್ಪ ಟಾಪ್ ಡೌನ್ ಅಪ್ರೋಚ್ ಅಂತಾರೆ. ಅವ್ರ IAS ಆಫೀಸರ್ಗಳಿಗೆ ತಿಳುವಳಿಕೆ ಕೊಡೋದು, ಅವ್ರ ಲೆಕ್ಕ ಲೆಕ್ಕ ಏನಿತ್ತು ಅಲ್ಲಿ ಕೊಟ್ರೆ ಕೆಳಗ್ ಬರುತ್ತೆ ಅಂತ. ಇರ್ಬೋದು ಇಲ್ಲದೆ ಇರ್ಬೋದು, ಬಟ್ ಅವರು ಡೈರೆಕ್ಟ್ ಆಗಿ ಬಿಲ್ಡಿಂಗ್ ಗಳನ್ನ ಕೈ ಹಾಕ್ತಿರ್ಲಿಲ್ಲ. ಅವ್ರು ಜನಗಳಿಗೆ ನೋಡಿ ಹಿಂಗೆ ನೋಡ್ಕೋಬೇಕು, ಬಿಲ್ಡಿಂಗ್ ಉಳಿಸ್ಕೋಬೇಕು, ಇಲ್ಲಿಂದ ಶುರು ಆಗ್ಬೇಕಲ್ಲ. ಸೊ ಅದ್ರ ಬಗ್ಗೆ ಜ್ಞಾನ ಎಲ್ಲಿ ಕೊಡೋರು ಅಂದ್ರೆ, ಇದನ್ನ ಉಳಿಸ್ಕೊಳ್ಳೋದ್ರಿಂದ ನಮ್ಗೇನ್ ಪ್ರಯೋಜನ ಅಂತ. ಪ್ರಯೋಜನದ ಬಗ್ಗೆ ಎರಡು ಮಾತು ಹೇಳ್ಬಿಡ್ಲೆ?
2: ಹೇಳಿ ಸರ್.
3: ಸೊ ಈಗ ಹಳೆ ಕಟ್ಟಡಗಳು ಯಾಕೆ ಬೇಕು, ಏನ್ ಪ್ರಯೋಜನ ಅಂತ ಒಂದ್ ಎರಡ್ ಮೂರು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ನಮ್ ದೇಶದ ಕಾಂಟೆಕ್ಸ್ ಅಲ್ಲಿ ಹೇಳ್ತೀನಿ. ಸೊ ಬೇರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬರುತ್ತೆ. ಈಗ ಮುಂಚೆನೆ ಇಲ್ಲ, ಯುರೋಪ್ ಅಲ್ಲಿ ಟೂರಿಸಂ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮ ದೇಶದಲ್ಲಿ 80% ನಾವು ಹಳೆ ಕಟ್ಟಡ ಇರೋದ್ರಿಂದ ಅದನ್ನ ಬಿಸಾಕ್ಬಿಟ್ಟು ನಾವು ಹೊಸದ್ ಕಟ್ಟಕ್ಕೆ ರೆಡಿ ಇದೀವಿ ಇಲ್ಲ. ಈಗ ಹಳ್ಳಿಲಿ ಎಲ್ಲಾರ ಮನೇಲಿ ಹಳ್ಳಿ ಮಣ್ಣಿನ ಮನೆ ಇದೆ, ಅವೆಲ್ಲ ಹೊಡೆದಾಕ್ಬಿಟ್ಟು ಕಾಂಕ್ರೀಟ್, ಅವ್ರಿಗೆ ಇಷ್ಟ ಇರ್ಬೋದು, ಸಾಧ್ಯವೇ ಇಲ್ಲ. ಹಾಗಾಗಿ ಅವರಿಗೆ ಈಗ ಅದನ್ನೇ ಇರೋದ್ರಲ್ಲಿ ಅವ್ರ ಜೀವನ ಚೆನ್ನಾಗಿ ಮಾಡೋದು, ಅದು ಕನ್ಸರ್ವೇಶನ್. ಅಲ್ಲಿ ಇರೋದ್ರಲ್ಲೇ ಒಂದ್ ಸ್ವಲ್ಪ ಸ್ಟಿಚ್ ಇನ್ ಟೈಮ್ ಮಾಡ್ಕೊಟ್ಟು ಅವ್ರು ಮಾಡ್ಕೊಡೋದು ದೊಡ್ಡ ವಿಚಾರ. ಸೊ ಇನ್ನೊಂದು, ಈಗ ಇದರಿಂದ ಹಳೆ ಕಟ್ಟಡಗಳಲ್ಲಿ ತುಂಬಾ ಡೀಪ್ ನಾಲೆಡ್ಜ್ಗಳಿರುತ್ತೆ, ಕಲ್ಚರಲ್ ನಾಲೆಡ್ಜ್ ಇರುತ್ತೆ, ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ, ಎಲ್ಲಾ ತರಾವರಿ ನಾಲೆಡ್ಜ್ ಇದೆ. ಮೂರನೇದು ನನ್ನ ಪ್ರಕಾರ, ಮೂರನೇದು ನಾಲ್ಕನೇದು ಐತಿಹಾಸಿಕ. ಸೊ ಹಾಗೆ ಹಳೆ ಕಟ್ಟಡಗಳೇ ನಮ್ಮ ದೇಶದಲ್ಲಿ ಪುನರ್ ಉಪಯೋಗ ಮಾಡೋದು ಮೇನ್ ದೊಡ್ಡ ವಿಚಾರ. ಈಗ ಅಟಾರ ಕಚೇರಿ ಇದೆ, ಈಗ ಖಾಲಿ ಇದೆ. ಅದು ನೀವು ಹೊಸದಾಗಿ ಕಟ್ಟಿದ್ರೆ ಯಾವ್ದ್ರಲ್ಲಾರು ಕಟ್ಟಿ, ನನ್ನ ಅಂದಾಜಲ್ಲಿ 100 ಕೋಟಿ ಖರ್ಚಾಗ್ಬೋದೇನೋ. ನೀವು ಆರ್ ಸಿ ಸಹ ಕಟ್ಟಿ, ಇನ್ನೊಂದೆಲ್ಲ ಕಟ್ಟಿ, 100 ಕೋಟಿ ಕಟ್ಟಿ ಉಪಯೋಗಿಸೋದು ಒಳ್ಳೇದೇ? ಇರೋ ಬಿಲ್ಡಿಂಗ್ ನ ರಿಪೇರಿ ಮಾಡಿ 1, 2, 4, 5 ಕೋಟಿ ರಿಪೇರಿ ಮಾಡಿ ಉಪಯೋಗಿಸೋದು ಒಳ್ಳೇದೇ?
2: ಅಂದ್ರೆ ನಮ್ಮ ಸಂಸ್ಕೃತಿ ಕೂಡ ಇದು ಪ್ರತಿಬಿಂಬಿಸುತ್ತೆ ಈ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್ ಗಳು ಅಂತ.
3: ಸೊ ಕನ್ಸರ್ವೇಶನ್ ಆಕ್ಚುಲಿ ನಮ್ ಬ್ಲಡ್ ಅಲ್ಲಿ ಇದೆ. ಈಗ ಸಡನ್ಲಿ ಯೂಸ್ ಅಂಡ್ ಥ್ರೋ ಜಮಾನ ಬಂದಿರೋದ್ರಿಂದ ಅದು ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಇದು ಸ್ವಲ್ಪ ಸರಿ ಇಲ್ವಾ, ಕೊಡ್ದಾಗ ಹೊಸದ್ ಕಟ್ಟೋಣ ಅಂತ ಕಟ್ಟಿ. ನಾನು ಆ ಸಿದ್ಧಾಂತದ ಬಗ್ಗೆ ಹೋಗ್ತಿಲ್ಲ. ಇರೋ ಬಿಲ್ಡಿಂಗ್ ಅಲ್ಲಿ ಅದನ್ನ ರಿಪೇರಿ ಮಾಡಿ ಉಪಯೋಗ ಸಾಧ್ಯವೇ ಇಲ್ಲವೇ, ಅದು ನಮ್ಮ ನಿಮ್ಮ ಕ್ವಶನ್. ಈಗ
2: ಇಲ್ಲಿ ನೀವು ಮಾಡಿರುವಂತಹ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನ ಅನುಭವ ನಮಗೆ ತಿಳಿಸಬಹುದಾ?
3: ನನ್ಗೆ ಹೃದಯಕ್ಕೆ ಬಹಳ ಬೇಕಾದ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ. ಒಂದು ಮಹೇಶ್ವರ್ ಅಂತ ಇದೆ, ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು, ರಿಲಿಜಿಯಸ್ ಜನಗಳು ಗೊತ್ತಿರುತ್ತೆ. ನರ್ಮದಾ ನದಿ ಪಕ್ಕದಲ್ಲಿದೆ. ಆ ಊರಿಗೆ ಆರ್ಕಿಯಾಲಜಿಸ್ಟ್ ಪ್ರಕಾರ ಮಹಾಭಾರತದಿಂದಲೂ ಹೆಸರುಗಳು ಬರುತ್ತೆ. 600th-600th century ದೇವಸ್ಥಾನಗಳು ಈಗಲೂ ಇದೆ ಅಲ್ಲಿ. ಸೊ ಇಟ್ಸ್ ಎ ವೆರಿ ಹಿಸ್ಟಾರಿಕಲ್ ಪ್ಲೇಸ್. ನನ್ಗೆ ಯಾವ್ದೋ ನನ್ನ ಅದೃಷ್ಟಕ್ಕೆ ಕರೆದಿದ್ರು. ಅದ್ರಲ್ಲಿ ಏನು ಅಂದ್ರೆ, ಈಗ ನಮಗ್ ಕಣ್ಣು ಕಾಣೋದು ಹೆಚ್ಚು ಕಡಿಮೆ 17th-17th century ಅಹಿಲ್ಯಾ ಬಾಯ್ ಹೋಲ್ಕರ್ ಅಂತ ಒಬ್ರು ಬಹಳ ದೊಡ್ಡ ಮಹಾರಾಣಿ ಇದ್ರು. ಅವ್ರ ಬಗ್ಗೆ ಇನ್ನೊಂದು, ಅವ್ರ ಬಗ್ಗೆ ಮಹಾರಾಷ್ಟ್ರದವ್ರಿಗೆ ಜಾಸ್ತಿ ಗೊತ್ತಿರುತ್ತೆ. ಸತಿ ಆಗಕ್ ಹೊರಟಿದ್ದವ್ರನ್ನ ಅವ್ರ ಮಾವ ತಡೆದು ಅವ್ರನ್ನ ಮಹಾರಾಣಿಯಾಗಿ ಕೂರಿಸಿದ್ರು. ಅವರು ಅವ್ರ ಬಗ್ಗೆ ಬಹಳ ಹೆಸರಿದೆ, ತುಂಬಾ ಜನ ಅವ್ರನ್ನ ದೇವರು ಅಂತ ನಂಬ್ತಾರೆ. ಅಲ್ಲಿ ಮಹಾರಾಜ ಒಬ್ರು ಶಿವಾಜಿರಾವ್ ಹೋಲ್ಕರ್ ಅಂತ ಅವರು ನನ್ ಕರೆದಿದ್ರು 1997. ಇದು ಬಹಳ ಪ್ರಾಚೀನವಾಗಿದೆ. ಆ ಪ್ರಾಚೀನತೆ ಕಣ್ಣು ಕಾಣುತ್ತೆ. ಕೆಲವೊದ್ರಲ್ಲಿ ಪ್ರಾಚೀನತೆ ಮುಚ್ಚುವಾಗಿರುತ್ತೆ. ನಮ್ಮ ದೇಶಗಳಲ್ಲಿ ಹೊಸ ಕಟ್ಟಡಗಳು, ಇನ್ನೊಂದು ಡೆವಲಪ್ಮೆಂಟ್ಗಳು, ನ್ಯೂ ಡೆವಲಪ್ಮೆಂಟ್ ಒಳಗಡೆ ಮುಳುವಾಗಿರುತ್ತೆ. ಇಲ್ಲಿ ಕ್ಲೀನ ಕಣ್ಣಿಗೆ ರಾಚುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ 17th-16th century ಅನುಕಲ್ಪ ಈಸಿಯಾಗಿ ಯಾರಿಗಾರು ಬರುತ್ತೆ. ನೀವು ಏನೂ ಓದಿರ್ಬೇಕಿಲ್ಲ, ಯಾವ ಲೈನು ಬೇಕಿಲ್ಲ, ಸುಮ್ಮನೆ ನಿಂತ್ಕೊಂಡ್ರೆ ನಿಮ್ಗೆ ಇದು ಎಷ್ಟು ಟೈಮ್ ಹಳೆಯದು ಅಂತ ಯಾರಿಗೂ ಐಡಿಯಾ ಸಿಗಲ್ಲ. ಕೋಟೆಗೋಡೆಗಳು ಮುಂಚೆನೂ ಇತ್ತು, ಸುಲ್ತಾನೇಟ್ ಪೀರಿಯಡ್ ಇಂದ ಅಹಿಲ್ಯಾ ಬೇ ದೊಡ್ಡದು ಮಾಡಿದ್ರು. ಸೊ ಒಂದು ಕಂಟಿನ್ಯೂಟಿ ಇದೆ, ಒಂದಾದ್ಮೇಲೆ ಒಂದು ಮುಂದಕ್ಕೆ ಹೋಗ್ತಾ ಇದೆ. ಸೊ ಒಂದ್ ಲೈನ್ ಡಿವೈಡ್ ಮಾಡೋಕ್ಕಲ್ಲ. 1700 ಇಷ್ಟು ಅಂತ. ಸೊ ನಡೀತಾನೆ ಇದೆ, ಅಕ್ಬರ್ ಬಂದಿದ್ರದಂತೆ ದೊಡ್ಡ ಇತಿಹಾಸಗಳಿದೆ ಅಲ್ಲಿ ದೇವಸ್ಥಾನದ. ಸೊ ಅಲ್ಲಿ ಕೋಟೆ ಗೋಡೆಗಳಲ್ಲಿ ಕೆಲವೊಂದು ಕಂದಕಗಳು ತುಂಬಾ ತೊಂದರೆಗಳಿದೆ. ಅವರು ಅಷ್ಟಕ್ಕೆ ರಿಪೇರಿ ಕರೆದಿದ್ರು. ಅದನ್ನ ಕರೆದ ಮೇಲೆ 97th-97th century ಮಾಡಿದ್ವಿ. ಅದಾದ್ಮೇಲೆ ಅವ್ರದ್ದು ಮಣ್ಣಿನ ವಾಡಾಗಳು ಅಂತಾರೆ ಮಹಾರಾಷ್ಟ್ರದ. ಸೊ ಬಾಂಬೆ ಅಲ್ಲ, ಮಹಾರಾಷ್ಟ್ರದಲ್ಲಿ ಆ ಥರ ಸಾಕಷ್ಟು ಇದೆ. ಸೊ ಇವರು ಮಹಾರಾಷ್ಟ್ರದಿಂದ ಹೋದವರು. ಸೊ ಅಲ್ಲಿ ಒಂದು ಅಹಿಲ್ಯಾ ವಾಡ ಅಂತ ಇದೆ, ರಾಜವಾಡ ಒಳಗಡೆ. ಇಲ್ಲಿ ಹೋದಾಗ ಫುಲ್ ಎಲ್ಲ ಒಂದು 30-40 years ಒಳಗಡೆ ಯಾರು ಹೋಗಿರ್ಲಿಲ್ಲ, ಪಾಳು ಬಿದ್ದಿತ್ತು. ಸೊ ಇದನ್ನ ಆಗುತ್ತಾ ಅಂತ ಕೇಳಿದ್ರು, ಮಾಡ್ಕೊಳ್ಳೋಣ ಅನ್ಬಿಟ್ಟು ಕಡೇ ಪಕ್ಷ 10 years ತಗೊಂಡಿದ್ದೇವೆ ಮಾಡಕ್ಕೆ.
2: ಇದಕ್ಕೆ ನೀವು ಟೀಮ್ ನ ಹೇಗೆ ಕಟ್ಕೊಂಡ್ರಿ, ಯಾವ್ಯಾವ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ರಿ?
3: ಇದು ಮಣ್ಣಿನ ಗೋಡೆ ಇತ್ತು. ಸೊ ನಾನು ಕಂಪನಿ ಶುರು ಮಾಡಿದಾಗ ನಂಗೆ ಒಂದು ಐಡಿಯಾ ಬಂದಿತ್ತು. ನಾ ಇಂಗ್ಲೆಂಡ್ ಇಂದ ಬಂದಾಗ ಇದನ್ನ ಕಾಂಟ್ರಾಕ್ಟ್ ಕೊಟ್ಟು ಮಾಡೋ ಪದಾರ್ಥ ಅಲ್ಲ, ಯಾಕೆಂದ್ರೆ ಕಾಂಟ್ರಾಕ್ಟ್ರಿಗೆ ಇದ್ರ ಬಗ್ಗೆ ಅನುಭವ ಇಲ್ಲ. ನಾನೊಂದು ಹೇಳೋದು, ಅವನೊಂದು ಮಾಡೋದು, ಅವ್ನ ವರ್ಕರ್ ಇನ್ನೊಂದು ಹೇಳೋದು. ಮಣ್ಣಿನ ಗೋಡೆ ರಿಪೇರಿ ಮಾಡೋದನ್ನೇ ನೀವು ಸ್ಪೆಸಿಫಿಕೇಶನ್ ಬರೆಯಕ್ಕೆ ಯಾವ ಇಂಜಿನಿಯರ್ ಕೈಗೂ ಬರೆಯಕ್ಕಾಗಲ್ಲ. ಒಂದು ನಾನು ಬಂದಾಗ ಇಂಗ್ಲೆಂಡ್ ಇಂದ ಬಂದು ಸ್ವಲ್ಪ ದಿವಸಕ್ಕೆ ಗೊತ್ತಾಯ್ತು, ನಾನೇ ಒಂದು ಸಣ್ಣ ಟೀಮ್ ಶುರು ಮಾಡಿದೆ. ಯಾಕೆ ನನಗೂ ಫುಲ್ ಅನುಭವ ಇರಲಿಲ್ಲ. ನಾನು ಕಾಲೇಜಿಂದ ಓದ್ಕೊಂಡ್ ಬಂದಿದ್ರು, ಹ್ಯಾಂಡ್ಸ್ ಆನ್ ಅನುಭವ.
2: ಮತ್ತೆ ನೀವು ಓದಿದ್ದು ಇಂಗ್ಲೆಂಡ್ ನಲ್ಲಿ?
3: ಇಂಗ್ಲೆಂಡ್ ನಲ್ಲಿ.
2: ಅಲ್ಲಿರೋ ಕಟ್ಟಡಗಳ ವಿನ್ಯಾಸ ಬೇರೆ, ಇಲ್ಲಿಯದ್ದು ಬೇರೆ.
3: ಖಂಡಿತ, ವೆರಿ ಗುಡ್ ಕ್ವಶನ್. ಹಾಗಾಗಿ ನಾನು ಅದನ್ನ ಅಡಾಪ್ಟ್ ಮಾಡಬೇಕಿತ್ತು. ಯಾವ್ದೋ ಹಿಂದೂಸ್ತಾನಿ ಸಂಗೀತ ಕಲ್ತ್ಕೊಂಡ್ಬಂದು ಈ ನಮ್ಮ ಪುರಂದರದಾಸರ ಹಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಚೇಂಜ್ ಗಳು ಮಾಡ್ಬೇಕಾಗ, ನಾವು ಚೇಂಜ್ ಗಳು ಅದನ್ನ ಕ್ವಿಕ್ ಆಗಿ ಮಾಡ್ಕೊಂಡೆ. ಆಫ್ಟರ್ ಆಲ್ ನಾನು ಇಂಡಿಯಾದವನೆ, ನನ್ಗೆ ಅಷ್ಟು ಕಷ್ಟ ಆಗ್ಲಿಲ್ಲ. ನಾನು ಕ್ಲಾಸ್ ರೂಮ್ ಅಲ್ಲಿ ಕೇಳಿಸ್ಕೊತಿದ್ದಾಗ್ಲೂ ಅವ್ರು ಹೇಳಿದ್ರಾಗ ಇಮಿಡಿಯೇಟ್ಲಿ ನಾ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕು. ಸೊ ದಟ್ ಇಸ್ ಆ ಎಬಿಲಿಟಿ ನಂಗೆ ಇತ್ತು. ಸೊ ಅವ್ರು ಚರ್ಚ್ ನೋಡಿದ್ರೆ ನಂಗೆ ದೇವಸ್ಥಾನ ಕಾಣೋದು. ದೈವದ ಬಗ್ಗೆ ಎಲ್ಲ ಹೇಳ್ತಿಲ್ಲ ಅಂದ್ರೆ ನನಗೆ ಇಲ್ಲಿ ಅವ್ರು ನಮ್ ಗೋಪುರ ಈಗ
2: ನಿಮ್ಮ ಕೆಲಸ ಭಾರತದಲ್ಲಿ ಅಂತ ನೀವು ಮೊದಲೇ ನಿಶ್ಚಯ ಮಾಡಿದ್ರಿ?
3: ಡೌಟೇ ಇಲ್ಲ, ನಂಗೆ ಅಲ್ಲಿ ಇರೋ ಪ್ಲಾನ್ ಇರಲಿಲ್ಲ. ಸೊ ನಾನೀಗ ಬಟ್ ಸುಣ್ಣಾನೆ ಕಲ್ಲೇ.
2: ಹೌದು.
3: ಸೊ ಬಟ್ ಅದನ್ನ ಬಂದು ಇಲ್ಲಿಂದ ಅಡಾಪ್ಟ್ ಮಾಡೋಕ್ಕೆ ನಂಗೆ ಟೈಮ್ ತಗೊಂಡ್ತು. ಆವಾಗ ನಾವು ಒಂದು 200 ಜನ ಇದ್ರು. ಸೊ ಜಾರ್ಖಂಡಿಂದ 5-6 ಜನ ಬಂದರು, ಕೇರಳದಿಂದ 5 ಜನ ಕಾರ್ಪೆಂಟರ್ ಬಂದರು, ಮೈಸೂರಿನವರು ಇನ್ಕಲ್ನವರು 1-3 ಜನ ಬಂದರು. ಸೊ ಇದು ಒಂದು ನಿಜವಾಗ್ಲೂ ಒಂದು ಸಣ್ಣ ಮಿನಿ ಇಂಡಿಯಾ ಆಗಿತ್ತು. ಸೊ ಮಹೇಶ್ವರ್ ಹೇಳಬೇಕು ಅಂದರೆ ಅಲ್ಲಿ ಲೋಕಲ್ ಜನನೂ ಕರ್ಕೊಂಡಿದ್ದೆ. ಸೊ ಇದು ಹಿಂಗಿಟ್ಕೊಂಡು ಒಂದು ಮಣ್ಣಿನ ಗೋಡೆ, ತಟ್ಟಿಗೆ ಗೋಡೆ, ಹಂಚ ನಾಡಂಚಿಂದು ಈ ಸುಣ್ಣದ ಗಾರೆ, ಏನೋ ಸಾರಿ ಸೆಗಣಿನ ಗಾರೆ, ಇದು ನೆಲ, ಇದನ್ನೆಲ್ಲ ಮಾಡಿಸಿದ್ವಿ. ಅವಾಗ ಮಹಾರಾಜನಿಗೂ ಡೌಟ್ ಇತ್ತು, ಇದೆಲ್ಲ ಮಾಡಿದ್ರೆ ಉಳಿಯುತ್ತಾ ಅಂತ. ನಾ ಹೇಳ್ತಿರೋದು 2002 ಇದನ್ನು ಕಂಪ್ಲೀಟ್ ಮಾಡಿದ್ದು. ಅದಾದ್ಮೇಲೆ ಅದನ್ನ ಅವರು ಐಡಿಯಾ ಸಿಕ್ತು, ಇದನ್ನ ನಾನು ಹೆರಿಟೇಜ್ ಹೋಟೆಲ್ ಮಾಡೋಣ ಅಂತ. ಹೆರಿಟೇಜ್ ಹೋಟೆಲ್ ಮಾಡಿದಾಗ ಈಗಲೂ ಅದನ್ನ ವೆಬ್ಸೈಟ್ ಅಲ್ಲಿ ಯಾರು ನೋಡಬಹುದು, www.ahilyafort.com ಅಂತ. ಈಗಲೇ ಒಂದು ರೂಮ್ಗೆ ಕನಿಷ್ಠ 30,000 ರೂಪಾಯಿ ದಿನಕ್ಕೆ. ಅಲ್ಲಿರೋದು ತಟಕೆಗೋಡೆ, ಕೆಲವೊಂದು ಮಟೀರಿಯಲ್ ನಮ್ದು ಕರ್ನಾಟಕದಿಂದ ಹೋಗಿದೆ. ಮಂಗಳೂರಿಂದ ನಾನು ಕ್ಲೇ ಟೈಲ್ಸ್ ಕಳಿಸಿ ತರಿಸಿದ್ದೆ ಅಲ್ಲಿಗೆ. ಈಗ ಇಂಡಿಯಾಲಿ ಟಾಪ್ 16 ಹೆರಿಟೇಜ್ ಹೋಟೆಲ್ಸ್ ಅಲ್ಲಿ ಇದೆ, ವರ್ಲ್ಡ್ ಟಾಪ್ 30 ಇದೆ. ಹುಡ್ಕೊಂಡು ಹುಡ್ಕೊಂಡ್ ಬರ್ತಾರೆ. ದ ಟಾಪ್ ಎಂಡ್ ರೂಮ್ಗಳು $1,000 ಪರ್ ಡೇ ಇದೆ. ಬಟ್ ಜನ ಬರೋರು ಅಲ್ಲಿ ಅದು ನೋಡಿದ್ರೆ ಅವರು ಚಪ್ಪಲಿ ಬಿಟ್ಟು ಬರ್ತಾರೆ. ಅವ್ರಿಗೆ ಒಂದು ಬಿಲ್ಡಿಂಗ್ ನಮ್ಮ ಕನ್ಸರ್ವೇಷನ್ ವರ್ಕ್ ಎಲ್ಲಿಗೆ ರಿಸಲ್ಟ್ ಆಗಿದೆ ಅಂದರೆ ಅನ್ನೋಯಿಂಗ್ಲಿ ಅವ್ರಿಗೆ ಒಂದು ಆ ಜಾಗದ ಗೌರವ ಬಂದ ತಕ್ಷಣವೇ ಬರುತ್ತೆ. ಆ್ಯಂಡ್ ಅಲ್ಲಿ ದೇವಸ್ಥಾನಗಳಿದೆ ಸುತ್ತಮುತ್ತ. ಸೊ ಅವ್ರಿಗೆ ಏನೋ ಒಂದು ಇಂಡಿಯಾದ ಪವಿತ್ರತೆ ಅವ್ರಿಗೆ ಅಲ್ಲಿ ಕಾಣುತ್ತೆ. ಸೊ ಹಾಗಾಗಿ ನನ್ನ ಜೀವನದಲ್ಲಿ ನನಗೆ ಒಂದು ಇಷ್ಟೋ ಸತಿ ಅನಿಸುತ್ತೆ ಇದು ನನ್ನ ನೊಬೆಲ್ ಪ್ರೈಸ್ ಅದು ಅಂತ.
2: ಸಂತೋಷ ಸರ್, ಈಗ ಭಾರತದಲ್ಲಿ ಕನ್ಸರ್ವೇಷನ್ ಆರ್ಕಿಟೆಕ್ಚರ್ ಅನ್ನುವಂತಹ ಸಬ್ಜೆಕ್ಟ್ ಹೇಗೆ ಹೇಳ್ಕೊಡ್ಲಾಗ್ತಾ ಇದೆ?
3: ಈಗ ಎಲ್ಲಾ ಇಂಡಿಯಾಲಿ ಹೆಚ್ಚು ಕಡಿಮೆ 50-50 ಹೆಚ್ಚು ಆರ್ಕಿಟೆಕ್ಚರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಮಾಸ್ಟರ್ಸ್ ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅಂತ ಇದೆ. ಇದು ಡೆಲ್ಲಿ ಫಸ್ಟ್ ಶುರುವಾಗಿದ್ದು, ಡೆಲ್ಲಿ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಅಂತ. ಅದು ನನ್ನ ಹೆಮ್ಮೆ, ನಾನು ಅಲ್ಲಿ ಓದೋನು, ಒಂದು ಹಳೆ ಮಾಸ್ಟರ್ಸ್ ಮಾಡಿದವನು, ಅಲ್ಲಿ ಶುರು ಮಾಡಿದ್ರು. ಅದಾದ್ಮೇಲೆ ಈಗ ಹೆಚ್ಚು ಮೈಸೂರಲ್ಲೂ ಇದೆ. ಈಗ ಬೆಂಗಳೂರಿಗೆ ಇರ್ಬೇಕೇನೋ ಗ್ಯಾಪ್ಕ ಇಲ್ಲ, ಬಟ್ ಬಾಂಬೆಲಿ ಒಂದು 3-4 ಕಡೆ ಇದೆ. ಪೂನಾಲ್ ಇದೆ, ಸಿನಗಡ್ ಕಾಲೇಜ್ ಅಲ್ಲಿ ಇದೆ.
2: ಅಂದ್ರೆ ಇದು ಕನ್ಸರ್ವೇಷನ್ ಆರ್ಕಿಟೆಕ್ಚರ್ ಬಗ್ಗೆನೇ ಇರುವಂತದ್ದ ಅಥವಾ?
3: ಇದು ಮಾಸ್ಟರ್ಸ್ ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅಂತಲೇನೆ. ಇನ್ನೂ ಫರ್ದರ್ ಸ್ಪೆಷಲೈಸೇಷನ್ ಗಳು ಮಾಡ್ಕೋತಾ ಇದಾರೆ, ಹೆರಿಟೇಜ್ ಮ್ಯಾನೇಜ್ಮೆಂಟ್ ಅಂತೆ, ಕಲ್ಚರಲ್ ಹೆರಿಟೇಜ್ ಅಂತ. ಹೀಗೆ ಅದು ಈಗ ಫಸ್ಟ್ MBBS ಅಂತ ಇತ್ತು, ಆಮೇಲೆ ಒಂದು
2: ಸ್ಪೆಷಲೈಸೇಷನ್.
3: ಸೊ ಈಗ ಆ ಲೆವೆಲ್ಗೆ ಬಂದಿದೆ. ಈಗ ಸ್ಪೆಷಲೈಸೇಷನ್ ಗಳು, ಸೂಪರ್ ಸ್ಪೆಷಲೈಸೇಷನ್ ಗಳು ಬರ್ತಾ ಇದೆ. ಬಹಳ ಸಂತೋಷದ ವಿಚಾರ. ಸೊ ಪ್ರಾಬಬ್ಲಿ ನನಗೆ ತಿಳಿದಿರೋ ಹಾಗೆ ನಾನು ಅಲ್ಲಿ ಲೆಕ್ಚರ್ ಅದು ಕರೀತಿರ್ತಾರೆ. ಒಂದು 50 ಮೇಲೆ ಕಾಲೇಜ್ಗಳಿವೆ
2: ಮೈಸೂರಿನಲ್ಲಿ. ಎಲ್ಲಿದೆ ಸರ್?
3: ಮೈಸೂರಲ್ಲಿ ಇನ್ನೂ ಮಾಸ್ಟರ್ಸ್ ಡಿಗ್ರಿ ಬಂದಿಲ್ಲ. ಮೈಸೂರಲ್ಲಿ ಯಾವ ಆರ್ಕಿಟೆಕ್ಚರ್ ಸ್ಕೂಲಲ್ಲೂ, ಐ ಥಿಂಕ್ ಮೈಸೂರು ಸ್ಕೂಲ್ ಆಫ್ ಇಲ್ಲಿ ಒಂದು ಯೂನಿವರ್ಸಿಟಿಲಿ ಸ್ಕೂಲ್ ಆಫ್ ಪ್ಲಾನ್ ಆರ್ಕಿಟೆಕ್ಚರ್ ಅಂತ ಮಾಡಿದ್ರು, ಅದೊಂದು ಬೇರೆ. ಇನ್ನೊಂದು ಯೂನಿವರ್ಸಿಟಿ ಅವ್ರದೇ ಒಂದು ಸ್ಕೂಲ್ ಆಫ್ ಪ್ಲಾನ್ ಆರ್ಕಿಟೆಕ್ಚರ್ ಅಂತ ಒಂದು ಮಾಡಿದ್ದಾರೆ. ಮುಂಚೆ ಇಟ್ ವಾಸ್ ಕಾಲ್ಡ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಡಿಸೈನ್. ಒಬ್ಬರು ಪ್ರೊಫೆಸರ್ ದರೋಗ ಅಂತ ಶುರು ಮಾಡಿದ್ರು. ಅವರು ಒಂದೇ ಒಂದು ಅರ್ಬನ್ ಡಿಸೈನ್ ಅನ್ನೋ ಫೀಲ್ಡ್ ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಶುರು ಮಾಡಿದ್ರು. ಬಟ್ ಇನ್ನೂ ನಮ್ಮ ಮೈಸೂರು ಆ ತರ ಡಿಮ್ಯಾಂಡ್ ಬಂದಿಲ್ಲ ಮಾಸ್ಟರ್ಸ್ ಡಿಗ್ರಿಗಳಿಗೆ. ಸೊ ಅವರು ಇನ್ನೂ ನನ್ಗೆ ತಿಳ್ಬಟ್ಟೆ ಈ ವಡೆಯಾರ್ ಕಾಲೇಜಲ್ಲಾಗ್ಲಿ MSA ಆಗ್ಲಿ ಇಲ್ಲಿ ಇನ್ನು ಮಾಸ್ಟರ್ಸ್ ಗೆ ಯಾವ್ದು ಪ್ರೋಗ್ರಾಮ್ ಇಲ್ಲ.
2: ಸೊ ಈಗ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂದ್ರೆ ಮೈಸೂರಿನವರು ಅಂದ್ರೆ ಪೂನಾ ಆತರದ ಪ್ಲೇಸಸ್ ಗಳಿಗೆ ಹೋಗ್ಬೇಕು.
3: ತುಂಬಾ ಇದೆ ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ. ಮೈನ್ ಪ್ರಾಮಿನೆಂಟ್ ಆಗಿರೋದು ಅಂದ್ರೆ ಡೆಲ್ಲಿ ಸ್ಕೂಲ್ ಆಫ್ ಪ್ಲಾನಿಂಗ್ ಆರ್ಕಿಟೆಕ್ಚರ್, ಇನ್ನೊಂದು ಸೆಪ್ಟ್ ಅಂತಿದೆ ಅಹಮದಾಬಾದ್ ಅಲ್ಲಿ, ಸೆಂಟರ್ ಫಾರ್ ಎನ್ವೈರನ್ಮೆಂಟಲ್ ಪ್ಲಾನಿಂಗ್ ಅಂಡ್ ಟೆಕ್ನಾಲಜಿ, ಬಹಳ ಹಳೇದು ಅದು. SPA ವಾರ್ಡ್ ವಿಜಯವಾಡ ಇದೆ, SPA ಭೋಪಾಲ್ ಇದೆ.
2: SPA ಅಂದ್ರೆ
3: ಸ್ಕೂಲ್ ಆಫ್ ಪ್ಲಾನಿಂಗ್ ಆರ್ಕಿಟೆಕ್ಚರ್, ಅದು ಒಂದು ಆಕ್ಟ್ ಪ್ರಕಾರ ಇದೆ. ಅದು ಗವರ್ಮೆಂಟ್ ಆಫ್ ಇಂಡಿಯಾ, ಅದು ಸೆಂಟ್ರಲ್ ಗವರ್ಮೆಂಟ್.
2: ಅದೊಂದು ಟರ್ಮ್, ಇದೇ ಟರ್ಮ್ ಇರಬೇಕು.
3: ಅದು ಒಂದು ಇಲ್ಲಿ IIT ತರ. ಈಗ ಮೊನ್ನೆ ಗ್ವಾಲಿಯರ್ ಅಲ್ಲಿ ಶುರು ಮಾಡಿದ್ದಾರೆ. ಸೊ ಈ ತರ ಇನ್ನು ಬರುತ್ತೆ, ಈಗ ಬರ್ತಾ ಬರ್ತಾ ಇನ್ನು ಜಾಸ್ತಿ ಆಗುತ್ತೆ. ಮೈಸೂರಿನವರು ಅಂತಂದ್ರೆ ಈಗ ಬೆಂಗಳೂರಲ್ಲಿ ಇದೆ, ಪ್ರಾಬಬ್ಲಿ BMS ಅಲ್ಲಿ ಇರ್ಬೋದು, ಮದ್ರಾಸ್ ಅಲ್ಲಿ 2-3 ಕಾಲೇಜ್ ಅಲ್ಲಿ ಇದೆ. ಈವನ್ ಆರ್ಕಿಟೆಕ್ಚರ್ ಅಲ್ಲೂ ಎಲೆಕ್ಟಿವ್ ತಗೋತಾರೆ, ಒಂದು 7 semester ಒಂದು ಎಲೆಕ್ಟಿವ್ ಇರುತ್ತೆ. ಹಾಗಾಗಿ ಇನ್ನು ಅಷ್ಟೊಂದು ಈಸಿಯಾಗಿ ಸಿಕ್ತಿಲ್ಲ, ಬಟ್ ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಸಿಗುತ್ತೆ. ಮಾಸ್ಟರ್ ಡಿಗ್ರಿಗಳಿವೆ,
2: ವಿದ್ಯಾರ್ಥಿಗಳು ಎಕ್ಸ್ಪ್ಲೋರ್ ಮಾಡಬೇಕು ಮತ್ತೆ ತಿಳ್ಕೊಬೇಕಾಗತ್ತೆ ಎಲ್ಲೆಲ್ಲಿ ಅವಕಾಶಗಳಿವೆ.
3: ಇಂಟರ್ನೆಟ್ ಜಮಾನ ಹುಡುಕ ಸಿಗುತ್ತೆ, ಕೆಲವೊಂದು UGC ಸ್ಕಾಲರ್ಶಿಪ್ ಗಳಿವೆ. ಆತರ ತುಂಬಾ ಏನ್ ಕಾಸ್ಟ್ಲಿನೂ ಅಲ್ಲ. ಇಂಟರ್ನ್ಯಾಷನಲ್ ಈಗಂತೂ ಬೇಕಾಷ್ಟು ಇದೆ. ಇಂಗ್ಲೆಂಡ್ ಅಲ್ಲೇ ನಾವು ಓದಿದ್ದಾಗ 1-2 ಇತ್ತು, ಈಗ ಆಗ್ಲೇನೆ ಈಗ ಒಂದು 50-100 ಇದೆ. ಜರ್ಮನಿಲಿದೆ. ಏನಂದ್ರೆ ಭಾಷೆಗಳು, ಈಗ ಇಂಗ್ಲೆಂಡ್ ಹೋದ್ರೆ ಇಂಗ್ಲೆಂಡ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ. ಜರ್ಮನಿಲಿ ಹೋದ್ರೆ ಜರ್ಮನ್ ಓದ್ಬೇಕಾಗತ್ತೆ. ಅಮೆರಿಕಾಲೂ ಇದೆ, ಅವ್ರು ಬೇರೆ ಬೇರೆ ವರ್ಡ್ ಕಳ್ದಾರೆ, ಕಾಲ್ ಇಟ್ ಹಿಸ್ಟಾರಿಕ್ ಪ್ರಿಸರ್ವೇಶನ್ ಅಂತಾರೆ ಅಮೆರಿಕಲ್ಲಿ. ಸೊ ಹಾಗೆ ಓದಕ್ಕೆ ಸಾಕಷ್ಟು ಸ್ಕೋಪ್ ಇದೆ.
2: ವಿದ್ಯಾರ್ಥಿಗಳು ಈ ಸಬ್ಜೆಕ್ಟ್ ನ ಓದಿದ್ಮೇಲೆ ಅವ್ರಿಗೆ ಉದ್ಯೋಗಾವಕಾಶಗಳು ಹೇಗಿರುತ್ತೆ ಭಾರತದಲ್ಲಿ ಅಥವಾ ಹೊರಗಡೆ ದೇಶಗಳಲ್ಲಿ?
3: ಅದಕ್ಕಿಂತ ಮುಂಚೆ ಪ್ರೀ ರಿಕ್ವಿಸಿಟ್ ಏನು ಅಂತ ತಿಳ್ಕೊ. ಸೊ ಒಂದು ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ನಿಮ್ ಮುಂಚೆನೆ ಹೇಳಿದಾಗೆ ಅದು ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರ್ ಅಲ್ಲ, ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಲ್ಲ, ಎರಡೂ ಇದೆ.
2: ಅಂದ್ರೆ ಅದರಲ್ಲಿ ಇದೊಂದು ಕ್ಷೇತ್ರ ತುಂಬಾ ವಿಭಿನ್ನ. ಇದರಲ್ಲಿ ಕ್ರಿಯೇಟಿವಿಟಿ ಇದೆ, ಮ್ಯಾಥ್ಸ್ ಇದೆ, ಆರ್ಟ್ಸ್ ಇದೆ, ಸೋಷಿಯಲ್ ಸೈನ್ಸ್ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಒಳಗೊಂಡಿರುವಂತಹ ಒಂದು ಕ್ಷೇತ್ರ ಇದರಲ್ಲಿ. ಸೊ ಯಾವುದೇ ಬ್ಯಾಕ್ಗ್ರೌಂಡ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಬರಬಹುದು?
3: ಖಂಡಿತ. ನನ್ನ ಪ್ರಕಾರ ಅಂದ್ರೆ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ. ಬಟ್ ಈಗ ನಾನು ಇಷ್ಟೆಲ್ಲ ಓದಿದ್ರು ಫಿಸಿಕ್ಸ್ ಕೆಮಿಸ್ಟ್ರಿ ಬಂದಾಗ ನಾನು ಫಿಸಿಸಿಸ್ಟ್ ಕೆಮಿಸ್ಟ್ರಿ ಜೊತೆ ಕನ್ಸಲ್ಟ್ ಮಾಡ್ತೀನಿ ಹೊರತು ಹೊಸ ವಿಚಾರದಲ್ಲಿ ನಾನಾಗೆ ಏನದನ್ನ ಕೈಯಕ್ಕೆ ಹೋಗಲ್ಲ. ಒಂದು ಮೇನ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಬಗ್ಗೆ ಹೇಳ್ಬಿಡ್ತೀನಿ. ಇದ್ರ ಬಗ್ಗೆ ಫೀಲ್ಡ್ ಅಲ್ಲಿ ಬಹಳ ಸಿಂಪಲ್ ಇದು, ಇದು ಲೈಫ್ ಅಲ್ಲಿ ಅಪ್ಲಿಕೇಬಲ್. ಇಟ್ಸ್ ಕಾಲ್ಡ್ ಮಿನಿಮಮ್ ಇಂಟರ್ವೆನ್ಷನ್. ಎಷ್ಟು ಕಡಿಮೆ ಮಾಡಿದ್ರೆ ನೀವು ಕೈ ಹಾಕಿದ್ರಿ ಅಷ್ಟು ಒಳ್ಳೆ ಕನ್ಸರ್ವೇಶನ್.
2: ಅತಿಯಾಗಿ ಮಾಡಕ್ ಹೋದ್ರೆ
3: ನಾವು ಏನೋ ಒಂಚೂರು ಏನೋ ಹೇಳ್ತಾರಲ್ಲ ಗಣಪತಿ ಮಾಡಕ್ ಹೋದ್ರೆ ನಾವು ಅದೊಂದು ಹ್ಯೂಮನ್ ನೇಚರ್, ಅದು ಸ್ವಲ್ಪ ಟೆಕ್ನಾಲಜಿಕಲ್ ಆರೋಗೆನ್ಸ್. ಈಗ ನಾನು ಇಂಜಿನಿಯರ್, ನಾ ಡಾಕ್ಟರ್, ನಾನು ಆರ್ಕಿಟೆಕ್ಟ್, ನಾ ಹೇಳದೆ ಕರೆಕ್ಟ್ ಅಂತ. ಇದು ಹ್ಯೂಮಿಲಿಟಿ ಇಸ್ ಅ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಕನ್ಸರ್ವೇಶನ್. ಸೊ ಈಗ ನಾವು ಏನ್ ಪ್ರೀ ರಿಕ್ವಿಸಿಟ್ ಅಂದ್ರೆ, ನಾನ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಹೇಳುವೆ, ಹೆರಿಟೇಜ್ ಬಿಲ್ಡಿಂಗ್ ಬಗ್ಗೆ ಪಾರಂಪರಿಕ ಕಟ್ಟಡಗಳಿಗೆ ಅವರಿಗೆ ಅವರ ಫಿಲಾಸಫಿ ಏನು, ಅದು ಪ್ರೀ ರಿಕ್ವಿಸಿಟ್. ಅದನ್ನ ಉಳಿಸೋದನ್ನ ಇನ್ನು 4 ದಿವಸ ಉಳಿಲಿ, ಸೇಫ್ಟಿ ಇಟ್ಕೊಂಡು ಸೇಫ್ ಆಗಿರ್ಲಿ, ಯಾರು ತೊಂದರೆ ಕೊಡೋದು ಬೇಡ, ಹಾಗೂ ಅದನ್ನ ಉಳಿಲಿ ಅಂತ. ಈ ಇಂಗ್ಲೆಂಡ್ ಅಲ್ಲಿ ಬಹಳ ಹಿಂದೆ ಒಂದು ಒಂದಿತ್ತು, ಇಟ್ಸ್ ಕಾಲ್ಡ್ ಸೊಸೈಟಿ ಫಾರ್ ಪ್ರಿಸರ್ವೇಶನ್ ಆಫ್ ಏನ್ಷಿಯಂಟ್ ರೂಯಿನ್ಸ್ ಅಂತ. ನನಗೆ ಆಶ್ಚರ್ಯ, ಇದೇನಿದು? ಇದನ್ನ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ, ಒಂದು ಸೊಸೈಟಿ ನಮ್ಮ ಹಾಳು ಮುಳುಗಳನ್ನ ಉಳಿಸ್ಕೊಳ್ಳೋ ಅಂತ ಒಂದು ಸಮಿತಿ. ನನಗೆ ಈ ತರ ಉಂಟೆ ಅಂತ. ಏನಕ್ಕೆ ಅಂದ್ರೆ ಹೇಳೋರು, ಅದು ಆರ್ಟಿಸ್ಟ್ ಗಳಿಗೆ ಅದು ಸೋರ್ಸ್ ಆಫ್ ಇನ್ಸ್ಪಿರೇಷನ್. ನಾನು ಯಾವ್ದೊಂದು ರೂಯಿನ್ ನೋಡಿದ್ರೆ ನಂಗೆ ಪೇಂಟಿಂಗ್ ಮಾಡಬೇಕು ಅನ್ಸುತ್ತೆ, ಒಂದು ಕವನ ಬರೀಬೇಕು ಅನ್ಸುತ್ತೆ. ಅದೇ ನೀವು ಯಾವ್ದೋ ಶಾಪಿಂಗ್ ಮಾಲ್ ಅಲ್ಲಿ ಕುತ್ಕೊಂಡ್ರೆ ಕವನ ಬರೀಬೇಕು ಅಂತ ಅನ್ಸೋದು ನಾನು ಕೇಳಿಲ್ಲ. ಬರ್ಬೋದು, ಬಟ್ ಬೇರೆ ಯಾವ್ದೋ ಕವನ
2: ಬರ್ಬೋದು.
3: ಇನ್ನೊಂದು ಯಾವ್ದೋ ಒಂದು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಒಳಗಡೆ ಕುತ್ಕೊಂಡು ಯಾರೋ ಮಹಾನ್ ಸ್ವಾಮಿಗಳು ಮಾಡಬಹುದು, ಬಟ್ ಮಾಮೂಲಿ ಜನಗಳಿಗೆ ಒಂದು ಈ ತರ ಒಂದು ಜಾಯಿನ್ಗಳು. ಸೊ ಈವನ್ ನಮ್ಮ ಪಳೆಯುಳಿಕೆಗಳು, ನಮ್ಮ ಹಳೆ ಇಮಾರತ್ಗಳಿದೆಯಲ್ಲ, ಸಹ ಸ್ಫೂರ್ತಿಗ ಅದನ್ನ ಬಹಳ, ಇದನ್ನ ಪ್ರೀ ರಿಕ್ವೆಸ್ಟ್. ನಾನು ಏನು ಕೊಡಿಸ್ಕೋತೀನಿ ಅನ್ನೋದನ್ನ
2: ಇಂಟೆನ್ಷನ್,
3: ಇಂಟೆನ್ಷನ್ ಬಹಳ, ಅದು ಪರ್ಪಸ್, ಇಂಟೆನ್ಷನ್ ಮೋಸ್ಟ್
2: ಇಂಪಾರ್ಟೆಂಟ್.
3: ಸೊ ಈಗ ಅವರು ಸುಮ್ಮನೆ ನಾನು ಇದ್ರ ಜೀವನ ಮಾಡಬೇಕು ಅಂತ ಬಂದ್ರೆ, ಇದ್ರ ಊಟ ಮಾಡಬೇಕು, ಜೀವನ ಮಾಡಬೇಕು, ನಾನು ದೊಡ್ಡವನಾಗಬೇಕು, ಇಲ್ಲ ಹೆಸರಾಂತಕ ಮಾಡಬೇಕು ಅಂದ್ರೆ, ಅವರ ಇವರು ಈ ಫೀಲ್ಡ್ಗೆ
2: ಅನ್ವಯಿಸುವುದಿಲ್ಲ.
3: ಅವನು ಆರ್ಕಿಟೆಕ್ಟ್ ಇರ್ಬೋದು, ಅವಳು ಇಂಜಿನಿಯರ್ ಇರ್ಬೋದು, ಪಿ ಎಚ್ ಡಿ ಇರ್ಬೋದು, ಅವ್ರು ಈ ಸಬ್ಜೆಕ್ಟ್ ಅಲ್ಲಿ ಅವರು ನುಕ್ಸಾನ್ ಮಾಡಿ ಹೋಗ್ತಾರೆ ಹೊರತು ಅವ್ರು ಅದಕ್ಕೆ ಏನು ಆಡ್ ಮಾಡಲ್ಲ.
2: ಅಂದ್ರೆ ಇತಿಹಾಸದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಅಭಿಮಾನ ಇರಬೇಕು,
3: ಅಭಿಮಾನ ಇರಬೇಕು, ಗೌರವ ಇರಬೇಕು. ಇಂಪಾರ್ಟೆಂಟ್ ವರ್ಡ್ ಇಸ್ ಗೌರವ. ಈಗ ಆಕ್ಚುಲಿ ಸಾರಿ, ಒಂದು ಇನ್ನೊಂದು ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅದೇ ನಾವು ಬರೀ ಬಿಲ್ಡಿಂಗ್ ಮಾತಾಡ್ತೀವಿ, ಬಹಳ ತಪ್ಪೋದು. ಬಿಲ್ಡಿಂಗಿನ ಪರಿಸರ ಬಹಳ ಇಂಪಾರ್ಟೆಂಟ್. ಬಿಲ್ಡಿಂಗ್ ವಿತೌಟ್ ಇಟ್ಸ್ ಎನ್ವಿರಾನ್ಮೆಂಟ್ ಇಸ್ ಯೂಸ್ಲೆಸ್.
2: ಸ್ಲೋಲಿ ನಾವು ಗ್ರೀನ್ ಬಿಲ್ಡಿಂಗ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ, ಸಸ್ಟೈನಬಿಲಿಟಿ ಬಗ್ಗೆ ಮಾತನಾಡ್ತಾ ಇದೀವಿ. ಸೊ ಈ ಕ್ಷೇತ್ರದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ನಡೀತಾ ಇದೆ ಅಂತ ಕೆಲವು ಮಾಹಿತಿಯನ್ನ ನೀಡಬಹುದಾ?
3: ಸಸ್ಟೈನಬಿಲಿಟಿ ಸ್ವಲ್ಪ ಅದು ಸ್ಲೋಗನ್ ವರ್ಡ್ ಆಗಿದೆ, ಅಫ್ಕೋರ್ಸ್ ಅದಕ್ಕೆ ಇಂಟೆನ್ಷನ್ ಇಸ್ ಪರ್ಫೆಕ್ಟ್, ಅಂದ್ರೆ ಆದಷ್ಟು ನಮ್ಮ ಪರಿಸರ ಉಳಿಸ್ಕೊಳ್ಳೋದು ಅಂತ. ಈಗ ಹಳೆ ಕಟ್ಟಡಗಳಲ್ಲೂ 99% ಇಟ್ ಇಸ್ ಮೋರ್ ಸಸ್ಟೈನಬಲ್ ದನ್ ಮಾಡರ್ನ್ ಮಟೀರಿಯಲ್. ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಸುಣ್ಣ ಬೇಸಕ್ಕೆ 900 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮಾಡಬೇಕು, ಸಿಮೆಂಟ್ ಗೆ ಇಟ್ ಬಿ ಮೋರ್ ಲೈಕ್ 1400. ಸೊ ಒಂದು ಎನರ್ಜಿ ರಿಕ್ವೈರ್ಮೆಂಟ್ ಇಸ್ ಮೇರ್ ಅಂಡ್ ದಿ ವಾಲ್ಯೂಮ್ ಆಫ್ ಬರ್ನಿಂಗ್ ಗೆ ಸುಣ್ಣ ನಾವು ಒಂದು ಸಣ್ಣ ಬಟ್ಟಿಲ್ ಮಾಡಬಹುದು, ಅಲ್ಲಿ ಸಿಮೆಂಟ್ ನ ಸಣ್ಣ ಬಟ್ಟಿಲ್ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಸಿಮೆಂಟ್ ಅವರು ಕೆಲವು ಸಿಮೆಂಟ್ ಟೆಕ್ನಾಲಜೀಸ್ ಗಳು ಸಿಮೆಂಟ್ ಟು ಸಸ್ಟೈನಬಲ್ ಅಂತಾರೆ. ಸೊ ಇಟ್ಸ್ ಅನ್ ಆರ್ಗ್ಯುಮೆಂಟ್. ಅದು ಈಗ ಹಳೆ ಕಟ್ಟಡಗಳಲ್ಲಿ ಮರ ಉಪಯೋಗಿಸ್ತಿದ್ರು, ಮರ ಕೀಳಿಸೋದು ಸಸ್ಟೈನಬಲ್ ಅಲ್ಲ, ಬಟ್ ಆಗಿನ ಕಾಲಕ್ಕೆ ಮರ ಇಲ್ದೇನೆ ಬೇರೆ ಇರ್ಲಿಲ್ಲ. ಈಗ ನಾವು ನಮ್ಮ ಹಳೆ ಬಿಲ್ಡಿಂಗ್ ರಿಪೇರಿ ಮಾಡ್ಬೇಕಾದ್ರೆ ಮರದಲ್ಲಿರೋದು ಮರದಲ್ಲೇ ರಿಪೇರಿ ಮಾಡ್ಬೇಕು. ಸೊ ಮರದಲ್ಲಿ ಮಾಡ್ಬೇಕಾದ್ರೆ ನಾವು ಆದಷ್ಟು ನಾವೇನ್ ಮಾಡ್ತೀವಿ, ಹಳೆ ಬೀಳಿಸಿರೋ ಬಿಲ್ಡಿಂಗ್ ಗಳಿಂದ ಕೊಂಡ್ಕೊಂಡು ಏನೋ ಬರ್ತೀವಿ. ಸೊ ಸಸ್ಟೈನಬಿಲಿಟಿ ಯಾವ ಫೀಲ್ಡ್ ಅಲ್ಲಾಗ್ಲಿ ಇಟ್ಸ್ ಎ ಭಾವನೆ, ಸದ್ಭಾವನೆ. ಅದನ್ನ ಮಾಡೋದು ಕ್ಯಾಲ್ಕುಲೇಷನ್ ಗಿಂತ ಇಂಪಾರ್ಟೆಂಟ್ ಆಗಿ ನೀವು ಅದನ್ನ ಹೇಗೆ ಅಪ್ರೋಚ್ ಮಾಡ್ತಿರೋ ಮೇಲೆ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಮಣ್ಣಲ್ಲಿ ಉಪಯೋಗಿಸೋದು ಮಣ್ಣಿನ ಗೋಡೆಗೆ ಟು ಅನ್ ಎಕ್ಸ್ಟೆಂಡ್ ಸಸ್ಟೈನಬಲ್ ಬೇಕಾದ್ರೆ ವಾಪಸ್ ಮಣ್ಣಿಗೆ ಹೋಗುತ್ತೆ, ಇಟ್ಗೇನು ಹೋಗುತ್ತೆ ಕೆಳಗಡೆಗೆ. ಸೊ ಹಾಗೆ ಈಗ ಕಾಂಕ್ರೀಟ್ ಬಿಲ್ಡಿಂಗ್ ಅಲ್ಲೂ ಈಗ ಹೊಡೆದಾಕಿದ್ರೆ ಅದು ಎಲ್ಲಾ ಮಟೀರಿಯಲ್ ರೀಸೈಕಲ್ ಮಾಡಕ್ಕೆ ಕಲ್ತ್ಕೊಂಡಿದ್ದಾರೆ. ಸೊ ಸಸ್ಟೈನಬಿಲಿಟಿ ಬಗ್ಗೆ ಸ್ವಲ್ಪ ಸ್ಲೋಗನಿಯರಿಂಗ್, ಅದನ್ನ ಹಳೆ ಕಟ್ಟಡಗಳು, ಪಾರಂಪರಿಕ ಕಟ್ಟಡಗಳು ಬೈ ಡಿಫಾಲ್ಟ್
2: ದೇ ಆರ್ ಸಸ್ಟೈನಬಲ್,
3: ಮೋರ್ ಡಿಫಾಲ್ಟ್ ಬೈ ಡಿಫಾಲ್ಟ್ ಮೋರ್ ಸಸ್ಟೈನಬಲ್ ದನ್ ಗ್ಲಾಸ್ ಅಂಡ್ ಸ್ಟೀಲ್. ಬಟ್ ಗ್ಲಾಸ್ ಅಂಡ್ ಸ್ಟೀಲ್ ಬೇಕೇ ಬೇಕಲ್ಲ, ಬ್ರಿಡ್ಜ್ ಕಟ್ಟಬೇಕು, ಡ್ಯಾಮ್ ಕಟ್ಟಬೇಕು. ಇದಕ್ಕೆ ಏನು ಅಂದ್ರೆ, ಇನ್ನೊಂದು ನನ್ನ ಸಿಂಪಲ್ ನನ್ನ ಎಕ್ಸ್ಪ್ಲನೇಷನ್ ಅಂದ್ರೆ, ಎಷ್ಟು ಬೇಕೋ ಅಷ್ಟೇ ಮಾಡೋ ಸಸ್ಟೈನಬಲ್. ಈಗ ಹೊಸ ಕಟ್ಟಡಗಳು ಎಷ್ಟೋ ಜನ ಬೇಡದೆ ಹೋದ್ರೂ ಕಾಲ RCC ಕಾಲಮ್ ಬೀಮ್ ಹಾಕ್ತಾರೆ, ಅದು ಅನ್ಸಸ್ಟೈನಬಲ್, ಬೇಕಿಲ್ಲ.
2: ವಿದ್ಯಾರ್ಥಿಗಳ ಪೂರ್ವ ಸಿದ್ಧತೆ ಬಗ್ಗೆ ಮಾತನಾಡ್ತಾ ಇದ್ವಿ, ಆಗ ಉದ್ಯೋಗಾವಕಾಶಗಳು ಅಂತ ಬಂದಾಗ ಎಲ್ಲಿ ಅವರಿಗೆ ಉದ್ಯೋಗಗಳು ಸಿಗತ್ತೆ ಈ ಕ್ಷೇತ್ರದಲ್ಲಿ?
3: ಈಗ ಬರ್ತಾ ಬರ್ತಾ ತುಂಬಾ ಡಿಮ್ಯಾಂಡ್ ಇದೆ. ಒಂದು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಆದ್ರೆ ತುಂಬಾ ಜನ ಈ ಡೆವಲಪ್ಮೆಂಟ್ ಅಥಾರಿಟಿಗಳು, ಕಾರ್ಪೊರೇಷನ್ ಅವರು, ಇವರುಗಳೆಲ್ಲ ತುಂಬಾ ತಗೋತಿದ್ದಾರೆ. ಯಾಕಂದ್ರೆ ಈಗ ನಾ ಆಗ್ಲೇ ನಿಮ್ ಮುಂಚೆಯಿಂದ ಹೇಳಿದಾಗೆ, ನಮ್ ಯಾವ ಊರ್ ಹೋಗಿ ನೀವು, ಕ್ಯಾಲ್ಕಟ್ಟಾ ಹೋಗಿ, ಬಾಂಬೆಗೆ ಹೋಗಿ, ಮೈಸೂರ್ಗೆ ಹೋಗಿ, ಇಲ್ಲಿ ಹೋಗಿ, 90% ಗೌರ್ಮೆಂಟ್ ಬಿಲ್ಡಿಂಗ್ ಗಳು ಇರೋದೇ ಹಳೆ ಬಿಲ್ಡಿಂಗ್ ಅಲ್ಲಿ. ಎಲ್ಲಾ ಊರ್ಲೂ ಈಗ ಒಂದು ಹೆರಿಟೇಜ್ ಲಿಸ್ಟ್ ಅಂತ ಬರುತ್ತೆ. ಈಗ ಅದನ್ನ ನೀವು ಒಡಿಯಕ್ ಮುಂಚೆ ಅದಕ್ಕೆ ಗವರ್ಮೆಂಟ್ ಪರ್ಮಿಷನ್ ಬೇಕು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು, ಈಗ ಒಂದು ಎಲ್ಲಾ ಸಂಸ್ಥೆಗಳಲ್ಲಿ ಒಂದು ಹೆರಿಟೇಜ್ ಆರ್ಕಿಟೆಕ್ಟ್ ಒಬ್ರು ಇಟ್ಕೋಬೇಕು, ಆತರ. ಹಾಗೂ ಬಹಳ ಗೌರ್ಮೆಂಟ್ ಅಲ್ಲಿ ಪ್ರಾಧಾನ್ಯತೆ ಇದೆ. ಪ್ರೈವೇಟ್ ಅಲ್ಲಂತೂ ಲಿಮಿಟ್ಲೆಸ್. ಈಗ ಎಲ್ಲಾ ಊರಲ್ಲೂ ಈಗ ನೀವು ನೋಡಿದೀರ, ಹಳೆ ಬಿಲ್ಡಿಂಗ್ ಗಳನ್ನ ವಾಪಸ್ ಅದನ್ನ ಬುಟಿಕ್ ಹೋಟೆಲ್, ಬುಟಿಕ್ ರೆಸ್ಟೋರೆಂಟ್ ಮಾಡೋದು ಪದ್ಧತಿಗಳು ಬರ್ತಾ ಇದೆ. ಇದು ಟೂರಿಸ್ಟ್ ಗಳಾಗ್ಲಿ, ಟೂರಿಸ್ಟ್ ಯಾಕೆ ನಮ್ಮವರೇನೆ, ಈಗ ನಮ್ಮವರೇನೆ ಈಗ ಸ್ವಲ್ಪ ದುಡ್ಡು ಮಾಡಿರೋರು ಅವ್ರಿಗೆ ಕಂಪೇರ್ ಟು ಹಳೆ ಹೊಸ ಬಿಲ್ಡಿಂಗ್ ಅಲ್ಲಿ ಇರೋದ್ ಬದಲು ಈ ತರ ಯಾವ್ದಾದ್ರು ಒಂದು ರಿಸ್ಟೋರ್ಡ್ ಹಳೆ ಬಿಲ್ಡಿಂಗ್ ಅಲ್ಲಿ ಇರೋ ಅಂದ್ರೆ ಖುಷಿ ಜನಗಳು ಸುಮಾರು ಜನಕ್ಕೆ ಬಂದಿದೆ. ಅವ್ರು 100 ರೂಪಾಯಿ ಜಾಸ್ತಿ ಕೊಡೋಕೆ ರೆಡಿ ಇದಾರೆ. ಸೊ ಈಗ ಅದು ಇಲ್ಲೇನಿದೆ, ಈಗ ಯಾವುದೋ ಬ್ಯೂಟಿಫುಲ್ ಆಗಿರೋ ಹಳೆ ಬಿಲ್ಡಿಂಗು ಮರದಲ್ಲಿ ಕಟ್ಟಿದ್ದಾರೆ ಅಂದ್ರೆ ಕಟ್ಟಕ್ಕೆ ದುಡ್ಡು ಕಟ್ಟ ಮಾಡಿ. ಸೊ ಇದನ್ನ ಮಾಡೋದಕ್ಕೆ ಪ್ರೈವೇಟ್ ಕಂಪ್ನಿಗಳಿವೆ, ಮೈಸೂರಲ್ಲಿ 3-4 ವರ್ಲ್ಡ್ ಅಲ್ಲೇ ಇಂಡಿಯಾಲೇನೆ ಕಡೆ ಪಕ್ಷ ಒಂದು 100+ ಕಂಪ್ನಿಗಳಿವೆ. ಅಂಡ್ ಹಾಗೂ ಅವರಾಗೇನೆ ಆ ಸಬ್ಜೆಕ್ಟ್ ಅಲ್ಲಿ ಪರಿಣಿತಿ ಮಾಡ್ಕೊಂಡ್ರೆ ಮುಂದೆ ಇನ್ ದ ನೆಕ್ಸ್ಟ್ 10 ಇಯರ್ಸ್ ಐ ಥಿಂಕ್ ದೇ ವಿಲ್ ಬಿ ಕನ್ಸಿಡರಬಲ್ ಡಿಮ್ಯಾಂಡ್. ಬಿಕಾಸ್ ಬರ್ತಾ ಬರ್ತಾ ಈಗ ದ ನ್ಯೂ ಜನರೇಷನ್ ಹ್ಯಾವ್ ಸ್ಲೋಲಿ ಸ್ಟಾರ್ಟ್ ಅಪ್ಸ್ ಅಪ್ರಿಶಿಯೇಟಿಂಗ್ ಟ್ರೆಡಿಷನಲ್ ಬಿಲ್ಡಿಂಗ್ ಮುಂಚೆಗಿಂತ ಅಂತ

0: ಕಂಪ್ಯೂಟರ್ ಉಪಯೋಗದಿಂದ ಸಾಕಷ್ಟು ಇದು ಬಂದಿದೆ. ಈಗ ಡಾಕ್ಯುಮೆಂಟೇಶನ್ ಅಂತ ನಾವು ಮಾಡ್ತೀವಿ. ಡಾಕ್ಯುಮೆಂಟೇಶನ್ ಅಂದ್ರೆ ಯಾವ್ದಾದ್ರು ಬಿಲ್ಡಿಂಗ್ ನಾವು ಕೈ ಹಾಕಕ್ ಮುಂಚೆ ಹೇಗಿತ್ತು ಮುಂಚೆ ಅನ್ನೋದನ್ನ ಡೀಟೇಲ್ ಆಗಿ ಅದನ್ನ ರೆಕಾರ್ಡ್ ಮಾಡಿ ಅದರಿಂದ ಏನೇನು ತೊಂದರೆಗಳಾಯ್ತು ಅಂತ ಅನಲೈಸ್ ಮಾಡಿ ಆ ರೆಕಾರ್ಡ್ ಅನ್ನು ಒಂದ್ ಕಡೆ ಇಡಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆ ಬೇಕಾಗುತ್ತೆ. ಅದು ಡ್ರೋನ್ ಟೆಕ್ನಾಲಜಿಲಿ ಎಂತ ದೊಡ್ಡ ಬಿಲ್ಡಿಂಗ್ ಆಗ್ಲಿ, ಎಂತ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಆದ್ರೆ, ತಾಜ್ಮಹಲ್ ಇರ್ಬೋದು, ಕುತುಬ್ ಮಿನಾರ್ ಇರ್ಬೋದು, ನೀವು ಮುಟ್ಟದೇನೆ ಹೋಗಿ ನೋಡ್ಕೊಂಡ್ ಬರ್ಬೋದು. ಸೊ ಮುಂಚೆ ಆದ್ರೆ ಅದು ಕಾಲಾವಧಿ ಹಾಕಿ ಆ ಮೇಲ್ಗಡೆ ಪ್ರಾಬ್ಲಮ್ ಅನ್ನ ಹೋಗಕ್ಕೆ ಇಂಜಿನಿಯರ್ ಆರ್ಕಿಟೆಕ್ಟ್ ಹೋಗೋ ಅರ್ಥನೂ ಇರಲಿಲ್ಲ. ಸೊ ಆತರ ಬಹಳ ಗ್ರೇಟ್ ಟೆಕ್ನಾಲಜಿ ಬಂದಿದೆ. ಇನ್ನು ಈಗ ರೇಡಾರ್ ಗಳಿವೆ, ಹೀಟ್ ಸೆನ್ಸಾರ್ ಗಳಿದೆ. ಸೊ ಬಹಳ ಬಹಳ ಟೆಕ್ನಾಲಜಿ ಮುಂದೆ ಹೋಗಿದೆ. ನಾನು ಓದ್ತಿದ್ದಾಗ್ಲೂ ಈಗ ಅಜಗಜಾಂತರ ಡಿಫರೆನ್ಸ್ ಬಂದಿದೆ. ಸೊ ಮುಂಚೆ ನಾವು ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ವಿ ಅಧ್ಯಯನ ಮಾಡಕ್ಕೆ, ಅದನ್ನ ಈಗ ಸಾವಿರಾರು ರೂಪಾಯಿಗಳು ಮಾಡಬಹುದು. ಟೈಮ್ ಅನ್ನ ನಾವು ಮೂರ್ ತಿಂಗಳು ಆರಾರು ತಿಂಗಳು ಅದನ್ನ ಅಧ್ಯಯನ ಮಾಡೋದನ್ನ ಈಗ ಮೂರು ಸಲ ಮಾಡಬಹುದು. ನಾವು ಜೈಸಲ್ಮೇರ್
1: ಮುಖ್ಯವಾಗಿ ಹೊಸ ತಂತ್ರಜ್ಞಾನ ಟೈಮ್ ನ ಸೇವ್ ಮಾಡ್ತಾರೆ,
0: ಟೈಮ್ ಸೇವ್ ಆಗುತ್ತೆ. ನನಗನ್ಸುತ್ತೆ ಬರ್ತಾ ಬರ್ತಾ ಇನ್ನು ಕೆಲವು ರಿಪೇರಿಗಳನ್ನು ಎಕ್ವಿಪ್ಮೆಂಟ್ ಗಳೆಲ್ಲ ಬರುತ್ತೆ. ಈಗ ಏನು ನಮ್ಮ ದೇಶದಲ್ಲೆಲ್ಲ ಪ್ರಪಂಚದಲ್ಲೆಲ್ಲ ಲೇಬರ್ ಶಾರ್ಟೇಜ್ ಬರ್ತಾ ಇದೆ. ಹಾರ್ಡ್ ವರ್ಕ್ ಗೆ ಜನ ಸಿಗೋದಿಲ್ಲ, ಸಿಗ್ಲು ಬೇಕಿಲ್ಲ. ಹೋಲ್ ಐಡಿಯಾ ಆಫ್ ಇಂಪ್ರೂವ್ಮೆಂಟ್ ಅಂದ್ರೆ ಜನ ಕಡಿಮೆ ಕಷ್ಟ ಪಡಬೇಕು, ಕಷ್ಟ ಪಡಿಸ್ಬೇಕು ಅಂತ ಟೆಕ್ನಾಲಜಿ ಬರ್ಸ್ಬೇಕಿಲ್ಲ. ಆದ್ರೆ ಕೆಲವೊದಕ್ಕೆ ಈಗ ರಿಪೇರಿ ಮರ ರಿಪೇರಿ ಮಾಡ್ಬೇಕಾದ್ರೆ ಕಾರ್ಪೆಂಟ್ರಿನೇ ಮಾಡಬೇಕು. ಬಟ್ ಈಗ CNC ಲೇತ್ ಗಳಿದೆ, ಇನ್ನೊಂದಿದೆ, ಟೆಕ್ನಾಲಜಿ ಇದೆ. ಸೊ ನೀವು ಕಂಪ್ಯೂಟರ್ ಡ್ರಾಯಿಂಗ್ ಮಾಡಿ ಫೀಡ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಅದಕ್ಕೆ ಶೇಪ್ ಮಾಡುತ್ತೆ. ಹಾಗೆ ನೀವು ಯಾವ ಬಿಲ್ಡಿಂಗ್ ಮುಟ್ತಿದ್ರ ಮೇಲೆ ಹೋಗುತ್ತೆ. ಈಗ ಯಾವುದೋ ಒಂದು ಆರ್ಡಿನರಿ ಸಮಾರ್ಟ್ ಆರ್ಡಿನರಿ ಬಿಲ್ಡಿಂಗ್ ಆದ್ರೆ ಮಾಡರ್ನ್ ಟೆಕ್ನಾಲಜಿಲಿ ಸುಮಾರು ಮಾಡ್ಕೋಬಹುದು. ಈಗ ಇದು ತುಂಬಾ ಪ್ರಾಧಾನ್ಯ, ಬಹಳ ಇಂಪಾರ್ಟೆಂಟ್ ಬಿಲ್ಡಿಂಗ್, ಅದೇನಾದ್ರು ನಾವು ತಪ್ಪು ಮಾಡಿದ್ರೆ ಅದರದ್ದು ಪ್ರಾಚೀನತೆ ಹೋಗುತ್ತೆ, ಅದರದ್ದು ಒಂದು ಆಂಟಿಕ್ವಿಟಿ ಹೋಗುತ್ತೆ, ಆ ಬಿಲ್ಡಿಂಗ್ ರೂಪನೇ ಬದಲಾಗುತ್ತೆ ಅನ್ನೋಗಿದ್ರೆ ಅವಾಗ ನಾವು ಬಹಳ ಕಟ್ಟುನಿಟ್ಟಾಗಿ ನಮ್ಮ ಸಂಪ್ರದಾಯವಾಗಿ ಮಾಡೋದು. ಈ ದೇವಸ್ಥಾನಗಳು ಅದನ್ನ ಈಗ ಸುಮಾರು ನೀವು ಹೊರಗಡೆ ನೋಡ್ತಿರ್ತೀರಾ. ಈ ಹೊಸ ದೇವಸ್ಥಾನ ಬೇರೆ, ಹಳೆ ದೇವಸ್ಥಾನದಲ್ಲಿ ಹೊಸ ಮಟೀರಿಯಲ್ ಮಾಡಿದಾಗ ಅದರದ್ದು ಕಾಣಲ್ಲ. ಅದ್ರದ್ದು ಏನೋ ಒಂದು ನಾವು ಏನೋ ದೇವ್ರ ಒಳಗಡೆ ಹೊರಡೋಗ್ತಿದ್ವಿ ಅವ್ರ ಪೂಜೆ ಮಾಡಕ್ಕೆ, ಅದನ್ನ ನಿಂತ್ಕೊಂಡು ಬೇಲೂರು ಹಳೆ ಬೀಡ್ತಾರ ನಿಂತು ನೋಡಬೇಕು ಅನ್ನೋ ಯಾರಿಗೂ ಅನ್ಸೋದಿಲ್ಲ. ಎರಡೂ ಇದೆ, ಟೆಕ್ನಾಲಜಿನೂ ಬೇಕು ಬರುತ್ತೆ, ಹಾಗೂ ಸಂಪ್ರದಾಯಗಳು ಇರಬೇಕಾಗುತ್ತೆ,
1: ಹಳೆ ಪದ್ಧತಿ ಕೂಡ ಯೂಸ್ ಮಾಡಬೇಕಾಗುತ್ತೆ.
0: ಎರಡು ಬೇಕು.
1: ಸರ್, ನೀವು ಬಹಳಷ್ಟು ವರ್ಕ್ಶಾಪ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ದೀರಾ ಎಷ್ಟೋ ನ್ಯಾಷನಲ್ ಸ್ಕೂಲ್ಸ್ ನಲ್ಲಿ, ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ಸ್ ನಲ್ಲಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಹೇಳ್ಕೊಡ್ಲಾಗುತ್ತೆ?
0: ಇದು ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಪ್ರೊಫೆಷನಲ್ಗೂ ಮಾಡ್ತೀವಿ. ಯಾಕಂದ್ರೆ ಈಗ ನೀವು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ ಬಂದಿರಬಹುದು, ಮಾಸ್ಟರ್ ಡಿಗ್ರಿಲಿ ಕ್ಲಾಸ್ ರೂಮ್ ಅಲ್ಲಿ ಥಿಯರಿಟಿಕಲ್ ಹೇಳ್ಕೊಟ್ಟಿರ್ತಾರೆ, ಸ್ವಲ್ಪ ಸ್ಟಡಿ ಟೂರ್ ಇರುತ್ತೆ, ಯಾರೋ ಲೆಕ್ಚರ್ ಬಂದು ಸ್ಲೈಡ್ ಅಲ್ಲಿ ತೋರಿಸಿರ್ತಾರೆ, ಬಟ್ ನೀವು ಕೈಯಿಂದ ಮುಟ್ಟಿರಲ್ಲ. ಸೊ ಈಗ ಮೊನ್ನೆ ನಡೆಸಿದೆ ನಾನು ಒಂದು ವರ್ಲ್ಡ್ ಮಾನ್ಯುಮೆಂಟ್ ಫಂಡ್ ಗೆ ಹ್ಯಾಂಡ್ಸ್ ಆನ್ ವರ್ಕ್ ಶಾಪ್ ಅಂತ, ನಾವೇ ಕೈ ಹಾಕಿ ಕೈಕೊಳೆ ಮಾಡ್ಕೊಳ್ಳೋ ಬೇಕಾದಕ್ಕೆ. ಸೊ ಇದರಲ್ಲಿ ಪಾರಂಪರಿಕ ಮಟೀರಿಯಲ್ ಗಳು ಅಂದ್ರೆ ಮಣ್ಣು, ಸುಣ್ಣ, ಕಲ್ಲು, ಇದನ್ನ ಹೇಗೆ ಉಪಯೋಗಿಸೋದು, ಹೇಗೆ ಐಡೆಂಟಿಫೈ ಮಾಡೋದು, ಎಲ್ಲಾದ್ರೂ ಲ್ಯಾಬೋರೇಟರಿಗೆ ಹೋಗ್ಬೇಕಿಲ್ಲ. ಇದಕ್ಕೆ ಚೆನ್ನಾಗಿದೆಯೋ ಇಲ್ವೋ, ಮರಳು ಮರಳು ಮರಳಾಗಿದೆಯೋ ಇಲ್ವೋ, ಸುಣ್ಣ ಇದು ಒಳ್ಳೆ, ಇದ್ರ ಬಗ್ಗೆ ವರ್ಕ್ ಶಾಪ್ ಗಳು ನಡೆಸ್ತೀನಿ. ಅದರಲ್ಲಿ ಈಗ ಲ್ಯಾಬೋರೇಟರಿ ಟೆಸ್ಟ್ ಮಾಡಿಸ್ತೀವಿ, ಬಟ್ ಎಲ್ಲಾದನ್ನು ಲ್ಯಾಬೋರೇಟರಿಲಿ ಮಾಡೋದ್ ಬದಲು ನಾವು ಇಲ್ಲೇನೆ ಫೀಲ್ಡ್ ಅಲ್ಲಿ ಏನೇನು ಮಾಡಬಹುದು ಅನ್ನೋ ಆ ಕಲೆಗಳು ಹೇಳ್ಕೊಡ್ತೀನಿ. ಹಾಗೂ ಈಗ ಬಿಲ್ಡಿಂಗ್ ಅನ್ನ ರಿಪೇರಿ ಮಾಡೋದು ಹೇಗೆ ಅನ್ನೋದನ್ನು ವರ್ಕ್ ಶಾಪ್ ಮಾಡಿಸ್ತೀವಿ ಜನರಲಿ. ಹಾಗೂ ಇನ್ನು ಅಡ್ವಾನ್ಸ್ ಇದೆ, ಫಾರ್ ಎಕ್ಸಾಂಪಲ್ ಈಗ ಸ್ಟೈನ್ ಗ್ಲಾಸ್ ಇರ್ಬೋದು. ಸ್ಟೈನ್ ಗ್ಲಾಸ್ ಅಲ್ಲಿ ಒಂದೇ ಒಂದು ನಮ್ಗೆ ಎಷ್ಟೋ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್ ಡೇ ಹೋದಾಗ ಏನ್ ನೋಡೋದು, ಮೂರು ತಿಂಗಳಾದ್ಮೇಲೆ ನೋಡಿದಕ್ಕೂ ಅಜಗಜದ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ತಂದು ಹೇಳಿಲ್ಲ ಬಿಲ್ಡಿಂಗು, ನಾನು ಕೇಳಿಲ್ಲ. ಸೊ ಇದು ವಿಚಿತ್ರ ಅನ್ನಿಸ್ಬೋದು, ಇಟ್ ಸೈಡ್ ಮೇ ಸೌಂಡ್ ರೊಮ್ಯಾಂಟಿಕ್, ಬಟ್ ಇಟ್ಸ್ ಟ್ರೂತ್. ಪ್ಯಾಷನ್ ಇಲ್ಲದೆ ಈ ಫೀಲ್ಡ್ ಪ್ರಾಬ್ಲಿ ಕೆಲವು ಫೀಲ್ಡ್ ಗಳಲ್ಲಿ ಮೀನಿಂಗ್ ಇಲ್ಲ, ಯಾವ ಫೀಲ್ಡ್
1: ಯಾವ ಫೀಲ್ಡ್ ಅಲ್ಲೂ ಮೀನಿಂಗ್ ಇರಲ್ಲ ಸರ್. ಹೌದು. ಆಗ್ಲಿ ಸರ್, ಇಷ್ಟೊತ್ತು ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್ ಈ ವಿಷಯದ ಉದ್ಯೋಗಾವಕಾಶಗಳು ಮತ್ತು ಹೆಚ್ಚಿನ ಅಧ್ಯಯನಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ನಿಮಗೆ ನಮ್ಮ ನಿಲಯದಿಂದ ಮತ್ತು ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ವೆರಿ ಮಚ್ ಆರ್ ಎನ್ ಡಿ ರೇಡಿಯೋ. ನಿಮ್ಮಿಬ್ಬರಿಗೂ
2: ಇದುವರೆಗೆ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಬಿಕೆ ಸರಸ್ವತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ ಸರಿಯಾಗಿ 5:20. ನಿಲಯದ ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳೆಯ ನಿತಿನ್ ರಾಜಾರಾಮ್ ಶಾಸ್ತ್ರಿ.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821

0: 2436 8692.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
6: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
7: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
8: ಬೆಳಕಿಲ್ಲದೆ ವೈದ್ಯರ ಕಿವಿ ಮಾತು
9: ಪ್ರಾಯೋಜಿತ ಬಾನುಲಿ ಸರಣಿ.
10: ಮರವಾಗೆಲೆವೋ ಜೀವವೇ ಮರವಾಗು.
8: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
10: ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೋಡ.
9: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
10: ಪ್ರೀತಿಸುವೆ ನಾನು.
8: ತಪ್ಪದೆ ಆಲಿಸಿ
9: ಸಸ್ಯ ವೈದ್ಯರ ಕಿವಿ ಮಾತು.
8: ಹರಿತೆ ಜಗತ್.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾ ಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:05. ಈಗ ಸಂದೇಶ ಆಧಾರಿತ ನಿಮ್ಮ ಕೋರಿಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳಿದರೆ ತಾವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯಕ್ಕೆ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳಿಸಬಹುದು. ಮೊಬೈಲ್ ಸಂಖ್ಯೆ 9480852523, 9480852523. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಹರಿಚರಣ್ ಅವರು ಹಾಡಿರುವ ಗೂಗ್ಲಿ ಚಿತ್ರದ ಒಂದು ಗೀತೆ. ಕವಿರಾಜ್ ಅವರ ಗೀತೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿದೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಜಿಪಿ ಶ್ರೀನಿವಾಸ್ ಅವರ ಕೋರಿಕೆ ಮೇರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿರುವ ಒಂದು ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ತೇಜ ಚಿತ್ರದ ಈ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿರುವವರು ಹಂಸಲೇಖ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಸಿಡಿದದ್ದ ಸಹೋದರ ಚಿತ್ರದ ಗೀತೆಯೊಂದನ್ನು ಇದೀಗ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯ ರಚನೆಕಾರರು ಗೀತಪ್ರಿಯ, ಸಂಗೀತ ನಿರ್ದೇಶಕರು ಸತ್ಯಂ. ಗೀತೆಯನ್ನು ಕೋರಿದ್ದಾರೆ ನಂಜನಗೂಡು ತಾಲೂಕು ತೊರೆಮಾವು ಗ್ರಾಮದಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್ ಹಾಗೂ ಪವಿತ್ರಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮೈಸೂರಿನ ಶಕ್ತಿನಗರದಿಂದ ಹರ್ಷಿತಾ ಅವರ ಕೋರಿಕೆಯ ಮೇರೆಗೆ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿರುವ ಒಂದು ಗೀತೆಯನ್ನು ಬಿತ್ತರಿಸುತ್ತಿದ್ದೇವೆ. ಅಂಡಮಾನ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಒದಗಿಸಿದ್ದಾರೆ ಹಂಸಲೇಖ.

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ 7ನೇ ತಾರೀಕು ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅವರ ಡ್ರೀಮ್ ಚೆನ್ನಾಗಿದೆ, ಮತ್ತು ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಂಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬಾ ಸಲ.
1: ಕೇಳಲು ಮರೆಯದಿರಿ, ಇದೇ ತಿಂಗಳು 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
0: ನಕ್ಷತ್ರ ಲೋಕ
3: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ

ವಂಶಿ ಚಿತ್ರದ ಗೀತೆ ಇದೀಗ ಪ್ರಸಾರವಾಗ್ತಾ ಇದೆ. ಸೋಹಮ್ ಚಕ್ರವರ್ತಿ ಗೀತೆ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿರುವ ಈ ಗೀತೆಯನ್ನು ಕೋರಿರುವುದು ಮೈಸೂರು ನಜರ್ಬಾದ್ನಿಂದ ಯೋಗಾನಂದ್ ರಂಪುರೆ, ವಿಜಯ, ವಿನಯ್, ರಜತ್ ಮತ್ತು ಯುಧಿಷ್ಠಿರ್.

0: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821-252-1631.
1: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 7:15 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ ಕುರಿತು ಜೆಎಸ್ಎಸ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಸಂಸ್ಥೆಯ ಪೋಷಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಧಾ ಸಾಯಿರಾಮ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಮೈಸೂರು ಆಕಾಶವಾಣಿ ಕೇಂದ್ರದಿಂದ ತಾವು ಸಂದೇಶ ಆಧಾರಿತ ನಿಮ್ಮ ಕೋರಿಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಬನ್ನಿ ಈಗ ಬಿಳಿಗಿರಿಯ ಬನದಲ್ಲಿ ಚಿತ್ರದ ಒಂದು ಗೀತೆ ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿರುವ ಈ ಗೀತೆಯನ್ನು ಕೋರಿದ್ದಾರೆ. ಬೆಲವತ್ತ ಗ್ರಾಮದಿಂದ ಲೋಕೇಶ್ ಹಾಗೂ ಅವರ ಸ್ನೇಹಿತರು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಬೆಂಗಳೂರಿನ ಬಿಂದು ಪ್ರಕಾಶ್ ಅವರ ಅಪೇಕ್ಷೆ ಮೇರೆಗೆ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಯೊಂದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸಿದ್ದಲಿಂಗಯ್ಯ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತವಿರುವ ಈ ಗೀತೆ ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ್ದು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್.

ಕೆಆರ್ ನಗರದಿಂದ ನೇತ್ರಾವತಿ ಮತ್ತು ನಟರಾಜ್ ಅವರ ಅಪೇಕ್ಷೆ ಮೇರೆಗೆ ಇದೀಗ ಬಚ್ಚನ್ ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ. ಸುದೀಪ್ ಮತ್ತು ಇಂದು ನಾಗರಾಜ್ ಅವರು ಹಾಡಿರುವ ಈ ಗೀತೆಯ ರಚನೆಕಾರರು ಶಶಾಂಕ್, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ.

ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಬಿಎಸ್ಎಸ್ ವಿದ್ಯೋದಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

0: ತಪ್ಪದೇ ಆಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
1: ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ, ಅಮೆರಿಕ ನ್ಯೂಜೆರ್ಸಿಯಿಂದ ಗಾನವಿ ರವಿಕಿರಣ್, ಕಲ್ಪನಾ ವಿನೋದ್, ರೂಪಾ ಮತ್ತು ರಾಮಪ್ರಿಯ ಅವರು ಅಪೇಕ್ಷೆ ಪಟ್ಟಿರುವ ಒಂದು ಗೀತೆಯನ್ನು. ಮಾಸ್ಟರ್ ಲೋಹಿತ್ ಗೀತೆಯನ್ನು ಹಾಡಿದ್ದಾರೆ. ಚಲಿಸುವ ಮೋಡಗಳು ಚಿತ್ರದ ಈ ಗೀತೆಯ ರಚನೆಕಾರರು ಚಿ ಉದಯಶಂಕರ್, ಸಂಗೀತ ನೀಡಿರುವವರು ರಾಜನ್ ಮತ್ತು ನಾಗೇಂದ್ರ.

0: Healthcare needs leaders, not just professionals.
1: At JSS AHER, deemed to be university accredited, A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university, SS Nagara, Banni Mantapa, Mysuru. Call 9980841859.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಹಾಗೂ 251-5089. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ. ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ.
6: ಇವಾಗ ಸೈರಿಸ್ ಎ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಮ್ದು, ಅದು ಸ್ಪೈರಲ್ ಗ್ಯಾಲಕ್ಸಿ.
7: ಅವಳು ವಯಸ್ಸಿಗೆ ಮೀರ ಬುಕ್ಸ್ ನ ಅವಳು ಓದ್ತಾಳೆ. ಮಕ್ಕಳಿಗೆ ಓದೋ ಅಭ್ಯಾಸ ಇದ್ರೆ ಸರ್ ಜ್ಞಾನ ಹಂಗೆ ಬರುತ್ತೆ.
5: ತಪ್ಪದೇ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
8: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 6 ಗಂಟೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. 7:45 ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್. 8:00 ವಿಜ್ಞಾನ ಭಾರತಿಯಲ್ಲಿ ಮೊದಲಿಗೆ ಜ್ಯೋತಿರ್ವಿಜ್ಞಾನ ಒಂದು ಪರಿಚಯ ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಕೇಶವ್. ಅನಂತರ ನಾಲಿಗೆಯ ಆಚಾರ ವಿಚಾರ ಮಾತನಾಡುತ್ತಾರೆ ಕೊಳ್ಳೆಗಾಲ ಶರ್ಮಾ. 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಮೂರ್ತಿಯವರ ಗಾಯನ, 10:00 ತತ್ವ ಸಂಚಾರ ಶಂಕರೇಗೌಡ ಮತ್ತು ತಂಡದವರಿಂದ ತತ್ವ ಪದಗಳು, 10:30 ಬೆಂಗಳೂರು ಕೇಂದ್ರದಿಂದ

ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮಹಿಳಾ ಸಶಕ್ತೀಕರಣ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ತೇ ಜಗತ್ತು ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕಾರ್ಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ ಕುರಿತು ಜೆಎಸ್ಎಸ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಸಂಸ್ಥೆಯ ಪೋಷಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಧಾ ಸಾಯಿರಾಮ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಸೇವಾವಾಹಿನಿ 7:30. ಕನ್ನಡ ಚಿತ್ರಗೀತೆಗಳು 7:45 ಹಾಗೂ 8:45. ನಾಳೆ ಬೆಳಗ್ಗೆ 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಕೆಎನ್ ಸುರೇಂದ್ರ ಮತ್ತು ತಂಡದವರಿಂದ ನಾಗಸ್ವರ ವಾದನವನ್ನು ಆಲಿಸಲಿದ್ದೀರಿ. ಹಿಂದಿ ಚಿತ್ರಗೀತೆಗಳು 10:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:35. 11:00 ಮಿಶ್ರ ಮಾಧುರ್ಯ, ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರ ವನಿತಾ ವಿಹಾರ. ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯಿತ್ರಿ ಪ್ರೇಮಾ ಟಿಎಂಆರ್. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಎಎನ್ ಶೀಲಾ ಅವರು ಹಾಡಿರುವ ಭಕ್ತಿಗೀತೆಗಳು 12:35, 12:45 ಜನಪದ ಸಂಗೀತ. ಕೊಳ್ಳೇಗಾಲ ತಾಲೂಕು ಸತ್ತೇಗಾಲದ ಶಿವಮ್ಮ ಹಾಗೂ ತಂಡದವರಿಂದ ಮುಡುಕುತೊರೆ ಮಲ್ಲಯ್ಯನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ. ಪ್ರಧಾನಮಂತ್ರಿ ಸೂರ್ಯಘರ್ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಇದೆ. ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಪಂಕಜ್ ಡಿ ಕುಡ್ತರ್ಕರ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಎಆರ್ ತೇಜಸ್ವಿನಿಯವರು ಹಾಡಿರುವ ಭಾವಗೀತೆಗಳು 1:20. ಸಂದೇಶ ಆಧಾರಿತ ನಿಮ್ಮ ಕೋರಿಕೆ ಕನ್ನಡ ಚಿತ್ರಗೀತೆಗಳು ಮಧ್ಯಾಹ್ನ 1:30 ಹಾಗೂ ಸಂಜೆ 5:05. ನಾಳೆ ಮಧ್ಯಾಹ್ನ 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಂಡುಪುರ ತಾಲೂಕು ಕೆರೆತುಣ್ಣೂರಿನ ಸ್ವಾಮಿಗೌಡ ಹಾಗೂ ತಂಡದವರಿಂದ ಹಸೆ ಬರೆಯುವ ಹಾಡು ಮತ್ತು ಉತ್ತರ ದೇವಿಯ ಹಾಡು. 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಬಿಎಸ್ಎಸ್ ವಿದ್ಯೋದಯ ಶಾಲೆಯ ಮಕ್ಕಳ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ. 4:00 ನಾಟಕ ಮಹಾಕಲ್ಯಾಣ, ರಚನೆ ಎಸ್ ವಿ ಕೃಷ್ಣ ಶರ್ಮಾ, ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ ಧ್ವನಿಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. ನಾಳೆ ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕಾರ್ಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸೊಪ್ಪು ತರಕಾರಿ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ಕಾಗೇಹಳ್ಳದ ದೊಡ್ಡಿ ಗ್ರಾಮದ ಕೃಷಿಕ ದಂಪತಿ ವಸಂತ ಮತ್ತು ಶಂಕರ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ 7:45. 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಯುವಶಕ್ತಿ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ರಾಜ್ಯವ್ಯಾಪಿ ಪ್ರಸಾರ ಯುವವಾಣಿ, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಹಾಗೂ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಹೃಷಿಕೇಶ್ ಗಾಂಗುರ್ಡೆ ಅವರ ಖ್ಯಾಲ್ ಗಾಯನವಿದೆ, ಇದು ಆಕಾಶವಾಣಿ ಪುಣೆ ಕೇಂದ್ರದ ಕೊಡುಗೆ. ಇವು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. FM 100.6, ಇದು ಆಕಾಶವಾಣಿ ಮೈಸೂರು. 6:05 ಸಮಯ. ಈಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಮೊದಲ ಮಹಿಳೆ ಕೋಟೇಶ್ವರಮ್ಮನವರು. ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದ ಮಹಿಳೆ. ತಮಗೆ ಪದ್ಮ ಪ್ರಶಸ್ತಿ ಲಭಿಸಿದಾಗ ಅವರು ಹೇಳುತ್ತಾರೆ, ಕಠಿಣ ಪರಿಶ್ರಮ ಯಾವತ್ತೂ ಫಲ ನೀಡುತ್ತದೆ. ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರೆ ಮನ್ನಣೆ ತಾನಾಗಿಯೇ ಒಲಿದು ಬರುತ್ತದೆ. ಶ್ರಮದ ಬಗ್ಗೆ ಎಂಥ ಅದ್ಭುತವಾದ ವ್ಯಾಖ್ಯಾನವಲ್ಲವೇ. 2017 ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಪದ್ಮ ಪ್ರಶಸ್ತಿ ಪುರಸ್ಕೃತರಾದಾಗ ಕೋಟೇಶ್ವರಮ್ಮನವರಿಂದ ಬಂದ ಈ ನುಡಿಮುತ್ತುಗಳು ಸಕಲರಿಗೂ ಅನ್ವಯವಾಗುವಂಥದ್ದು. ವೈದ್ಯಕೀಯವನ್ನು ಕಲಿತು ಡಾಕ್ಟರ್ ಆಗಿ ವೃತ್ತಿಯನ್ನು ಆರಂಭಿಸಲು ಇಚ್ಛಿಸಿದ್ದ ಇವರು ಬರಬರುತ್ತಾ ಶೈಕ್ಷಣಿಕ ಕ್ಷೇತ್ರದೆಡೆಗೆ ತಮ್ಮ ಆಸಕ್ತಿ ಮತ್ತು ಪ್ರೀತಿಯನ್ನು ಹೊರಳಿಸಿಕೊಂಡರು. ಕೋಟೇಶ್ವರಮ್ಮನವರ ತಂದೆ ತಾಯಿಗಳಿಬ್ಬರು ಶಿಕ್ಷಕ ವೃತ್ತಿಯಲ್ಲಿದ್ದರು. ಗುಂಟೂರಿನ ಕಾಲೇಜಿನಲ್ಲಿ ಪದವಿ ಪಡೆದುಕೊಂಡರು. ನಂತರ ಬಿಎಡ್ ಮಾಡಿ ಬೋಧನೆಯನ್ನೇ ತಮ್ಮ ವೃತ್ತಿಯಾಗಿಸಿಕೊಂಡರು. 1972 ತೆಲುಗು ಸಾಹಿತ್ಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದರು. ಅಂತೆಯೇ 1980 ನಾಗಾರ್ಜುನ ವಿಶ್ವವಿದ್ಯಾನಿಲಯದಿಂದ PhD ಕೂಡ ಪಡೆದುಕೊಂಡರು. 1955 ಸರ್ಕಾರಿ ಜಿಲ್ಲಾ ಪರಿಷತ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ವೃತ್ತಿ ಆರಂಭಿಸಿದರು. ಆಗ ಇವರಿಗೆ ಕೇವಲ 20 ಮಕ್ಕಳಿಗೆ ನರ್ಸರಿಯನ್ನು ಪ್ರಾರಂಭಿಸಲು ಅವಕಾಶ ನೀಡಲಾಯಿತು. ಅದನ್ನೇ ಸವಾಲಾಗಿ ಸ್ವೀಕರಿಸಿದ ಕೋಟೇಶ್ವರಮ್ಮನವರು 1973 ಮಾಂಟೆಸ್ಸರಿ ಜೂನಿಯರ್ ಮತ್ತು ಪದವಿ ಕಾಲೇಜುಗಳನ್ನು ಪ್ರಾರಂಭಿಸಿದರು. 1984 ಈ ಕಾಲೇಜನ್ನು ಮಾಂಟೆಸ್ಸರಿ ಶಿಕ್ಷಣ ಸಂಸ್ಥೆಗಳ ಗುಂಪಿಗೆ ಸೇರಿಸಲಾಯಿತು. ಸ್ನಾತಕೋತ್ತರ ಕಾಲೇಜುಗಳನ್ನು ಕೂಡ ಪ್ರಾರಂಭಿಸಿದರು. ಸುಲಲಿತವಾದ ಪ್ರಬಂಧಗಳು ಇವರಿಂದ ರಚಿತವಾಗಿದ್ದಾವೆ. ಮನೋಜ್ಞವಾದ ಕವಿತೆಗಳ ರಚನೆಯಲ್ಲೂ ಕೋಟೇಶ್ವರಮ್ಮ ಸಿದ್ಧಹಸ್ತರಾಗಿದ್ದರು. 50 ಹೆಚ್ಚು ಪುಸ್ತಕಗಳನ್ನು ರಚಿಸಿ ಸಾಹಿತ್ಯ ಸರಸ್ವತಿಗೆ ಸೇವೆ ಸಲ್ಲಿಸಿದ್ದಾರೆ. ಇವರ ಪ್ರಬುದ್ಧ ಸಾಹಿತ್ಯ ರಚನೆಗೆ ತೆಲುಗು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಇಲ್ಲ ಇಲ್ಲಲು ಎಂದರೆ ಮನೆ ಮತ್ತು ಗೃಹಿಣಿ ಎಂಬ ಮಾಸಿಕ ಪತ್ರಿಕೆಯನ್ನು 39 ವರ್ಷಗಳ ಕಾಲ ನಡೆಸಿದ್ದು ಇವರ ಅವಿಸ್ಮರಣೀಯವಾದ ಕಾರ್ಯವಾಗಿದೆ ಮತ್ತು ಅವರಿಗೆ ಸಾಹಿತ್ಯದಲ್ಲಿದ್ದ ಆಸಕ್ತಿ ಶ್ರದ್ಧೆಯನ್ನು ತೋರಿಸುತ್ತದೆ. ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆಯುತ್ತಿದ್ದಂತೆ ರಾಜ್ಯದಲ್ಲೂ ಕೂಡ ಸರ್ಕಾರ ಇವರ ಸೇವೆಯನ್ನು ಗುರುತಿಸಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಿತು. ಕೃಷ್ಣಾ ಜಿಲ್ಲೆಯ ಕಂಕಿಪಾಡು ಗೋಸಾಲ ಗ್ರಾಮದಲ್ಲಿ ಜನಿಸಿ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮೀಸಲಿಟ್ಟರು. ವಿಜಯವಾಡದ ಮೊದಲ ಪದವೀಧರರಾದ ಕೋಟೇಶ್ವರಮ್ಮನವರ ಗಮನವೆಲ್ಲ ಪುಟ್ಟ ಮಕ್ಕಳಲ್ಲೇ ಕೇಂದ್ರೀಕೃತವಾಗಿತ್ತು. ಶಿಕ್ಷಣ ಮತ್ತು ಮಕ್ಕಳೆಡೆಗೆ ತಮ್ಮ ಕರ್ತವ್ಯ ಮತ್ತು ಸೇವೆಯನ್ನು ನಿಶ್ಚಯಿಸಿದ್ದ ಕೋಟೇಶ್ವರಮ್ಮನವರಿಗೆ ಅನೇಕಾನೇಕ ಪ್ರಶಸ್ತಿಗಳು ಸಂದಿದ್ದವು. ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮ ಕೂಡ ದೊರಕಿ ಅವರ ಸೇವೆ ಅತ್ಯಂತ ಮೌಲ್ಯಯುತವಾದದ್ದೆಂದು ಸಾರಿತು. ಶ್ರಮವೇ ಬದುಕಾಗಬೇಕು, ದುಡಿಮೆಯೇ ಹಾಡಾಗಬೇಕೆಂದು ಸಾರಿದ ಕೋಟೇಶ್ವರಮ್ಮನವರು ಸೋಮಾರಿಯಾಗಬಾರದೆಂಬ ಎಚ್ಚರಿಕೆಯ ಪಾಠವನ್ನು ನೀಡುತ್ತಾ 94 ವರ್ಷಗಳ ಸುದೀರ್ಘ ಸಾರ್ಥಕ ಜೀವನವನ್ನು ನಡೆಸಿ ಇಹಲೋಕ ತ್ಯಜಿಸಿದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು.
2: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821-252-1631.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821

0: 3 4 6 8 9
1: Healthcare needs leaders, not just professionals.
2: At JSS AHER, deemed to be university accredited, A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university, SS Nagara, Banni Mandapa, Mysuru. Call 9980841859.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
1: ಸಸ್ಯ ವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಮರವನ್ನು ಪ್ರೀತಿಸುವೆ ನಾನು.
1: ತಪ್ಪದೆ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ ಜಗ.

ಜೂನ್ 8 ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೆ ಮಿದುಳಿನ ಗಡ್ಡೆಗಳು, ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು KVC ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಡಾಕ್ಟರ್ ರಾಜೇಶ್ ಅವರೊಂದಿಗಿನ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

FM 100.6, ಇದು ಆಕಾಶವಾಣಿ ಮೈಸೂರು. 6:20 ಸಮಯ. ಈಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಪಾಪ ಹೆಚ್ಎಂ. ಪ್ರಸಾರ ಭಾರತೀಯ ಡಿಜಿಟಲ್ ಸ್ಕ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ವೇವ್ಸ್ ಒಟಿಟಿ 2024 ನವೆಂಬರ್ನಲ್ಲಿ ಪ್ರಾರಂಭವಾದ 2 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ 1 ಕೋಟಿ ನೋಂದಾಯಿತ ಬಳಕೆದಾರರ ಮೈಲಿಗಲ್ಲನ್ನು ದಾಟಿದೆ. ಇದು ಭಾರತದ ಸಾರ್ವಜನಿಕ ಸೇವಾ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಈ ಸಾಧನೆಯು ಭಾರತದ ಸಾರ್ವಜನಿಕ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ. ಅಲ್ಲದೆ ಭಾರತ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರಿಗೆ ವಿಶ್ವಾಸಾರ್ಹ ಮತ್ತು ವೈವಿಧ್ಯಮಯ ಮಾಹಿತಿಯನ್ನು ನೀಡುವ ಸ್ಥಳೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಇಂದು ವೇವ್ಸ್ ಒಟಿಟಿ ಮನರಂಜನೆ, ಸುದ್ದಿ, ಶಿಕ್ಷಣ, ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಸಾರ್ವಜನಿಕ ಸೇವಾ ಪ್ರಕಾರಗಳಲ್ಲಿ 24,000 ಹೆಚ್ಚು ಕಂಟೆಂಟ್ ಟೈಟಲ್ಗಳು ಮತ್ತು 15,000 ಗಂಟೆಗಳಿಗೂ ಹೆಚ್ಚು ಚಿತ್ರಗಳನ್ನು ಆಯೋಜಿಸುತ್ತದೆ. ಈ ವೇದಿಕೆಯು 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು, 200 ಹೆಚ್ಚು ರೇಡಿಯೋ ಸೇವೆಗಳು, ಲೈವ್ ಈವೆಂಟ್ ಸ್ಕ್ರೀಮಿಂಗ್, 79 PM ಇ ವಿದ್ಯಾ ಚಾನೆಲ್ಗಳ ಮೂಲಕ ಶೈಕ್ಷಣಿಕ ವಿಷಯ, ಯೋಜನೆ, ಕುರುಕ್ಷೇತ್ರ ಮತ್ತು ರೋಜ್ಗಾರ್ ಸಮಾಚಾರ ಪತ್ರಿಕೆಯ ಡಿಜಿಟಲ್ ಆವೃತ್ತಿಗಳು, ಪ್ರಮುಖ ದೇವಾಲಯಗಳಿಂದ ಭಕ್ತಿ ಸ್ಟ್ರೀಮ್ಗಳು ಮತ್ತು ಪ್ರಸಾರ ಭಾರತಿಯಿಂದ 1,000+ ಗಂಟೆಗಳ ಕಾರ್ಯಕ್ರಮಗಳನ್ನು ನೀಡುತ್ತದೆ. ಮೊಬೈಲ್, ವೆಬ್ ಮತ್ತು ಸಂಪರ್ಕಿತ ಟಿವಿ ಸಾಧನಗಳಲ್ಲಿ ಲಭ್ಯವಿರುವ ವೇವ್ಸ್ ಒಟಿಟಿ ಈಗ 130 ಹೆಚ್ಚು ದೇಶಗಳಲ್ಲಿ ಪ್ರೇಕ್ಷಕರನ್ನು ತಲುಪುತ್ತದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ಮತ್ತು ವ್ಯಾಪಕ ಶ್ರೇಣಿಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸುತ್ತದೆ. ಕಾರ್ಯಕ್ರಮಗಳ ನಿರಂತರ ವಿಸ್ತರಣೆ, ಕಾರ್ಯತಂತ್ರದ ಡಿಜಿಟಲ್ ಪಾಲುದಾರಿಕೆ, ವ್ಯಾಪಕ ಸಾಧನ ಲಭ್ಯತೆ ಮತ್ತು ವರ್ಧಿತ ಬಳಕೆದಾರ ಅನುಭವದ ಮೂಲಕ ವೇದಿಕೆಯು ನಿರಂತರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಭಕ್ತಿಪೂರ್ವಕ ಲೈವ್ ಸ್ಟ್ರೀಮ್ಗಳು, ಶೈಕ್ಷಣಿಕ ವಿಷಯ, ಡಿಜಿಟಲ್ ಪ್ರಕಟಣೆಗಳು, ಹಳೆಯ ಸಂಗ್ರಹಣೆಗಳು ಮತ್ತು ಲೈವ್ ಈವೆಂಟ್ ಕವರೇಜ್ನಂತಹ ಇತ್ತೀಚಿನ ಸೇರ್ಪಡೆಗಳು ಪ್ರೇಕ್ಷಕರನ್ನು ಮತ್ತಷ್ಟು ಆಕರ್ಷಿಸಿದೆ. ದೂರದರ್ಶನದ ಜನಪ್ರಿಯ ಹಳೆಯ ಧಾರಾವಾಹಿಗಳಾದ ರಾಮಾಯಣ, ಮಹಾಭಾರತ, ಶಕ್ತಿಮಾನ್, ಹಮ್ಲೋಗ್ ಮುಂತಾದ ಧಾರಾವಾಹಿಗಳು ಇಲ್ಲಿ ಲಭ್ಯವಿವೆ. 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು ಮತ್ತು 200 ಹೆಚ್ಚು ರೇಡಿಯೋ ಸೇವೆಗಳು ಇದರಲ್ಲಿವೆ. ವಿವಿಧ ಭಾಷೆಗಳ ಚಲನಚಿತ್ರಗಳು, ಸುದ್ದಿ, ಕ್ರೀಡೆ, ಸಾಕ್ಷ್ಯಚಿತ್ರಗಳು ಹಾಗೂ ವೇವ್ಸ್ ಮೂಲಕ ಹೊಸ ಕಾರ್ಯಕ್ರಮಗಳು ಲಭ್ಯ ಇವೆ. ಈ ವೇದಿಕೆ ಕನ್ನಡ ಸೇರಿದಂತೆ 10 ಹೆಚ್ಚು ಭಾಷೆಗಳಲ್ಲಿ ಆಪ್ ಇಂಟರ್ಫೇಸ್ ಹೊಂದಿದ್ದು ಒಟ್ಟು 26 ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮ ಒದಗಿಸುತ್ತದೆ. ವಿದ್ಯಾರ್ಥಿಗಳಿಗಾಗಿ ಇ ಬುಕ್ಸ್, ನಿಯತಕಾಲಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಾಮಗ್ರಿಗಳನ್ನು ಇದು ಒಳಗೊಂಡಿದೆ. ಆಪ್ನಲ್ಲಿ ಹೆಚ್ಚುವರಿ ಡೌನ್ಲೋಡ್ ಇಲ್ಲದೆ ಉಚಿತ ಮೊಬೈಲ್ ಆಟಗಳಿವೆ. ಸರ್ಕಾರದ ONDC ನೆಟ್ವರ್ಕ್ ಮೂಲಕ ವಿಡಿಯೋ ನೋಡುತ್ತಲೇ ಆಪ್ನಿಂದ ನೇರವಾಗಿ ಶಾಪಿಂಗ್ ಮಾಡುವ ವಿಶೇಷ ಸೌಲಭ್ಯವೂ ಇದರಲ್ಲಿದೆ. ಇದು ಆಂಡ್ರಾಯ್ಡ್, iOS ಮತ್ತು ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿದೆ. ಇದರಲ್ಲಿ ಉಚಿತ ಕಂಟೆಂಟ್ ಜೊತೆಗೆ ಜಾಹೀರಾತು ರಹಿತ ವೀಕ್ಷಣೆಗಾಗಿ ಕಡಿಮೆ ದರದ ಚಂದಾದಾರಿಕೆ ಯೋಜನೆಗಳು ಇವೆ. ಉದಾಹರಣೆಗೆ ತಿಂಗಳಿಗೆ 30 ರೂಪಾಯಿಗಳಿಂದ ವರ್ಷಕ್ಕೆ 999 ರೂಪಾಯಿಗಳವರೆಗಿನ ಬೇರೆ ಬೇರೆ ಪ್ಲಾನ್ಗಳಿವೆ. 1 ಕೋಟಿಗೂ ಹೆಚ್ಚು ನೋಂದಾಯಿತ ಬಳಕೆದಾರರು ಮತ್ತು 1,40,00,000 ಹೆಚ್ಚು ಡೌನ್ಲೋಡ್ಗಳೊಂದಿಗೆ ವೇವ್ಸ್ ಒಟಿಟಿ ಈಗ ತನ್ನ ಮುಂದಿನ ಹಂತದ ಬೆಳವಣಿಗೆಯ ಮೇಲೆ ಗಮನಹರಿಸಿದೆ. ಈ ಸಾಧನೆಯು ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಾರ್ವಜನಿಕ ಸೇವಾ ಮಾಧ್ಯಮದ ಬೆಳೆಯುತ್ತಿರುವ ಪ್ರಸ್ತುತತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ದೂರದರ್ಶನ, ರೇಡಿಯೋ ಜೊತೆಗೆ ಪ್ರಚಲಿತ ವಿಷಯಗಳು, ಶಿಕ್ಷಣ, ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಒಂದೇ ತಾಣದಲ್ಲಿ ಲಭ್ಯಗೊಳಿಸುವ ದೃಷ್ಟಿಕೋನಕ್ಕೆ ಬೆಂಬಲ ನೀಡುತ್ತದೆ. ಭಾರತೀಯ ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಮತ್ತು ಈ ಪೀಳಿಗೆಯ ಮನರಂಜನೆಯನ್ನು ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ತಲುಪಿಸುವ ಉದ್ದೇಶದಿಂದ ಈ ವೇವ್ಸ್ ಒಟಿಟಿ ಆಪ್ ಅನ್ನು ತರಲಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಸಮಯ 6:35. ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-222.

ಕೇಳುಗರೆ, ನೀವು ಕೇಳ್ತಾ ಇರೋದು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ. ಸಮಯವಾಗುತ್ತಿದೆ 6:37. ಈಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: ಸಮಯ 6:37:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
7: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
6: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
7: ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ,
6: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
7: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
6: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
7: ಯು ಆರ್ ಅನಂತಮೂರ್ತಿ,
6: ಗಿರೀಶ್ ಕಾರ್ನಾಡ್,
7: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
6: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
7: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
6: ಸಿರಿಗನ್ನಡಂ ಗೆಲುಗೆ,
7: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಚೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ಥುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ಥುರಿಂಜಿಯಾ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ಥುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುಚ್ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ಥುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ದಿ ಕಾರ್ಯ ಪರಿಸರ, ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ, ಎಂಜಿನಿಯರಿಂಗ್, ವಿಶ್ವದರ್ಜೆಯ ನವೋದ್ಯಮ ಕಾರ್ಯ ಪರಿಸರ, ಕ್ವಾಂಟಮ್ ತಂತ್ರಜ್ಞಾನ, ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ಕೆ ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇನ್ನು ಮುಂದೆ ಬೆಳಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಗಂಟೆ ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ವಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ದಿ ಅಧಿಕಾರಿ ಸತೀಶ್ ವಡ್ಡರ್ಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
4: ಕೇಂದ್ರ ಸರ್ಕಾರದ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
0: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದ್ದು ಸುಮಾರು 1500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾ ಕುಮಾರ್ ಎಂಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈಋತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ, ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
5: ಸಮಯ 6:50. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿರಂಗ

0: Healthcare needs leaders, not just professionals.
1: At JSS AHER, deemed to be university accredited A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university, SS Nagara, Banni Mantapa, Mysuru. Call 9980841859.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ರೈತ ಬಂಧುವರೇ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಇಂದು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಆಲಿಸಲಿದ್ದೀರಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೈ ಗ್ರಾಮದ ಜಯಶಂಕರ ಅವರೊಂದಿಗಿನ ಸಂದರ್ಶನವನ್ನು ಇದೀಗ ತಾವು ಆಲಿಸಲಿದ್ದೀರಿ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ.
6: ಜಯಶಂಕರ್ ಅವರೇ ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ವಿಶ್ವ ಪರಿಸರ ದಿನಾಚರಣೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅನ್ನೋದು ಈ ಬಾರಿಯ ಧ್ಯೇಯವಾಕ್ಯ.
7: ಹೌದು ಸರ್.
6: ನಮ್ಮ ಪರಿಸರ, ನಮ್ಮ ಭವಿಷ್ಯ, ನಮ್ಮ ಪ್ರಕೃತಿ ಒಂದು ಥರದಲ್ಲಿ ಒಂದಕ್ಕೊಂದು ಸಂಕೋಲೆ ತರಹ ಬಂಧನದಲ್ಲಿ ಒಳಪಟ್ಟಿರುವಂಥ ವಿಚಾರಗಳು. ತಾವು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಪರಿಚಯ ಮಾಡಿಕೊಡಿ ಜಯಶಂಕರ್ ಅವರೇ.
7: ಮಂಡ್ಯದ ಹತ್ತಿರ ಇರತಕ್ಕಂಥ ಗೊರವಾಲೆ ಗ್ರಾಮದವರು. ಸುಮಾರು 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ವೃತ್ತಿ ಹೈಸ್ಕೂಲ್ ಟೀಚರಿಂದ ಶುರುವಾಗಿ.
6: ಏನು ವಿದ್ಯಾಭ್ಯಾಸ ತಮ್ಮದು?
7: BSc BEd.
6: ಹೈಸ್ಕೂಲ್ ಶಿಕ್ಷಕರಾಗಿ?
7: ಹೈಸ್ಕೂಲ್ ಶಿಕ್ಷಕರಾಗಿ.
6: ಎಲ್ಲಿದ್ರಿ?
7: ಮೊದಲು ರಾಮನಗರ ಜಿಲ್ಲೆಯ ಮಾಯಗಾನಹಳ್ಳಿ ಅಂತೇಳಿ. ಸುಮಾರು 1984 ನನ್ನ ಅಪಾಯಿಂಟ್ಮೆಂಟ್ ಆಯಿತು ಮೊದಲು. ಆಮೇಲೆ ಟ್ರಾನ್ಸ್ಫರ್ ಆಗಿ ಬಂದು ಕಳೆದ 10 ವರ್ಷ ಮಂಡ್ಯ ತಾಲೂಕಿನ ಮುತ್ತೇಗೆರೆ ಅಂತ ಹೇಳಿ ಒಂದು ಶಾಲೆ ಇದೆ, ಅವಳು ತುಂಬ ಇಂಟೀರಿಯರ್ ಶಾಲೆ ಇದು, ಅಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸಿದೆ. ಆನಂತರ ಮಂಡ್ಯದ ಡಯಟ್ನಲ್ಲಿ ಕಡೆಯ 2 ವರ್ಷಗಳ ಕಾಲ ಲೆಕ್ಚರರ್ ಉಪನ್ಯಾಸಕರಾಗಿ ಕರೆದು ನಿರ್ವಹಿಸಿ ನಾನು ನಿವೃತ್ತಿಯಾಗಿದ್ದೇನೆ.
6: ನಿಮಗೆ ಈ ಪರಿಸರ ಸಂರಕ್ಷಣೆ, ಈ ಪರಿಸರ ಪರ ಹೋರಾಟ, ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಬಂದಿದ್ದಾದರೂ ಹೇಗೆ?
7: ಬಹುಶಃ ನಾನು ಬೆಳೀತಾ ಬೆಳೀತಾ ಅದನ್ನು ಬೆಳೆಸ್ಕೊಂಡಿದ್ದೀನಿ. ಸುಮಾರು 20-30 ವರ್ಷದಿಂದನೇ ನನಗೆ ಅದೊಂದು ಕಾನ್ಸೆಪ್ಟ್ ಬಂತು. ನನಗೆ
6: ತಾಯಿ
7: ತಂದೆ ಒಂದು ಸಂಸ್ಕಾರಗಳಿವೆಲ್ಲ, ಅವಾಗಿಂದ ನಾನು ಲೈಟ್ ಆಫ್ ಮಾಡೋದು ಅಥವಾ ನೀರು ಉಳಿಸೋದು ಇದು ಯೋಚನೆ ಮಾಡ್ತಲೇ ಇದೆ ಯಾವಾಗ್ಲೂ. ಮುತ್ತೇಗೆರೆಗೆ ಹೋಗುವಾಗ ನಾನು ಬಸ್ಸಲ್ಲಿ ಹೋದರೆ ಅಥವಾ ಬೈಕಲ್ಲಿ ಹೋದರೆ ಏಕ ಹೋಗ್ತಾ ಹೋಗ್ತಾ ಎಷ್ಟು ಬೀದಿ ದೀಪಗಳಿದೆ ಬೆಳಗ್ಗೆ ಹೊತ್ತು ಅದೆಲ್ಲ ಆರಿಸ್ಕೊಂಡು ಹೋಗಿದ್ದೇನೆ. ಯಾಕೆ ವೇಸ್ಟ್ ಮಾಡಬೇಕಂತೇಳಿ, ನಲ್ಲಿ ನೀರು ವ್ಯರ್ಥವಾಗಿ ಹೋಗ್ತಾ ಇದ್ದರೆ ಅದನ್ನು ಸಹ ಆಫ್ ಮಾಡ್ಕೊಂಡು ಹೋಗಿದ್ದೆ. ಇವತ್ತು ಆ ಭಾಗದ ಜನ ಇಲ್ಲಿ ನಲ್ಲಿವರೆಗೆ ಗುರುತಿಸ್ತಾರೆ ನಮ್ಮನ್ನು, ಓ ಮಾಸ್ಟರ್ ಬರ್ತಾರಪ್ಪ ಲೈಟ್ ಆಫ್ ಮಾಡಬೇಕು ನೀರು ನಿಲ್ಲಿಸ್ಬೇಕು ಅಂತೇಳಿ. ಅದೊಂದು ಒಳ್ಳೆ ಕೆಲಸ ಅವಾಗಿಂದ ಹಚ್ಕೊಂಡೆ ಸರ್. 90 ವರ್ಷಗಳಿಂದ ಚಿಕ್ಕನಿಂದ ಬಂದಿದ್ದೆ ಅದು. ನನಗೆ
6: ಯಾವುದಾದ್ರೂ ಒಂದು ಘಟನೆ ತಮಗೆ ಪ್ರೇರಣೆ ನೀಡಿರ್ಬೋದಾ?
7: ಜ್ಞಾಪಕ ಇಲ್ಲ, ಸ್ಟಾರ್ಟಿಂಗಿಂದ ಬಂದ್ಬಿಡ್ತು.
6: ಓಕೆ.
7: ನಮ್ಮ ತಂದೆ ಒಳ್ಳೆಯವರು, ಕೃಷಿಕರಾಗಿದ್ದರು, ಅವರು ನನಗೊಂದು ಸಂಸ್ಕಾರಗಳಿವೆಲ್ಲ, ವ್ಯವಸಾಯಗಾರರು.
6: ಶಾಲೆಯಲ್ಲಿ ತಾವು ಅಧ್ಯಾಪಕರಾಗಿದ್ದವರು
7: ಹೇಳಿ,
6: ಈ ಶಾಲಾ ಮಕ್ಕಳುಗಳಿಗೆ ಈ ಪರಿಸರ ಪಾಠಗಳನ್ನು ಏನಾದರೂ ಮಾಡ್ತಾ ಇದ್ರ?
7: ಖಂಡಿತ ಮಾಡ್ತಾ ಇದ್ದೆ, ಇನ್ಸ್ಪೈರ್ ಮಾಡಿದ್ದೀನಿ. ಇವತ್ತು ನಾನು ಬಿಟ್ಟಂಥ ಶಾಲೆಗಳಲ್ಲಿ ಒಂದು ನೆನೆಸ್ಕೋತಾರೆ ನಮ್ಮನ್ನು, ಜಯಶಂಕರ್ ಮಾಸ್ಟರ್ ಬರ್ತಾರಪ್ಪ ಲೈಟ್ ಆಫ್ ಮಾಡ್ರಿ ನೀರು ನಿಲ್ಸ್ರಯ್ಯ ಅಂತಕ್ಕಂಥ ಬರ್ತಾರೆ.
6: ಬೇರೆ ಏನೇನು ಮಾಡಿರ್ಬೋದು ನೀವು?
7: ನೀರು, ಇಂಧನ, ವಿದ್ಯುತ್ತನ್ನು ಮಿತವಾಗಿ ಬಳಸಿ ಉಳಿಸಿ ಅಂತಕ್ಕಂಥ ನನ್ನ ಧ್ಯೇಯವಾಕ್ಯ. ಆ ಮೂರನ್ನ ತಗೊಂಡಿದ್ದೀನಿ. ಈಗ ವೆಹಿಕಲ್ ಹೋಗ್ಬೇಕಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ನಾನು ಜಾಸ್ತಿ ಕಾರ್ ಹೋಗಲಲ್ಲ, ಬೈಕಲ್ಲೂ ಹೋಗಲ್ಲ. ವಾಕ್ ಮಾಡಬೇಕು ಇಲ್ಲಾಂದರೆ ಸರ್ಕಾರಿ ಬಸ್ಗಳನ್ನ ಹತ್ತಬೇಕು, ಇದು ನನ್ನ ಕಾನ್ಸೆಪ್ಟು. ಮತ್ತು ಲೈಟ್ ಹಾಕೋದು, ಬಹುಶಃ ಇವತ್ತು ನೋಡಿ ನಿಮ್ಮ ರೂಮ್ನಲ್ಲೂ ಲೈಟ್ ಫ್ಯಾನ್ ಆಫ್ ಮಾಡಿ ಬಂದಿದ್ದೀನಿ ನಾನೀಗ. ಮನೆಗಳಲ್ಲೂ ಅಷ್ಟೇ ಸ್ವಾಮಿ, ಜನ ಎಲ್ಲೋ ಒಂದು ಕಡೆ ಕೂತಿರ್ತಾರೆ, ಟಿವಿಯಲ್ಲಿ ಹೋಗ್ತಾ ಇರುತ್ತೆ, ನೋಡಿ ಹಿಂಗೆ ತಾವೇನು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲೂ ಕರೆಂಟ್ ವೇಸ್ಟ್ ಆಗ್ತಾ ಇದೆ. ಮತ್ತು ಇನ್ನೊಂದೇನಪ್ಪ ಅಂತೇಳಿ, ನೀರು ಎಷ್ಟೋ ಹೆಂಗಸರು ನೋಡಿಬೇಕು ಎಲ್ಲ ಕಡೆ ನೀರನ್ನ ಏನು ಮಾಡ್ತಾರೆ, ಟಿವಿ ನೋಡ್ಕೊಂಡು ನೀರು ಬಿಟ್ಬಿಟ್ಟಿರ್ತಾರೆ ಇಲ್ಲಿ. ಮತ್ತು ಬಟ್ಟೆ ವಾಶ್ ಮಾಡುವಾಗ ನೀರು ವೇಸ್ಟ್, ಎಷ್ಟು ವೇಸ್ಟ್ ಆಗ್ತಾ ಇದೆ. ಮನೆ ಹತ್ರ ಬೈಕ್ ತೊಳೆಯೋದು, ಕಾರ್ ತೊಳೆಯೋದು, ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನಾನು ಅಪೋಸ್ ಮಾಡಿದವನು. ನಮ್ಮ ಹಳ್ಳಿಗಳಲ್ಲಂತೂ ಇದ್ರ ಬಗ್ಗೆ ತುಂಬ ಜಾಗೃತಿ ಮೂಡಿಸಿದ್ದೀವಿ. ಅದನ್ನು ಇದು ಮತ್ತು ಪ್ಲಾಸ್ಟಿಕ್ ಬಳಕೆ ಮುಖ್ಯವಾಗಿ ಹಚ್ಕೊಂಡಿದ್ದೀಗ, ಯಾಕೆ ಪ್ಲಾಸ್ಟಿಕ್ ಬಳಕೆ

0: ಅಥವಾ ತಿಥಿ ಆಗ್ಬೋದು ಅಥವಾ ಮದುವೆ ಆಗ್ಬೋದು ಗೃಹ ಪ್ರವೇಶ ಆಗ್ಬೋದು ಯಾವುದೇ ಬರಲಿ, ಅಲ್ಲಿ ನಂಬರ್ ನೋಡ್ತೀನಿ ನಾನು ಫಸ್ಟು. ನಂಬರ್ ನೋಡಿ ಆ ಮನುಷ್ಯನ ಮಾತಾಡಿಸ್ತೀನಿ, ಬಿಡಲ್ಲ ಅವ್ರನ್ನ. ಯಾಕೆ ಪ್ರಯತ್ನ ಮಾಡ್ಬೋದಾ ನೀವು, ವಾಟರ್ ಬಾಟ್ಲು ಬಳಕೆ ಬಿಡ್ಬೋದಾ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆ ಬಿಡ್ಬೋದಾ. ಏಕೆ ನಾನು ಯೋಚನೆ ಮಾಡಿದ್ದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿವತ್ತು ಬಿಸಾಕಿದ್ರೆ ಭೂಮಿಗೆ ಹೋಗ್ತಾ ಇದೆ, ಅದು ನೂರಾರು ವರ್ಷಕ್ಕೆ ಉಳಿಯಲ್ಲ. ಇದು ನನ್ನ ಯೋಚನೆಗಳು, ಎಲ್ಲರೂ ಗೊತ್ತಿದೆ, ಜನಗಳು ಗೊತ್ತಿದ್ರು ಸಹ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನನಗಂತೂ ಅದು ವಿಚಾರದಲ್ಲಿ ರೊಚ್ಚಿಗೆದ್ದಿದ್ದೀನಿ ವಿಚಾರದಲ್ಲಿ, ಯಾಕೆ ಈ ಥರ ಮಾಡ್ತಾ ಇರೋ ಜನಗಳು ಪ್ರತಿಯೊಂದೂ. ನೀವು ಹೇಳಿದ್ರಲ್ಲ ಇಲ್ಲಿ ಪರ್ಯಾಯವಾಗಿ ಏನಾಗಿ ಹವಾಮಾನ ಬದಲಾವಣೆ ತಡೆಯಲು ಅಂತ ಹೇಳ್ತಾ ಇದ್ರಲ್ಲಿ, ನಾವೇನು ಮಾಡಿದ್ವಿ, ಎಲ್ಲವೂ ಸಹ ಲಿಂಕ್ ಟು ದಿ ಅಟ್ಮಾಸ್ಫಿಯರ್ ಅಂತೇಳಿ. ಪ್ಲಾಸ್ಟಿಕ್ ಬಳಸಿ ಬಿಸಾಕ್ತಾರೆ, ಭೂಮಿಗೆ ಹೋಗಲ್ಲ, ಕುಳಿಯಲ್ಲ, ನೂರಾರು ವರ್ಷ ಕುಳಿಯಲ್ಲ ಅದು. ಮತ್ತು ಅದರಿಂದ ಏನಾಗ್ತಾ ಇದೆ, ಇವತ್ತು ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಇವತ್ತು ಹವಾಮಾನ ವೈಪರೀತ್ಯವಾಗಿ ಏನಾಗ್ತದೆ, ಓಜೋನ್ ಪದರ ಹೋಗ್ತಾ ಇದೆ. ಇವತ್ತು ಓಜೋನ್ ಪದರ ತೂತಾಗಿ ನಮ್ಗೆ ಎಷ್ಟು ಬಿಸಿಲು ನಾವು ನೇರವಾಗಿ ಬರ್ತಾ ಇದೆ, ಅದು ಸೂರ್ಯನ ಶಾಖ ಕಿರಣಗಳು ನೇರವಾಗಿ ನಮ್ಮನ್ನು ತಡ್ತಾ ಇದೆ. ಆ ಶಾಖ ಜನಕ್ಕೆ ಗೊತ್ತಾಗ್ತದೆ. ಇವತ್ತು ಏನಾಗಿದೆ, ವಾತಾವರಣ ಉಲ್ಟಾಗಿದೆ. ಇವತ್ತು ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರಲ್ಲ, ಅಥವಾ ಅತಿವೃಷ್ಟಿ ಆಗೋದು, ಅಥವಾ ಬೇಸಿಗೆ ಕಾಲದಲ್ಲಿ ತುಂಬ ಜಾಸ್ತಿ ಬಿಸಿ ಆಗೋದು, ಅಥವಾ ಬೇಸಿಗೆ ಕಾಲದಲ್ಲಿ ಮಳೆ ಬರೋದು, ಈ ಥರ ವಾತಾವರಣದಲ್ಲಿ ಸಹ ಒಂಥರ ವೈಪರೀತ್ಯನೇ ಆಗ್ತಾ ಇದೆ. ಇದೆಲ್ಲವೂ ಕಾರಣ ನಾನು ಕಂಡುಕೊಂಡಿದ್ದು ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆಯಿಂದ, ಅದರಲ್ಲೂ ಏಕ ಬಳಕೆ ಪ್ಲಾಸ್ಟಿಕ್ಕಿಂದ ಇದೆಲ್ಲವೂ ಆಗ್ತಾ ಇದೆ ಅಂತೇಳಿ ಕಂಡ್ಕೊಂಡು ಸತ್ಯ ಇದು.
1: ಅಲ್ಲ, ಈಗ ನಿಮ್ಮ ಮನೆಗೆ ಮದುವೆ ಕಾರ್ಡ್ ಬರುತ್ತೆ, ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ.
0: ಹೌದೇ,
1: ಆಯಿತು. ಈಗ ಆಮೇಲೆ ಮದುವೆಗೂ ಹೋಗ್ತೀರಾ ತಾವು?
0: ನಂದೊಂದೇನು ಅಭ್ಯಾಸ ಬೆಳೆಸ್ಕೊಂಡ್ಬಿಟ್ಟಿದ್ರೆ, ಸಾಮಾನ್ಯವಾಗಿ ಎಲ್ಲಿ ಅವರು ಕನ್ವಿನ್ಸ್ ಆಗ್ತಾರೋ ನಮಗೆ, ಮುಖ್ಯವಾಗಿ ಇವತ್ತು ಏನಾಗ ವಾಟರ್ ಬಾಟ್ಲು ಸತ್ಯ ಕಂಡ್ಕೊಂಬಿಟ್ಟೆ. ಈಗ ವಾಟರ್ ಬಾಟ್ಲು ಎಷ್ಟು ಕೆಟ್ಟದ್ದು ಅಂಥೇಳಿ ಇವತ್ತು ಅದು ಒಬ್ಬ ಅಮೇರಿಕನ್ ವಿಜ್ಞಾನಿಗಳು ಅದನ್ನು ಇನ್ವೆಂಟ್ ಮಾಡಿ ಅದನ್ನು ನಿಯತಕಾಲದಲ್ಲಿ ಪಬ್ಲಿಷ್ ಮಾಡಿದ್ರು, ಎಷ್ಟು ಕೆಟ್ಟದಾಗಿದೆ ಅಂತೇಳಿ. ನಾವು ಕಂಡ್ಕೊಂಡ್ವಿ ಅದನ್ನು.
1: ಏನು ಹೇಳಿದರು?
0: ಸುಮಾರು 1,240,000 ಪ್ಲಾಸ್ಟಿಕ್ ಕಣಗಳಿದೆ ಅದರಲ್ಲಿ. 1 ಲೀಟರ್ ಬಾಟ್ಲ್ ನೀರಿನಲ್ಲಿ 240,000 ಪ್ಲಾಸ್ಟಿಕ್ ಕಣಗಳಿದೆ ಅಂತ ಹೇಳ್ತಾನೆ ಆ ನೀರನ್ನು. ನಾನು ಏನಕ್ಕೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ, ಬಾಟಲ್ ನೀರನ್ನು ನೀವು ನೋಡ್ತಾ ಇದ್ದೀರಿ, ತುಂಬ ಪಾರದರ್ಶಕವಾಗಿ ಇದೆ. ಯಾರಿಗೆ ಗೊತ್ತಿದೆ ಅದು, ಯಾರು ಎಲ್ಲಿ ಯಾವಾಗ ಯಾವ ನೀರು ತುಂಬಿಸೋರೆ ಅಂತ ಯಾರಾದರೂ ನೋಡಿದಾರ ಇಲ್ಲಿ? ಯಾರೂ ನೋಡಿಲ್ಲ ಅದನ್ನು. ಆದರೂ ನಮ್ಮ ಜನಗಳು ಹುಚ್ಚು ಅಭಿಮಾನ, ಈಗೋ ನಾನು ಬಾಟ್ಲು ಕೊಟ್ಟು ನಾನು ದೊಡ್ಡ ಫಂಕ್ಷನ್ ಮಾಡಿದ್ದೀನಿ, ಅದೊಂದು ದೊಡ್ಡ ಈಗೋ ಬಂದಿದೆ ಸ್ವಾಮಿ. ಅದು ನಿಜವಾಗ್ಲೂ ನಮ್ಮ ಜನ ಅಷ್ಟು ಕೆಟ್ಟೋಗ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ನೀವು ಕಂಡಾಗೇನೆ ಮನೆ ಮಕ್ಕಳು ಓಡಾಡಿಕೊಂಡು ನೀರು ಕೊಡ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತು ಕ್ರಿಯೇಟಿವಿಟಿ ಮಕ್ಕಳಲ್ಲಿ. ಇವತ್ತು ಮಾಡ್ತಾರೆ, ನಾನು ಎಲ್ಲಿ ಆ ಫಂಕ್ಷನಲ್ಲಿ ಹೋಗಿ ಭಾಗವಹಿಸಿರ್ತೀನೋ, ಮಕ್ಕಳೇ ಬಂದು ನೀರು ಬಡಿಸಿರ್ತಾರೆ. ಎಷ್ಟು ಅದ್ಭುತ ನೋಡಿ, ಮಕ್ಕಳನ್ನ ಇವತ್ತು ಮೂರ್ಖರು ಮಾಡಿದ್ದೀವಿ, ಅನ್ನೋ ಸೋಮಾರಿಗಳು ಮಾಡಿದ್ದೀವಿ. ಮಕ್ಕಳೆಲ್ಲ ಮೊಬೈಲ್ ಹಿಡ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ದಾವೆ ಮಕ್ಕಳೆಲ್ಲ. ಇವತ್ತು 1 ಲೀಟರ್ ವಾಟರ್ ಬಾಟ್ಲಲ್ಲಿ ನೀವು ಹೇಳ್ದಂಗೆ ಅಷ್ಟು 240,000 ಪ್ಲಾಸ್ಟಿಕ್ ಕಣಗಳಿದೆ ಅಂತ ಹೇಳ್ತಾನೆ. ಪ್ಲಾಸ್ಟಿಕ್ ಕಣ ಅಂತ ಹೇಳಿದ್ರೆ ಅದು ನ್ಯಾನೋ ಪ್ಲಾಸ್ಟಿಕ್ ಅಂತ ಹೇಳ್ತಾನೆ ಅಲ್ಲಿ. ನ್ಯಾನೋ ಪ್ಲಾಸ್ಟಿಕ್ ಕಣ ತುಂಬ ಚೆನ್ನಾಗಿ ಅದನ್ನು ಸೈಜನ್ನು ವಿವರಿಸ್ತಾನೆ ಅಂತ ಹೇಳಿದ್ರೆ, ನ್ಯಾನೋ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ನಮ್ಮ ತಲೆಗೂದಲಿನ 17 ಪಟ್ಟು ಸಣ್ಣ ಸೈಜು. ಇದೆಲ್ಲಿ ಕಾಣಿಸುತ್ತೆ ನಮಗೆ? ಅದು ಕಾಣಿಸೋ ಚಾನ್ಸಸ್ಸೇ ಇಲ್ಲ. ಅದು ಅಂಥ ನೀರನ್ನು ಇವತ್ತು ಕುಡಿತಾ ಇದ್ದಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಯಾವತ್ತೋ ಸ್ಟಾಕ್ ಮಾಡಿ ಗೊತ್ತಿಲ್ಲ ನಮಗೆ, ಎಂದೋ ಸ್ಟಾಕ್ ಮಾಡಿದ್ರೆ ಯಾವುದೋ ನೀರನ್ನು ಕುಡಿದು ಇವತ್ತು ಜನಗಳಲ್ಲಿ ಇವತ್ತು ಅದರಲ್ಲೂ ಸಾಯ್ತಾ ಇದ್ದಾರೆ. ಇವತ್ತು ಅದೊಂದು ಕೆಟ್ಟದಾಗಿದೆ. ಮುಖ್ಯವಾಗಿ ಹೇಳ್ತಾನೆ ಅಂತೇಳಿ, ಇವತ್ತು ಇನ್ನೂ ಡೆಲಿವರಿ ಆಗಿಲ್ಲ, ಆ ಮಗುವಿನ ದೇಹದೊಳಕ್ಕೂ ಸಹ ಇದು ಪ್ರವೇಶ ಮಾಡ್ತಾ ಇದೆ ಅಂತಕ್ಕಂಥ ಸತ್ಯವನ್ನು ಹೇಳಿದಾಗ ನಮ್ಮ ಜನಕ್ಕೆ ಯಾತಕ್ಕೆ ಇದು ಅರ್ಥ ಆಗ್ತಾ ಇಲ್ಲ. ನಿಜವಾಗಿ ನನ್ನ ಹೋರಾಟ ಇವತ್ತು ಏನಾಗಿದೆ, ಮುಖ್ಯವಾಗಿ ಅದೂ ಸಹ ಸೇರಿಕೊಂಡಂಗೆ ಇವತ್ತು ವಾಟರ್ ಬಾಟ್ಲ್ ಬಗ್ಗೆನೇ ದೊಡ್ಡ ಹೋರಾಟ ನಂದು. ಇವತ್ತು ಹೇಳ್ತಾರೆ, ನಾನು ಎಲ್ಲಿ ಅಲ್ಲಿ ವಾಟರ್ ಬಾಟ್ಲ್ ಬಳಸ್ತಿರೋ, ನೀವು ಯಾವುದೇ ಫಂಕ್ಷನಲ್ಲಿ ಬಳಸಿದರೆ ಬಹುಶಃ ಜಯಶಂಕರ್ ಮಾಸ್ಟರ್ ಅಲ್ಲಿ ಇರಲ್ಲ. ಅಲ್ಲಿ ಅದೆಂಥದ್ದೇ ಆಗಿರಲಿ, 1 ಲಕ್ಷ ಕೊಟ್ಟರು ಆ ಫಂಕ್ಷನ್ ಹೋಗಿರಲ್ಲ. ನಾವು ಆ ಫಂಕ್ಷನ್ ಮಾಡಲ್ಲ. ನಾವು ಅಲ್ಲಿ ನಾವು ಹೇಳ್ತೀವಿ, ಮನವೊಲಿಸ್ತೀವಿ, ನಾವು ಬಂದು ನಿಂತ್ಕೋತೀವಿ, ಬನ್ನಿ. ಸರ್, ಇವತ್ತು ಏನಾಗಿದೆ, ವಿದ್ಯಾರ್ಥಿಗಳು ಓದುವವರು ಫಾರಿನ್ ಟೈಪ್ ಇವತ್ತು ಇಲ್ಲ, ಸರ್ವಿಸ್ಗಿಳಿದಾರೆ ಮಕ್ಕಳು. ಇವತ್ತು ಓದೋ ಮಕ್ಕಳು ಹಾಸ್ಟೆಲ್ ಇದ್ದುಕೊಂಡು ತಮ್ಮೊಂದಷ್ಟು ದುಡ್ಕೊಂಡು ಪಾಪ ಅವರು ಸಹ ಸಂಪಾದನೆ ಮಾಡಿಕೊಂಡು ತಮ್ಮ ಓದಲಿಕ್ಕೆ ಬಳಸ್ಕೋತಾ ಇದ್ದಾರೆ ಅವರು. ಅವ್ರು ತುಂಬ ಅನುಕೂಲ, ನಾನು ಅಂದ್ಕೊಂಡೆ ಸತ್ಯ ಅದು ಒಳ್ಳೆಯದಿದು. 1 ಲೀಟ್ರ್ ಬಾಟ್ಲ್ ಮಾಡೋಕ್ಕೆ ಅವ್ನಿಗೆ 1 ರೂಪಾಯಿ 2 ರೂಪಾಯಿ ಖರ್ಚಾಗ್ಬೋದು, ಅವನು ಮಾರು 5-6 ರೂಪಾಯಿ ಮಾಡ್ತಾನೆ. ಒಬ್ಬನನ್ನು ನಾವು ಕೋಟ್ಯಾಧಿಪತಿ ಮಾಡೋ ಬದಲು ಯಾಕೆ ವಿದ್ಯಾರ್ಥಿ ಈ ಥರ ದುಡಿಯೋರನ್ನ ಉತ್ತೇಜನೆ ಮಾಡಿ ಅವ್ರು ಓದಲಿಕ್ಕೆ ಇವತ್ತು ಓದ್ಕೊಳ್ಳಿ, ಫೀಸ್ ಕಟ್ಟಲಿಕ್ಕೆ ಆಗುತ್ತೆ ಅಥವಾ ಬುಕ್ಸ್ ತೊಗೊಳ್ಲಿಕ್ಕೆ ಆಗುತ್ತೆ, ಅದಕ್ಕೆ ಯಾಕೆ ಬಳಸಬಾರ್ದು ಅಂತ
1: ಅಂದರೆ ಏನು ಮಾಡ್ಬೋದು ಅಂತ ತಾವು ಹೇಳೋದು?
0: ಇಲ್ಲ, ಆ ಮಕ್ಕಳು ಕರ್ಕೋತೀನಿ ಅವ್ರನ್ನ. ಫಸ್ಟ್ ನಿಮಗೆಲ್ಲ ಲಿಂಕಲ್ಲಿ ಇದ್ದಾರೆ ಎಲ್ಲರೂ, ಅವರು ಎಲ್ಲರನ್ನೂ ಕರಿತೀವಿ ಅವ್ರನ್ನ. ಮನೆ ಮಕ್ಕಳು ಇವತ್ತು 5 ಜನ ಬೇಕು ನಮಗೆ, 1,000 ಜನ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನೀವು ವಾಟರ್ ಬಾಟ್ಲ್ ತರಬೇಡಿ ಕಣ್ರಲ್ಲಿ. ವಾಟರ್ ಬಾಟ್ಲ್ ಏನು ಮಾಡಿ ಅಂತ ಹೇಳ್ತಾರೆ ನೋಡಿ, ಸಮ 20 ಲೀಟ್ರ್ ಕ್ಯಾನ್ ಇದೆ ಇವತ್ತು, ಅದು ಗಟ್ಟಿ ಪ್ಲಾಸ್ಟಿಕ್. ಅದು ನಾವೇನು ಹೇಳ್ತಾ, ಅದು ನಾನು ಕೇಳ್ತಾರೆ, ಹೆಂಗೆ ಸ್ವಾಮಿ ನೀವು ಇದು ಪ್ಲಾಸ್ಟಿಕ್ ಅಲ್ವಾ ಅಂತಾರೆ. ಅವ್ರಿಗೆ ನಾನು ಪಾಠ ಮಾಡಬೇಕು ಅವರಿಗೆ, ಅಲ್ಲಪ್ಪ ಇದು ಗಟ್ಟಿ ಪ್ಲಾಸ್ಟಿಕ್ ಇದು, ಇದರಲ್ಲಿ ಏನು ತೊಂದರೆ ಆಗಲ್ಲ. ನಿಮ್ಮ ಮನೆಗಳಲ್ಲಿ ನೀರು ಸ್ಟಾಕ್ ಮಾಡ್ತಾ ನೀರು ತುಂಬ ಇಟ್ಕೋತಾ ಇದ್ದೀರಿ, ಇವತ್ತು ಆರ್ ಓ ವಾಟರ್ ತಂದು ಇಟ್ಕೋತಾ ಇದ್ದೀರಿ, ಪಂಚಾಯತ್ ನೀರುಗಳು ತಂದು ಇಟ್ಕೋತಾ ಇದ್ದೀರಿ. ಅದೇ ಥರ 20 ಲೀಟ್ರ್ ನೀರು ಏನಾಗುತ್ತೆ ಅಂತ ಈಗ ತಾನೇ ತಂದಿರ್ತೀವಿ.

0: ಅದನ್ನು ಅಲ್ಲೇ ಅಲ್ಲೇ ಜಸ್ಟ್ ಒಂದು ನಿಮಿಷ ಆಗ್ಬೋದು ಅಷ್ಟೇ. ಅದನ್ನು ತಂದು ಹಾಕ್ಕೊಂಡು ಬಕೆಟ್ಗೆ ಹಾಕ್ಕೊಂಡು ಜಗ್ಗಿ ಇಟ್ಕೊಂಡು ಕೈ ಗ್ಲೌಸ್ ಹಾಕ್ಕೊಂಡು ಬಳಸಲಿ, ತಮ್ಮ ತೊಂದರೆ ಏನಿಲ್ಲ.
1: ಸ್ಟೀಲ್ ಲೋಟದಲ್ಲಿ,
0: ಸ್ಟೀಲ್ ಜಗ್ನಲ್ಲಿ ಹಾಕೊಂಡು ನೀಟಾಗಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರ್? ಇನ್ನೊಂದು ಸತ್ಯ ನೋಡಿದ್ದೀನಿ, ಒಂದನ್ನು ಗಮನಿಸಿದ್ದೀವಿ, ಸ್ವಲ್ಪ ಬಿಸಿಲಲ್ಲಿ ಸ್ವಲ್ಪ ವೇರಿ ಆಗಿದೆ ಅನ್ಕೋತೀನಿ. ಮೊದಲು ಒಂದು ಹಾಫ್ ಲೀಟರ್ ಬಾಟ್ಲ್ ಕೊಟ್ಟರೆ ಜನ ಕುಡಿಯೋದೇ ಇಲ್ಲ, ಅದನ್ನು ಕಾಲಭಾಗ ಕುಡಿದು ಕಾಲಭಾಗ ಕೈ ತೊಳೆದು ಅರ್ಧ ಭಾಗ ಬಿಸಾಕ್ತಾರೆ. ನೀರು ವೇಸ್ಟ್ ಆಯ್ತು, ಎಷ್ಟು ಕಷ್ಟ ಆಗಿದೆ ಅಂದರೆ ಆ ಜನಕ್ಕೆ ಅರ್ಥ ಆಗಿಲ್ಲ. ಆರ್ ಓ ಅಂತ ಹೇಳಿದ್ರೆ ಏನಾಗ್ತಾ ಇದೆ? ಒಂದು ಕಡೆ 1,000 ಲೀಟ್ರ್ ಬೋರ್ವೆಲ್ಲಿಂದ ಫಿಲ್ಟರ್ ಘಟಕಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ನಾವು ಬರೀ 300 ಲೀಟ್ರ್ ಅಷ್ಟೇ ಬಳಸೋದು, ನಾವು ಅಷ್ಟೇ ನಾವು ಬಳಕೆ ಆಗೋದು. ಇನ್ನು 700 ಲೀಟ್ರ್ ವೈತಲ್ಲಿ ಅಲ್ಲೂ ನೀರು ವೇಸ್ಟ್ ಆಯಿತು. ಒಂದು ಕಡೆ ಯಾರೋ ಹೇಳಿದ್ದಾರೆ ಮುಂದೆ ಏನೋ ಯುದ್ಧ, ಇವತ್ತೇನು ಆಗ್ತಾ ಇದೆ ಬಿಡಿ, ಯುದ್ಧ ಇರಲಿ, ನೆಕ್ಸ್ಟ್ ಏನೋ ನಿಜವಾದ ಯುದ್ಧಗಳಾದವು ಅಂತ ಹೇಳಿದ್ರೆ ನೀರಿಗಾಗೆ ಯುದ್ಧ ಆಗೋದು. ಜನಗಳು ಅಲ್ಲೂ ವೇಸ್ಟ್, ಇಲ್ಲೂ ವೇಸ್ಟ್ ಮಾಡ್ತಾರೆ. ಹಾಗಾಗಿ ನಾನು ಹೇಳೋದು, ಈ ನೀರನ್ನ ಕೇಳಿ ಕೇಳಿ ಕರೆಸ್ಕ ಹಾಕ್ಸ್ಕೋತಾರೆ, ಏ ಬನ್ನಿ ಬನ್ನಿ ನೀರು ಹಾಕಿ, ಬನ್ನಿ ನೀರು ಹಾಕಿ, ಬನ್ನಿ ಬನ್ನಿ ಇಲ್ಲಿ ಬನ್ನಿ ನೀರು ಹಾಕ್ರಿ. ಅದನ್ನು ಬಾಟ್ಲ್ ಕೊಟ್ಬಿಟ್ಟು ಜನಕ್ಕೆ ಏನಾಗಿದೆ ಕೆಟ್ಟ ಯೋಚನೆ ಅವರಿಗೆ ಅಂದರೆ ಯಾವ ನೀರು ಕುಡಿಸ್ತೀವಿ ಅಂತಲೂ ಗೊತ್ತಿಲ್ಲ ಅವರಿಗೆ. ಬಿಡಪ್ಪ ಕೊಟ್ಬಿಟ್ಟು ನಾವು ಕೈ ತೊಳೆಗೆ ನೀರು ಕೊಡೋಂಗಿಲ್ಲ ಅವರಿಗೆ, ಕೈ ತೊಳೆಗೂ ನೀರು ಕೊಡೋಂಗಿಲ್ಲ ನೋಡಿ, ಎಂಥ ಕೆಟ್ಟ ಜನ ಆಗಿಬಿಟ್ಟಿದ್ದಾರೆ ಅಂದರೆ ಆ ಥರ ಯೋಚನೆ ಮಾಡಿಕೊಂಡು ಬಾಟ್ಲ್ ಕೊಡ್ತಾ ಇದ್ದಾರೆ. ಇವತ್ತು ನಾನು ಕೇಳಿ ದಯವಿಟ್ಟು ಬಿಡಿ ಅದನ್ನು. ವಿದ್ಯಾರ್ಥಿಗಳ ಕರೆ ಯಾರೋ ಬರ್ತಾರೆ, ನಿಮ್ಮಲ್ಲೇ ಇರ್ತಾರೆ, ಅವರೇ ಬಂದು ನೀರು ಹಾಕ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅದನ್ನು ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದನ್ನು ಆ ನೀರು ಬಳಸಿ, ಆ ನೀರು ದಯವಿಟ್ಟು ಆ ನೀರನ್ನ ಬಳಸೋದು ಬೇಡ. ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ಲಾಸ್ಟಿಕ್ಗಳು ನಾವು ಹೇಳ್ತೀವಲ್ವ, ನಾವೀಗ ಪ್ಲಾಸ್ಟಿಕ್ಕನ್ನು ನೀವು ಹೇಳ್ದಂಗೆ ಪೂರ ಬಿಡೋಕ್ಕಾಗಲ್ಲ. ಅಲ್ಲಿ ಪ್ಲಾಸ್ಟಿಕ್ ನಿರ್ವಹಣೆ ಏನು ಮಾಡ್ತಾನಲ್ಲಿ ಒಂದು 5 ಹೇಳ್ತಾನಲ್ಲಿ ಶಾಲೆಗಳಲ್ಲಿ ಅದೊಂದು ಹಚ್ಕೊಂಡೆ ಸ್ವಾಮಿ. ಇವತ್ತು ಏನಾಗಿದೆ, ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ ಎಲ್ಲ ಶಾಲೆಗಳಿಗೂ ಇಕೋ ಕ್ಲಬ್ ಅನುದಾನದ ಅಡಿಯಲ್ಲಿ ಕಾಸು ಕೊಡ್ತಾ ಇದೆ. ಇವತ್ತು ದುಡ್ಡು ಬಿಡುಗಡೆ ಮಾಡಿದೆ. ಇವತ್ತು ಪರಿಸರ ಕ್ಲಬ್ ಅಂತ ಎಲ್ಲ ಶಾಲೆಗಳಿದೆ. ಇವತ್ತು ಅದನ್ನು ಬಳಸ್ಕೊಂಡೆ. ಯಾಕೆ ಬಳಸ್ಕೊಂಡೆ ಅಂತ ಹೇಳಿದ್ರೆ ನಮ್ಮ ಶಿಷ್ಯ ಒಬ್ಬ ಹೇಳ್ದ, ನಮ್ಮ ಮುತ್ತೈಗೆರೆ ಶಿಷ್ಯನೊಬ್ಬ ಹೇಳ್ದ, ಸರ್ ನಾನೇನು ಅಂದ್ಕೊಂಡೆ ದೊಡ್ಡವರು ಬದಲಾಗ್ತಾ ಇಲ್ಲ, ನಾನು ನೋಡಿದ್ದೀನಿ ನನ್ನ ಪ್ರಯತ್ನ ಇದೆ. ನಾವೇನಂದರೆ ಪ್ರಯತ್ನ ನಮ್ಮದು, ಫಲ ದೇವ್ರು ಬಿಡ್ತಾ ಇದ್ದೀವಿ. ಪ್ರಯತ್ನ ಅಂತೂ ಕಠಿಣ ಪ್ರಯತ್ನ ಇದೆ. ಆದರೆ ಒಬ್ಬ ಶಿಷ್ಯ ಏನು ಹೇಳ್ದೆ, ಸರ್ ನಿಮ್ಮದು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ನೀವು ಒಂದು ಕೆಲಸ ಮಾಡಿದ್ದನ್ನು ನೀನು ಮಕ್ಕಳ ಮೂಲಕ ಶುರು ಮಾಡಿ, ಆ ಜನ್ರೇಷನ್ ಬದಲಾಗ್ಬೋದು ಅಂತ ಯೋಚನೆ ಮಾಡಿದ್ವಿ. ಹಾಗಾಗಿ ಅದೊಂದು ಯೋಚನೆ ಬಂತು. ಈಗ ಸುಮಾರು ಶಾಲೆಗಳಿಗೆ ಒಂದು 60-70 ಶಾಲೆಗಳಿಗೆ ಹೋಗಿ, ಅವ್ರು ಸಣ್ಣ ಮಕ್ಕಳೇ ದೊಡ್ಡ ಮಕ್ಕಳು ಎಷ್ಟು ನಾಮಿನಲ್ ಅಮೌಂಟ್ ಕೊಡ್ತಾರೆ ಅವರು, ಅದು ಮುಖ್ಯ ಅಲ್ಲ ನನಗೆ. ಇವತ್ತು ನೀವು ಯಾವುದೇ ಫಂಕ್ಷನ್ಗಳಿಗೆ ಹೋದರೂ ನಾನು ಇವತ್ತು ಎಲ್ಲೂ ಕಾಸು ತಗೋತಾ ಇಲ್ಲ. ಬಹುಶಃ ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ ಅದನ್ನು. ಮಂಡ್ಯ ಜಿಲ್ಲೆಯಲ್ಲಿ ಯಾರನ್ನಾದರೂ ಕೇಳಿ ಇವತ್ತು ಜಯಶಂಕರ್ ಮಾಸ್ಟರ್ ಅಂತ ಹೇಳಿದ್ರೆ ಪಾದರ್ ಕಟ್ತಾರೆ, ಬರ್ತಾರೆ, ಕಾರ್ನಲ್ಲಿ ಬರ್ತಾರೆ. ಒಂದು ನಂದೇ ಒಂದು ಮೈಕ್ ಸೆಟ್ ಇದೆ, ಅದು ತೊಗೊಂಡೋಗ್ತೀವಿ. ನಮ್ಮ ಜನ 4 ಸ್ನೇಹಿತರಿದ್ದಾರೆ, ಕೋಟಿ ರಾಜಣ್ಣ ಹೊಸೂರು ಅವರು ಇದ್ದಾರೆ, ರಾಜಣ್ಣ ಅಂತೇಳಿ, ಮಾದರಳ್ಳಿ ಅವರೊಬ್ಬರು, ಸಾವಯವ ಕೃಷಿ ದೇಸಿಗೌಡ ಅಂತ ಬರಿದ್ದಾರೆ, ಇನ್ನೊಬ್ಬರು ಸಿದ್ದಯ್ಯನ ಕೊಪ್ಪಳ ಯೋಗೇಶ್ ಅಂತಿದ್ದಾರೆ. ಅವರೆಲ್ಲ ಬರ್ತಾರೋ ಇರಲಿ, ಎಲ್ಲ ಆದಷ್ಟು ನನಗೆ ಅವರ ಅನುಕೂಲ ನೋಡಿಕೊಂಡು ಸಪೋರ್ಟ್ ಮಾಡ್ತಾರೆ. ಬಟ್ ನಾವಂತೂ ಅದಕ್ಕೆ ನಿಂತುಬಿಟ್ಟಿದ್ದೀವಿ. ಈಗ ಒಂದು ಫಂಕ್ಷನ್ ನೀವು ಕರೆದ್ಬಿಟ್ಟು ನಾನು ಹೇಳಿಬಿಟ್ಟಲ್ಲ ಹೋಗಿಲ್ಲ ಅಂದರೆ ನಾಳೆ ಬೈಕೋತಾರೆ, ಏನು ಮಾಸ್ಟ್ರೆ ನೀವು ಬರಲಿವಲ್ಲ ಮಾಸ್ಟ್ರೆ.
2: ಈಗ ಫಂಕ್ಷನ್ಗೆ ಹೋಗ್ತೀರಿ, ಅಲ್ಲಿ ಪ್ಲಾಸ್ಟಿಕ್ ಬಳಸಿದ್ರೆ ಫಂಕ್ಷನ್ ಅಲ್ಲಿ ಇರಲ್ಲ. ನೀವು
0: ಬಳಸಲ್ಲ, ನಾನು ಹೋದ ಕಡೆ ಬಳಸಲ್ಲ ಅವರು.
2: ಹೌದಾ?
0: ಸತ್ಯ ಬಳಸಲ್ಲ, ನಾನು ಇವತ್ತು ನಾನು ಹೇಳಿದ ಮೇಲೆ ಬಳಸಲ್ಲ. ಸೊ ಬಳಸಿರೋ ಕಡೆ ನಾನು ಹೋಗಲ್ಲ.
2: ಈಗ ಶಾಲೆನಲ್ಲಿ ಮಕ್ಕಳಿಗೆ ಪಾಠ ಮಾಡ್ತೀನಿ ಅಂದ್ರಲ್ಲ, ಏನು ಹೇಳ್ತೀರಿ ಮಕ್ಕಳಿಗೆ
0: ಅದ್ರ ಬಗ್ಗೆನೆ?
2: ಏನು
0: ಈಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಈಗ ಪ್ಲಾಸ್ಟಿಕ್ಕನ್ನು ಬಳಸೋದ್ರಿಂದ ಏನೇನು ಅನಾಹುತಗಳಾಗ್ತಾ ಇದೆ, ದುಷ್ಪರಿಣಾಗ್ತಾ ಇದೆ, ವಾಟರ್ ಬಾಟ್ಲಿ ಎಷ್ಟು ಕೆಟ್ಟದಿದೆ, ಇದೇನು ನಾವು ಹೇಳ್ತಾ ಇದ್ದೀವೋ ಇಷ್ಟು ಅಂಶಗಳನ್ನು ಮಕ್ಕಳಿಗೆ ತಲೆ ತುಂಬ್ತೀವೋ ಅದನ್ನು ಪ್ರಾಕ್ಟಿಕಲ್ ಟೈಪು. ಇವತ್ತು ಬಹುಶಃ ನಿಮ್ಗೆ ತಂದಿಲ್ಲ, ಇವತ್ತು ಅದನ್ನು ತೊಗೊಂಡೋಗ್ತೀನಿ. ಏನೇನು ಬಳಸಬಾರ್ದು, ಒಂದು ಬ್ಯಾನರ್ ಕಟ್ತೀವಲ್ಲಿ, ಬಳಸಲೇಬಾರದ ವಸ್ತುಗಳು, ಬಳಸಬಹುದಾದ ವಸ್ತುಗಳು ಅಂದರೆ ಬ್ಯಾನರ್ ಇದೆ ಅದರಲ್ಲಿ.
2: ಏನು ಬಳಸಬಾರ್ದು?
0: ಈಗ ನಾವು ಹೇಳ್ತೀವಿ ಬಳಸಬಾರ್ದು ಅಂತ ಹೇಳಿದ್ರೆ, ಈಗ ವಾಟರ್ ಬಾಟ್ಲು ಸಿಂಗಲ್ ಯೂಸ್ ಅಂತ ಹೇಳಿದ್ರಲ್ಲ, ವಾಟರ್ ಬಾಟ್ಲು ಬಳಸಬಾರ್ದು ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ಗ್ಲಾಸ್ ಬಳಸಬಾರ್ದು ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ರೋಲ್ ಬಳಸಬಾರ್ದು ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ಚಮಚ ಬಳಸಬಾರ್ದು ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ಬೌಲ್ ಬಳಸಬಾರ್ದು ಅಂತ ಹೇಳ್ತೀವಿ. ಈ ಥರ ಇನ್ನೊಂದು ವಿಚಾರದ ಮಧ್ಯದಲ್ಲಿ ಹೇಳೋದಂದ್ರೆ, ಈಗ ಮತ್ತೆ ಶಾಲೆಗಳಲ್ಲಿ ಏನು ಮಾಡ್ತಾರೆ, ಈ ಚಾಕ್ಲೇಟ್ ಹುಡಿ ಮಾಡಿದ್ದಾರೆ ಹುಟ್ಟು ಹಬ್ಬ ಆಚರಿಸೋಕ್ಕೆ. ಅದನ್ನು ಹೇಳಿದ್ದೀನಿ ನೋಡ್ರಪ್ಪ, ದಯವಿಟ್ಟು ಅದನ್ನು ಬಿಡಿ. ಚಾಕ್ಲೇಟ್ ತಿನ್ನ ಮಕ್ಕಳ ಕವರ್ ಏನು ಮಾಡ್ತಾರೆ, ಬಿಸಾಕ್ತಾರೆ. ಯಾಕವ್ರು ಯಾರು ಆಯ್ಕೊಳ್ಳೋಕೆ ಹೋಗಲ್ಲ ಅದನ್ನು, ಯಾರು ಅದನ್ನು ಆಯಲ್ಲ ಅದನ್ನು. ಹಾಗಾಗಿ ನೀವು ಭೂಮಿಗೆ ಏನು ಬಿಸಾಕ್ತಾ ಇದ್ರು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಸರ್ ಇನ್ನೆಂಗೆ ಸರ್ ಮಾಡೋದು, ನಾವು ಬರ್ತೇ ಮಾಡಬೇಕಲ್ಲ. ಏನಿಲ್ಲಮ್ಮ, ನಿಮ್ಮ ಮಕ್ಕಳು ಅನುಗುಣವಾಗಿ ಪೇರೆಂಟ್ಸ್ಗೆ ಹೇಳಿಬಿಡಿ, ಒಂದು 2-3 KG ಬೆಲ್ಲ ತಂದುಕೊಡ್ಬಿಟ್ರಪ್ಪ ನಮಗೆ. ಅದು ಮಧ್ಯಾಹ್ನ ಬಿಸಿ ಊಟ ಮಾಡ್ತೀವಿ, ಪಾಯಸ ಮಾಡಿಸ್ಬಿಟ್ಟು ಇವತ್ತಿವತ್ತು ಬರ್ತಡೆ ಅಂತ ಹೇಳಿಬಿಡ್ತೀವಿ, ಕ್ಲಾಪ್ಸ್ ಮಾಡಿಸ್ತೀವಿ. ಅದು ಒಂದು ಒಳ್ಳೆಯದೊಂದು ಪರಿಣಾಮ ಆಗಿದೆ. ಅದು ಆ ಮಕ್ಕಳು ಹೇಳ್ತೀವಿ ಅದನ್ನು, ಯಾವ ಪ್ಲಾಸ್ಟಿಕ್ ಬಳಸಬಹುದಾದ ಪ್ಲಾಸ್ಟಿಕ್ಗಳು. ಇವತ್ತು ಏನಾಗಿದೆ ಸ್ವಾಮಿ, ಪ್ರತಿಯೊಂದಕ್ಕೂ ಸಹ ಇವತ್ತು ಪರ್ಯಾಯ ಇದೆ. ಇವತ್ತು ಜನ ಅರ್ಥ ಮಾಡ್ಕೋತಾ ಇಲ್ಲ, ಎಷ್ಟು ಮಹ ಉಳಿಸ್ಬೋದು. ಇವರು ಪ್ಲಾಸ್ಟಿಕ್ ಗ್ಲಾಸ್ ತೊಗೊಂಬರ್ತಾರೆ ಅಂಗಡಿಗಳಿಗೂ ನೋಡಿ, ಜ್ಯೂಸ್ ಅಂಗಡಿಗಳನ್ನು ನೋಡಿ, ಎಲ್ಲೇ ನೋಡಿ ಪ್ಲಾಸ್ಟಿಕ್ ಗ್ಲಾಸ್ ಬಳಸ್ತಾರೆ. ಅದು ಬಿಸಾಕಿದ್ರೆ ಭೂಮಿಗೆ ಹೋಗ್ತಾ ಇದೆ. ಸುಟ್ಟರೆ ಇವತ್ತು ಗಾಳಿ ಕೆಟ್ಟು ಕ್ಯಾನ್ಸರ್ ಬರ್ತಾ ಇದೆ. ಇವತ್ತು ಎಸ್ಪೆಷಲಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ಇದೆ ಅಂತೇಳಿ, ಮತ್ತು ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನೊಂದು ಕ್ಯಾನ್ಸರ್ ವಿಭಾಗ ತೆರೀಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಈಗ ಯಾಕೆ ನಾನು ಗಮನಿಸಿದ್ದೀನಿ ಅಂದರೆ ನಮ್ಮ ಮಂಡ್ಯದವರಷ್ಟು ಎಲ್ಲೂ ಸಹ ಯಾರು ನಮ್ಮಷ್ಟು ಫಂಕ್ಷನ್ಸ್ ಮಾಡಲ್ಲ, ನಮ್ಮಷ್ಟು ಜನಗಳು ಕರೆಯಲ್ಲ, ನಮ್ಮಷ್ಟು ಊಟ ಹಾಕಲ್ಲ, ನಮ್ಮಷ್ಟು ವಾಟರ್ ಬಾಟ್ಲ್ ಬಳಸಲ್ಲ, ನಮ್ಮಷ್ಟು ಪ್ಲಾಸ್ಟಿಕ್ ಬಳಸಲ್ಲ. ಇದು ನಾನು ಕಂಡುಕೊಂಡ್ರೆ ಸತ್ಯ ಇದು. ಹಾಗಾಗಿ ಅದು ಬೇಡ ಅಂತೇಳಿ ಜನಗಳ ಮಕ್ಕಳ ಮೂಲಕ ಹೋಗೋಣ ಅಂತೇಳಿ ಈಗ ಇಲ್ಲೊಂದು ಪರಿಣಾಮ ಆಗ್ತಾ ಇದೆ. ಮಕ್ಕಳು ರಚಿ ಹಿಡಿದ್ರೆ ಖಂಡಿತ ಎಲ್ಲೊಂದು ಕೆಲಸ ಆಗ್ತದೆ. ಬಟ್ ಆ ಮಟ್ಟಕ್ಕೆ ಹೋಗ್ತಾರೆ ಗೊತ್ತಿಲ್ಲ.
2: ಬದಲಾವಣೆ ಗಮನಿಸಿದ್ದೀರಾ ನೀವು? ಶಾಲೆಗಳಿಗೆ ಹೋಗ್ತೀರಿ, ಪಾಠ ಮಾಡ್ತೀರಿ,
0: ಇದ್ದಾರೆ,
2: ಪರಿವರ್ತನೆ ಆಗಿದೆ?
0: ಖಂಡಿತ, ಸ್ವಲ್ಪ ನಾನು ಹೇಳಿದ್ರೆ ನಿಮಗೆ, ನಮ್ಮದು ಪ್ರವಾಹದ ವಿರುದ್ಧ ಹೋರಾಟ ಅಂತ ಹೇಳ್ತೀನಿ, ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು. ಪ್ರವಾಹದ ವಿರುದ್ಧ ಬಿರುಗಾಳಿ ವಿರುದ್ಧ ಹೋರಾಟ ಅದು. ಎಲ್ಲ ಕಡೆ ಗುರುತಿಸ್ತಾರೆ. ಇವತ್ತು ನಾನು ಎಲ್ಲೇ ಹೋಗಲಿ, ಇವತ್ತು ಜಯಶಂಕರ್ ಮಾಸ್ಟರ್ ಇದ್ದಾರೆ ಅಂದರೆ ವಾಟರ್ ಬಾಟಲ್ ಇರೋಂಗಿಲ್ಲ, ಪ್ಲಾಸ್ಟಿಕ್ ಇರೋಂಗಿಲ್ಲ ಅಂತೇಳಿ ಖಂಡಿತ ಗುರುತಿಸ್ತಾರೆ.
2: ಜಯಶಂಕರ್ ಅವರೇ ಮೆಚ್ಚುವಂತಹ ಮತ್ತೊಂದು ಅಂಶ ತಮ್ಮದು ಅಂದರೆ, ತಾವೆಲ್ಲ ಕಡೆ ಬಟ್ಟೆ ಚೀಲ ಹಿಡ್ಕೊಂಡು ಹೋಗ್ತೀರಿ.
0: ಖಂಡಿತ
2: ಅಲ್ವಾ? ಆ ಬಟ್ಟೆ ಚೀಲದ ಮೇಲೆ ನೀವು ಏನೇನು ಹೇಳಬೇಕು ಅಂತಿದ್ದೀರೋ ಅದನ್ನೆಲ್ಲ ಮುದ್ರಿಸ್ಬಿಟ್ಟು ಅದನ್ನು ಉಚಿತವಾಗಿ ಕೊಡ್ತಾ ಇದ್ದೀರಿ.
0: ಖಂಡಿತ ಖಂಡಿತ ಖಂಡಿತ.
2: ಸೊ ಈ ಒಂದು ಅಂಶ ತಮಗೆ ಹೇಗೆ ಮನಸ್ಸಿಗೆ ಬಂತು?
0: ಈ ಕಾರ್ಯಕ್ರಮ ಸಪೋರ್ಟ್ ಮಾಡಿದವರು ನನಗೆ ಯಲಕೆಗೌಡರು ಅಂತೇಳಿ, ನಮ್ಮ ಮಂಡ್ಯ CEO ಆಗಿದ್ದರು, ಚೀಫ್ ಸೆಕ್ರೆಟರಿ ಆಫ್ ಜಿಲ್ಲಾ ಪಂಚಾಯತ್. ತುಂಬ ದೊಡ್ಡ ಮನುಷ್ಯ ಸರ್ ಅವ್ರು, ನಿಜವಾಗ್ಲು. ಆ ಮನುಷ್ಯನ ಸಪೋರ್ಟಿಂದ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಯಾವ ಪೀಡಿಯೋ ಕೇಳಿ ಇವತ್ತು ರೋಡ್ ಸ್ಟೇಟ್ ಜಯಶಂಕರ್ ಈ ಥರ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ರ ಮುಖ್ಯ ಕಾರಣ. ಒಂದ್ಸಲ ಈಗ ಯೋಚನೆ ಮಾಡಿದ್ವಿ ನಾವು, ಅಲ್ಲಿ ನನ್ನನ್ನು ಮಂಡ್ಯದ ರೈಡ್ಗೂ ಕರೀತಾರೆ, ನನ್ನ ರೈಡ್ಗೆ ಹೋಗೋ ಪ್ಲಾಸ್ಟಿಕ್ ರೈಡ್ಗೆ ಹೋಗ್ತಿದ್ದೆ ನಾನು, ಮುನ್ಸಿಪಲ್ ಆಫೀಸ್ನ ರೈಡ್ಗೆ ಹೋಗ್ತಿದ್ದೆ. ಅಲ್ಲಿ ಕಮಿಷನರ್ ಸಪೋರ್ಟ್ ಮಾಡಿದ್ದಾರೆ ನನಗೆ, ಮಂಜುನಾಥ್ ಅಂತೇಳಿ, ತುಂಬ ಒಳ್ಳೆ ಕಮಿಷನರ್, ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ. ಲೋಕೇಶ್ ಅಂತ ಕಮಿಷನರ್ ಇದ್ದರು, ಅವರು DC ಡಾಕ್ಟರ್ ವೆಂಕಟೇಶ್ ಅಂತ ಇದ್ದರು. ಒಂದು ರೈಡ್ಗೆ ಹೋದಾಗ ಏನಾಯ್ತು ನಮಗೆ, ಬಂದ್ವಿ, ಆಗ ಬಂದ ಮೇಲೆ ನಮ್ಮ ಎಲಕ್ಕೆ ಕೊಟ್ಟರು ಒಂದು VRC ನಾಗರಾಜ್ ಅಂತೇಳಿ ಕಾರ್ಯಕ್ರಮ ಸಪೋರ್ಟ್ ಮಾಡ್ತಕ್ಕಂಥ ಒಬ್ಬ ಮಾದರಿ ಮುಖ್ಯ ಶಿಕ್ಷಕ. ತಮ್ಮ ಎಲ್ಲ ಕಾರ್ಯಕ್ರಮನೂ ಇದೇ ಥರ ಮಾಡ್ತಾನೆ ಮನುಷ್ಯ. ನಮ್ಮಿಂದ ಇನ್ಸ್ಪೈರ್ ಆಗಿ ಇವತ್ತು ಯಾವುದು ಪ್ಲಾಸ್ಟಿಕ್ ಬಳಸಲ್ಲ. ಅವ್ರ ಮದುವೆ ಆಗ್ಬೋದು, ನೆರವಿ ಆಗ್ಬೋದು, ಮಕ್ಕಳ ಬರ್ತ್ಡೇ ಆಗ್ಬೋದು, ಎಲ್ಲವನ್ನೂ ಹಾಗೆ ಮಾಡಿದ್ದಾರೆ ಅವರು. BRC ಅಂತಿದೆ ನಮ್ಮಲ್ಲಿ, ಬ್ಲಾಕ್ ರಿಸೋರ್ಸ್ ಸೆಂಟರ್ ಅಂತೇಳಿ. ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಡೈರೆಕ್ಟ್ ಲೆಕ್ಚರ್ ಆಗಿದ್ದೆ ಆಗ. ಸರಿ, ಕರೆದಾಗ ಏನಾಯಿತು, ನಾವೇನು ಮಾಡ್ತಿದ್ದೀವಿ ಅಲ್ಲಿ, ಆ ಟೀಚರ್ಸ್ಗಳಿಗೆ ಮನವೊಲಿಸಿ, ಏನಪ್ಪ ನೀವೇ ದುಡ್ಡು ಕೊಡಿ, ಒಳ್ಳೆ ಬ್ಯಾಗ್ ಮಾಡಿಸ್ಕೊಡ್ತೀವಿ ನಿಮಗೆ, ಈ ಬ್ಯಾಗನ್ನು ತೊಗೊಂಡು ಹೋಗ್ಬೇಕು ನೀವು. ಯಾಕೆ ಬ್ಯಾಗ್ ತೊಗೊಂಡು ಹೋಗ್ಬೇಕಂತೇಳಿದ್ರೆ, ಒಂದು ಬ್ಯಾಗ್ ನಿಮ್ಮ ಕೈಲಿತ್ತು ಅಂತ ಹೇಳಿದ್ರೆ, ಎಲ್ಲ ಅರ್ಥ ಆಗುತ್ತೆ ಎಷ್ಟು ಖುಷಿ ಇದೆ ನಮಗೆ ಈ ವಿಚಾರದಲ್ಲಿ ಅಂದರೆ. ಒಂದು ಬ್ಯಾಗ್ ನಮ್ಮ ಕೈಲಿತ್ತು ಅಂತ ಹೇಳಿದ್ರೆ ಯಾವುದೇ ಪ್ಲಾಸ್ಟಿಕ್ ಅವ್ರು ಮನೆಗೆ ಹೋಗೋಲ್ಲ. ಯಾಕೆ ನಮ್ಮ ಜನಕ್ಕೆ ಅರ್ಥ ಆಗ್ತಾಯಿಲ್ಲ ಇದು. ಹಾಗೆ ಎಲಕ್ಕಿ ಕೊಡ್ರೆ ಏನು ಮಾಡಿ, ಕರೆದಿವಿ ಅಲ್ಲಿಗೆ, ಬನ್ನಿ ಸರ್ ಒಂದು ಬಂದುಬಿಡಿ ದಯವಿಟ್ಟು. ತುಂಬ ಜನವರಾಗಿ ಸರ್ ಅವರು, ಮಧ್ಯಾಹ್ನ ಬಂದರು. ಸರಿ, ಬಂದು ಏನು ಮಾಡಿದ್ವಿ, ಏನು ಜಯಶಂಕರ್ ಬಟ್ಟೆ ಬ್ಯಾಗ್ ಕೊಟ್ವಿ ಅಲ್ಲಿ. ಇದೇ ಕಾನ್ಸೆಪ್ಟ್ ಅವ್ರು ಕೇಳಿದ್ವಿ, ಜಯಶಂಕರ್ ಏನಿದು, ಯಾಕೆ ಬಟ್ಟೆ ಬ್ಯಾಗ್ ಕೊಡ್ತಾ ಇದ್ದೀರಿ ನೀವು? ಸರ್, ಒಂದು ವಿಚಾರ ಇಷ್ಟೇ ಹೇಳಿದೆ ನೋಡಿ ಸರ್, ಇದೇ ಥರ ನೋಡಿ ಸರ್, ಇದು ಒಂದು ಬಟ್ಟೆ ಬ್ಯಾಗ್ ಮನೆಯಿಂದ ತೊಗೊಂಡು ನಾವು ಹೊರಟ್ರೆ ಯಾವುದೇ ಪ್ಲಾಸ್ಟಿಕ್ ಅವ್ರು ಮನೆಗೆ ಹೋಗಲ್ಲ. ಅಷ್ಟು ಪ್ಲಾಸ್ಟಿಕ್ ಅವ್ರು ಕಡಿಮೆ ಆದರೆ ಅರ್ಧ ಪ್ಲಾಸ್ಟಿಕ್ ಪರಿಸರ ಕಡಿಮೆ ಆಗಿಬಿಡುತ್ತೆ. ಅವ್ರು ಹೇಳಿದ್ವಿ, ಎಂಥ ಅಧಿಕಾರಿ ಸರ್ ಅಂದರೆ, ಅವರು ಆ ಜಿಲ್ಲಾ ಪಂಚಾಯತ್ನಲ್ಲಿ 15th ಫೈನಾನ್ಸಲ್ಲಿ ಏನು ಮಾಡಿದ್ರು, ಅದನ್ನು ಅಲರ್ಟ್ ಮಾಡಿ ತಾಲೂಕು ಜಿಲ್ಲೆ ಎಲ್ಲ ಪಂಚಾಯತಿಗಳಲ್ಲೂ ಬಟ್ಟೆ ಬ್ಯಾಗ್ ತೊಗೋಬೇಕು ಅಂಥೇಳಿ ಅನೌನ್ಸ್ ಮಾಡಿದ್ರು. ಇವತ್ತು ಎಲ್ಲ ಪಂಚಾಯತಿಗಳಲ್ಲೂ ಕೊಟ್ಟಿದ್ದಾರೆ ಇವತ್ತು. ಬಟ್ ನಾನು ಗಮನಿಸಿದ್ದೇನಪ್ಪ, ನಮ್ಮ ಜನಕ್ಕೆ ಏನಾಗಿದೆ, ಇವತ್ತು ಎಲ್ಲ ಪಂಚಾಯತಿಗೆ ಕೊಟ್ಟು ಯಾರು ಬಳಸಲಿಲ್ಲ ಅಷ್ಟು ಇಟ್ಕೊಂಡ್ರು, ಮನೆ ಮನೆಗೆ ಒಂದೆರಡು ಬ್ಯಾಗ್ ಕೊಟ್ಟಿದ್ದಾರೆ. ಅದೇ ಪೀಡಿಯೋಗಳು ನೋಡಪ್ಪ, ನೀವು ನಿಮ್ಮ ಬಾಡಿ ನೋಡಿಕೊಂಡು ಅವ್ರು ಆರ್ಡರ್ಸ್ ಮಾಡ್ಕೊಂಡು ಇವೆಲ್ಲ ಅನುದಾನ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಯಾರೂ ಸಹ ಬ್ಯಾಗ್ ಬಳಸಲೇ ಇಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿ, ಯಾರಿಗೂ ಸಹ ನಾವು ಬ್ಯಾಗ್ ಕೊಡಬಾರ್ದು. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಒಂದು ಫಂಕ್ಷನ್ ನಾನು ಇಟ್ಕೊಂಡು ಓಡಾಡ್ತೀನಿ. ಇವತ್ತು ನಮ್ಮ ಮಂಡ್ಯ ಜಿಲ್ಲಾ DC ಇದ್ದಾರೆ, ನಮ್ಮ ಡಾಕ್ಟರ್ ಕುಮಾರ ಅಂತೇಳಿ, ಅದನ್ನು ಗುರುತಿಸ್ತಾರೆ. ಏನು ಜಯಶಂಕರ್ ಏನು ಬ್ಯಾಗ್ ತೊಗೊಂಡು ಇಟ್ಕೊಂಡು ಒಬ್ಬರೇ ಹಾಕೊಂಡು ಓಡಾಡೋರು ಅಂತಾರೆ. ನಾನು ಎಲ್ಲರೂ ಹೇಳೋದು, ನಾನು ಅಂದ್ಕೊಂಡಿದ್ದು ಹೆಂಗಸರು ವ್ಯಾನಿಟೇಬಲ್ ತೊಗೊಂಡು ಹೋಗ್ತಾರೆ, ಒಂದು ಬ್ಯಾಗ್ ಕೈ ನಾವು ತೊಗೊಂಡು ಹೋಗ್ಬಿಟ್ರೆ ಆ ಮೊಬೈಲ್ನ ಜೇಬಲ್ಲಿ ಇಟ್ಕೊಳ್ಳೋದು ಬೇಡ, ಅದನ್ನು ಅಲ್ಲೇ ಇಟ್ಕೊಳ್ಳೋಣ. ನಾನು ಏನೇನು ಬೇಕು ತಿಂಗ್ಸ್ ಅಲ್ಲೇ ಇಟ್ಕೊಂಡು
2: ಬ್ಯಾಗಲ್ಲಿ
0: ಇಟ್ಕೊಳ್ಳೋದು ಎಷ್ಟು ಚಂದ ಯೋಚನೆ ನೋಡಿ.
2: ಹೌದು,
0: ಜಂಬದ ಬ್ಯಾಗ್ ಹೆಂಗಸು ತೊಗೊಂಡು ಹೋಗ್ತಾರೆ, ನಾವ್ಯಾಕೆ ಒಂದು ಕೈಲಿ ಬ್ಯಾಗ್ ರೂಢಿ ಮಾಡ್ಕೋಬಾರ್ದಿತ್ತರ ಹೇಳ್ತೀನಿ. ಇವತ್ತು ಯಾರೇ ನಾನು ಅದನ್ನು ಹೇಳ್ತೀನಿ, ನಾನು ಜಂಬು ಕೇಳ್ತಿಲ್ಲ ವಿಚಾರದಲ್ಲಿ. ಜಯಶಂಕರ್ ಇವತ್ತು ಮಂಡ್ಯದಲ್ಲಿ ಅಷ್ಟು ಕ್ರಾಂತಿ ಇದು ಈ ವಿಚಾರದಲ್ಲಿ ಮಾಡಿದ್ದೀನಿ ಸರ್.
2: ಮನೆಯಿಂದ ಒಂದು ಬಾಟ್ಲು ನೀರು ತಗೊಂಡು ಹೋಗ್ಬಿಡೋದು ಇನ್ನೂ ಒಳ್ಳೆಯದು. ಬ್ಯಾಗ್
0: ಇವತ್ತು ನಾನು ತಂದಿದ್ದೀನಿ ಸರ್,
2: ಅಲ್ವಾ?
0: ಖಂಡಿತ, ಅದು ಸ್ಟೀಲ್ ಬಾಟ್ಲಲ್ಲಿ. ಬಸ್ಸಲ್ಲೂ ಮಾತಾಡಿ ಕಂಡಕ್ಟರ್ ಡ್ರೈವರ್ಸ್ ಕೇಳ್ತೀನಿ, ಅಲ್ಲಪ್ಪ ಯಾಕೆ ಆ ಬಾಟ್ಲಿ ಇಟ್ಟು ಓಡಾಡ್ತೀರಿ?
2: ನಮ್ಮ ಮೈಸೂರಲ್ಲಿ ಒಬ್ಬರು ಪರಿಸರ ವಿಜ್ಞಾನಿ ಪ್ರೊಫೆಸರ್ ಜಗನ್ನಾಥ್ ಅಂತಿದ್ದಾರೆ.
0: ಸರಿ ಸರ್.
2: ಅವರು ಒಂದು ಕೈ ಚೀಲದಲ್ಲಿ ಒಂದು ತಟ್ಟೆ ಒಂದು ಲೋಟನೂ ಕೂಡ ತಗೊಂಡು ಹೋಗ್ತಾರೆ ಬಾಟ್ಲು ನೀರು ಜೊತೆನಲ್ಲಿ. ಎಲ್ಲೇ ಹೋಗಿ ಊಟ ಮಾಡಿದ್ರು ಅವ್ರು ಅವ್ರದೇ ತಟ್ಟೆ ಲೋಟ ಅದೇ ಬಾಟ್ಲು ನೀರು.
0: ಜೀರೋ ವೇಸ್ಟ್, ಜೀರೋ ವೇಸ್ಟ್. ಅದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕು ನಿಮಗೆ ಅಂದರೆ, ವೇಸ್ಟ್ ಕಮ್ಮಿ ಆಗ್ತದೆ ಈಗ. ಯಾವುದೇ ಆಗಿರಲಿ, ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅದಮ್ಯ ಚೇತನ ಟ್ರಸ್ಟ್ ಏನಿದೆ, ನಿಮಗೆ ತುಂಬ ಧನ್ಯವಾದ ಹೇಳ್ಬೇಕು ಸರ್ ಅವರಿಗೆ. ನಮ್ಮ ಅನಂತಕುಮಾರ್ ಅವ್ರ ಮಿಸ್ಸಸ್ಸು, ನಮ್ಮ ತೇಜಸ್ವಿ ಅನಂತಕುಮಾರ್ ಅಂತೇಳಿ, ಸಾವಿರಾರು ತಟ್ಟೆಗಳಿದೆ ಸರ್. ನಾನು ಮಂಡ್ಯದಲ್ಲಿ ಮಾಡಿಸಿದ್ದೇನೆ ಅದನ್ನು. ನಾನು ಎಷ್ಟು ಸಂತೋಷ ಆದ ವಿಚಾರದಲ್ಲಿ ಅಂದರೆ, ನಮ್ಮೂರಿನಲ್ಲಿ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರು ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿ ತಂದೆ ಹೆಸರಲ್ಲಿ ಮಾಡ್ತಾರೆ, ಹಾಗೆ ತರಿಸಿದ್ದೀವಿ. ನಮ್ಮೂನೇ ಡಿಸ್ಟ್ಲೆವಲ್ ಖೋಖೋ ಮಾಡಿಸಿದ್ದೀವಿ, ಹಾಗೆ ತರಿಸಿದ್ವಿ. ಮೂರು ದಿನ ಎರಡು ದಿನ ಬೆಳೆಸಿದ್ದೀವಿ. ದರ್ಶನ್ ಪುಟ್ಟಣ್ಣ ಮೂರು ದಿನ ಬೆಳೆಸ್ಕೊಂಡು ಆಯೋಜಕರು ಹೇಳಿ ಸರ್ ಇವತ್ತು 100,000 ದುಡ್ಡು ಉಳಿ ಸರ್ ನಮಗೆ, ನೋಡಿ ದುಡ್ಡು ಉಳಿತು ಪ್ಲಸ್ ವೇಸ್ಟ್ ಕಮ್ಮಿ ಆಯ್ತು ನಮಗೆ.
2: ಮತ್ತೆ ಅವರು ಇನ್ನೂ ಒಂದು ವಿಚಾರ ಹೇಳ್ತಾರೆ ಜೈಶಂಕರ್, ತಾವು ಇದನ್ನು ಗಮನಿಸಿರ್ಬೋದು,
0: ಹೇಳಿ ಸರ್,
2: ಪ್ರತಿನಿತ್ಯ ಮನೆಗೆ ಹಾಲಿನ ಪ್ಯಾಕೆಟ್ ಬರುತ್ತಲ್ಲ, ಹಾಲಿನ ಪ್ಯಾಕೆಟಿನ ತುದಿಯನ್ನ
0: ಕಟ್ ಮಾಡಬೇಡಿ,
2: ಕತ್ತರಿಸ್ಬಿಡ್ತಾರೆ ಪೂರ್ತಿ,
0: ಡಿಟ್ಯಾಚ್ ಮಾಡಬೇಡಿ ಅಂತ.
2: ಅದು ಆ ಕವರ್ ಇಂದ ಡಿಟ್ಯಾಚ್ ಆಗಬಾರದು, ಆ ಚೂರೆ ದೊಡ್ಡ ಪರಿಸರ ಮಾಲಿನ್ಯವನ್ನ ಉಂಟು ಮಾಡುತ್ತೆ ಅಂತ.
0: ಖಂಡಿತ ಖಂಡಿತ ಸರ್, ನಾನು ಹೇಳ್ತಾ ಇದ್ದೀನಿ, ಹಾಲಿನ ಪ್ಯಾಕೆಟ್ ಆಗ್ಬೋದು, ಎಣ್ಣೆ ಪ್ಯಾಕೆಟ್ ಇವೆಲ್ಲ ಏನಿದೆ ನೀವು ಹೇಳ್ದಂಗೆ, ಡಿಟ್ಯಾಚ್ ಮಾಡ್ತಾರಲ್ಲ, ಕತ್ತರಿಸಿ ಆಚೆ ತೆಗೆದು ಬಿಡ್ತಾರಲ್ಲ, ಎಲ್ಲರಿಗೂ ನಾವು ಹೇಳ್ತಾ ಇದೀವಿ ಅದನ್ನ ದಯವಿಟ್ಟು ಅದನ್ನ ಬಿಡಿ. ಎಣ್ಣೆ ಮಾಡಿ ಅಷ್ಟೇ ಒಂಚೂರು ಕತ್ತರಿಸ್ಕೊಂಡು ಸಾಕು, ಹಾಲು ಎಣ್ಣೆ ಹಾಕೋಬಹುದು, ಆಮೇಲೆ ಅದು ಹಾಗೆ ಬಿಟ್ಟರೆ ಜೊತೆಲ್ಲ ಹೋಗುತ್ತೆ, ಅದನ್ನ ನಾವು ನಗರಸಭೆಗೆ ಪಂಚಾಯತ್ ಕೊಟ್ಟು ವಾಪಸ್ ಹೋಗುತ್ತೆ ಅದು, ಅದೇನೋ ಮುಂದೆ ಮಾಡ್ತಾರ ಅವ್ರು. ಹಾಗಾಗಿ ಈ ತರ ನಮ್ಮ ಜನಗಳು ಮಾಡಿದ್ರೆ ಬಹುಶಃ ಖಂಡಿತ ಜನರಲ್ಲಿ ಅರಿವು ಬರಬೇಕು ಸರ್, ಇದು ನಿಮ್ಮ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಈ ವಿಚಾರದಲ್ಲಿ.
2: ಆ ಒಂದು ವಿಚಾರದ ಜೊತೆ ಜೊತೆಗೇನೆ ಈ ಗಿಡ ನೆಡುವಂಥದ್ದು, ಮರನ ಕಡಿದಲೇ ಇರುವಂಥದ್ದು, ಪರಿಸರ ಸಂರಕ್ಷಣೆಗಾಗಿ ಒಂದಷ್ಟು ಕೆಲಸಗಳನ್ನ ಏನಾದರೂ ಮಾಡ್ತಿದ್ದೀರಾ, ಅಥವಾ ಶಿಕ್ಷಣವನ್ನ ನೀಡುವಂತ ಪ್ರಯತ್ನ ಏನಾದರೂ ಮಾಡ್ತಿದ್ದೀರಾ?
0: ಗಿಡ ಮರ ನೆಡಿ ಅಂತ ಹೇಳ್ತಾ ಇದೀವಿ ನಾವು, ಬಟ್ ನಾವು ತುಂಬಾ ಹಚ್ಕೊಂಡಿದ್ದೇನೆ, ಜಾಸ್ತಿ ಹಚ್ಕೊಂಡಿದ್ದು ನಾನು ಕಂಡ್ಕೊಂಡೆ. ಎಲ್ಲರೂ ಸಹ ಏನ್ ಮಾಡಿದ್ರು, ಗಿಡ ನೆಡ್ತಾ ಇದಾರೆ ಇವತ್ತು, ಅಷ್ಟು ಇಷ್ಟು ನೆಡ್ತಾ ಇದಾರೆ, ನಂಬೋದ ಸಾಕಷ್ಟು ಇದೆ. ಅದು ಬರ್ತೇನೆ, ನಾನು ನೆಡ್ತಾ ಇದ್ದೀನಿ ನನ್ನ ಮದುವೆ ವಾರ್ಷಿಕೋತ್ಸವದಲ್ಲಿ ಅಥವಾ ನನ್ನ ಬರ್ತೇನೆ, ನಾನು ಗಿಡ ನೆಡ್ತಾ ಇದ್ದೀನಿ. ಅದನ್ನು
2: ತುಂಬಾ ಜನ ಮದುವೆ ಸಭೆ ಸಮಾರಂಭಗಳಲ್ಲಿ
0: ಕೊಡ್ತಾರೆ ಸರ್,
2: ಈ ತೆಂಗಿನಕಾಯಿ ಕಿತ್ಲೆ ಹಣ್ಣು ಕೊಡೋ ಬದಲು
0: ಖಂಡಿತ
2: ಗಿಡಗಳನ್ನೇ ಕೊಡ್ತಾ ಇದ್ದಾರೆ. ಆ ತರ ಒಂದು ಪರಿವರ್ತನೆ,
0: ಮಗನ ನೆರವಿನ ಬೀಗರ ಊಟದಲ್ಲಿ ಅದೇ ಮಾಡಿದ್ದೀವಿ. ಯಾರು ಕೊಡೋದೇ ಬೇಡ ಬೇರೆ, ನಾನು ಹೆಚ್ಚಿನ ನಮ್ಮ ಶಾಲಾ ಫಂಕ್ಷನ್ಗಳಲ್ಲಿ ಏನು ಮಾಡ್ತೀವಿ, ಒಂದು ಗಿಡ ಕೊಟ್ಬಿಡೋದು ಅವರಿಗೆ. ಸೊ ಇನ್ನೇನು ಕೊಡೋದು ಬೇಡ, ಹಣ್ಣು ಫಲ ಏನೂ ಕೊಡೋದು ಬೇಡ, ಅಚ್ಚುಕಟ್ಟಾಗಿ ಇದನ್ನೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ.
2: ಡಿ ನರಸೀಪುರ ಚಿದ್ರವಳ್ಳಿನಲ್ಲಿ ನಾಗೇಂದ್ರ ಪ್ರಸಾದ್ ಅಂತಿದ್ದಾರೆ, ಅವರ ಮಕ್ಕಳ ಮದುವೆನಲ್ಲಿ ತೆಂಗಿನ ಸಸಿನ ಕೊಟ್ಟರು.
0: ಸರಿ,
2: ಅಂದ್ರೆ ಬೇರೆ ಮರಗಳು ಕೊಟ್ರೆ ಯಾರು ನೆಟ್ಕೊಳ್ಳಲ್ಲ, ತೆಂಗು ಕೊಟ್ರೆ ನೆಟ್ಕೋತಾರೆ ಅಂತ ಹೇಳಿ ಹೀಗೆ ಬಹಳಷ್ಟು ಜನ ಬದಲಾವಣೆ ಮಾಡ್ತಾ ಇದ್ದಾರೆ ಅಲ್ವಾ. ಈಗ ಜೈಶಂಕರ್ ಅವರೇ, ಇದು ಒಂಥರಹ ಹೆಚ್ಚು ಪರಿಣಾಮಕಾರಿಯಾದಂತಹ ಕೆಲಸವೇ, ಆದ್ರೂ ಎಷ್ಟೋ ಸರಿ ಬೇಜಾರಾಗತ್ತೆ, ಅಯ್ಯೋ ನನಗೇನಪ್ಪ ಈ ಹಣೆ ಬರ, ಈ ಫಂಕ್ಷನ್ಗೆ ಹೋಗ್ಬೇಕು, ಅವ್ರ ಕೈಲಿ ಬಯಸ್ಕೋಬೇಕು, ಈ ತರಹದ ಒಂದಷ್ಟು ಆಲೋಚನೆಗಳು ಯಾವತ್ತೂ ನಿಮ್ಮ ಮನಸ್ಸಿಗೆ ಬರಲಿಲ್ವಾ?
0: ಸದ್ಯ ಬಂದಿಲ್ಲ ಸರ್, ಯಾಕಂದ್ರೆ ಏನಾಗಿದೆ ಅದರಲ್ಲಿ, ಇದನ್ನ ನಾನು ದೇವ್ರ ಸೇವೆ ಅನ್ಕೊಂಡಿದ್ದೀನಿ ಸರ್, ಇದನ್ನ ಯಾರು ನಂಬ್ತಾರೋ ಬಿಡ್ತಾರೋ, ನನ್ನ ಆತ್ಮಸಾಕ್ಷಿ ಒಪ್ತಾ ಇದೆ, ದೇವ್ರ ಮೆಚ್ಚೋ ಕೆಲಸ ಅನ್ಕೊಂಡಿದ್ದೀನಿ, ಇದನ್ನೇ ದೇವ್ರ ಕಾರ್ಯ ಅನ್ಕೊಂಡು. ನನ್ನ ಮನೇಲಿ ಗಂಟು ಕಡೆ ಹಚ್ಚಿದ್ರೆ ಪರವಾಗಿಲ್ಲ, ಬಟ್ ಇದು ನಿಜವಾದ ಪರಿಸರ ಸರ್, ಇದು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಭೂಮಿಗೆ ಭೂಮಿ ಚೆನ್ನಾಗಿರುತ್ತೆ, ಬಿಸಾಕಿ ಭೂಮಿ ಹಾಳಾಗ್ತಾ ಇದೆ. ಕೆಲವು ಜನಗಳು ಏನು ಮಾಡ್ತಾರೆ, ನಮ್ಮ ಹಳ್ಳಿಗಳ ಎಲ್ಲ ಕಡೆ ನೋಡಿ ನೀವು, ರೋಡ್ ಸೈಡ್ ತಂದು ಬಿಸಾಕ್ತಾ ಇದಾರಲ್ಲ, ಅವನು ಯಾರ್ದೋ ಮನೆ ಕಾಸದನ್ನ ಇಲ್ಲಿ ಹಾಕ್ಬಿಡೋದಲ್ಲಿ, ಇನ್ಯಾರೊಬ್ಬ ಬೆಂಕಿ, ನಾನೇನೋ ಕ್ಲೀನ್ ಮಾಡಿದ್ರೆ ಬೆಂಕಿ ಹಚ್ಬಿಡೋದು, ಈಗ ಬೆಂಕಿ ಹಚ್ಚಿ ಹಚ್ಚಿ ಇವತ್ತು ಏನಾಗಿದೆ, ಕಾಳಿನಲ್ಲಿ ಕ್ಯಾನ್ಸರ್ ಕಾರಕಾಂಶ ಜಾಸ್ತಿಯಾಗಿ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಇದು. ನಾನು ಯಾವಾಗ ಬದಲಾಗ್ತಾರೆ ಇವರು, ನಾನು ಕೇಳೋದು ಅಧಿಕಾರಿಗಳಿಲ್ಲ ಒಂದು ಕಡೆ ಕ್ರಮ ತಗೋಬೇಕು, ನಾನು ಅನ್ಕೋತೀನಿ ಇದ್ದಾರೆ ಸರ್, ಅಧಿಕಾರಿಗಳಿದ್ದಾರೆ, ನಮ್ಮ ಯಲಕಿಗೌಡ್ರು ಅಂತವರು, ನಮ್ಮ ಕುಮಾರ್ ಅಂತವರು, ನಮ್ಮ ಯಲಕಿಗೌಡರು ಬೆಂಗಳೂರು ಟ್ರಾನ್ಸ್ಫರ್ ಆಗ್ತಾರೆ ಕಮಿಷನ್ ಆಫೀಸ್ಗೆ, ಕಮಿಷನರೇಟ್ ಒಂದು ಲೆಟ್ರ್ ಮಾಡಿಸ್ತಾರೆ, ಲೆಟ್ರ್ ಕೊಡಿಸ್ತೀನಿ ಕೊಡು ಅಂತೇಳಿ. ಇವತ್ತು ಕಮಿಷನರೇಟ್ರ್ ಏನಾಗಿದೆ ಅಂತ ಹೇಳಿದ್ರೆ, ಥ್ರೂಔಟ್ ಸ್ಟೇಟ್ ಹೋಗ್ತೀನಿ ಸರ್, ಇವತ್ತು ನಾನು ಥ್ರೂಔಟ್ ಸ್ಟೇಟ್ ಎಲ್ಲಿ ನಾನು ಎಲ್ಲಿ ಹೋಗ್ತೇನೆ ಆ ಪಂಚಾಯತಿಗೆ ಹೋಗ್ತೀನಿ. ಮೊನ್ನೆ ಭೋಗನಂದೇಶ್ವರದ ನನ್ನ ಮೊಮ್ಮಗಳದ್ದೊಂದು ಬರ್ತೇ ಮಾಡಿದ್ದೀನಿ, ಅಲ್ಲೂ ಮಾತಾಡಿ ಮುಜರಾಯಿ ಅವ್ರು ಮಾತಾಡಿಸಿದ್ದೀನಿ, ಅವ್ರಿಗೂ ಬ್ಯಾಗ್ ಕೊಟ್ಟಿದ್ದೀನಿ, ಅಲ್ಲೂ ಮಾತಾಡಿಸಿ ಬಂದಿದ್ದೀನಿ, ಅಲ್ಲೂ ಅದೇ ಥರ ಕಾರ್ಯಕ್ರಮ ಮಾಡಿದ್ದೀನಿ. ಆಮೇಲೆ ಒಂದು ತುಮಕೂರು ಹತ್ರ ಒಂದು ಒಂದು ಸಂತೋಷ್ ಹೆಗಡೆಯವರು ಅವರು ಭಾಗವಹಿಸಿ ಒಂದು ಬುಕಾಪಟ್ಟಣ ಅಂತೇಳಿ ಅಲ್ಲೂ ಹೋಗಿದ್ದೆ, ಅವರೇ ಕರೀತಾರೆ ನಮ್ಮನ್ನು, ಅಂದ್ರೆ ಇದೇ ಥರ ಮಾಡ್ತೀವಿ ಸರ್ ಬನ್ನಿ ಸರ್, ನಾನೊಬ್ಬ ಅಸ್ಟೆಂಟ್ ಮಾಸ್ಟರ್ ಏನು ಮಾಡಿದ್ರು, ನನ್ನ ಮಗನ ಬರ್ತೇ ಮಾಡ್ತೀನಿ ಸರ್, ನೀವು ಬೈಲಾಂಜನೇಯ ದೇವಸ್ಥಾನ ತುಮಕೂರು ಹತ್ರ ಇದೆ ಅಲ್ಲಿಗೆ ಬನ್ನಿ ಅಂದರು, ಅಲ್ಲಿ ಹೋದೆ, ಅಲ್ಲಿಂದ ಬುಕಾಪಟ್ಟಣ ಏನು ಮಾಡ್ತೀವಿ ಅಂತ ಅಲ್ಲಿಗೆ ಹೋಗಿದ್ದೀನಿ. ಇವನು ಸಂತೋಷ್ ಹೆಗಡೆಯವ್ರಿಗೂ ಸಹ ಬ್ಯಾಗ್ ಕೊಟ್ಬಿಟ್ಟು ದಯವಿಟ್ಟಿದ್ದು ಮಾತಾಡಿ, ಮತ್ತೊಂದು ಒಂದು ನಿಮ್ಮ ಬಗ್ಗೆ ಹೇಳ್ಬಿಡ್ತೀನಿ ವಿಚಾರಗಳನ್ನ, ಎಲ್ಲರೂ ಮಾತಾಡ್ತಾರೆ ಯಾಕೆ ಈ ವಿಚಾರ ಮಾತಾಡೋಕೆ ಆಗ್ತಾ ಇಲ್ಲ, ನಮ್ಮ ಸ್ವಾಮೀಜಿಗಳಾಗ್ಬೋದು ಒಂದು ಗಂಟೆ ಭಾಷಣ ಮಾಡ್ತಾರೆ, ನನ್ನ ನೋವಿದೆ ಸರ್, ನಾನು ಎಲ್ಲರನ್ನು ನೇರವಾಗಿ ಕೇಳ್ಕೊತೀನಿ, ಸ್ವಾಮೀಜಿಗಳಿಗೆ ಹೇಳ್ತೀನಿ ಮಾತನ್ನ, ರಾಜಕಾರಣಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಂದು ನಿಮಿಷ ಮಾತಾಡಿ ಸಾಕು, ಪ್ಲಾಸ್ಟಿಕ್ ಬಳಕೆ ಬಿಟ್ಟುಬಿಡಿ, ಮನೆಯಿಂದ ಹೋಗ್ತಾ ಒಂದು ಬಟ್ಟೆ ಕೈಚೀಲ ತಗೊಂಡೋಗಿ ಅಂತ ಹೇಳಿದ್ರೆ ಅದು ಪರಿಣಾಮ ಆಗುತ್ತೋ ಇಲ್ವೋ ನೀವು ದಯವಿಟ್ಟು ಅದನ್ನು ಹೇಳ್ಬೇಕು ಸರ್ ನೀವು.
2: ಇಲ್ಲ ಖಂಡಿತವಾಗೂ ಆಗುತ್ತೆ
0: ಅಲ್ವಾ ಸರ್, 20-30 ಸೆಕೆಂಡ್ ಮಾತಾಡಲಿಲ್ಲ ನಾವು ಇಷ್ಟೇ ಮಾತಾಡೋಕ್ಕೆ, ಯಾಕೆ ನಮ್ಮ ಜನಕ್ಕಿದ್ದು ಬರ್ತಾ ಇಲ್ಲ ಇದು.
2: ಈಗ ಜೈಶಂಕರ್ ಅವರೇ, ಹಳ್ಳಿಗಳಲ್ಲಿ ಕೆರೆ ಕಟ್ಟೆಗಳೇನಿದ್ದಾವೆ ಇವುಗಳ ಸಂರಕ್ಷಣೆನೂ ಕೂಡ ಪರಿಸರದ ಸಂರಕ್ಷಣೆ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ
0: ಖಂಡಿತ
2: ಹೇಳಲಾಗುತ್ತೆ. ನೀವೆಲ್ಲ ಶಾಲಾ ಮಾಸ್ಟರ್ ಆಗಿ ಹಳ್ಳಿಗಳ ಪರಿಸರದಲ್ಲೇ ಇದ್ದವರು, ನೀವು ಇದನ್ನು ಗಮನಿಸಿರ್ತೀರಿ, ತಮಗೇನು ಅನ್ಸುತ್ತೆ?
0: ಅಲ್ಲ ಖಂಡಿತ ಇರಬೇಕು ಸರ್, ಮಾಡಲೇಬೇಕು ಅದನ್ನು. ನೀವು ಕೆರೆಕಟ್ಟೆಗಳು ಸಂರಕ್ಷಣೆ ಅದು ನೀವು ಹೇಳ್ದಂಗೆ, ಅಲ್ಲೂ ಕಸ ಕಡ್ಡಿ ಒಳಗಡೆ ಹೋಗದೆ ಇದ್ರೆ ಅದು ಚೆನ್ನಾಗಿದ್ರೆ ಪರಿಸರ ಅಲ್ಲಿ ಉಳಿದಿಲ್ಲ, ನಾರು ಬಿಡುತ್ತೆ, ರೋಗ ರುಜಿನ ಬರ್ತಾವಲ್ಲಿ ತಗೊಂಡಲ್ಲಿ ಬಿಸಾಕ್ತಾರೆ, ಅದನ್ನು ಸಹ ಮಾಡಬೇಕಾಗಿದೆ. ಇವತ್ತು ಕೆರೆ ಕಟ್ಟೆ ಸುತ್ತ ಗಿಡ ಮರ ನೆಡೋದ್ರಿಂದ ಅಲ್ಲಿ ವಾಕ್ ಮಾಡಿಕೊಂಡು ಒಳ್ಳೆ ಗಾಳಿಯನ್ನು ಸೇವನೆ ಮಾಡ್ಬೋದು, ಅದು ಸಹ ಒಂದು ಒಳ್ಳೆ ಕಾರ್ಯಕ್ರಮ ಸರ್. ಅದು ಸುಮಾರು ಕಡೆ ಆಗ್ತಾ ಇದೆ, ಸುಮಾರು ಕಡೆ ಆಗ್ತಾ ಇದೆ, ಅದು ನೋಡ್ತಾ ಇದೀವಿ ಅದನ್ನು. ಬಟ್ ಇನ್ನೂ ಹೆಚ್ಚು ಹೆಚ್ಚು ಆಗಬೇಕದು.
2: ಈ ಪ್ಲಾಸ್ಟಿಕ್ ಇಲ್ಲದ ಜಾಗ ಇಲ್ಲ ಅನ್ನೋ ತರ ಆಗಿಬಿಟ್ಟಿದೆ.
0: ಖಂಡಿತ ಸರ್,
2: ಕೆರೆ ಕಟ್ಟೆಗಳನ್ನು ನೋಡಿದ್ರೆ ಅಲ್ಲೂ ಕೂಡ ಎಲ್ಲಾ ಬಾಟ್ಲುಗಳು,
0: ಎಲ್ಲ ಬಾಟ್ಲು
2: ಕವರ್ಗಳು,
0: ಪ್ರತಿಯೊಂದು ಅಭ್ಯಾಸ ಏನಾಗಿದೆ ಅದನ್ನು ಜನ ಹೇಳ್ತಾರೆ. ಮಾತಾಡಕ್ಕೆ ಹೋದಾಗ ಇದೊಂದು ವಿಷಯ, ಮತ್ತೆ ಏನು ವಿಷಯ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ ನಮ್ಮ ಗದ್ದೆ ಹತ್ರ ಎಲ್ಲ ಬರೀ ಏನು ಮಾಡಿದ್ದಾರೆ, ಎಲ್ಲ ಬರೀ ಬಾಟ್ಲು ಒಡೆದಾಕಿದ್ದಾರೆ, ಪ್ಲಾಸ್ಟಿಕ್ ಗ್ಲಾಸ್ ಹಾಕಿದ್ದಾರೆ, ತಿಂತಾರೆ ಅಲ್ಲ ಸರ್. ಇವತ್ತು ಏನಾಗಿದೆ, ಇವತ್ತು ಜನಗಳು, ಈ ಜನ್ರೇಷನ್ನೇ ಹಾಳಾಗ್ತಾ ಇದೆ. ನಾನು ಹೇಳ್ತೀನಿ ನೇರವಾಗಿ, ಜನ್ರೇಷನ್ ಏನು ಹೊರಗಡೆ ಬಂದು ಕುಡಿಯೋದು, ಅಲ್ಲಿ ತೊಗೊಂಬರೋದು, ಅಲ್ಲಿ ಬಿಚ್ಕೊಳ್ಳೋದು, ಕುಡ್ಕೊಳ್ಳೋದು, ತಿಂದು ಬಿಡೋದು, ಅಲ್ಲಿ ಅದು ಬಿಸಾಕೋದು, ಗ್ಲಾಸ್ನ ಒಡೆದು ಹೋಗೋದು, ಒಡೆದು ನೀರಿಗೆ ಹಾಕ್ಬಿಟ್ಟು ಹೋಗೋದು, ಕಾವಲಿಗೆ ಹಾಕ್ಬಿಟ್ಟು ಹೋಗೋದು. ಪಾಪ ಅವ್ರಿಗೆ ಮನಸ್ಸು ಏನು ಮಾಡ್ತಾರೆ, ನೀರು ಕಟ್ಟೋಕೆ ಹೋದ ಜನ ಏನು ಮಾಡ್ತಾರೆ, ಅವರು ನೀರು ಹಾಯಿಸ್ಲಿಕ್ಕೆ ಹೋಗ್ತಾರಲ್ಲ, ಅಲ್ಲಿ ಕಾಲು ಗಾಜ್ಗೆ ಚುಚ್ಕೊಂಡು ಪಾಪ ಎಷ್ಟೋ ಜನ ನೋವು ಅನುಭವಿಸಿದ್ದಾರೆ. ಈ ಥರ ಆಗಿದೆ. ನೀವು ಹೇಳ್ದಂಗೆ ಎಲ್ಲ ಕಡೆ ಪಕ್ಕಕ್ಕೂ ಒಳ್ಳೆ ಕೆಲಸ ಮಾಡಿದ್ರೆ ಇವರು ಈ ಕೆಲಸ ಮಾಡಿಕೊಂಡು ಕುಡ್ಕೊಂಡು ತಿನ್ಕೊಂಡು ಕೂತಿದ್ದಾರೆ ಅವರು. ನೀನು ಯಾವಾಗ ಬುದ್ಧಿ ಕಲಿತಾರೆ ಅವರು? ನಾನು ಹೇಳೋದು ಯುವಕ ಈ ಜನ್ರೇಷನ್ನು ದಯವಿಟ್ಟು ಬದಲಾಗಬೇಕು ಸ್ವಾಮಿ. ನಾವು ನೀವೆಲ್ಲ ಆಗಿದ್ದೀವಿ, ಆಗ್ತಾ ಇದೆ. ನಾನು ನೋಡ್ತೀನಲ್ಲ ಈಗ ವಾಟರ್ ಬಾಟ್ಲ್ ವಿಚಾರ ನೋಡ್ತೀವಲ್ಲ ನಿಮ್ಮ ಫಂಕ್ಷನ್ನಲ್ಲಿ, ಎಷ್ಟೋ ಜನ ನೋಡ್ತಾ ಇದ್ದೀವಿ ನಾವು. ಚೆನ್ನಾಗಿ ಒಪ್ಕೊಂಡಿರ್ತಾರೆ, ರಾತ್ರಿ ಊಟ ಕೊಟ್ಟಿದ್ದಾರೆ, ಬೆಳಿ ತಿಂಡಿ ಕೊಟ್ಟಿದ್ದಾರೆ, ಮಧ್ಯಾಹ್ನ ಆಗುವಷ್ಟೊತ್ತಿಗೆ ಏ ಇಲ್ಲ ಸರ್ ಒಪ್ಪಿಲ್ಲ ಸರ್ ನಮ್ಮವರು, ಎಂಥ ದುರ್ವಿಧಿ ನೋಡಿ ಇದು. ಮತ್ತು ಇನ್ನೊಂದು ನಾನು ಕೇಳ್ತೀನಿ ಮಹಿಳೆಯರು ಈ ವಿಚಾರದಲ್ಲಿ, ದಯವಿಟ್ಟು ನಾನು ಮಹಿಳೆಯರು ಕೇಳ್ಕೊಂಡು ಎಲ್ಲ ಕಡೆ ನೇರವಾಗಿ ಮಾತಾಡ್ತೀನಿ ಅದನ್ನು. ಮಹಿಳೆಯರು ಬದಲಾಗಬೇಕು. ಸ್ಲೋಗನ್ಸ್ ಇದೆ ಏನು, ಹೆಣ್ಣೊಂದು ಕಲಿತಾರೆ ಶಾಲೆ ತೆರೆದಂತೆ, ಹೆಣ್ಣು ಸಂಸಾರದ ಕಣ್ಣು. ಏನಾಯ್ತು ಇವರಿಗೀಗ? ಇಲ್ಲ, ಅದೇನಾಗಿದೆ, ಮನಸ್ಸು ಮಾಡಿದ್ರೆ ಅವರು ಖಂಡಿತ ಬದಲಾಯಿಸ್ಬೋದು. ಒಪ್ಕೋತಾರೆ, ತುಂಬ ಜನ ಒಪ್ಕೋತಾರೆ ಅದನ್ನು. ಕೆಲವು ಜನ ನನ್ನ ಜೊತೆ ಚರ್ಚೆನೂ ಮಾಡಿದ್ದಾರೆ, ನಾವ್ಯಾಕೆ ಮಾಡಬೇಕು, ಹೆಂಗೆ ಗಂಡಸರು ಮಾಡೋಕ್ಕಾಗಲ್ವೋ, ಚರ್ಚೆ ಇದೆ ಸರ್. ನಾನು ಹೇಳೋದು ಈಗ ಮನೆಯಿಂದ ಗಂಡ ಮಕ್ಕಳು ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ, ಬ್ಯಾಗ್ ತೊಗೊಂಡು ಹೇಳೋಕ್ಕಾಗಲ್ವಾ ಅಲ್ಲಿ? ಸತ್ಯ, ನಾನು ಗಮನಿಸಿರೋದು ಅದನ್ನು. ಸುಮ್ಮನೆ ಉಲ್ಟಾ ಚರ್ಚೆ ಮಾಡ್ಬೋದು ಅವರು, ಅವ್ರ ಮಾತು ನಡೆಯುತ್ತೆ ಅಲ್ಲಿ. ಎಷ್ಟೋ ಕಡೆ ನಾನು ಫಂಕ್ಷನ್ ನೋಡಿದ್ದೀನಿ ನಾನು, ವಾಟರ್ ಬಾಟ್ಲ್ ಕೆಲವು ವಿಚಾರಗಳಾಗ್ಬೋದು, ಹೆಂಗಸರೇ ಬದಲಾಯಿಸ್ಬಿಡಿದ್ದಾರೆ ಅದನ್ನು. ಗಂಡನ ಒಪ್ಕೊಳ್ತಾರೆ, ಹೆಂಗಸು ಇಲ್ಲ ನಮ್ಮ ಬೆಂಗಳೂರು ಯಾರೋ ಬರ್ತಾರೆ, ದೊಡ್ಡ ಅಫೀಷಿಯಲ್ಸ್ ಬರ್ತಾರೆ, ಯಾರೋ ಬರ್ತಾರೆ, ಹಂಗೂ ಬದಲಾಯಿಸಿದ್ದಾರೆ. ನಾನು ಹೇಳ್ದು ಹೆಂಗಸನ್ನ ಕೇಳ್ಕೊಳ್ದೇನಪ್ಪ ಅಂದರೆ, ನೀವು ದಯವಿಟ್ಟು ಬದಲಾಗಿ. 3 ವರ್ಷದ ಈಚೆಗೆ ನೀವು ಹೆಂಗೆ ಬದಲಾಗಿದ್ದೀರಿ? ಬಸ್ ಕೊಟ್ಟರು ಅಂತ ಬಸ್ ತೊಗೊಂಡು ಹೋಗ್ತಾ ಇದ್ದೀರಿ ಇವತ್ತು. ನಾನು ಹೇಳಿ ಎಲ್ಲರನ್ನೂ ಕೇಳೋದು, ನಾನು ಒಂದು ಬಟ್ಟೆ ಬ್ಯಾಗನ್ನು ತೊಗೊಂಡು ರೂಢಿ ಮಾಡಿಸಿ. ಮಾಂಸ ತರಬೇಕಂತ ಗಂಡ ಹೋಗಿರ್ತಾನೆ, ಮನೆಯಿಂದ ಹೋಗ್ತಾನೆ, ಹೌದು, ಒಂದು ಬಾಕ್ಸ್ ತೊಗೊಂಡೋಗಿ, ಸ್ಟೀಲ್ ಬಾಕ್ಸ್ ತೊಗೊಂಡೋಗಿ ಬಳಸಿ. ಯಾಕೆ ಹೇಳಬಾರ್ದು ಇವ್ರಿಗೆ ಅದನ್ನು? ಖಂಡಿತ ಬದಲಾವಣೆ ಆಗುತ್ತೆ. ಇದರಲ್ಲಿ ಮಹಿಳೆಯರ ಪಾತ್ರ ತುಂಬಾ ಇದೆ, ಮಹಿಳೆಯರ ಕೆಲಸ ಮಾಡಬೇಕು. ಹಾಗಾದರೆ ಖಂಡಿತ ಪರಿಸರ ಉಳಿಯುತ್ತೆ.
2: ಈಗ ಪರಿಸರ ನಾವು ನಮ್ಮ ಮುಂದಿನ ಪೀಳಿಗೆಗಾಗಿ ಉಳಿಸಬೇಕಾದಂತಹ
0: ಅನಿವಾರ್ಯತೆ
2: ಸಾಕಷ್ಟಿದೆ. ತಾವೇ ಹೇಳಿದ ಹಾಗೆ ಇಂಧನ, ನೀರು ಮತ್ತು ಪರಿಸರ, ಅಂದರೆ ವಿದ್ಯುತ್ತು. ಈಗ ಎಷ್ಟೋ ಕಡೆ ಎಲ್ಲ ಹಿಂದೆ ಮನೆಯಲ್ಲಿ ಗೋಬರ್ ಘಟಕಗಳನ್ನು ಮಾಡಿಕೊಡೋರು, ಬಾವಿ ಇರೋದು, ಬಾವಿಯಲ್ಲಿ ನೀರು ಸೇದೋರು, ಜಮೀನಿನಲ್ಲಿ ನೀರನ್ನು ಉಳಿಸುವಂತಹ ಪ್ರಯತ್ನಗಳನ್ನು ಸಾಕಷ್ಟು
0: ಮಾಡಿಕೊಂಡಿದ್ದಾರೆ.
2: ಹಳ್ಳಿ ಜೀವನ ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಒಪ್ಕೋತಾ ಇದ್ರು. ನಾನಾ ಕಾರಣಗಳಿಗಾಗಿ ಇವತ್ತು ಹಳ್ಳಿಯಲ್ಲೂ ಕೂಡ ಪರಿಸರ ಚೆನ್ನಾಗಿಲ್ಲ,
0: ಚೆನ್ನಾಗಿಲ್ಲ, ಚೆನ್ನಾಗಿ
2: ಕೆಲವು ಹಳ್ಳಿಗಳಲ್ಲಿ ಚೆನ್ನಾಗೂ ಇದೆ. ಅಂದರೆ ಸಂಘಟಿತವಾದಂತಹ ಒಂದು ಪ್ರಯತ್ನದಿಂದ
0: ಅಲ್ವಾ? ಖಂಡಿತ.
2: ಇದು ಬೇರೆ ಯಾರಿಗೋ ನಾವು ಮಾಡೋದಲ್ಲ, ಯಾಕೆಂದ್ರೆ ಭೂಮಿ ಬಿಟ್ಟರೆ ಮನುಷ್ಯನಿಗೆ ಬದುಕೋಕೆ ಬೇರೆ ಗ್ರಹ ಇಲ್ಲ,
0: ಇಲ್ಲ ಗ್ರಹ ಇಲ್ಲ
2: ಅಲ್ವೇ? ಸದ್ಯಕ್ಕಂತೂ ಯಾರೂ ಸಂಶೋಧನೆ ಮಾಡಿಲ್ಲ. ಹಾಗಾಗಿ ನಮ್ಮ ಸಮಸ್ಯೆಗಳಿಗೆ ನಾವೇ ಮೂಲಭೂತವಾದ ಕಾರಣ ಅಂತ ಗೊತ್ತಿದ್ರೂ ನಾವ್ಯಾಕೆ ಬದಲಾಗ್ತಾ ಇಲ್ಲ ಜೈಶಂಕರ್ ಅವರೇ?
0: ಜನಗಳಿಗೆ ಎಲ್ಲ ಒಂದು ಕಡೆ ಫಾಸ್ಟ್ ಆಗಿದ್ದಾರೆ. ನಾನು ಕಂಡ್ಕೊಂಡಿದ್ದೆ ಇವತ್ತು ಅದೇ ಫಂಕ್ಷನ್ ಮಾಡಿ ಇವತ್ತು ಮಾಡ್ಬಿಟ್ಬಿಟ್ರೆ ನಾಳೆ ನೋಡೋಣ. ನಾಳೆ ಬಗ್ಗೆ ಯಾರೂ ಸಹ ಥಿಂಕ್ ಮಾಡದಿರೋದಿದು. ಇವತ್ತು ಆದರೆ ಸಾಕು ನಮಗೆ, ನಾಳೆ ಯಾಕೆ ಯೋಚನೆ ಮಾಡಬೇಕು? ನಾವು ಯೋಚನೆ ಮಾಡ್ತಾ ಇಲ್ಲ ಅವರು. ಹಾಗಾಗಿ ಯಾರಲ್ಲೂ ಬಂದಿಲ್ಲ, ಯೋಚನೆಗಳೇ ಬಂದಿಲ್ಲ. ಇದು ಮುಂದೆ ಮಕ್ಕಳು ಇರ್ತಾರಲ್ಲಿ, ಸಣ್ಣ ಮಕ್ಕಳು ಇರ್ತಾರೆ, ದೊಡ್ಡ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಅವ್ರಿಗಾಗಿ ಉಳಿಸ್ಬೇಕು. ಕೆಲವು ಜನ ಗೊತ್ತಿದ್ದೂ ಮಾಡ್ತಾವ್ರೆ, ಕೆಲವು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಹೇಳಿದಾಗೆ ದಯವಿಟ್ಟು ಇದನ್ನು ಉಳಿಸ್ತೇ ಹೋದರೆ ಮುಂದೆ ನಾವು ಯಾರಿಗೂ ಉಳಿಗಾಲ ಇಲ್ಲಿ. ಇನ್ನು ಕೆಲವೇ ವರ್ಷ ಡೆಲ್ಲಿನಲ್ಲಿ ನೋಡ್ತಾ ಇದ್ವಿ ನಾವು, ವಾತಾವರಣ ಕೆಟ್ಟು ಎಷ್ಟು ಹಾಳಾಗ್ತದೆ. 15 ದಿವಸ ರಜನೆ ಕೊಟ್ಬಿಡ್ತಾರೆ ಅವರು, ವಾತಾವರಣ ಕೆಟ್ಟೋಗಿದೆ ಅಂತೇಳಿ. ಬಹುಶಃ ಇದೇ ರೀತಿ ಮುಂದುವರೆದ್ರೆ ನಮ್ಮಲ್ಲೂ ಬಹುಶಃ ಇದು ಗಮನಿಸಿದೆ. ಇದನ್ನು ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರೂ ಅದನ್ನು ಪ್ರಯತ್ನ ಮಾಡಲೇಬೇಕು. ಒಬ್ಬರ ಪ್ರಯತ್ನ ನೀವು ಹೇಳ್ದಂಗೆ ಆಗಲ್ಲ, ಅದು ಪ್ರಯತ್ನ ಒಂದು ನಡೀತಾ ಇದೆ. ಖಂಡಿತ ಪ್ರಯತ್ನ, ಎಲ್ಲೋ ಒಂದು ಗುರುತಿಸ್ತಾ ಇದ್ದಾರೆ, ಪ್ರಯತ್ನ ನಡೀತಾ ಇದೆ.
2: ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪ್ರಚಾರ, ನಿಮ್ಮ ಕಾರ್ಯವೈಖರಿ ಇದನ್ನೆಲ್ಲ ಏನಾದರೂ ಬದಲಾಯಿಸ್ಕೋಬೇಕು ಅಂತ ಏನಾದರೂ ತೀರ್ಮಾನ ಮಾಡಿದ್ದೀರಾ, ಅಥವಾ ಈಗ ಹೇಗಿದೆ ಹಾಗೆ ನಡೆಸ್ಕೊಂಡು ಹೋಗಬೇಕು?
0: ಇನ್ನು ಮುಂದೆ ಮುಂದೆ ಶಾಲೆಗಳಿಗೆ ಹೋಗ್ತಾ ಇದ್ದೀನಿ ಈಗ, ಮುಂದಿನ ವರ್ಷ ಎಲ್ಲ ಶಾಲೆಗಳಲ್ಲೂ ಭೇಟಿ ಮಾಡ್ತೀವಿ. ಎಲ್ಲೇ ಹೋದ್ರು, ಯಾವ ಜಿಲ್ಲೆಗೆ ಹೋದ್ರು, ಸರ್ ಧಾರವಾಡದಲ್ಲಿ ನನ್ನ ಫ್ರೆಂಡ್ ಮದುವೆ ಮಾಡ್ತಾನೊಬ್ಬ ಧಾರವಾಡದಲ್ಲಿ, ಅಲ್ಲೂ ಹೋಗಿದ್ದೀನಿ. ಇದೀಗೆ ಮಾಡ್ಬೇಕು ಕಣ.

0: ನಾನು ಬರಲ್ಲ ಅಂತೇಳಿ ಧಾರವಾಡಕ್ಕೆ ಯಾಕೆ ಬರ ಇನ್ವಿಟೇಷನ್ ಕಳಿಸಿದ್ರು ಅವರು, ಬರಬೇಕು ಫ್ರೆಂಡು, ಇಲ್ಲ ನಾನು ಬರಲ್ಲ, ಯಾಕೆ ಬರಲ್ಲಪ್ಪ, ಬಂದು ಊಟ ಮಾಡಲ್ಲ ಸುಮ್ಮನೆ ಯಾಕೆ, ಬೇರೆ ದಿನ ಬಂದು ಅಟ್ಲೀಸ್ಟ್ ಊಟನೇ ಮಾಡ್ಬೋದು. ಸರ್ ಏನು ಮಾಡಬೇಕು ಫ್ರೆಂಡ್ ನೋಡಿ, ಈ ಥರ ಮಾಡ್ಬೇಕು, ನೀನು ಮಾಡ್ತೀಯ ನೀನು? ಸತ್ಯ ಹೇಳ್ತೀನಿ, ಖಂಡಿತ ಮನುಷ್ಯ ಬದಲಾಯಿಸ್ಕೊಂಡ. ಧಾರವಾಡದಲ್ಲಿ ಈ ಕಡೆಯಿಂದ ಟ್ರೈನ್ ಬುಕ್ ಮಾಡಿ, ಯಾಕಂದ್ರೆ ಟ್ರೈನ್ ಬುಕ್ ಮಾಡ್ಕೊಂಬಂದು, ಅಲ್ಲೂ ಸಹ ಅದು ಆಶ್ಚರ್ಯಜನಕ ಅವ್ರಿಗೆ, ಇದು ಈ ಥರನೂ ಮಾಡ್ತಾರಾ, ನೀನು ಈಗೂ ಬಡಿಸ್ತೀವಿ. ನನ್ನಂತೂ ಉಟ್ಕೋಬೇಕು ಎಲ್ಲ ಕಡೆ, ನಾನು ಹೇಳ್ತಾ ಇದ್ದೀನಿ, ನನ್ನಂಥ ಜನ ಬೇಕಿವತ್ತು, ಇಲ್ಲ ಕಷ್ಟ ಸರ್ ಇದು. ಅದು ಆಶ್ಚರ್ಯಪಟ್ಟರು ಅವರು, ಈ ಥರ ನೀರು ಬಡಿಸ್ತೀರಾ ನೀವು? ನಾನು ಹೇಳೋದು ಪ್ರತಿಯೊಂದಕ್ಕೂ ಪರ್ಯಾಯ ಇದೆ ಸರ್. ಈಗ ನೀವು ಹೇಳ್ದಂಗೆ ಸ್ಪೂನು, ಪ್ಲಾಸ್ಟಿಕ್ ಸ್ಪೂನ್ ಬೇಡ, ಮರ ಸ್ಪೂನ್ ತಗೊಳ್ಳಿ. ಅಡಿಕೆ ಬೋಲ್ ಇದೆ, ಪೇಪರ್ ಬೋಲ್ ಇದೆ, ಕಬ್ಬನ ಸಿಪ್ಪೆಯಿಂದ ಬೋಲ್ ಮಾಡ್ತಾ ಇದ್ದಾರೆ, ಯಾವುದಿಲ್ಲ, ಪ್ರತಿಯೊಂದಕ್ಕೂ ಆಲ್ಟರ್ನೇಟ್ ಇದೆ.
1: ಅಲ್ಲ, ಒಂದಷ್ಟು ಕಡೆ ಪ್ಲಾಸ್ಟಿಕ್ಕನ್ನು ಸಂಗ್ರಹ ಮಾಡಿ ಮರುಬಳಕೆ ಮಾಡೋದು ಕೊಡೋದು ಕೂಡ ಒಂದು ಒಳ್ಳೆಯ ವಿಚಾರ.
0: ಖಂಡಿತ ಖಂಡಿತ,
1: ಸುಮ್ಮನೆ ಕೈಗೆ ಸಿಕ್ಕಿದ ಕಡೆ ಬಿಸಾಕೋ ಬದಲು
0: ಬೇಡ ಬೇಡ
1: ನಿರ್ವಹಣೆ ಯೂಸ್ ಪ್ಲಾಸ್ಟಿಕ್ ಆದರೂ
0: ಖಂಡಿತ ಖಂಡಿತ
1: ಅನಿವಾರ್ಯ ಆದಾಗ ಒಂದು ಕಡೆ ಏನು ಅವರ ಜೇಬುಗಳಲ್ಲೇ ಸಂಗ್ರಹಿಸಿ ಇಟ್ಕೊಂಡು ಮನೆಯಲ್ಲಿ ಒಂದು ಕಡೆ ಸಂಗ್ರಹಿಸಿ
0: ಬೇರೆ ಕಡೆ ಬೇರೆ ದೇಶದಲ್ಲಿ ಇದೆಯಲ್ಲ ಸರ್, ಅದು
1: ಯಾರು ಹೊರಗಡೆ ಬಿಸಾಕಲ್ಲ
0: ಬಿಸಾಕಲ್ಲ
1: ಅಲ್ವಾ? ಅದನ್ನಾದರೂ ಅಟ್ಲೀಸ್ಟ್ ನಮ್ಮ ಜನ ಮಾಡಬಹುದು,
0: ಮಾಡಲ್ಲ ನಮ್ಮ ಜನಗಳು. ನಿಜ ಹೇಳ್ಬೇಕಂದ್ರೆ ನಿಮ್ಗೆ ಅಂಡಮಾನ್ಗೆ ಹೋಗಿದ್ದೀನಿ, ಎಷ್ಟು ಶುದ್ಧವಾಗಿದೆ ಅಂದರೆ, ಅಲ್ಲೂ ಸಹ ಆ ಘಟಕಕ್ಕೆ ಹೋಗಿ ಅಲ್ಲೂ ಭೇಟಿ ಮಾಡಿದ್ದೀನಿ. ಒರಿಸ್ಸಾಗಿ ಹೋಗಿದ್ದೀನಿ, ಸುಭಾಷ್ ಚಂದ್ರ ಬೋಸ್ ಜನ್ಮದಿನ ಅಲ್ಲಿದ್ದೀನಿ ಅವತ್ತು, ಅಲ್ಲೂ ಸಹ ಜನಗಳ ಬ್ಯಾಗ್ ಕೊಟ್ಟು ಅಲ್ಲೂ ಸಹ ಮಾತಾಡ್ತಿದ್ದೀನಿ, ಯಾಕಿದ್ರೆ ಮಾಡಬಾರ್ದು ನೀವು. ಒರಿಸ್ಸಾದಲ್ಲಿ ಮತ್ತು ಅಂಡಮಾನ್ ಎಲ್ಲೇ ಹೊರಗಡೆ ಎಲ್ಲೇ ಹೋದ್ರೂ ಖಂಡಿತ ಒಂದು ಕೆಲಸ ಹಚ್ಕೊಂಡಿದ್ದೀನಿ. ದೇವ್ರು ನಾನು ನನಗೆ ಆರೋಗ್ಯ ಆಯುಸ್ ಎರಡು ಕೊಟ್ಟರು ಸಾಕು, ನೀನೇನೋ ಕೊಡೋದು ಬೇಡದು, ಇದು ಕೇಳ್ತಾ ಇಲ್ಲ.
1: ಅದೇ ನೋಡಿ, ಪರಿಸರ ಸಂರಕ್ಷಣೆ ಅನ್ನೋದು ಯಾರೋ ಒಬ್ರು ಮಾಡೋದ್ರಿಂದ ಆಗುವಂಥ ಕೆಲಸ ಅಲ್ಲ.
0: ಖಂಡಿತ,
1: ನನ್ನ ಕೈನಲ್ಲಿ ಎಷ್ಟು ಬದಲಾವಣೆ ತರಕ್ಕೆ ಸಾಧ್ಯವೋ ಅಷ್ಟು ಕೆಲಸ ನಾನು ಮಾಡಿದರೆ ಸಾಕು.
0: ಹೌದು ಸರ್
1: ಅಲ್ವಾ? ಯಾರನ್ನೋ ದೂಷಣೆ ಮಾಡ್ಕೊಂಡಿರೋ ಬದಲು ಸರ್ಕಾರ ಮಾಡಲಿ,
0: ಅವ್ರು
1: ಮಾಡಲಿ, ಜಿಲ್ಲಾ ಪಂಚಾಯತ್ ಅವ್ರು ಮಾಡಲಿ, ಜಿಲ್ಲಾಧಿಕಾರಿಗಳು ಮಾಡಲಿ ಅಂತ ಹೇಳೋ ಬದಲು ನಮಗೇನಾಗುತ್ತೆ ಅದನ್ನು ನಾವು ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಅನಿಸೋದಿಲ್ವೇ?
0: ಅಲ್ವಾ ಸರ್.
1: ಓಕೆ, ಜೈಶಂಕರ್ ಅವರೇ, ಬಹಳ ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತನ್ನೋದೇ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೆ?
0: 81 83 81 83 04.
1: ಇನ್ನೊಮ್ಮೆ ಹೇಳ್ತೀರಾ?
0: 81 83 81 83 04.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 81 83 81 83 04.
1: ಒಳ್ಳೆಯದು ಜೈಶಂಕರ್ ಅವರೇ, ಇದುವರೆಗೂ ಪರಿಸರ ಸಂರಕ್ಷಣೆ, ಪ್ಲಾಸ್ಟಿಕ್ ದುರ್ಬಳಕೆ, ನಿಮ್ಮ ಅನುಭವ ಈ ಎಲ್ಲದರ ಬಗ್ಗೆ ಮಾತಾಡಿದ್ದೀರಿ. ಕೊನೆದಾಗಿ ಏನಾದರೂ ಹೇಳೋದಿದ್ರೆ ಹೇಳಿಬಿಡಿ.
0: ದಯವಿಟ್ಟು ಈ ಒಂದು ಅಭಿಯಾನದಲ್ಲಿ ಎಲ್ಲರೂ ಕೈ ಜೋಡಿಸಿ. ಕೊನೆಯ ಮತ್ತೊಂದು ವಿಚಾರ ಹೇಳ್ತೀನಿ, ನೀವು ಎಲ್ಲೇ ಈ ಥರ ಫಂಕ್ಷನ್ ಮಾಡಿ ಕರೀರಿ, ಯಾವ ಜಿಲ್ಲೆ ಆಗಿರಲಿ, ಯಾವ ರಾಜ್ಯ ಆಗಿರಲಿ, ಎಲ್ಲೇ ಆಗಿರಲಿ, ಖಂಡಿತ ನಾನು ಬಂದು ಭಾಗವಹಿಸ್ತೀನಿ, ನನ್ನ ಸೇವೆ ಮಾಡ್ತೀನಿ. ನಾವೆಲ್ಲ ಸೇರಿ ಒಟ್ಟುಗೂಡಿ ಒಂದು ಪರಿಸರ ಸಂರಕ್ಷಣೆ ಕಾರ್ಯಕ್ರಮ ತೊಡಗೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್.
1: ನಮಸ್ಕಾರ ಜೈಶಂಕರ್.
2: ಇದುವರೆಗೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನವನ್ನು ಆಲಿಸಿದ್ದೀರಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ನಿಂದ?
5: ಸಿಕ್ಬಿದ್ರು
6: ಅಪರಿಚಿತ ಆಪ್ನಿಂದ ಬಚಾವಾಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀ ಓಪನ್ ಆಗ್ತದೆ?
9: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
2: ಕೇಳುಗರೆ, ಈಗ LG ಸಹೋದರಿಯರು ಹಾಡಿರುವ ಒಂದು ಜನಪದ ಗೀತೆ.

ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸೊಪ್ಪು ತರಕಾರಿ ಬೇಸಾಯ ಕುರಿತು ಸಂವಾದ ಪ್ರಸಾರವಾಗಲಿದೆ. ಪಾಲ್ಗೊಳ್ಳುತ್ತಾರೆ ಮಂಡ್ಯ ತಾಲೂಕು ಕಾಗೇಹಳ್ಳದ ದೊಡ್ಡಿ ಗ್ರಾಮದ ಕೃಷಿಕ ದಂಪತಿ ವಸಂತ ಮತ್ತು ಶಂಕರ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಾಳಿನ ಕಾರ್ಯಕ್ರಮದಲ್ಲಿ ಪುನಃ ನೀವು ನಾವು ಭೇಟಿಯಾಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಈವರೆಗೂ ಕೃಷಿರಂಗ ಪ್ರಸಾರವಾಯಿತು.

ಕೇಳುಗರಿಗೆ ಗಮನಿಸಿ, ಜೂನ್ ತಿಂಗಳ 7ನೇ ತಾರೀಕು ಭಾನುವಾರ ಬೆಳಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಅಗತ್ಯ ಮತ್ತು ಮಹತ್ವ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಡಾಕ್ಟರ್ ಅನುಷಾ ರಾಜ್ ಕೆ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಇವರೊಂದಿಗೆ ಪಾಲ್ಗೊಳ್ಳುತ್ತಾರೆ ತೇಜಸ್ವಿನಿ ಗಿರೀಶ್.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 7:34 ಸಮಯ. ಈಗ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು, ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ಧಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ ಟ್ರಂಕ್ ಸುಮಾರು 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ ಶೇಕಡ 7.1 2025-26 ಒಟ್ಟು ದೇಶೀಯ ಉತ್ಪನ್ನ 323,00,000 ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ ಶೇಕಡ 3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ ಶೇಕಡಾ 7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ ಶೇಕಡಾ 7.7 ಜಿಡಿಪಿ ಅಭಿವೃದ್ಧಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ ಶೇಕಡಾ 7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಶಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು ಮಾದಕ ದ್ರವ್ಯ, ಮಾನವ ಕಳ್ಳಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ ವಿಶ್ವಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರಾ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ 5-3 ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್, ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
5: ಸಮಯ 7:45. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್.
6: ರಾತ್ರಿ ಸೊಂಟ ತಬ್ಬಲು ಬಂದ ಜಯಂತನನ್ನು ಕೋಪದಿಂದ ಜಾಡಿಸಿ ಬಿಕ್ಕಳಿಸುತ್ತಾ ಮಲಗಿದ್ದ ದೀಪಾಳಿಗೆ ಎಷ್ಟು ಹೊತ್ತಿಗೆ ನಿದ್ರೆ ಬಂದಿತೋ ತಿಳಿಯದೆ ಈಗ ದಡಾರನೆ ಎದ್ದು ಗಡಿಯಾರ ನೋಡಿದರೆ 8:00. ಜಯಂತ ಎದ್ದು ಅದಾಗಲೇ ಕೆಲಸಕ್ಕೆ ಹೊಂಟು ಬಿಟ್ಟಿದ್ದ. ಈ ಜಯಂತ ಯಾವಾಗಲೂ ಹೀಗೆಯೇ ಬೇಗ ಎದ್ದು ತಿಂಡಿ ಮಾಡಿಕೊಟ್ಟರೆ ತೃಪ್ತಿಯಿಂದ ತಿಂದು ಊಟದ ಡುಬ್ಬಿಯನ್ನೂ ಕೊಂಡೊಯ್ಯುತ್ತಾನೆ. ಸ್ವಲ್ಪ ಮುನಿಸೇನಾದರೂ ಆಯಿತೋ ಅವನ ಪಾಡಿಗೆ ಅವನು ಎದ್ದು ತಿಂಡಿ ರೆಡಿ ಮಾಡಿಕೊಂಡು ತಿಂದು ಹೊರಟು ಬಿಡುತ್ತಾನೆ. ಹೊರಗಡೆ ಸ್ಕೂಲು ವ್ಯಾಲಿನ ಹಾರನು, ಪಕ್ಕದ ಮನೆ ಲಲಿತಳ ಅವಳಿ ಮಕ್ಕಳು ಫ್ರಿಲ್ ಒದ್ದುಕೊಂಡು ಸ್ಕೂಲಿಗೆ ಹೊರಡೋದನ್ನು ನೋಡಿದರೆ ಸಾಕು, ದೀಪಿಕಳ ಕರುಳು ಚುರುಕೆನ್ನುತ್ತದೆ. ಮದುವೆಯಾಗಿ 1.5 ವರ್ಷವಾದರೂ ಫಲ ಧರಿಸಲಿಲ್ಲ. ಡಾಕ್ಟರ್ ಬಳಿ ವಿಚಾರಿಸುವ ನಡೀರಿ ಎಂದರೆ, ಜಯಂತ್ ಈಗ್ಯಾವ ವಯಸ್ಸಾಯಿತು, ಆಗ್ತವೆ ಮಕ್ಕಳು ಎಂದು ಗದರಿಸಿ ಸುಮ್ಮನಾಗಿ ಬಿಡುತ್ತಿದ್ದ. ಎಲ್ಲ ತಾಯಂದಿರು ಮಕ್ಕಳಿಗೆ ತಿಂಡಿ ತಿನ್ನಿಸಿ ಬಟ್ಟೆ ಹಾಕಿ ಕೈಲಿ ಬ್ಯಾಗ್ ಹಿಡಿದು ಗೇಟಿನಿಂದ ಆಚೆ ಬಂದು ಮಕ್ಕಳನ್ನು ಮುದ್ದುಗೆರೆಯುತ್ತಾ ಸ್ಕೂಲು ಬಸ್ಸಿಗಾಗಿ ಕಾಯುತ್ತಿದ್ದರೆ ತಾನು ತನ್ನದೇ ಕನಸಿನ ಲೋಕಕ್ಕೆ ಹೋಗುಬಿಡುತ್ತಿದ್ದ ದೀಪಿಕಾಳಿಗೆ ಇವತ್ತು ಬೆಳ್ಳಂಬೆಳಗೆಯೇ ತಲೆ ಹಿಡಿದುಕೊಂಡು ಬಿಟ್ಟಿತ್ತು. ಬಿಸಿ ಬಿಸಿ ಕಾಫಿ ಇಟ್ಟುಕೊಂಡು ದೊಡ್ಡ ಲೋಟದ ತುಂಬ ಗುಟುಕರಿಸಿದವಳಿಗೆ ತಲೆನೋವು ಮತ್ತಷ್ಟು ಜೋರಾಗಿ ರಾತ್ರಿ ನಡೆಸಿದ ಮಾತುಕತೆಯೇ ತಲೆ ತಿನ್ನತೊಡಗಿತ್ತು. ಅದರಿಂದ ಹೊರಬರುವ ಏನೇ ಯೋಚನೆಗಳು ಮಾಡಿದರೂ ಎಲ್ಲ ಯೋಚನೆಗಳು ಒಂದಕ್ಕೊಂದು ತಾಳೆ ಹಾಕಿಕೊಂಡು ಮತ್ತದೇ ಮಾತುಕತೆಯ ಸುತ್ತ ಗಿರಿಕಿ ಹೊಡೆಯುತ್ತಿದ್ದವು. ಹೀಗಾಗಿ ಯೋಚನೆಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಬಿಟ್ಟು ಅದರ ಕುರಿತೇ ಯೋಚಿಸಲು ಶುರು ಮಾಡಿದಳು. ಹಾಗೆ ನೋಡಿದರೆ ಜಯಂತನನ್ನು ತಾನು ಪ್ರೀತಿಸಿ ಮದುವೆಯಾದುದಲ್ಲ, ತಾನು ಪ್ರೀತಿಸಿದ್ದು ತನ್ನದೇ ಊರಿನ ಕೆಳಗಿನ ಕೆರೆಯ ಓದಿನಲ್ಲಿ ಅಸಾಧ್ಯ ಬುದ್ಧಿವಂತನಾಗಿದ್ದ ಪ್ರೀತಂನನ್ನ. ಅವನನ್ನೇ ಮದುವೆಯಾಗಿದ್ದರೆ ಇವತ್ತು ನನಗಿಂತ ದುರ್ಗತಿ ಬರುತ್ತಿರಲಿಲ್ಲವೇನೋ. ಅವನು ಕೆಳಜಾತಿಯವನು, ನಮ್ಮ ಅಂತಸ್ತಿಗೆ ಸರಿಹೊಂದುವುದಿಲ್ಲ. ಅವನನ್ನೇ ಮದುವೆ ಮಾಡಿಕೊಳ್ಳುತ್ತೇನೆಂದು ಹಠ ಹಿಡಿದರೆ ನೇಣು ಹಾಕಿಕೊಂಡು ಸಾಯುತ್ತೇವೆ ಅಂತ ಅಪ್ಪ ಅಮ್ಮ ಹೆದರಿಸಿ ಬ್ಲಾಕ್ ಮೇಲು ಮಾಡಿ ದೂರದ ನೆಂಟರದ ಈ ಜಯಂತನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಸಾಫ್ಟ್ವೇರು ಕಂಪನಿಯಲ್ಲಿ ಕೆಲಸ, ಕೈ ತುಂಬ ಸಂಬಳ, ಓಡಾಡೋಕೆ ಕಾರು, ಇರೋಕೆ ಅರಮನೆಯಂಥ ಬಂಗಲೆ, ಹೇಳಿಕೊಳ್ಳೋಕೆ ಮಾತ್ರ ಸ್ವರ್ಗ. ಪ್ರೀತಮ್ ಓದಿದ್ದೂ ಇಂಜಿನಿಯರಿಂಗ್ ತಾನೆ, ಅವನೂ ಜಯಂತ್ಗಿಂತ ಹೆಚ್ಚಿನ ಸಂಬಳವನ್ನೇ ತರುತ್ತಿರುತ್ತಾನೆ. ಇವನಿಗಿಂತಲೂ ಬುದ್ಧಿವಂತ, ಅವನನ್ನು ಮದುವೆಯಾಗಿದ್ದರೂ ಚೆನ್ನಾಗಿರಬಹುದಿತ್ತಲ್ಲವೇ. ಈ ಕಾಲದಲ್ಲೂ ಜಾತಿ ಗೀತಿ ಅಂತ ಸಾಯುತ್ತಾವಲ್ಲ ಈ ದೊಡ್ಡವರು, ದೀಪಿಕಾಳಿಗೆ ಖೇದವೆನಿಸಿತು. ಬೆಳಗ್ಗಿಂದ ಒಂದೇ ಸಮನೆ ಪ್ರೀತಮ್ ನೆನಪಿಗೆ ಬಂದು ಕಾಡಿಸುತ್ತಿದ್ದ. ಎಲ್ಲಿರುವನೋ, ಹೇಗಿರುವನೋ, ತಾನು ಹೀಗೆ ಯೋಚಿಸುತ್ತಿರುವುದು ತಪ್ಪೆನಿಸಿದರೂ ಅದರಲ್ಲಿ ತಪ್ಪೇನಿದೆ? ಈ ಜಯಂತ್ ಆಡಿ ಹೋದ ಮಾತುಗಳಿಗೆ ಹೋಲಿಸಿಕೊಂಡರೆ ಅವನು 100 ಪಾಲು ಮೇಲು. ಯಾವತ್ತೂ ಬೇರೆಯವರ ಎದುರು ಬಿಟ್ಟುಕೊಡುತ್ತಿರಲಿಲ್ಲ ನನ್ನನ್ನು. ನನ್ನಿಂದಾಗಿ ಪಾಪ ಯಾವಾಗಲೂ ಅವನೇ ನೋವುಣ್ಣುತ್ತಿದ್ದ. ಯಾರಾದರೂ ನನ್ನನ್ನು ಈ ಅಳಿಸಿದರೆ ಅವರ ಕತೆ ಅಷ್ಟೆ. ಎಲ್ಲಿಯ ಪ್ರೀತಮ್, ಎಲ್ಲಿಯ ಜಯಂತ್? ಕೊನೆ ಪಕ್ಷ ತನ್ನನ್ನು ಹೆಂಡತಿ ಇರಲಿ, ಒಂದು ಹೆಣ್ಣಾಗಿಯೂ ಕೂಡ ನೋಡಲಿಲ್ಲ. ಹೆಣ್ಣಿನ ಭಾವನೆಯನ್ನಂತೂ ಅರ್ಥ ಮಾಡಿಕೊಂಡ ಮನುಷ್ಯನೇ ಅಲ್ಲ. ಅದೆಂಥದೋ ಕೀಯಂತೆ, ಚೇಂಜ್ ಅಂತೆ. ಕೀ ಸಿಕ್ಕ ಕಾರಿನವನೊಂದಿಗೆ ಒಂದು ರಾತ್ರಿ ಮಲಗಬೇಕಂತೆ. ಥೂ, ಅಸಹ್ಯ. ಹೆಂಡತಿಯನ್ನು ಸೂಳೆಯಾಗಿಸುವ ದರಿದ್ರ ಮನಸ್ಥಿತಿ. ಇದೇನ್ರಿ ನೀವು ಮಾತಾಡ್ತಿರೋದು? ಮರ್ಯಾದಸ್ಥರು ಮಾಡೋ ಕೆಲಸವಾಯಿದು, ನಾಚಿಕೆಯಾಗೋದಿಲ್ವ ಎಂದರೆ ಅದರಲ್ಲಿ ತಪ್ಪೇನಿದೆ? ಒಂದೇ ವಸ್ತು ಬಳಸಿ ಬೇಜಾರಾದರೆ ಮತ್ತೊಂದು ವಸ್ತು ಕೊಂಡುಕೊಳ್ಳುವುದಿಲ್ಲವೇ? ನಾನೇನು ದಿನ ಮಲಗು ಅಂದನ? ತಿಂಗಳಲ್ಲಿ ಒಂದು ದಿನ ತಾನೆ. ಕಳ್ಕೊಳ್ಳೋದು ಏನಿದೆ? ಅಡ್ಜಸ್ಟ್ ಮಾಡಿಕೊಂಡರಾಯಿತು. ಅವರ ಹೆಂಡತಿಯರ ಜೊತೆ ನಾನೂ ಮಲಗುತ್ತೇನಲ್ಲ, ತಪ್ಪೇನು ಅನ್ನುತ್ತಾನೆ. ಸಂಬಂಧದ ಬೆಲೆ ಗೊತ್ತಿಲ್ಲದ ಮೂಢ ಮನುಷ್ಯ ಸಂಬಂಧವನ್ನು ವಸ್ತುಗಳಿಗೆ ಹೋಲಿಸುತ್ತಾನೆ. ಕತ್ತೆ ದುಡಿದಂತೆ ದುಡಿಯುವ ದುಡ್ಡು ಶೋಕಿಯಷ್ಟೇ ಗೊತ್ತಿರುವ ಈ ಕಾರ್ಪೊರೇಟ್ ಮಂದಿಗೆ ನಮ್ಮಂಥ ಹಳ್ಳಿಲಿ ಹುಟ್ಟಿ ಬೆಳೆದವರ ಭಾವನೆಗಳು ಹೇಗೆ ಅರ್ಥವಾಗಬೇಕು? ಇವನಿಗಿಂತ ಸಂಸಾರ ಸಾಗಿಸಲು ಹೆಂಡತಿಯರನ್ನು ಸೂಳೆಯರಾಗಿ ಮಾಡುವ ಗಂಡಸರೇ ಎಷ್ಟೋ ಪಾಲು ಮೇಲು. ಅವರದ್ದು ಹೊಟ್ಟೆಪಾಡು, ಇವರದ್ದು ತಿರುಪೆ ಶೋಕಿ. ಹೆಂಡತಿಯನ್ನು ಹೀಗೆ ಚೇಂಜ್ ಮಾಡಿಕೊಳ್ಳುವುದು ಈ ವಲಯದಲ್ಲಿ ಅವರಿಗೆ ಕಾಮನ್ನಂತೆ. ಅದು ಅಲ್ಲದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬೇರೆಯವರ ಬಳಿ ಮಲಗಿದರೆ ಬೇಗ ಮಕ್ಕಳಾಗುತ್ತವಂತೆ. ಅಂದರೆ ಇವನಿಗೆ ಮಕ್ಕಳುಡ್ಡಿಸುವ ಗಂಡಸ್ತನ ಇಲ್ಲ ಎಂಬುದನ್ನು ಹೀಗೆ ಒಪ್ಪಿಕೊಳ್ಳುತ್ತಿದ್ದಾನೆ ಎಂದಾಯಿತು. ಥೂ, ಅನಿಷ್ಟ ಗಂಡು ಜಾತಿಯೇ. ಒಪ್ಪಿದರೆ ಸುಖವಾಗಿ ನೋಡಿಕೊಳ್ಳುತ್ತಾನಂತೆ, ಇಲ್ಲದಿದ್ದರೆ ಡೈವರ್ಸ್ ನೀಡುತ್ತಾನಂತೆ. ಸಾರ್ಥಕವಾಯಿತು ಬದುಕು. ಇಂಥ ಮಹಾನ್ ಗಂಡಸರನ್ನು ಕಟ್ಟಿಕೊಳ್ಳುವ ಹೆಣ್ಣು ಮಕ್ಕಳದು. ತಲೆ ಸಿಡಿಯತೊಡಗಿತು. ತಿಂಡಿ ತಿನ್ನದೆ ಹಾಗೇ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದವಳಿಗೆ ಗಂಟೆ 11 ಹೊಡೆದದ್ದು ಕೇಳಿ ಎದೆ ಡವಾಗುಟ್ಟತೊಡಗಿತು. ಇಷ್ಟು ದಿನ ಎಷ್ಟು ಬೇಗ ಸಂಜೆಯಾಗುವುದೋ ಎಂದು ಕಾತರದಿಂದ ಕಾಯುತ್ತಿದ್ದವಳಿಗೆ ಇಷ್ಟು ಬೇಗ ಕಾಲ ಓಡತೊಡಗಿದುದು ನೋಡಿ ದಿಗಿಲು ಬಿಡಿದಂತಾಯಿತು. ಸಂಜೆ ಆಗುವ ಅನಾಹುತವನ್ನು ನೆನೆದು ಓಡಿಬಿಡಲೆ ತವರಿಗೆ ಎನ್ನಿಸಿತಾದರೂ ಈಗ ತಾನೇ ಓದುತ್ತಿರುವ ತಮ್ಮ, ಹೊಲದಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿರುವ ಅಪ್ಪನ ಬಡತನ ನೆನೆದು ಸಂಕಟಕ್ಕಿಟ್ಟುಕೊಂಡಿತು. ಈ ಗಂಡಸರ ಜಾತಿಯೇ ಇಷ್ಟು. ಹೆಂಡತಿಯ ತವರು ಮನೆಗೆ ಅಷ್ಟೋ ಇಷ್ಟೋ ಸಹಾಯ ಮಾಡಿ ಗ್ರೇಟು ಅನ್ನಿಸಿಕೊಂಡು ಬಿಡುತ್ತಾರೆ. ನಾವೋ ಅವರು ತವರಿಗೆ ಕೊಟ್ಟ 4 ಕಾಸಿನ ಎಂಜಲು ಋಣಕ್ಕೆ ನಾಯಿಗಿಂತ ಒಂದು ಕೈ ಮೇಲಾಗಿ ನಿಯತ್ತಿನ ದಾಸಿಯಾಗಿ ಬಿಟ್ಟಿರುತ್ತೇವೆ. ಒಂದು ಒಳ್ಳೆಯ ನಿರ್ಧಾರವನ್ನೂ ತೆಗೆದುಕೊಳ್ಳಲಾಗುವುದಿಲ್ಲ. ಹಿಂಸೆ ಎನ್ನಿಸಿತು. ನೋಡಿಯೇ ಬಿಡುವ, ನಾನೋ ಅವರೋ ಅದ್ಯಾವ ಗಂಡಸು ಇವತ್ತು ಸೆರೆಗಳೆಯುತ್ತಾನೆ ನೋಡೇ ಬಿಡುತ್ತೇನೆ. ನನ್ನನ್ನಿರಲಿ, ಇನ್ಯಾವ ಹೆಂಗಸನ್ನೂ ಬಯಸ

ಬಾರದು. ಹಾಗೆ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಏನು ಮಾಡಬಹುದೆಂದು ಅದಾಗಲೇ ನಾಲ್ಕೈದು ಪ್ಲಾನುಗಳನ್ನು ಮಾಡಿಕೊಂಡಿದ್ದಳು ದೀಪಿಕಾ. ಒಂದು ಉಪಾಯ ಫಲಿಸದಿದ್ದರೆ ಮತ್ತೊಂದು ಪ್ಲಾನು ಮಾಡುವುದೆಂದು ಯೋಜನೆಗಳನ್ನು ಸರಿ ಮಾಡಿಟ್ಟುಕೊಂಡಿದ್ದಳು. ಈ ಮನುಷ್ಯ ನನಗೆ ಡಿವೋರ್ಸ್ ನೀಡಿ ಮತ್ತೊಬ್ಬಳನ್ನು ಕಟ್ಟಿಕೊಂಡರೂ ಇದೇ ಕೆಲಸ ತಾನೇ ಮಾಡುವುದು. ನಾನೇ ಎಷ್ಟು ಪರಿಪರಿಯಾಗಿ ತಿಳಿ ಹೇಳಿದರೂ ಒಪ್ಪದ ಗಂಡಸು ಮತ್ತೊಬ್ಬಳ ಮಾತು ಕೇಳುವನೇ? ಓಹಂ, ಸಾಧ್ಯವಿಲ್ಲ. ಇವತ್ತು ಹೇಗಾದರೂ ಮಾಡಿ ಇವನಿಗೆ ಮಾತ್ರವಲ್ಲ ಇವನ ಜೊತೆ ಇರುವ ಆ ಕಂತ್ರಿ ನಾಯಿಗಳಿಗೂ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದುಕೊಂಡಳು. ಪಾಪ, ಪ್ರೀತಮ್ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದ! ಅವನನ್ನು ಮದುವೆಯಾಗಿದ್ದರೆ ದೇವತೆಯತೆ ನೋಡಿಕೊಳ್ಳುತ್ತಿದ್ದ. ಅಪ್ಪ ಅಮ್ಮ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ ಎನಿಸಿತು. ಇವತ್ತು ಇಷ್ಟೆಲ್ಲ ಅನುಭವಿಸುವ ಬದಲು ಅವತ್ತು ಅವನೊಂದಿಗೆ ಓಡಿ ಹೋಗಿದ್ದರೂ ಚೆನ್ನಾಗಿರಬಹುದಿತ್ತು. ಸ್ವಲ್ಪ ದಿನ ಅಪ್ಪ ಅಮ್ಮ ನೊಂದುಕೊಳ್ಳುತ್ತಿದ್ದರು, ಆಮೇಲೆ ಎಲ್ಲ ಸರಿ ಹೋಗೋದು. ಎಷ್ಟು ಜನ ಹೀಗೆ ಓಡಿ ಹೋಗಿ ಚೆನ್ನಾಗಿಲ್ಲ ಹೇಳಿ, ಅದ್ಭುತವಾಗಿ ಬದುಕುತ್ತಿದ್ದಾರೆ. ಈ ತರಹ ಸಭ್ಯಸ್ಥರ ಮುಖವಾಡ ಹಾಕಿಕೊಂಡು ಮಾಡಬಾರದ್ದೆಲ್ಲ ಮಾಡಿಸುವ ಇವರಿಗಿಂತ ಆ ಜೀವನವೇ ಮೇಲೂ ಅನ್ನಿಸಿತು. ಇನ್ನು ಎಷ್ಟು ಯೋಚಿಸಿ ಏನು ಪ್ರಯೋಜನವೆಂದು ಎದ್ದು ಮನೆ ಕೆಲಸವೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಸಿದ್ಧವಾಗಿ ಜಯಂತ್ ಬರುವುದನ್ನೇ ಕಾದು ಕುಂತಳು. ಬೇಜಾರಿನಲ್ಲಿ ಟಿವಿ ಆನ್ ಮಾಡಿದವಳಿಗೆ ಬಾನಿನಲ್ಲಿ ಒಂಟಿತಾರೆ, ಸೋನೆ ಸುರಿಯುವ ಇರುಳ ಮೂರೆ, ಕತ್ತಲಲ್ಲಿ ಕುಳಿತು ಮುಳುಗೆ, ಬಿಕ್ಕುತಿಹಳು ಯಾರೋ ನೀರೆ, ಎಲ್ಲಿ ಜಾರಿತೋ ಮನವು ಭಾವಗೀತೆ ಹಾಡುತ್ತಿದ್ದುದು ನೋಡಿ ರೋಸಿ ಹೋಗಿ ಟಿವಿ ಆಫ್ ಮಾಡಿದಳು. ಸಂಜೆ ಆರಾಗುತ್ತಿದ್ದ ಹಾಗೆ ಬಾಗಿಲು ದೂಡಿಕೊಂಡು ಒಳಗೆ ಬಂದ ಜಯಂತ. ನಗುತ್ತಲೇ, ದೀಪು ರೆಡಿನಾ ಎಂದ. ಸಿನಿಮಾಗೆ ಕರೆದೊಯ್ಯುವ ರೇಂಜಿಗೆ ರೆಡಿನಾ ಅಂತ ಕೇಳುತ್ತಿದ್ದಾನಲ್ಲ ನಾಚಿಗೆ ಬಿಟ್ಟ ಗಂಡಸೆ ಎಂದು ಮೈ ಉರಿಯುತ್ತಿದ್ದರೂ ತೋರಿಸಿಕೊಳ್ಳದೆ ಊಂ ಎಂದಳು. ಬಲು ಜಾಣೆ, ಎಷ್ಟು ಬೇಗ ಅರ್ಥ ಮಾಡಿಕೊಂಡೆ ಎಂದು ಅವಳ ಕೆನ್ನೆಚ್ಚಿ ಹುಟ್ಟಿ ಬಟ್ಟೆ ಬಿಚ್ಚೆಸೆದು ಸ್ನಾನದ ಮನೆಗೆ ಹೋಗಿ 10 ನಿಮಿಷದಲ್ಲೇ ವಾಪಸ್ ಬಂದ. ಅರ್ಧ ಗಂಟೆಯಾದರೂ ಸ್ನಾನ ಮುಗಿಸದಿದ್ದವನು ಇಷ್ಟು ಬೇಗ ಸ್ನಾನ ಮಾಡಿ ಮುಗಿಸಿ ಬಂದನಲ್ಲ, ಎಂಥ ಆತುರವಿರಬೇಕು ಕೆಟ್ಟ ಕೊಳಕು ಕಾಬಾದಾಟಕ್ಕೆ ಮನುಷ್ಯನಿಗೆ. ಒಳಗೇ ಕುದಿಯತೊಡಗಿತು. ಆತುರಾತುರವಾಗಿ ಬಟ್ಟೆ ಹಾಕಿಕೊಂಡು ಮೈ ಕೈಗೆಲ್ಲ ಸೆಂಟು ಬಿಡಿದುಕೊಂಡ ಬಂದ ಜಯಂತ್ ಸರಿ ನಡಿ ಎಂದು ಹೊರನೆಡೆದ. ವಧಾ ಸ್ಥಾನಕ್ಕೆ ಹೊರಡುವ ಕುರಿಯಂತೆ ತಲೆ ತಗ್ಗಿಸಿ ಲಜ್ಜೆಯಿಂದ ಅವಳು ಅವನ ಹಿಂದೆ ಹೆಜ್ಜೆ ಹಾಕಿದಳು. ವೆಸ್ಟರ್ನ್ ಗಾರ್ಡ್ ಹೋಟೆಲಿನ ವರಾಂಡಕ್ಕೆ ಕಾಲಿಟ್ಟ ಕೂಡಲೇ ದೀಪಿಕಾಳಿಗೆ ನರಕದ ಮೆಟ್ಟಿಲು ತುಳಿದಂತಾಯಿತು. ಸೊಂಟ ಮುಟ್ಟಿ ನೋಡಿಕೊಂಡಳು, ಸಮಾಧಾನವಾದಂತೆನಿಸಿತು. ಅಲ್ಲಿಂದ ದಕ್ಷಿಣಕ್ಕೆ ಇರುವ ಒಂದು ರೂಮಿನತ್ತ ಕರೆದೊಯ್ದ. ಆ ರೂಮಿನ ಒಂದು ಕಾರ್ನರಿನ ಮಂದ ಬೆಳಕಿನಲ್ಲಿ ನಾಲ್ಕೈದು ತನ್ನಂತೆಯೇ ಸಿಂಗಾರ ಮಾಡಿಕೊಂಡು ಕೂತ ಹೆಂಗಸರು ಕಿಲಕಿಲನೆ ನಗುವುದ ಕಂಡ ಜಯಂತ್ ಇವಳನ್ನು ಅತ್ತ ಕರೆದುಕೊಂಡು ಹೋಗಿ ದಿಸ್ ಈಸ್ ಮೈ ವೈಫ್ ದೀಪಿಕಾ ಅಂತ ಅವರಿಗೆ ಪರಿಚಯ ಮಾಡಿಕೊಡುವಷ್ಟರಲ್ಲಿ ಅದೇ ಗುಂಪಿನ ಹೆಂಗಸೊಂದು ಐ ನೋ, ಐ ವಿಲ್ ಮ್ಯಾನೇಜ್, ಯು ಮೇ ಗೋ, ನೋ ಡೋಂಟ್ ಸ್ಟ್ಯಾಂಡ್ ಹಿಯರ್ ಎಂದಳು. ಅವನು ದೀಪಿಕಾಳನ್ನು ಅಲ್ಲೇ ಬಿಟ್ಟು ಸರಸರನೆ ಹೆಜ್ಜೆ ಹಾಕಿದನು. ಅಲ್ಲಿ ಹಾಗೆಯೇ ಒಮ್ಮೆ ಗಂಡಸರು ಕೀ ಹಾಕುವ ಸರದಿ, ಮತ್ತೊಮ್ಮೆ ಹೆಂಗಸರದ್ದು. ಈ ಬಾರಿ ಕೀ ಹಾಕುವ ಸರದಿ ಹೆಂಗಸರದ್ದಾಗಿದ್ದರಿಂದ ಅದಾಗಲೇ ಅವರ ಗಂಡಂತರು ತಮ್ಮ ತಮ್ಮ ರೂಮಿನೊಳಗೆ ಹೋಗಿ ಕುಳಿತುಕೊಂಡಿದ್ದರು. ಬೆಪ್ಪನೆ ಭಯದಿಂದ ನೋಡುತ್ತಿದ್ದ ದೀಪಿಕಾಳನ್ನು ಕೈ ಹಿಡಿದು ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೊಂಡ ಹೆಂಗಸು ಯು ಡೋಂಟ್ ವರಿ, ಮೊದಲು ಈಗಾಗುತ್ತೆ, ಆಮೇಲೆ ಅದೆಲ್ಲ ಕಾಮನ್ ಅನಿಸುತ್ತೆ, ಚಿಯರಪ್ ಎಂದಳು. ಗಂಡಸರ ಜಾತಿಯನ್ನು ಬೈದುಕೊಂಡು ಬಂದಿದ್ದ ದೀಪಿಕಾ ಬೆದೆಗೆ ಬಂದ ನಾಯಿಗಳಂತೆ ಇವರು ಆಡುತ್ತಿರುವುದು ನೋಡಿ ಇನ್ನು ಇವರಿಗೆ ಏನು ತಾನೇ ಹೇಳಲಿ, ಏನು ಪ್ರಯೋಜನ ಹೇಳಿ ಎಂದು ತಲೆ ಮೇಲೆ ಕೈ ಹೊತ್ತು ಯೋಚಿಸುತ್ತಾ ಕುಳಿತಳು. ಎಲ್ಲರೂ ತಮ್ಮ ತಮ್ಮ ಕಾರಿನ ಕೀಗಳನ್ನು ಟೇಬಲ್ ಮೇಲಿಟ್ಟರು. ಏನು ಮಾಡಬೇಕೆಂದು ಯೋಚದೆ ಸುಮ್ಮನೆ ಕುಳಿತಿದ್ದ ದೀಪಿಕಾಳ ಕೈಲಿದ್ದ ಕೀಯನ್ನು ಬಲವಂತವಾಗೇ ಕಿತ್ತು ಅದಕ್ಕೊಂದು ನಂಬರ್ ನೀಡಿ ಟೇಬಲ್ಲಿನ ಕೀಗಳೊಂದಿಗೆ ಅದಲು ಬದಲು ಮಾಡಿ ಗುಡ್ಡೆ ಹಾಕಿದರು. ಎಲ್ಲರೂ ಅವ್ವ ಅಪ್ಪಚ್ಚಿ ಆಟವಾಡಲು ಕೈ ಮುಂದೆ ಮಾಡುವಂತೆ ಮಾಡಿದಾಗ ದೀಪಿಕಾಳು ಕೂಡ ಹಾಗೇ ಮಾಡಿದಳು. ಅಲ್ಲಿದ್ದ ಒಬ್ಬ ಹೆಂಗಸು ಸ್ಟಾರ್ಟ್ ಎಂದಳು. ಅದೇ ಪಳಗಿದ್ದ ಲೇಡಿಗಳು ತಕ್ಷಣ ಅಲ್ಲಿದ್ದ ಕೀಗಳನ್ನು ತಲೆಗೊಂದರಂತೆ ತೆಗೆದುಕೊಂಡರು. ಕೊನೆಯಲ್ಲಿ ಉಳಿದ ಒಂದು ಕೀಯನ್ನು ದೀಪಿಕಾಳಿಗೆ ಕೊಟ್ಟು ಅದರಲ್ಲಿದ್ದ 6ನೇ ನಂಬರಿನ ರೂಮಿಗೆ ಹೋಗುವಂತೆ ಹೇಳಿ ತಾವು ಅತ್ಯವಸರವಾಗಿ ತಮ್ಮ ತಮ್ಮ ರೂಮುಗಳ ನಂಬರುಗಳ ತೆರಳಿದರು. ಅಯ್ಯೋ ದೇಶದ ಹೆಣ್ಣು ಮಕ್ಕಳೇ, ಆ ಗಂಡು ಜಾತಿಯವರ ಹಾಗೆ ಆಡುತ್ತಿರಲ್ಲ, ಫಾರಿನ್ ಕಂಟ್ರಿಯಲ್ಲೂ ಕೂಡ ಈ ಥರ ಮಾಡುವುದಿಲ್ಲವೇನೋ, ಎಲ್ಲಿಗೆ ಬಂತಪ್ಪ ನಮ್ಮ ಹೆಣ್ಣು ಮಕ್ಕಳ ಜೀವನ ಎಂದು ಮರುಕ ಉಂಟಾಗಿ ಕೀ ತೆಗೆದುಕೊಂಡು ಏನೇನೋ ಯೋಚಿಸುತ್ತಾ ನಿಧಾನವಾಗಿ ರೂಮ್ 6 ಹುಡುಕಿಕೊಂಡು ಹೊರಟಳು. 6ನೇ ನಂಬರಿನ ರೂಮಿನ ಎದುರು ನಿಂತವಳಿಗೆ ಎದೆ ಡವಡವ ಹೊಡೆದುಕೊಳ್ಳತೊಡಗಿತು. ಇಲ್ಲಿಂದ ಓಡಿಬಿಡಲೇ ಎನ್ನಿಸಿ ಎತ್ತ ಹೋಗುವುದು, ಏನು ಮಾಡುವುದು, ಓಡಿ ಹೋಗುವ ಸಮಯವಲ್ಲ ಇದು, ಏನಾದರೊಂದು ಗತಿ ಕಾಣಿಸಿ ಓಡಿ ಹೋಗುವ ಎಂದು ಯೋಚಿಸಿ ಧೈರ್ಯ ತಂದುಕೊಂಡು ಬಾಗಿಲು ತಟ್ಟಿದಳು. ಕಮ್ಮಿನ್ ಎಂದಿತ್ತು ಒಳಗಿನ ದನಿ.

0: ಮಾತನಾಡಲು ಬಾಯಿ ತೆರೆದ ಪ್ರೀತಂ ಪಕ್ಕದ ರೂಮಿನಿಂದ ಬಂದ ಜೋರು ಶಬ್ದಕ್ಕೆ ಬೆಚ್ಚಿ ಸುಮ್ಮನಾದ. ಅಷ್ಟೊತ್ತಿಗೆ ಸರಿಯಾಗಿ ಪಕ್ಕದ ರೂಮಿನ ಬಾಗಿಲನ್ನು ದಢಾರನೆ ಒದ್ದುಕೊಂಡು ಈಚೆ ಬಂದ ಆ ಹೆಣ್ಣು ಮಗಳು ಜಯಂತನ ಜುಟ್ಟಿಡಿದು ಎಳೆದಾಡುತ್ತಾ, ಬಾ ನನ್ನ ಮಗನೈದ್ನೆ, ಕಂಡೋರೆಂಡ್ರು ಬೇಕಾ ನಿಂಗೆ ಎಂದು ರಂಪ ಮಾಡ ಹತ್ತಿದಳು.
1: ಇದುವರೆಗೆ ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಬೆಳಕಿಲ್ಲದೆ ಬದುಕಿಲ್ಲ,
3: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
3: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
4: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
3: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿ ಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.
5: ಮರವಾಗೆಲೆವೋ ಜೀವವೇ ಮರವಾಗು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
6: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
7: ಮರವನ್ನು ಪ್ರೀತಿಸುವೆ ನಾನು.
2: ತಪ್ಪದೆ ಆಲಿಸಿ
3: ಸಸ್ಯ ವೈದ್ಯರ ಕಿವಿ ಮಾತು
2: ಹರಿತೆ ಜಗ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ.
1: ಇವಾಗ ಸೈರಿಸ್ ಎ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಮ್ದು, ಅದು ಸ್ಪೈರಲ್ ಗ್ಯಾಲಕ್ಸಿ.
2: ಅವಳು ವಯಸ್ಸಿಗೆ ಮೀರ ಬುಕ್ಸ್ ನ ಅವಳು ಓದ್ತಾಳೆ. ಮಕ್ಕಳಿಗೆ ಓದೋ ಅಭ್ಯಾಸ ಇದ್ರೆ ಸರ್ ಜ್ಞಾನ ಹಂಗೆ ಬರುತ್ತೆ.
0: ತಪ್ಪದೇ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

0: ಇದೊಂದು ಪ್ರಕಟಣೆ ಇದೆ. ಈ ತಿಂಗಳ ದಿನಾಂಕ 10 ಬೆಳಗ್ಗೆ 9 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು 7 ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಸ್ಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಮತ್ತಷ್ಟು ಮಾಹಿತಿಗಾಗಿ 9945711787 ಅಥವಾ 9945616088 ಈ ದೂರವಾಣಿ ಸಂಖ್ಯೆಗಳನ್ನು ತಾವು ಸಂಪರ್ಕ ಮಾಡಬಹುದು. ಪ್ರಕಟಣೆ ಕೇಳಿದಿರಿ. ಈಗ ಸಮಯ ಸರಿಯಾಗಿ 8:20.
1: ಆಕಾಶವಾಣಿ ಮೈಸೂರು. ವಿಜ್ಞಾನ ಭಾರತಿ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜ್ಯೋತಿರ್ವಿಜ್ಞಾನದ ಅಧ್ಯಯನದ ಅವಶ್ಯಕತೆಯನ್ನು ಕುರಿತು ತಿಳಿಸಿಕೊಡುತ್ತಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೇಶವ್ ಎಸ್ ಅವರು.
2: ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಜ್ಯೋತಿರ್ವಿಜ್ಞಾನಕ್ಕೆ ವಿಶೇಷ ಮತ್ತು ಗೌರವಾನ್ವಿತ ಸ್ಥಾನವಿದೆ. ಪ್ರಾಚೀನ ಕಾಲದಿಂದಲೇ ನಮ್ಮ ಮಹಾನುಭಾವ ಋಷಿಗಳು ಮತ್ತು ವಿದ್ವಾಂಸರು ಆಕಾಶಕಾಯಗಳ ಚಲನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾಲ ಋತುಗಳು ಪ್ರಕೃತಿ ಮತ್ತು ಮಾನವ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಜ್ಞಾನ ವ್ಯವಸ್ಥೆಯನ್ನು ರಚಿಸಿದರು. ಈ ಜ್ಞಾನ ಪರಂಪರೆ ಕಾಲಕ್ರಮೇಣ 3 ಪ್ರಮುಖ ಶಾಖೆಗಳಾಗಿ ವಿಕಾಸಗೊಂಡಿದೆ: ಸಿದ್ಧಾಂತ, ಹೋರ ಮತ್ತು ಸಂಹಿತ. ಪ್ರತಿಯೊಂದು ಶಾಖೆಯು ಸಮಾಜದಲ್ಲಿ ತನ್ನದೇ ಆದ ಮಹತ್ವ ಮತ್ತು ವ್ಯಾಪ್ತಿಯನ್ನು ಹೊಂದಿದೆ. ಮೊದಲಿಗೆ ಸಿದ್ಧಾಂತ ಶಾಖೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಸಿದ್ಧಾಂತವು ಜ್ಯೋತಿರ್ವಿಜ್ಞಾನದ ಪ್ರಥಮ ಶಾಖೆಯಾಗಿದೆ ಮತ್ತು ವೈಜ್ಞಾನಿಕ ಹೃದಯವಾಗಿದೆ. ಇದು ಗಣಿತ ಮತ್ತು ಖಗೋಳಶಾಸ್ತ್ರದ ಮೇಲೆ ಆಧಾರಿತವಾದ ಶಾಖೆಯಾಗಿದ್ದು ಆಕಾಶಕಾಯಗಳ ಚಲನೆ

ಅವುಗಳನ್ನು ನಿಖರವಾಗಿ ಲೆಕ್ಕಾಚಾರ ಮಾಡುವ ವಿಧಾನಗಳನ್ನು ಕಲ್ಪಿಸುತ್ತದೆ. ಇದರ ಮೇಲೆ ಇಡೀ ಜ್ಯೋತಿರ್ವಿಜ್ಞಾನವು ಕಟ್ಟಲ್ಪಟ್ಟಿದೆ. ಸಿದ್ಧಾಂತವು ಜ್ಯೋತಿರ್ವಿಜ್ಞಾನದ ಎಲ್ಲ ಶಾಖೆಗಳೊಂದಿಗೆ ಹೋಲಿಸಿದರೆ ಅದರ ವೈಜ್ಞಾನಿಕ ಮತ್ತು ಗಣಿತಶಾಸ್ತ್ರೀಯ ಬುನಾದಿಯಾಗಿದೆ. ಸಿದ್ಧಾಂತ ಎಂಬ ಪದದ ಅರ್ಥ ಸ್ಥಾಪಿತ ಸಿದ್ಧಾಂತ, ಸಾಬೀತಾಗಿರುವ ನಿರ್ಣಯ ಅಥವಾ ವ್ಯವಸ್ಥಿತ ವಿದ್ಯಾ ಸಂಪ್ರದಾಯ. ಇದು ಮುಖ್ಯವಾಗಿ ಖಗೋಳಶಾಸ್ತ್ರ, ಗ್ರಹಗಳ ಲೆಕ್ಕಾಚಾರ, ಆಕಾಶದ ಗಮನ ಕಾರ್ಯಗಳು, ಗ್ರಹಣಗಳು, ಪಂಚಾಂಗಗಳು ಮತ್ತು ಕಾಲಮಾಪನವನ್ನು ಕುರಿತು ಚರ್ಚಿಸುತ್ತದೆ. ಪ್ರಾಚೀನ ಭಾರತೀಯ ವಿದ್ವಾಂಸರು ದಶಕಗಳ ಕಾಲ ನಿರಂತರ ನೋಟ, ಸೂಕ್ಷ್ಮ ಗಣನೆ ಮತ್ತು ಅನುಶಾಸಿತ ಅಧ್ಯಯನದ ಮೂಲಕ ಈ ಸಿದ್ಧಾಂತವನ್ನು ರೂಪಿಸಿದರು. ಅವರು ಆಧ್ಯಾತ್ಮಿಕ ಅಥವಾ ತತ್ವಶಾಸ್ತ್ರೀಯ ಚರ್ಚೆಗಳಷ್ಟೇ ನಿರತರಾಗಿರಲಿಲ್ಲ. ಆಕಾಶ ಮತ್ತು ಪ್ರಕೃತಿಯ ಮೇಲೆ ಅತ್ಯಂತ ಸೂಕ್ಷ್ಮ ಗಮನ ಹಾಕಿದವರು. ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳು ಮತ್ತು ಋತುಚಕ್ರಗಳ ಚಲನೆಯನ್ನು ನಿತ್ಯವೂ ಗಮನಿಸುತ್ತಿದ್ದರು. ಈ ಗಮನಗಳ ಮೂಲಕ ಗ್ರಹಗಳ ಸ್ಥಾನ ಮತ್ತು ಆಕಾಶದ ಘಟನೆಗಳನ್ನು ಲೆಕ್ಕಾಚಾರದಿಂದ ನಿಖರವಾಗಿ ಊಹಿಸುವ ಗಣಿತ ವ್ಯವಸ್ಥೆಗಳನ್ನು ರಚಿಸಿದರು. ಇಂದಿನ ದೂರದರ್ಶಕಗಳು ಮತ್ತು ಕಂಪ್ಯೂಟರ್ಗಳಿಲ್ಲದ ಕಾಲದಲ್ಲಿ ಈ ಎಲ್ಲ ಅಭಿವೃದ್ಧಿಗಳು ಸಾಧ್ಯವಾಗಿದ್ದವು. ಪ್ರಾಚೀನರು ಮುಖ್ಯವಾಗಿ ಗಮನ, ಯುಕ್ತಿ ಮತ್ತು ಗಣಿತೀಯ ಬುದ್ಧಿಮತ್ತೆಯ ಮೇಲೆ ಅವಲಂಬಿತರಾಗಿದ್ದರು. ಸಿದ್ಧಾಂತದಲ್ಲಿ ಚರ್ಚಿಸುವ ಮುಖ್ಯ ವಿಷಯಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳ ಚಲನೆ, ಸೂರ್ಯ ಮತ್ತು ಚಂದ್ರ ಗ್ರಹಣಗಳು, ಕಾಲಮಾಪನ, ಪಂಚಾಂಗಗಳ ರಚನೆ, ಋತುಗಳು ಮತ್ತು ಆಯನ ಸಂಕ್ರಾಂತಿಗಳ ಲೆಕ್ಕಾಚಾರ. ಇದರಲ್ಲಿ ಎರಡು ಬರ್ತದೆ, ಒಂದು ಬೇಸಿಗೆ ಆಯನ ಸಂಕ್ರಾಂತಿ ಮತ್ತು ಇನ್ನೊಂದು ಚಳಿಗಾಲದ ಆಯನ ಸಂಕ್ರಾಂತಿ. ಹೀಗೆ ಖಗೋಳಶಾಸ್ತ್ರೀಯ ಗಣಿತ ಗ್ರಹಗಳ ಸ್ಥಾನಾಂಕ ಮತ್ತು ಆಕಾಶೀಯ ನಿರ್ದೇಶಾಂಕಗಳು ಸೇರಿವೆ. ಸಿದ್ಧಾಂತದ ಮೂಲಕ ಪ್ರಾಚೀನ ವಿದ್ವಾಂಸರು ಸೂರ್ಯೋದಯ, ಸೂರ್ಯಾಸ್ತ, ಗ್ರಹಣಗಳ ಸಮಯ, ಚಂದ್ರ ಹಂತಗಳು ಮತ್ತು ಮುಖ್ಯ ಆಕಾಶೀಯ ಘಟನೆಗಳನ್ನು ಲೆಕ್ಕಾಚಾರದಿಂದ ಹೇಳುತ್ತಿದ್ದರು. ಈ ಲೆಕ್ಕಾಚಾರಗಳು ಸಮಾಜ, ಕೃಷಿ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಹಳ ಉಪಯೋಗಕಾರಿಯಾದವು. ಸಿದ್ಧಾಂತ ಸಾಹಿತ್ಯಕ್ಕೆ ಆರ್ಯಭಟ, ವರಹಮಿಹಿರ, ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯ ಮತ್ತು ಲಲ್ಲನಂತಹ ಮಹಾನ್ ವಿದ್ವಾಂಸರು ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡಿದರು. ಆರ್ಯಭಟನು ಗ್ರಹಗಳ ಚಲನೆ ಮತ್ತು ಖಗೋಳ ಲೆಕ್ಕಾಚಾರಗಳನ್ನು ಅದ್ಭುತ ಮಟ್ಟದಲ್ಲಿ ವಿವರಿಸಿದ್ದಾನೆ. ಬ್ರಹ್ಮಗುಪ್ತನು ಗಣಿತ ವಿಧಾನಗಳನ್ನು ಸುಧಾರಿಸಿದನು. ಭಾಸ್ಕರಾಚಾರ್ಯ ಮತ್ತಷ್ಟು ಖಗೋಳಶಾಸ್ತ್ರೀಯ ಲೆಕ್ಕಾಚಾರಗಳನ್ನು ಸುಧಾರಿಸಿದನು. ಪರಂಪರಾಗತ ಭಾರತೀಯ ಪಂಚಾಂಗಗಳನ್ನು ಸಿದ್ಧಾಂತದ ಆಧಾರದ ಮೇಲೆ ರಚಿಸಲಾಗುತ್ತಿತ್ತು. ಇವತ್ತಿಗೂ ಅನೇಕ ಹಬ್ಬಗಳ ದಿನಾಂಕಗಳು, ಗ್ರಹಣ ಸಮಯಗಳು ಮತ್ತು ಧಾರ್ಮಿಕ ಆಚರಣೆಗಳ ಸಮಯಗಳು ಸಿದ್ಧಾಂತ ಗ್ರಂಥಗಳಿಂದ ಬಂದ ವಿಧಾನಗಳಿಂದಲೇ ಲೆಕ್ಕಾಚಾರ ಮಾಡಲ್ಪಡುತ್ತದೆ. ಕೃಷಿ, ನೌಕರಿ, ಪೂಜಾ ವಿಧಗಳು, ದೇವಾಲಯದ ಕಾರ್ಯಗಳು ಮತ್ತು ಋತುವಿನ ಯೋಜನೆ ಇವೆಲ್ಲವೂ ಸರಿಯಾದ ಕಾಲಮಾಪನವನ್ನು ಅವಲಂಬಿಸಿದ್ದವು. ಇತ್ತೀಚಿನ ಕಾಲದಲ್ಲಿ ಸಿದ್ಧಾಂತವನ್ನು ವಿಜ್ಞಾನ ಮತ್ತು ಖಗೋಳಶಾಸ್ತ್ರದ ಇತಿಹಾಸದ ಭಾಗವಾಗಿಯೂ ಅಧ್ಯಯನ ಮಾಡಲಾಗುತ್ತಿದೆ. ಕೆಲವು ಆಧುನಿಕ ವಿಶ್ವವಿದ್ಯಾಲಯಗಳು ಜ್ಯೋತಿರ್ವಿಜ್ಞಾನದ ಕೋರ್ಸ್ಗಳನ್ನು ಪ್ರಾರಂಭಿಸಿದ್ದು ಸಿದ್ಧಾಂತವನ್ನು ಕೂಡ ಅವುಗಳಲ್ಲಿ ಸೇರಿಸಿವೆ. ಸಿದ್ಧಾಂತವು ಜ್ಯೋತಿರ್ವಿಜ್ಞಾನದ ವೈಜ್ಞಾನಿಕ ಅಡಿಪಾಯವಾಗಿದೆ. ಇದು ನಮಗೆ ಪ್ರಾಚೀನ ಭಾರತದ ಗಣತೀಯ ಪ್ರತಿಭೆ ಮತ್ತು ಖಗೋಳಶಾಸ್ತ್ರೀಯ ಜ್ಞಾನವನ್ನು ತೋರಿಸುತ್ತದೆ. ಇದನ್ನು ಅಧ್ಯಯನ ಮಾಡುವುದರಿಂದ ನಾವು ಕೇವಲ ಗ್ರಹಗಳ ಬಗ್ಗೆ ಮಾತ್ರವಲ್ಲ ಪ್ರಾಚೀನ ವಿದ್ವಾಂಸರ ಅನುಶಾಸಿತ ಯೋಚನೆಗೆ ಗೌರವಿಸುವುದನ್ನು ಕಲಿಯುತ್ತೇವೆ. ಈ ಸಿದ್ಧಾಂತದ ಪ್ರಾಯೋಗಿಕ ಅನ್ವಯವು ಪಂಚಾಂಗವಾಗಿದೆ. ಇದು ಭಾರತೀಯರ ದೈನಂದಿನ ಜೀವನ, ಧಾರ್ಮಿಕ ಕಾರ್ಯಗಳು ಮತ್ತು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಕಾಲಮಾಪನ ವ್ಯವಸ್ಥೆಯಾಗಿದೆ. ಪಂಚಾಂಗವು 5 ಮುಖ್ಯ ಅಂಶಗಳನ್ನು ಒಳಗೊಂಡಿರುವುದರಿಂದ ಈ ಹೆಸರು ಬಂದಿದೆ. ಪಂಚಾಂಗ ಎಂಬ ಪದವು ಸಂಸ್ಕೃತದ 2 ಪದಗಳಿಂದ ಬಂದಿದೆ. ಪಂಚ ಎಂದರೆ 5, ಅಂಗ ಎಂದರೆ ಅಂಶಗಳು. ಪ್ರಾಚೀನ ಭಾರತದಲ್ಲಿ ಪಂಚಾಂಗ ಕೇವಲ ದಿನಾಂಕಗಳು ಮತ್ತು ದಿನಗಳನ್ನು ತಿಳಿಯುವ ಉಪಕರಣವಲ್ಲ. ಇದು ಸೂರ್ಯ, ಚಂದ್ರ, ಗ್ರಹಗಳು ಮತ್ತು ನಕ್ಷತ್ರಗಳ ಖಗೋಳ ಗಮನಗಳ ಮೇಲೆ ಆಧಾರಿತವಾದ ಸಂಪೂರ್ಣ ಕಾಲಮಾಪನ ವ್ಯವಸ್ಥೆ. ತಿಥಿ ಎಂದರೆ ಚಂದ್ರ ದಿನ. ಇದನ್ನು ಸೂರ್ಯ ಮತ್ತು ಚಂದ್ರದ ನಡುವಿನ ಕೋನೀಯ ಅಂತರದ ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತದೆ. ಒಂದು ಚಂದ್ರಮಾಸದಲ್ಲಿ 30 ತಿಥಿಗಳಿರುತ್ತವೆ. ಅವು ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷಗಳಾಗಿ ವಿಂಗಸಲ್ಪಟ್ಟಿರುತ್ತವೆ. ಹಬ್ಬಗಳು, ಉಪವಾಸ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ತಿಥಿ ಬಹಳ ಮುಖ್ಯ. ಪ್ರತಿದಿನವನ್ನು
ಪರಂಪರಾಗತವಾಗಿ ಒಂದು ನಿರ್ದಿಷ್ಟ ಗ್ರಹದ ಪ್ರಭಾವ ಮತ್ತು ಸಾಂಸ್ಕೃತಿಕ ಸಾರಸ್ಯವುಳ್ಳದ್ದಾಗಿ ಪರಿಗಣಿಸುತ್ತಾರೆ. ನಕ್ಷತ್ರ ಎಂದರೆ ಚಂದ್ರ ನಕ್ಷತ್ರ ಅಥವಾ ತಾರಾ ವಿಭಾಗ. ಭಾರತೀಯ ಖಗೋಳಶಾಸ್ತ್ರದಲ್ಲಿ ಆಕಾಶವನ್ನು 27 ನಕ್ಷತ್ರಗಳಾಗಿ ವಿಭಜಿಸಲಾಗಿದೆ. ಚಂದ್ರ ಇವುಗಳ ಮೇಲೆ ಸಂಚರಿಸುತ್ತದೆ. ಮುಹೂರ್ತ ಸಂಸ್ಕಾರಗಳು, ಎಸಿರಿಡುವಿಕೆ ಮತ್ತು ಜಾತಕ ಅಧ್ಯಯನಗಳಲ್ಲಿ ನಕ್ಷತ್ರಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಯೋಗ ಅಂದರೆ ಸೂರ್ಯ ಚಂದ್ರ ಸ್ಥಾನಗಳಿಂದ ಲೆಕ್ಕಾಚಾರದಿಂದ ಬರುವ ವಿಶೇಷ ಖಗೋಳ ಸಂಯೋಜನೆ. ಪರಂಪರಾಗತ ಪಂಚಾಂಗ ಲೆಕ್ಕಾಚಾರದಲ್ಲಿ 27 ಯೋಗಗಳಿವೆ. ಯೋಗಗಳು ಒಂದು ದಿನದ ಸಾಮಾನ್ಯ ಸ್ವಭಾವ ಅಥವಾ ವೈಶಿಷ್ಟ್ಯವನ್ನು ಸೂಚಿಸುವಂತೆ ಪರಿಗಣಿಸಲ್ಪಡುತ್ತವೆ. ಕರ್ಣ ಎಂದರೆ ತಿಥಿಯ ಅರ್ಧ ಭಾಗ. ಇದು ಪಂಚಾಂಗದಲ್ಲಿ ಮತ್ತೊಂದು ಮುಖ್ಯ ಕಾಲಮಾಪನ ಘಟಕ. ವಿವಿಧ ಕಾರ್ಯಗಳು ಮತ್ತು ಸಂಸ್ಕಾರಗಳಿಗೆ ಯೋಗ್ಯ ಸಮಯ ನಿರ್ಧರಿಸುವುದಕ್ಕೆ ಕರ್ಣ ಉಪಯೋಗಕಾರಿ. ಈ ಪಂಚಾಂಗವು ಪ್ರಾಚೀನ ಖಗೋಳಶಾಸ್ತ್ರೀಯ ಜ್ಞಾನದ ದೈನಂದಿನ ಅನ್ವಯವಾಗಿದೆ. ಇದು ನಮಗೆ ಸಮಯವನ್ನು ನಿಖರವಾಗಿ ಅಳೆಯುವ ವಿಧಾನ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಸರಿಯಾದ ಸಮಯವನ್ನು ನಿರ್ಧರಿಸುವ ತಂತ್ರವನ್ನು ನಮಗೆ ಕಲಿಸುತ್ತದೆ. ಇದರ ನಂತರ ಎರಡನೆಯ ಶಾಖೆಯಾದ ಹೋರಾಶಾಸ್ತ್ರವು ಜ್ಯೋತಿರ್ವಿಜ್ಞಾನದ ಅತ್ಯಂತ ಪ್ರಸಿದ್ಧ ಶಾಖೆಗಳಲ್ಲಿ ಒಂದಾಗಿದೆ. ಇದು ಸಮಯ ಮತ್ತು ಗ್ರಹ ಗಮನದ ಮೂಲಕ ಮಾನವ ಜೀವನವನ್ನು ಅಧ್ಯಯನ ಮಾಡುವ ಶಾಖೆ. ಹೋರಾ ಎಂಬ ಪದವು ಸಮಯ ಮತ್ತು ಗ್ರಹ ಗಮನದ ಮೂಲಕ ಮಾನವ ಜೀವನವನ್ನು ಅಧ್ಯಯನ ಮಾಡುವುದಕ್ಕೆ ಸಂಬಂಧಿಸಿದೆ. ಹೋರಾಶಾಸ್ತ್ರ ಮುಖ್ಯವಾಗಿ ಜನ್ಮದ ಕ್ಷಣದಲ್ಲಿ ಗ್ರಹಗಳ ಸ್ಥಾನವನ್ನು ಅಧ್ಯಯನ ಮಾಡಿ ಮಾನವ ಜೀವನದ ವಿವಿಧ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ವಿಶ್ವವು ಒಂದು ಬೃಹತ್ ಬ್ರಹ್ಮಾಂಡ ಕ್ರಮದ ಮೇಲೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಮಾನವ ಜೀವನವು ಆ ವಿಶಾಲ ಸ್ವಾಭಾವಿಕ ವ್ಯವಸ್ಥೆಯ ಜೊತೆ ಸಂಪರ್ಕ ಹೊಂದಿದೆ ಎಂದು ನಂಬಿಕೆ. ಪರಂಪರಾಗತ ಜಾತಕದಲ್ಲಿ ಗ್ರಹಗಳು, ರಾಶಿಗಳು, ಭಾವಗಳು, ನಕ್ಷತ್ರಗಳು ಮತ್ತು ದಶಾಗಳು ಎಂಬ ಮುಖ್ಯ ಅಂಶಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಕೆಲವು ಗ್ರಹಗಳನ್ನು ಜ್ಞಾನ, ಅನುಶಾಸನೆ, ಸಾಹಸ, ಭಾವನೆಗಳು, ಸಂವಹನ, ಆಧ್ಯಾತ್ಮಿಕತೆ ಇವುಗಳಿಗೆ ಸಂಬಂಧಿಸಿದ ಸಂಕೇತಗಳಾಗಿ ಪರಿಗಣಿಸಲಾಗುತ್ತದೆ. ಜಾತಕದ ಭಿನ್ನ ಭಾವಗಳು ಕುಟುಂಬ, ಶಿಕ್ಷಣ, ವೃತ್ತಿ, ಮದುವೆ, ಆರೋಗ್ಯ ಮತ್ತು ಸಾಮಾಜಿಕ ಜೀವನದಂತಹ ಕ್ಷೇತ್ರಗಳನ್ನು ಸೂಚಿಸುತ್ತವೆ. ಪರಂಪರಾಗತ ವಿದ್ವಾಂಸರು ಹೋರಾಶಾಸ್ತ್ರವನ್ನು ಕೇವಲ ಭವಿಷ್ಯವಾಣಿ ಮಾಡುವ ಕ್ಷೇತ್ರವೆಂದು ನೋಡಿರಲಿಲ್ಲ. ಅದನ್ನು ಸ್ವ ಅರಿವು, ನೈತಿಕ ನಡೆ, ಸಹನೆ ಮತ್ತು ಸಮತೋಲಿತ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಶಾಸ್ತ್ರವಾಗಿ ಪರಿಗಣಿಸಿದ್ದರು. ಇಂದಿನ ಕಾಲದಲ್ಲಿ ವಿದ್ವಾಂಸರು ಹೋರಾಶಾಸ್ತ್ರ ಉಪಯೋಗಿಸಿ ಜನರಿಗೆ ಅನುಶಾಸನೆ, ಕರ್ತವ್ಯಗಳು ಮತ್ತು ಬುದ್ಧಿವಂತ ನಿರ್ಧಾರಗಳ ಬಗ್ಗೆ ಸಲಹೆ ನೀಡುತ್ತಿದ್ದರು. ಅವರ ಉದ್ದೇಶ ಭಯವನ್ನು ಸೃಷ್ಟಿಸುವುದಲ್ಲ, ಬದಲಿಗೆ ಚಿಂತೆಯುಳ್ಳ ಜೀವನವನ್ನು ಪ್ರೇರೇಪಿಸುವುದು. ಹೋರಾಶಾಸ್ತ್ರವು ಮಾನವ ನಡವಳಿಕೆ ಮತ್ತು ಜೀವನಾ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲು ಸಂಸ್ಕೃತಿಯಲ್ಲಿ ಮತ್ತು ಸಂಕೇತಗಳಲ್ಲಿ ಒಂದು ಚೌಕಟ್ಟನ್ನು ನೀಡುತ್ತದೆ. ಕೆಲವರು ಕಷ್ಟಕಾಲದಲ್ಲಿ ಮಾರ್ಗದರ್ಶನಕ್ಕಾಗಿ ಹೋರಾಶಾಸ್ತ್ರವನ್ನು ಸಮೀಪಿಸುತ್ತಾರೆ. ಇತರೆ ಭಾರತೀಯ ಬೌದ್ಧಿಕ ಇತಿಹಾಸದ ಭಾಗವಾಗಿ ಅದನ್ನು ಸಾಮಾನ್ಯ ಅಧ್ಯಯನದ ವಿಷಯವಾಗಿ ತೆಗೆದುಕೊಳ್ಳುತ್ತಾರೆ. ಪರಂಪರಾಗತವಾಗಿ ಜಾತಕ ರಚಿಸಲು ಗಣಿತ, ಖಗೋಳಶಾಸ್ತ್ರ, ಗ್ರಹಚಲನೆ ಮತ್ತು ಕಾಲಮಾಪನದ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿತ್ತು. ಹೋರಾಶಾಸ್ತ್ರದ ಮತ್ತೊಂದು ಮುಖ್ಯ ಗುಣ ಅದರ ನೈತಿಕತೆಯ ಸಂಪರ್ಕ. ವಿದ್ವಾಂಸರು ಜವಾಬ್ದಾರಿತವಾಗಿ ಮಾತನಾಡಬೇಕು, ಭಯವನ್ನು ಸೃಷ್ಟಿಸಬಾರದು, ಬದಲಿಗೆ ಸಹಾನುಭೂತಿ ಮತ್ತು ಬುದ್ಧಿವಂತ ಮಾರ್ಗದರ್ಶನ ನೀಡಬೇಕು. ಹೋರಾಶಾಸ್ತ್ರವು ಮಾನವ ಮನಃಶಾಸ್ತ್ರ ಮತ್ತು ಸಾಮಾಜಿಕ ಜೀವನದ ಜೊತೆ ಸಂಬಂಧ ಹೊಂದಿದೆ. ಪ್ರಾಚೀನ ವಿದ್ವಾಂಸರು ಪ್ರತಿ ವ್ಯಕ್ತಿಗೆ ಅನನ್ಯ ಪ್ರವೃತ್ತಿಗಳು, ಬಲ ಮತ್ತು ಮಿತಿಗಳಿವೆ ಎಂದು ನಂಬಿದ್ದರು. ಜಾತಕದ ಸಾಂಕೇತಿಕ ವಿಶ್ಲೇಷಣೆ ಮೂಲಕ ಒಬ್ಬ ವ್ಯಕ್ತಿ ಜೀವನದ ಪರಿಸ್ಥಿತಿಗಳಿಗೆ ಹೇಗೆ ಪ್ರತಿಕ್ರಿಯಿಸಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಪರಂಪರಾಗತ ಗ್ರಂಥಗಳು ಸಹನೆ ಮತ್ತು ಸ್ವಪ್ರಯತ್ನಗಳನ್ನು ಜೋರಾಗಿ ಹೇಳುತ್ತವೆ. ಗ್ರಹ ಸಂಯೋಗಗಳು ವ್ಯಕ್ತಿಯನ್ನು ಭಯಗ್ರಸ್ತ ಅಥವಾ ನಿಷ್ಕ್ರಿಯ ಮಾಡಬಾರದು ಎಂದು ಸಲಹೆ ನೀಡುತ್ತದೆ. ಬದಲಿಗೆ ಅನುಶಾಸನೆ, ಶಿಕ್ಷಣ, ದಾನ, ಭಕ್ತಿ ಮತ್ತು ಸಕಾರಾತ್ಮಕ ಆಚರಣೆಗಳನ್ನು ಜೀವನದ ಮುಖ್ಯ ಅಂಶಗಳು ಎಂದು ಹೇಳಲಾಗುತ್ತದೆ. ಹೋರಾಶಾಸ್ತ್ರವು ಕೇವಲ ಭವಿಷ್ಯವಾಣಿಯಲ್ಲ, ಅದು ಸ್ವ ಅರಿವು ಮತ್ತು ಜೀವನ ಮಾರ್ಗದರ್ಶನದ ಶಾಸ್ತ್ರವಾಗಿದೆ. ಇದು ನಮಗೆ ನಮ್ಮ ಬಲ ಮತ್ತು ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು, ಸಕಾರಾತ್ಮಕವಾಗಿ ಜೀವಿಸಲು ಸಹಾಯ ಮಾಡುತ್ತದೆ. ಹಾಗೆ ಮೂರನೆಯ ಶಾಖೆಯಾದ ಸಂಹಿತ ಶಾಖೆಯು ಜ್ಯೋತಿರ್ವಿಜ್ಞಾನದ ಅತ್ಯಂತ ವ್ಯಾಪಕ ಮತ್ತು ಪ್ರಾಯೋಗಿಕ ಶಾಖೆಯಾಗಿದೆ.
ಇದು ವ್ಯಕ್ತಿಗತ ಜೀವನಕ್ಕಿಂತ ಹೆಚ್ಚಾಗಿ ಸಮಾಜ, ಪ್ರಕೃತಿ

0: ಪರಿಸರ ಮತ್ತು ಸಾಮೂಹಿಕ ಕ್ಷೇಮದೊಂದಿಗೆ ಸಂಬಂಧ ಹೊಂದಿದೆ. ಕೃಷಿ, ಹವಾಮಾನ, ವಾಸ್ತುಶಾಸ್ತ್ರ ಮತ್ತು ಸಮಾಜ ಯೋಜನೆಗಳಿಗೆ ಇದು ಅತ್ಯಗತ್ಯ. ಸಂಹಿತಾವು ಜ್ಯೋತಿರ್ವಿಜ್ಞಾನದ ಅತ್ಯಂತ ವಿಶಾಲ ಮತ್ತು ಅತ್ಯಂತ ಅನುಪ್ರಯೋಗವಾದ ಶಾಖೆಗಳಲ್ಲಿ ಒಂದು. ಹೋರಾಶಾಸ್ತ್ರ ಮುಖ್ಯವಾಗಿ ವ್ಯಕ್ತಿಗತ ಜೀವನವನ್ನು ಅಧ್ಯಯನ ಮಾಡಿದರೆ, ಸಂಹಿತ ಸಮಾಜ, ಪ್ರಕೃತಿ, ಪರಿಸರ, ಕೃಷಿ, ವಾಸ್ತುಶಿಲ್ಪ, ಹವಾಮಾನ ಮತ್ತು ಸಾಮೂಹಿಕ ಕ್ಷೇಮ ಇವುಗಳನ್ನು ಅಧ್ಯಯನ ಮಾಡುತ್ತದೆ. ಸಂಹಿತ ಎಂಬ ಪದವು ಸಾಮಾನ್ಯವಾಗಿ ಜ್ಞಾನದ ಸಂಗ್ರಹ ಅಥವಾ ಸಂಕಲನ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಜ್ಯೋತಿರ್ವಿಜ್ಞಾನದಲ್ಲಿ ಸಂಹಿತವು ನೈಸರ್ಗಿಕ ಘಟನೆಗಳ ಮತ್ತು ಆಕಾಶೀಯ ಚಲನೆಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಗಮನ ಕಾರ್ಯಗಳನ್ನು ಒಳಗೊಂಡಿದೆ. ಪ್ರಾಚೀನ ಭಾರತೀಯ ವಿದ್ವಾಂಸರು ಋತು ಬದಲಾವಣೆಗಳು, ಮಳೆಯ ಸ್ವರೂಪ, ಗಾಳಿ, ಮೋಡಗಳ ರಚನೆ, ಗ್ರಹಣಗಳು, ಭೂಕಂಪಗಳು, ಬೆಳೆ ಸ್ಥಿತಿ ಮತ್ತು ಪರಿಸರ ಬದಲಾವಣೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದರು. ದೀರ್ಘಕಾಲದ ಗಮನಗಳ ಮೂಲಕ ವಿವಿಧ ಪರಿಸ್ಥಿತಿಗಳಲ್ಲಿ ಪ್ರಕೃತಿ ಹೇಗೆ ವರ್ತಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅವರು ಪ್ರಯತ್ನಿಸುತ್ತಿದ್ದರು. ಕೃಷಿ ಪ್ರಾಚೀನ ಭಾರತೀಯ ಸಮಾಜದಲ್ಲಿ ಕೇಂದ್ರ ಸ್ಥಾನ ಹೊಂದಿತ್ತು. ಮಳೆಯ ಮುನ್ಸೂಚನೆ ಮತ್ತು ಋತು ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಮಹತ್ವದ ಕೆಲಸವಾಗಿತ್ತು. ಸಂಹಿತ ಗ್ರಂಥಗಳು ಮೋಡಗಳು, ಗಾಳಿಗಳು, ಗ್ರಹ ಸಂಯೋಗಗಳು ಮತ್ತು ಕೃಷಿಗೆ ಸಂಬಂಧಿಸಿದ ಋತು ಸೂಚಕಗಳ ವರ್ತನೆಯನ್ನು ಅನೇಕ ಸಾರಿ ಚರ್ಚಿಸುತ್ತವೆ. ಇಂದಿನ ಕಾಲದಲ್ಲಿ ರಾಜರು ಮತ್ತು ನಿರ್ವಾಹಕರು ಈ ಜ್ಞಾನದ ಮೇಲೆ ಅನೇಕ ವೇಳೆ ಅವಲಂಬಿತರಾಗಿದ್ದರು. ಬೆಳೆ ಯೋಜನೆ, ನೀರಿನ ನಿರ್ವಹಣೆ ಮತ್ತು ಸಾರ್ವಜನಿಕ ಕ್ಷೇಮ ಚಟುವಟಿಕೆಗಳಿಗೆ ಸಂಹಿತೆಯು ವಾಸ್ತುಶಾಸ್ತ್ರ, ನಗರ ಯೋಜನೆ, ದೇವಾಲಯ ನಿರ್ಮಾಣ ಮತ್ತು ಪರಿಸರ ಸಮತೋಲನ ಇವುಗಳನ್ನು ಅಧ್ಯಯನವನ್ನು ಒಳಗೊಂಡಿದೆ. ಪ್ರಾಚೀನ ಭಾರತೀಯ ನಗರಗಳು ಸಾಮಾನ್ಯವಾಗಿ ಸೂಕ್ತ ರಸ್ತೆಗಳು, ನೀರಿನ ಮೂಲಗಳು, ಸರಿಯಾದ ದಿಕ್ಕುಗಳು, ಮಾರುಕಟ್ಟೆಗಳು ಮತ್ತು ಸಾರ್ವಜನಿಕ ಸಂರಚನೆಗಳ ಮೂಲಕ ಎಚ್ಚರಿಕೆಯಿಂದ ಯೋಜಿಸಲ್ಪಡುತ್ತಿದ್ದವು. ಪ್ರಾಚೀನ ವಿದ್ವಾಂಸರು ಮಾನವ ವಸತಿಗಳು ಪ್ರಕೃತಿಯೊಂದಿಗೆ ಸಮತೋಲನದಲ್ಲಿ ಕಾರ್ಯನಿರ್ವಹಿಸಬೇಕೆಂದು ನಂಬಿದ್ದರು. ಸಂಹಿತೆಯಲ್ಲಿನ ಇನ್ನೊಂದು ಆಸಕ್ತಿದಾಯಕವಾದ ವಿಷಯವೆಂದರೆ ಸಂಕೇತಗಳು ಮತ್ತು ಸಹಜ ಲಕ್ಷಣಗಳ ಅಧ್ಯಯನ. ಪ್ರಾಚೀನ ಜನರು ಪ್ರಾಣಿಗಳ ನಡವಳಿಕೆಯನ್ನು, ಅಸಹಜ ಪ್ರಕೃತಿ ಘಟನೆಗಳನ್ನು ಮತ್ತು ಹವಾಮಾನದ ಸ್ವರೂಪಗಳನ್ನು ಪರಿಸರ ಬದಲಾವಣೆಗಳ ಸೂಚಕಗಳಾಗಿ ಗಮನಿಸುತ್ತಿದ್ದರು. ಇಂದು ಆಧುನಿಕ ವಿಜ್ಞಾನವು ಉನ್ನತ ಉಪಕರಣಗಳು ಮತ್ತು ತಂತ್ರಜ್ಞಾನದ ಮೂಲಕ ಹವಾಮಾನವನ್ನು ಅಧ್ಯಯನ ಮಾಡುತ್ತದೆ. ಆದರೆ ಸಂಹಿತೆಯು ಇತಿಹಾಸಾತ್ಮಕವಾಗಿ ಮೌಲ್ಯವುಳ್ಳದ್ದು, ಏಕೆಂದರೆ ಅದು ಶತಮಾನಗಳ ಕಾಲದ ಪರಿಸರ ಗಮನ ಮತ್ತು ಪರಂಪರಾಗತ ಪರಿಸರ ಜ್ಞಾನವನ್ನು ಪ್ರತಿಫಲಿಸುತ್ತದೆ. ಸಂಹಿತೆ ನಮಗೆ ಮುಖ್ಯ ಪಾಠ ಕಲಿಸುತ್ತಿದೆ. ಮಾನವ ಜೀವನವು ಪ್ರಕೃತಿಯೊಂದಿಗೆ ಅತ್ಯಂತ ಹೊಂದಿಕೆಯಿಂದ ಕೂಡಿದೆ. ಪ್ರಕೃತಿ ಸಮತೋಲನದಲ್ಲಿರುವಾಗ ಸಮಾಜವು ಸಮರಸವಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಹಿತೆ ಕೇವಲ ಜ್ಯೋತಿಷ್ಯದ ಒಂದು ಶಾಖೆಯಾಗಿಲ್ಲ, ಅದು ಪರಿಸರ ಮತ್ತು ಸಮಾಜದ ಅರ್ಥಪೂರ್ಣ ಅಧ್ಯಯನದ ಪರಂಪರಾಗತ ವ್ಯವಸ್ಥೆ ಕೂಡ ಆಗಿದೆ. ಇಂದು ಸಂಶೋಧಕರು ಸಂಹಿತ ಗ್ರಂಥಗಳಲ್ಲಿ ಪ್ರಾಚೀನ ಪರಿಸರ ಗಮನಗಳು ಮತ್ತು ಸಾಮಾಜಿಕ ಯೋಜನೆ ವಿಧಾನಗಳನ್ನು ಸಂರಕ್ಷಿಸಿಬಿಟ್ಟಿರುವ ಕಾರಣದಿಂದ ಇವುಗಳಲ್ಲಿ ಭಾರೀ ಐತಿಹಾಸಿಕ ಮೌಲ್ಯವಿದೆ ಎಂಬುದನ್ನು ಕಂಡುಬಂದಿದೆ. ಸುಸ್ಥಿರ ಜೀವನ ಶೈಲಿ ಮತ್ತು ಪ್ರಕೃತಿಯನ್ನು ಗೌರವ ಮಾಡುವುದು ಪ್ರಾಚೀನ ಭಾರತೀಯ ನಾಗರಿಕತೆಯಲ್ಲಿ ಮುಖ್ಯ ತತ್ವಗಳಾಗಿದ್ದವು. ಸಂಹಿತವು ಪ್ರಕೃತಿ ಮತ್ತು ಮಾನವ ಸಮಾಜದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಶಾಸ್ತ್ರವಾಗಿದೆ. ಇದು ನಮಗೆ ಸುಸ್ಥಿರ ಜೀವನ ಶೈಲಿ ಮತ್ತು ಪ್ರಕೃತಿಯ ಗೌರವವನ್ನು ಕಲಿಸುತ್ತದೆ. ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಆಧ್ಯಾತ್ಮ ಮತ್ತು ವೈಜ್ಞಾನಿಕ ಪ್ರಶ್ನೋತ್ತರಗಳಿಗೆ ಸಮಾನ ಗೌರವ ಇತ್ತು. ವಿಶ್ವದ ಕ್ರಮವನ್ನು ಅರ್ಥ ಮಾಡಿಕೊಂಡರೆ ಮನುಷ್ಯರು ಅನುಶಾಸನೆ, ಸಾಮರಸ್ಯ ಮತ್ತು ಪ್ರಕೃತಿಯ ಸ್ವಾಭಾವಿಕತೆಯನ್ನು ಅರಿಯುತ್ತಾರೆ ಎಂದು ವಿದ್ವಾಂಸರು ನಂಬಿದ್ದರು. ಇವತ್ತಿಗೂ ಸೂರ್ಯೋದಯ, ಚಂದ್ರಹಂತಗಳು, ಗ್ರಹಣ ಋತುವಿನ ಬದಲಾವಣೆಗಳು ಇವುಗಳನ್ನು ನಾವು ಗಮನಿಸುತ್ತೇವೆ. ಆದರೆ ಅದೇ ಆಕಾಶೀಯ ಮಾದರಿಗಳನ್ನು ನೂರಾರು ವರ್ಷಗಳ ಹಿಂದೆ ಸಿದ್ಧಾಂತ ವಿದ್ವಾಂಸರು ಅಧ್ಯಯನ ಮಾಡಿದ್ದರು. ಹೀಗೆ ಜ್ಯೋತಿರ್ವಿಜ್ಞಾನ, ಖಗೋಳಶಾಸ್ತ್ರ, ಗಣಿತ, ಗಮನ ಪರಂಪರೆ ಮತ್ತು ಬೌದ್ಧಿಕ ಪರಂಪರೆಗಳ ನಡುವೆ ಸುಂದರವಾದ ಸೇತುವೆಯಾಗಿ ನಿಂತಿದೆ. ಇದನ್ನು ಅಧ್ಯಯನ ಮಾಡುವುದರಿಂದ ನಾವು ಕೇವಲ ಗ್ರಹಗಳ ಬಗ್ಗೆ ಮಾತ್ರ ತಿಳಿಯುವುದಿಲ್ಲ, ಅದರ ಮೂಲಕ ಪ್ರಾಚೀನ ಭಾರತದ ವೈಜ್ಞಾನಿಕ ನುಡಿ ಮತ್ತು ಅನುಶಾಸಿತ ಯೋಜನೆಗಳಿಗೆ ಗೌರವ ನೀಡಿದಂತಾಗುತ್ತದೆ.
1: ಜ್ಯೋತಿರ್ವಿಜ್ಞಾನದ ಅಧ್ಯಯನದ ಅವಶ್ಯಕತೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಕೇಶವ್ ಎಸ್ ಅವರು. ಇನ್ನು ಮುಂದೆ ನಾಲಗೆಯ ಆಚಾರ ವಿಚಾರ ಮಾತನಾಡುವವರು ಕೊಳ್ಳೇಗಾಲ ಶರ್ಮಾ.
2: ಆಚಾರವಿಲ್ಲದ ನಾಲಿಗೆ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರನ್ನು ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಹಾಗಂತ ಪುರಂದರ ದಾಸರೇ ಹೇಳಿಬಿಟ್ಟಿದ್ದಾರೆ. ದಾಸರು ಹೇಳಿದ ಮೇಲೆ ಮುಗಿತಲ್ಲ, ನಾಲಿಗೆ ನೀಚವೇ ಅಂತ ನಾವು ಕೂಡ ತೀರ್ಮಾನಿಸಿಬಿಟ್ಟಿದ್ದೇವೆ. ನಾಲಿಗೆ ನೀಚತನದ ಬಗ್ಗೆ ನಾಲ್ಕಾರು ಗಾದೆಗಳನ್ನು ಕೂಡ ಕಟ್ಬಿಟ್ಟಿದ್ದೀವಿ. ನಾಲಿಗೆ ಸರಿ ಇದ್ದರೆ ಜಗತ್ತೆಲ್ಲ ಸರಿ, ನಾಲಿಗೆಗೆ ಎಲುಬಿಲ್ಲ, ಏನನ್ನು ಬೇಕಿದ್ರೂ ಹೇಳುತ್ತದೆ ಇತ್ಯಾದಿ ಹಲವು ಗಾದೆಗಳನ್ನು ಕಟ್ಟಿದ್ದೀವಿ. ನಾಲಿಗೆಗಿಂತ ಮೊನಚಾದ ಅಸ್ತ್ರ ಇಲ್ಲ ಅನ್ನೋ ಮಾತು ಕೂಡ ಇದೆ. ನಾಲಿಗೆ ಅರ್ಥಾತ್ ಮಾತಿನ ಶಕ್ತಿಯನ್ನು ಕುರಿತು ಈ ಮಾತು. ಇಷ್ಟೆಲ್ಲ ಕುಪ್ರಸಿದ್ಧ ಆಗಿರುವಂಥ ನಾಲಿಗೆಯನ್ನು ಯಾರಾದರೂ ಹೊಗಳೋದುಂಟೆ, ಆದರೆ ಒಂದು ಮಾತಂತೂ ಸತ್ಯ, ನಾಲಿಗೆ ಇಲ್ಲದೇ ಇದ್ದಿದ್ರೆ ಮನುಷ್ಯ ಎನ್ನುವ ನಾವಿದ್ದೀವಲ್ಲ ಪ್ರಾಣಿ, ನಾವೂ ಇರುತ್ತಿರಲಿಲ್ಲ. ಯಾಕಂದರೆ ಮನುಷ್ಯನ ಬಂಡವಾಳವಾದ ಮಾತು ಹುಟ್ಟೋ ಮೊದಲೇ ನಾಲಿಗೆ ಹುಟ್ಟಿತ್ತು. ನಾಲಿಗೆ ಕೇವಲ ದೂಷಿಸುವುದಕ್ಕೆ ಮಾತ್ರವೇ ಚಾಚಿಕೊಳ್ಳೋದಿಲ್ಲ, ಅದು ಮಾತನಾಡೋದಕ್ಕೂ ಅದು ಬೇಕೇ ಬೇಕು. ಹಾಗಿದ್ದು ನಮ್ಮ ದೇಹದಲ್ಲಿರುವ ವಿವಿಧ ಅಂಗಗಳಲ್ಲಿ ಬಹಳ ಅವಗಣಿಸಲ್ಪಟ್ಟದ್ದು ಅಂತಂದರೆ ನಾಲಿಗೆನೇ. ನೀವೇ ಹೇಳಿ, ಹಲ್ಲುಗಳನ್ನು ಉಜ್ಜಿ ತೊಳೆದು ಶುಚಿಗೊಳಿಸುವಷ್ಟು ಹೊತ್ತು ಅಷ್ಟೇ ಎಚ್ಚರಿಕೆಯಿಂದ ನಾಲಿಗೆಯನ್ನು ಶುಚಿಗೊಳಿಸ್ತೀವಿಯೇ? ಖಂಡಿತ ಇಲ್ಲ. ಹಲ್ಲುಗಳಿಗೆ ಟೂತ್ಪೇಸ್ಟ್ ಅಂತ ಇದೆ, ನಾಲಿಗೆಗೆ ಪಾಪ. ಮೌತ್ ವಾಶ್ ಅನ್ನೋದನ್ನು ಹಲ್ಲು ಒಸಡು ಅಂಗುಳದ ಜೊತೆಗೆ ಅದು ಹಂಚಿಕೊಳ್ಳಬೇಕು. ನಾಲಿಗೆ ನೀಚ ಎನ್ನುವ ಮಾತನ್ನು ನಾವು ನೀವು ಒಪ್ಪಬಹುದು, ವಿಜ್ಞಾನಿಗಳು ಖಂಡಿತ ಒಪ್ಪೋದಿಲ್ಲ. ನಾಲಿಗೆಯ ಮಹತ್ವ ಗೊತ್ತಾಗೋದು ಯಾವಾಗ ಅಂದರೆ ಅದು ಇಲ್ಲದೇ ಇದ್ದಾಗ, ಅಥವಾ ಅದಕ್ಕೆ ಹುಣ್ಣಾದಾಗ. ಶೂನೊಳಗೆ ಹೊಕ್ಕಂಥ ಒಂದು ಪುಟ್ಟ ಕಲ್ಲು ಚುಚ್ಚುವಾಗ ಆಗೋ ನೋವು ಗೊತ್ತಲ್ಲ, ಬ್ರಿಟಿಷರು ಈ ನೋವೇ ಅತ್ಯಂತ ಸಂಕಟಕರ ಅಂತ ಹೇಳ್ತಿದ್ರು. ಪಾಪ, ಅವರಿಗೆ ನಾಲಿಗೆ ಮರೆತೇ ಹೋಗಿರಬೇಕು. ನಾಲಿಗೆಯಲ್ಲಿ ಆದ ಹುಣ್ಣು ತರುವ ನೋವಿಗೆ ಬಹುಶಃ ಹೆಣ್ಣಿನ ಹೆರಿಗೆಯ ನೋವೇ ಸಮ ಅಂತ ಹೇಳ್ಬೋದು. ಅಷ್ಟು ಭಯಂಕರ ನೋವು. ಏಕೆಂದರೆ ನಾವು ಅದನ್ನು ಅವಗಣಿಸಿದರೂ ನಮ್ಮ ದೇಹ ನಾಲಿಗೆಯನ್ನು ಅವಗಣಿಸುವುದಿಲ್ಲ. ದೇಹದಲ್ಲಿ ಅತಿ ದಟ್ಟವಾಗಿ ಅಂದರೆ ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ನೋವಿನ ನರಗಳ ತುದಿಗಳು ಇರೋದು ನಾಲಿಗೆಯಲ್ಲಿ. ಅದಷ್ಟೇ ಅಲ್ಲ, ನರಮಂಡಲದಲ್ಲಿ ಹಲವು ಬಗೆಯ ನರಗಳಿವೆ. ಸ್ನಾಯುಗಳನ್ನು ಚಾಲಿಸುವಂಥವು, ಸ್ಪರ್ಶ ವಾಸನೆ ಗುರುತಿಸುವಂಥವು, ನೋವು ಅಂದರೆ ಒತ್ತಡವನ್ನು ಅಥವಾ ರಾಸಾಯನಿಕಗಳನ್ನು ಪತ್ತೆ ಮಾಡುವಂಥವು. ಬೆರಳಿನ ತುದಿ, ತುಟಿ, ಅಂಗೈ ಮೊದಲಾದವುಗಳಲ್ಲಿ ನಾಲಿಗೆಯಲ್ಲಿ ಇರುವುದಕ್ಕಿಂತಲೂ ದಟ್ಟವಾಗಿ ನರಗಳು ಹರಡಿಕೊಂಡಿರ್ತವೆ, ನಿಜ. ಆದರೆ ಅವುಗಳಲ್ಲಿ ಈ ಎಲ್ಲ ಬಗೆಯ ನರಗಳೂ ಇಲ್ಲ. ಒಂದೋ ಸ್ಪರ್ಶವನ್ನು ಗುರುತಿಸುವಂಥವು ಅಥವಾ ಸ್ನಾಯುಗಳನ್ನು ಚಾಲಿಸುವಂಥವು. ಎಲ್ಲ ಬಗೆಯ ನರಗಳು ಹರಡಿಕೊಂಡಿರುವಂತಹ ಅಂಗಗಳು ಅಂದರೆ ನಾಲಿಗೆ ಹಾಗೂ ಲೈಂಗಿಕ ಅಂಗಗಳು. ನಾಲಿಗೆ ಬಗೆಗೆ ಇನ್ನೂ ಒಂದು ಮಾತಿದೆ, ಅದಕ್ಕೂ ವಿಜ್ಞಾನಿಗಳ ಸಹಮತ ಇದೆ. ನಾಲಿಗೆಗೆ ಎಲುಬಿಲ್ಲ ಎನ್ನುವ ನಾಣ್ಣುಡಿ ನೂರಕ್ಕೆ ನೂರು ನಿಜ ಅಂತ ವಿಜ್ಞಾನಿಗಳು ಬೆಂಬಲಿಸ್ತಾರೆ. ನಾಲಿಗೆಗೆ ಎಲುಬಿಲ್ಲ. ನಾಲಿಗೆಯ ಅಕ್ಕಪಕ್ಕದಲ್ಲಿರುವ ಮೂಗು ಕಿವಿಗಳನ್ನು ಗಮನಿಸಿ, ಕಿವಿಯೊಳಗೆ ಹೊರಗಿವಿಯಲ್ಲಿ ಮೂಳೆಗಳು ಇಲ್ಲ, ಆದರೆ ಒಳಗೆ ಕಿವಿಯ ಆಳದಲ್ಲಿ ಶಬ್ದಗಳನ್ನು ಕೇಳೋದಕ್ಕೆ ಪುಟ್ಟ ಮೂಳೆಗಳಿವೆ. ಇವು ಅಲುಗಾಡೋದ್ರಿಂದಲೇ ನಮಗೆ ಶಬ್ದ ಕೇಳಿಸುತ್ತೆ. ಮೂಗಿನಲ್ಲಿ ಕೂಡ ಎಲುಬಿಲ್ಲ, ನಿಜ. ಆದರೆ ಗಟ್ಟಿಯಾದ ಕಾರ್ಟಿಲೇಜ್ ಅನ್ನುವಂತಹ ಮೂಳೆಯಂತಹ ಹಂದರ ಇದೆ. ನಾಲಿಗೆಗೆ ಪಾಪ ಆ ಆಸರೆಯೂ ಇಲ್ಲ. ಮೂಳೆ ಇಲ್ಲದೆ ಇರೋದೇ ನಾಲಿಗೆಯ ಸ್ವಾರಸ್ಯ ಅಂದರೆ ಒಪ್ಕೊಳ್ಬೇಕು. ಇದು ಅರ್ಥವಾಗಬೇಕಾದ್ರೆ ಹಲ್ಸಂದಿಯಲ್ಲಿ ಏನಾದರೂ ಸಿಕ್ಕಾಕ್ಕೊಳ್ಬೇಕು. ಅದು ಸಾಸಿವೆ ಕಾಳಿಗಿಂತ ಪುಟ್ಟ ಕಣವೇ ಆಗಿದ್ದರೂ ಕೂಡ ನಾಲಿಗೆಗೆ ಮಹಾಬಂಡೆ ಅಂತನಿಸುತ್ತೆ. ಶತಾಯಗತಾಯ ಅದನ್ನು ಎತ್ತಿ ಹೊರಹಾಕಲು ಪ್ರಯತ್ನಿಸುತ್ತೆ. ನಾಲಿಗೆ ಅದನ್ನು ಮಾಡದೇ ಇದ್ದಾಗ ಮಾತ್ರ ನಾವು ಟೂತ್ಪಿಕ್ಕನ್ನು ಹಲ್ಲುಜ್ಜು ಬ್ರಷನ್ನು ಉಪಯೋಗಿಸ್ತೀವಿ. ನಾಲಿಗೆ ಈ ಕೆಲಸ ಮಾಡದೆ ಹೋಗಿದ್ದಿದ್ರೆ ಹಲ್ಲು ಇನ್ನೆಷ್ಟು ಕೊಳೆಯುತ್ತಿತ್ತೋ ನಮಗೆ ಗೊತ್ತಿಲ್ಲ. ನಮಗೇ ಗೊತ್ತಿಲ್ಲದ ಹಾಗೆ ನಾಲಿಗೆ ಬಾಯನ್ನು ಸದಾ ಶುಚಿಗೊಳಿಸ್ತಾ ಇರುತ್ತೆ. ಮಾತು ಅತಿಯಾಯಿತು, ನಾಲಿಗೆ ಕತ್ತರಿಸಿಬಿಡ್ತೇನೆ ಅಂತ ಬಯ್ಯೋದನ್ನು ಕೇಳಿದ್ದೀರಿ. ನಾಲಿಗೆ ಅನವಶ್ಯ ಅಂತ ಹೇಳುವ ಮತ್ತೊಂದು ಮಾತಿದು. ಪುರಾತನ ಕಾಲದಿಂದಲೂ ನಾಲಿಗೆ ಹಾಗೂ ಮೂಗು ಈ ರೀತಿ ಅವಗಣನೆಗೆ ಗುರಿಯಾಗಿವೆ. ಶಿಕ್ಷೆ ನೀಡಬೇಕು ಆದರೆ ಕೊಲ್ಲಬಾರದು ಎಂದಾಗ ಒಂದೊಂದು ನಾಲಿಗೆ ಇಲ್ಲವೇ ಮೂಗನ್ನು ಕತ್ತರಿಸ್ತಾ ಇದ್ರಂತೆ. ಶೂರ್ಪನಕ್ಕಿ ಕತೆ ಗೊತ್ತಲ್ಲ, ಆ ಲಕ್ಷ್ಮಣನೇ ಅವಳು ಮೂಗನ್ನು ಕತ್ತರಿಸಿಬಿಟ್ಟಿದ್ದ. ಮೂಗು ಮುಖದ ಅಂದಕ್ಕೆ ಕಾರಣವಾಗಿದ್ದರಿಂದ ಅದನ್ನು ಕತ್ತರಿಸಿದರೆ ಅವಮಾನ ಮಾಡಿದ ಹಾಗೆ ಎನ್ನಿ, ಹಾಗೆ ಅದನ್ನು ಕತ್ತರಿಸಿದರೆ ಏನೂ ತೊಂದರೆ ಇಲ್ಲ. ಮೂಗು ಕತ್ತರಿಸಿಕೊಂಡ ಮೇಲೂ ಸಾಧನೆ ಮಾಡಿದವರು ಇದ್ದಾರೆ. 17ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಟೈಕೋಬ್ರಾಹೆ ಎನ್ನುವ ಖಗೋಳ ವಿಜ್ಞಾನಿಯ ಮೂಗನ್ನು ಯಾರೋ ಹೀಗೆ ಜಗಳ ಆಡುವಾಗ ಕತ್ತರಿಸಿಬಿಟ್ಟಿದ್ರಂತೆ. ಅವನೋ ಮಹಾ ಅಹಂಕಾರಿ, ಕತ್ತರಿಸಿದ ಜಾಗದಲ್ಲಿ ಚಿನ್ನದ ಮೂಗನ್ನು ಜೋಡಿಸ್ಕೊಂಡು ಬದುಕಿದ್ದ. ನಾಲಿಗೆಯ ವಿಷಯ ಹಾಗಲ್ಲ. ನಾಲಿಗೆಯಲ್ಲಿ ಎಲುಬಿಲ್ಲದ್ದರಿಂದ ಅದನ್ನು ಕತ್ತರಿಸೋದೇನೋ ಸುಲಭ, ಆದರೆ ಹಾಗೆ ಕತ್ತರಿಸಿದ ನಾಲಿಗೆಯ ಜಾಗದಲ್ಲಿ ಚಿನ್ನದ ನಾಲಿಗೆಯನ್ನು ಹಾಕಲು ಸಾಧ್ಯವೇ ಇಲ್ಲ. ಇಲ್ಲದ ನಾಲಿಗೆಯ ಜಾಗವನ್ನು ಬೇರೆ ಯಾವ ವಸ್ತುವು ತುಂಬಲು ಆಗೋದಿಲ್ಲ. ನಾಲಿಗೆ ಅಷ್ಟು ವಿಶಿಷ್ಟ, ಅದರಲ್ಲಿ ಇರುವುದೆಲ್ಲವೂ ಸ್ನಾಯುಗಳು ಮತ್ತು ನರಗಳು ಅಷ್ಟೇ. ಸ್ನಾಯುಗಳು ಇರುವ ಹಲವಾರು ಅಂಗಗಳಿವೆ. ಕೈ, ಕಾಲು, ಹೃದಯ, ಹೊಟ್ಟೆಯೊಳಗಿರುವಂಥ ವಪೆ, ಇವೆಲ್ಲವೂ ಕೂಡ ಸ್ನಾಯುಗಳೇ. ಆದರೆ ಈ ಅಂಗಗಳಿಗೂ ನಾಲಗೆಗೂ ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ಕೈ ಕಾಲುಗಳಲ್ಲಿರುವ ಸ್ನಾಯುಗಳು ಎಲ್ಲವೂ ಒಂದು ದಿಕ್ಕಿಗೆ ಚಾಚಿಕೊಂಡಿರ್ತವೆ. ಅವು ಚಲಿಸೋದು ಅಷ್ಟೇ, ಒಂದು ಉದ್ದ ಆಗುತ್ತೆ ಅಥವಾ ಗಿಡ್ಡ ಆಗುತ್ತೆ. ಹೀಗಾಗಿ ಕೈ ಕಾಲನ್ನು ಚಾಚಿ ಮಡಚಿಕೊಳ್ಳೋದು ಸಾಧ್ಯ. ಆದರೆ ನಾಲಿಗೆ ಸ್ವಲ್ಪ ಬೇರೆ. ಅದರಲ್ಲಿ ಸ್ನಾಯುಗಳು ಹೇಗೆ ಜೋಡಿಸ್ಕೊಂಡಿವೆ ಅಂದರೆ, ಹಿಗ್ಗಿ ಕುಗ್ಗೋದಷ್ಟೇ ಅಲ್ಲ, ಎತ್ತ ಕಡೆಗೆ ಬೇಕಿದ್ರೂ ನಾಲಿಗೆ ಮಡಚಿಕೊಳ್ಳಬಹುದು. ಇದಕ್ಕಾಗಿ ನಾಲಿಗೆಯ ಹೊರಗೆ ಆಧಾರವಾಗಿ ಮೇಲೆ ಕೆಳಗೆ ಹಾಗೂ ಬದಿಗಳಿಂದ ನಾಲ್ಕು ಸ್ನಾಯುಗಳಿವೆ. ಹಾಗೆ ಒಳಗೂ ಕೂಡ ನಾಲಿಗೆಯ ನಡುಮಧ್ಯದಲ್ಲಿ ಹಿಂಬದಿಯಿಂದ ಮುಂಬದಿಯವರೆಗೆ ಉದ್ದದನಾಗಿ ಮೇಲೆ ಹಾಗೂ ಕೆಳಗೆ ಅಡ್ಡಡ್ಡಲಾಗಿ ತಳದಿಂದ ಮೇಲಿನವರೆಗೆ ಎದ್ದೆದ್ದು ನಿಂತಿರುವಂತಹ ಸ್ನಾಯುಗಳು ಇವೆ. ಇದರಿಂದಾಗಿ ನಾಲಿಗೆ ಎತ್ತಬೇಕಿದ್ರೂ ಹೊರಳುತ್ತೆ. ನಾಲಿಗೆ ಈ ಸಾಮರ್ಥ್ಯವೇ ದಾಸರಿಗೆ ನಾಲಿಗೆ ಎನ್ನುವ ಪದವನ್ನು ಹೇಳೋದಕ್ಕೂ ನೆರವಾಗಿದೆ ಅಂದರೆ ನೀವು ಆಶ್ಚರ್ಯ ಪಡಬಹುದು. ನಾ ಅನ್ನೋ ಪದವನ್ನು ಹೇಳೋದಕ್ಕೆ ಪ್ರಯತ್ನಿಸಿ. ನಾಲಿಗೆ ತಟಕ್ಕನೆ ಎದ್ದು ಹಲ್ಲನ್ನು ಬಡಿಯುತ್ತೆ. ಲಾ ಶಬ್ದ ಹೇಳುವಾಗ ಕೊಳವೆಯಂತೆ ಸುತ್ತಿಕೊಂಡು ಹೊರಚಾಚಿಕೊಳ್ಳುತ್ತೆ. ನಾಲಿಗೆ ಪರರನ್ನು ದೂಷಿಸುವುದಕ್ಕೆ ಮಾತ್ರವೇ ಚಾಚಿಕೊಂಡಿಲ್ಲ, ಪರರಿಗೆ ವಿಷಯ ತಿಳಿಸುವ ಮಾತುಗಳನ್ನು ನುಡಿಯಲು ಕೂಡ ಅದು ಚಾಚಿಕೊಳ್ಳಲೇಬೇಕು. ಸೀಟಿ ಹೊಡೆಯೋದು ಗೊತ್ತಲ್ಲ, ನಾಲಿಗೆ ಆಗ ಸುತ್ತಿಕೊಳ್ಳುತ್ತೆ. ಕೊಳಲಿನಂತೆ ಪೀಪಿಯಾಗಿ ಗಾಳಿಯನ್ನು ಹೊರಗೆ ಒತ್ತರಿಸುತ್ತೆ. ಚಿಕ್ಕನಲ್ಲಿ ನಾವೆಲ್ಲ ಪರಸ್ಪರ ಸ್ಪರ್ಧೆ ನಡೆಸಿದ್ದು ಕೂಡ ನಿಮಗೆ ನೆನಪಿರಬೇಕು. ಗಂಟೆಗಟ್ಟಲೆ ನಾಲಿಗೆಯನ್ನು ಚಾಚಿ ಮೂಗಿನ ತುದಿಯನ್ನು ಮುಟ್ಟೋದಕ್ಕೆ ಪ್ರಯತ್ನಿಸ್ತಾ ಇದ್ವು. ನಾಲಿಗೆಯ ಈ ಎಲ್ಲ ಸ್ನಾಯುಗಳಿಂದಾಗಿಯೇ ಅದು ಸಾಧ್ಯ ಆಗಿತ್ತು. ಅಷ್ಟು ನಮ್ಯ ನಮ್ಮ ನಾಲಿಗೆ, ಬೊಳುಕಿ ಬಾಗಿ ಚಾಚಿಕೊಳ್ಳುವ ವಿಶಿಷ್ಟ ಅಂಗ. ಬಾಯಿಯಲ್ಲಿರುವ 32 ಹಲ್ಲುಗಳನ್ನು ಇದು ಮುಟ್ಟಬಲ್ಲದು. ಮೇಲಿರೋ ಅಂಗುಳದ ಸೂರನ್ನು ಸವರಬಲ್ಲದು. ಸುರುಳಿ ಸುತ್ತುಕೊಂಡು ತನ್ನದೇ ಬುಡವನ್ನೂ ತಾಕಬಲ್ಲದು. ಇಷ್ಟು ವಿಶಿಷ್ಟವಾದ ಅಂಗಕ್ಕೆ ಮೂಳೆ ಅನ್ನೋದು ಯಾಕೆ ಬೇಕು ಅಲ್ವಾ? ನಾಲಿಗೆ ಉದ್ದ ಆಯಿತು ಅಂತ ಯಾರಾದರೂ ರೇಗಿದ್ರೆ ಬೇಸರಿಸಬೇಡಿ. ಉದ್ದ ಆಗುವುದು ನಾಲಿಗೆ ಗುಣ. ಸಾಮಾನ್ಯವಾಗಿ ನಮ್ಮೆಲ್ಲರ ನಾಲಿಗೆಯ ಉದ್ದ ಸುಮಾರು 7 ಸೆಂಟಿಮೀಟ್ರು ಅಥವಾ 3.5 ಅಂಗುಲದಿಂದ 10 ಸೆಂಟಿಮೀಟ್ರು ಅಥವಾ 4 ಅಂಗುಲದಷ್ಟು ಇರಬಹುದು. ನಿಕ್ ಸ್ಟೀಬರ್ ಎಂಬ ಒಬ್ಬ ಇಂಗ್ಲೆಂಡಿನ ಮನುಷ್ಯನ ನಾಲಿಗೆ 10 ಸೆಂಟಿಮೀಟರ್ ಉದ್ದ ಇತ್ತಂತೆ. ಅದೇ ಅತಿ ಉದ್ದದ ನಾಲಿಗೆ ಅಂತ ಪ್ರಸಿದ್ಧ ಆಗಿದೆ. ಹಾಂ, ಹೆಂಗಸರ ನಾಲಿಗೆ ಬಹಳ ಮೊನಚು ಅನ್ನೋದನ್ನು ನಾವು ಕೇಳಿದ್ದೀವಿ. ನಾಲಿಗೆಯ ಆಕಾರ ವೈವಿಧ್ಯವಾಗಿರುತ್ತದೆ. ಎಲ್ಲ ಹೆಂಗಸರ ಮಾತು ಮೊನಚಾಗಿರಬಹುದು, ಆದರೆ ನಾಲಿಗೆ ಹಾಗೇ ಇರುತ್ತದೆ ಎನ್ನುವುದಕ್ಕೆ ಪುರಾವೆಗಳಿಲ್ಲ. ಒಂದು ಮಾತಂತೂ ಸತ್ಯ, ಗಂಡಸರ ನಾಲಿಗೆ ಹೆಂಗಸರದಕ್ಕಿಂತ ಉದ್ದ ಅಂತೆ. ಗಂಡಸರ ನಾಲಿಗೆ ಹೆಂಗಸರದಕ್ಕಿಂತ ಸಾಧಾರಣವಾಗಿ 1/2 ಅಂಗುಲದಷ್ಟು ಅಂದರೆ 1/2 ಇಂಚಿನಷ್ಟು ದೊಡ್ಡದಾಗಿರುತ್ತೆ. ನಾಲಿಗೆಯ ಮೂಲ ಕೆಲಸ ಮಾತಲ್ಲ. ಆ ಮಟ್ಟಿಗೆ ದಾಸರು ಹೇಳಿದ್ದು ಸರಿಯೂ ಅಲ್ಲ. ನಾಲಿಗೆಯ ಉದ್ದೇಶವೇ ಬೇರೆ. ಜೀವಿ ವಿಜ್ಞಾನಿಗಳ ಪ್ರಕಾರ ನಾಲಿಗೆ ಆಹಾರವನ್ನು ಸೇವಿಸಲು ನೆರವಾಗುವ ಅಂಗ. ಉಣ್ಣೋದಿಕ್ಕೆ, ರುಚಿಸೋದಿಕ್ಕೆ ಇದು ಬೇಕೇ ಬೇಕು. ಪಂಚೇಂದ್ರಿಯಗಳಲ್ಲಿ ನಾಲಿಗೆಗೆ ವಿಶೇಷವಾದ ಒಂದು ಸ್ಥಾನ ಇದೆ. ರುಚಿಯನ್ನು ಗುರುತಿಸುವ ಸಾಮರ್ಥ್ಯ ನಾಲಿಗೆಗಿದೆ. ಮನುಷ್ಯರ ನಾಲಿಗೆಯ ಮೇಲೆ ಗುಬ್ಬಟ್ಟುಗಳಂತೆ ಕಾಣುತ್ತಲ್ಲ, ಅವು ಇನ್ನೇನಲ್ಲ, ರುಚಿ ಮೊಗ್ಗುಗಳು. ಈ ರುಚಿ ಮೊಗ್ಗುಗಳಿಗೆ ಆಹಾರದಲ್ಲಿರುವಂತಹ ರಾಸಾಯನಿಕಗಳು ಮುಟ್ಟಿದಾಗ ರುಚಿ ನಮಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರ ನಾಲಿಗೆಯಲ್ಲಿಯೂ 2000 ರಿಂದ 8000 ಈ ರುಚಿ ಮೊಗ್ಗುಗಳು ಇರುತ್ತವೆಯಂತೆ. ಇವುಗಳಲ್ಲಿ 5 ಬಗೆಯ ರುಚಿಯನ್ನು ಗುರುತಿಸುವಂತಹ ನರಕೋಶಗಳಿರ್ತವೆ. ಕಹಿ, ಸಿಹಿ, ಉಪ್ಪು, ಹುಳಿ ಮತ್ತು ಉಮಾಮಿ ಅನ್ನೋವು ಈ 5 ಬಗೆಯ ರುಚಿಗಳು. ಅಯ್ಯೋ, ಎಲ್ಲರೂ ಚಪ್ಪರಿಸಿ ತಿನ್ನೋ ಖಾರದ ರುಚಿ ಗ್ರಾಹಕ ಇಲ್ವೇ ಅಂದ್ರ ವಿಚಿತ್ರ, ಆದರೂ ಅದು ಸತ್ಯ. ಖಾರ ಅನ್ನುವುದು ರುಚಿ ಅಲ್ಲ, ಅದು ನೋವಿನ ಒಂದು ಸಂಕೇತ ಅಷ್ಟೇ, ರುಚಿಯಾದ ನೋವು ಅನ್ನೋಣ. ನಾಲಿಗೆಯ ಮೇಲೆ ರುಚಿ ಮೊಗ್ಗುಗಳು ಎಲ್ಲ ಕಡೆಯೂ ಸಮಾನವಾಗಿ ಹರಡಿಕೊಂಡಿದ್ರು ಆ ರುಚಿ ಮೊಗ್ಗುಗಳಲ್ಲಿ ಇರುವ ರುಚಿ ಗ್ರಾಹಕಗಳು ಬೇರೆ ಬೇರೆ ಇರಬಹುದು. ಹೀಗಾಗಿಯೇ ನಾಲಿಗೆಯ ಒಂದು ಭಾಗ ಸಿಹಿಯನ್ನು ಆಸ್ವಾದಿಸಿದರೆ ಮತ್ತೊಂದು ಉಪ್ಪನ್ನು ಗುರುತಿಸುತ್ತೆ, ಆಹಾರದ ಸ್ವಾದವನ್ನು ತಿಳಿಸುತ್ತೆ. ವಯಸ್ಸಾದ ಹಾಗೆ ಈ ರುಚಿ ಮೊಗ್ಗುಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತಂತೆ. ಅದಕ್ಕೆ ಇರಬೇಕು, ಮುಪ್ಪಾದಾಗ ಖಾರನೂ ಹೆಚ್ಚಬೇಕು, ಸಿಹಿನೂ ಹೆಚ್ಚಬೇಕು. ರುಚಿಗ್ರಹಣೆ ಅನ್ನೋದು ವಿಭಿನ್ನ ರಾಸಾಯನಿಕಗಳನ್ನು ಪತ್ತೆ ಮಾಡುವ ವಿಧಾನ ಅಷ್ಟೇ. ಅದಕ್ಕೆ ಸಕ್ಕರೆ ಬದಲಿಗೆ ಸ್ಯಾಕ್ರೀನ್ ಹಾಕಿದ್ರೂ ಕೂಡ ನಾಲಿಗೆಗೆ ಕಾಫಿ ರುಚಿಯಾಗಿಯೇ ಇರುತ್ತೆ. ನಾಲಿಗೆಯ ರುಚಿಗ್ರಾಹಕ ಶಕ್ತಿ ಕೂಡ ಜೀವರಕ್ಷಕ. ಕೆಲವೆಡೆ ಕಹಿ ಎನ್ನುವ ರುಚಿಗೆ ವಿಷ ಅನ್ನೋ ಪದವನ್ನು ಬಳಸೋದನ್ನು ಕೇಳಿದ್ದೀವಿ. ಇದು ಕೇವಲ ಭಾಷೆಯ ವಿಷಯವಲ್ಲ, ದೇಹಕ್ಕೆ ಒಗ್ಗದ ವಸ್ತುಗಳಲ್ಲಿ ಅಂದರೆ ವಿಷವಸ್ತುಗಳಲ್ಲಿ ಬಹುತೇಕವುಗಳ ರುಚಿ ಕಹಿ ಇರುತ್ತೆ. ಅದರಲ್ಲಿಯೂ ಸಸ್ಯ ಮೂಲದ ವಸ್ತುಗಳಲ್ಲಿ ಇದು ಹೆಚ್ಚು, ಏಕೆಂದರೆ ಇವೆಲ್ಲವೂ ಆಲ್ಕಲಾಯ್ಡ್ ಅನ್ನುವ ರಾಸಾಯನಿಕಗಳು. ಇಂಥವನ್ನು ಕಹಿ ಎಂದು ನಾಲಿಗೆ ಗುರುತಿಸುತ್ತೆ. ವಿಶೇಷ ಅಂದರೆ ಸಣ್ಣ ಮಕ್ಕಳಿಗೆ ಈ ರುಚಿ ಹಿಡಿಸೋದೇ ಇಲ್ಲ. ಅದಕ್ಕೆ ಬಹುಶಃ ಮನುಷ್ಯ ವಿಕಾಸವಾದ ರೀತಿಯೂ ಕಾರಣ ಇರಬಹುದು. ಮನುಷ್ಯ ವಿಕಾಸವಾಗಿದ್ದು ವಾನರಗಳಿಂದ ಅಥವಾ ಮಂಗಗಳಿಂದ ಅಂತ ಗೊತ್ತಲ್ವಾ. ಈ ವಾನರಗಳು ಹಣ್ಣು ಹಂಪಲನ್ನು ತಿಂತಾ ಇದ್ವು. ಯಾವ ಹಣ್ಣನ್ನು ತಿನ್ನಬಹುದು, ಯಾವುದನ್ನು ತಿನ್ನಬಾರದು ಅನ್ನೋದಕ್ಕೆ ಅವುಗಳ ಕಹಿ ಗುಣವೇ ಆಧಾರ ಆಗಿತ್ತು. ಬಹುತೇಕ ಮಂಗ ವಾನರಗಳು ಕಹಿ ವಸ್ತುವನ್ನು ತಿನ್ನೋದೇ ಇಲ್ಲ. ಕಾಯಿ ಹಣ್ಣಾಗಿ ಸಕ್ಕರೆ ತುಂಬಿಕೊಂಡಾಗ ಮಾತ್ರ ಅವು ದಾಳಿ ಮಾಡುತ್ತವೆ. ಪಾಪ ಮನುಷ್ಯನಾಲಿಗೆ. ಮಂಗಗಳಂತೆ ಕೇವಲ ಸಿಹಿಯಷ್ಟೇ ಅವಕ್ಕೆ ದಕ್ಕೋದಿಲ್ಲ, ಕಾಫಿಯಂತಹ ಕಹಿಯನ್ನೂ ಖುಷಿಯಿಂದ ಸೇವಿಸಬೇಕು. ಮದ್ಯದ ಕಹಿಯನ್ನೂ ಅದು ಅನುಭವಿಸುತ್ತೆ, ಹಾಗಲಕಾಯಿಯ ರಸವನ್ನೂ ಹತ್ತಿಸ್ಕೊಳ್ಳುತ್ತೆ. ನಿಸರ್ಗ ಅದಕ್ಕಾಗಿ ಅಂದರೆ ಕಹಿಯನ್ನು ಗುರುತಿಸೋದಕ್ಕಾಗಿ ಅದನ್ನು ಸೃಷ್ಟಿಸದೇ ಇದ್ದರೂ ಮನುಷ್ಯನ ಆಚಾರ ವಿಚಾರಗಳು ನಾಲಿಗೆಯನ್ನು ಬದಲಿಸಿಬಿಟ್ಟಿವೆ, ಕಹಿಯನ್ನು ನುಂಗುವ ನಂಜುಂಡನನ್ನಾಗಿಸಿವೆ. ಇಷ್ಟೆಲ್ಲ ಇರುವ ನಾಲಿಗೆ ಹುಟ್ಟಿದ್ದು, ಅರ್ಥಾತ್ ಈ ಜೀವಿ ಪ್ರಪಂಚದಲ್ಲಿ ನಾಲಿಗೆ ಕಾಣಿಸಿಕೊಂಡಿದ್ದು ಯಾವಾಗ? ಇದು ಒಂದು ಕುತೂಹಲಕರ ಪ್ರಶ್ನೆ. ನಾಲಿಗೆ ಇಲ್ಲದೆ ನೆಲದ ಮೇಲೆ ಜೀವಿಸೋದು ಸಾಧ್ಯವೇ ಇಲ್ಲವಂತೆ. ಗಮನಿಸಿ, ಮೀನುಗಳಿಗೆ ನಾಲಿಗೆ ಇಲ್ಲ. ಮೀನುಗಳು ನೀರು ಬಿಟ್ಟು ನೆಲವಾಸಿ ಉಭಯ ಜೀವಿಗಳಾದಾಗ ನಾಲಿಗೆ ಹುಟ್ಟಿತು ಅನ್ನೋದು ಜೀವಿ ವಿಜ್ಞಾನಿಗಳ ತರ್ಕ. ದುರದೃಷ್ಟವಶಾತ್ ನಾಲಿಗೆ ಯಾವಾಗ ಹುಟ್ಟಿತು ಅನ್ನೋದಕ್ಕೆ ಪುರಾವೆ ಅಥವಾ ಪಳೆಯುಳಿಕೆಗಳು ಕೂಡ ನಮಗೆ ಸಿಗೋದಿಲ್ಲ. ನಾಲಿಗೆ ಮೃದುವಾದ ಅಂಗವಾಗಿದ್ದರಿಂದ ಕೊಳೆತು ಮಾಯವಾಗಿ ಬಿಡುತ್ತೆ. ಮೂಳೆ ಹಾಗಲ್ಲ. ನಾಲಿಗೆಯಲ್ಲಿ ಮೂಳೆ ಇಲ್ಲದೇ ಇರೋದು ಒಂದು ಸಮಸ್ಯೆ. ಹಾಗಿತ್ತು ಸುಮಾರು 35 ಕೋಟಿ ವರ್ಷಗಳ ಹಿಂದೆ. ಮೊದಲ ನೆಲಜೀವಿಗಳು ಕಾಣಿಸಿಕೊಂಡಾಗ ನಾಲಿಗೆ ಎನ್ನುವ ಅಂಗ ಕೂಡ ಹುಟ್ಟಿರಬೇಕು ಅನ್ನುವ ಊಹೆ ಇದೆ. 35 ಕೋಟಿ ವರ್ಷಗಳಿಂದ ಇಂದಿನವರೆಗೂ ಸಾಗಿ ಬಂದಿರುವ ನೆಲವಾಸಿಗಳ ನಾಲಿಗೆಯ ವೈವಿಧ್ಯವೂ ಕೂಡ ಅಮೋಘ. ಬರೀ ಮನುಷ್ಯನ ನಾಲಿಗೆಯ ಕಥೆಯೇ ಇಷ್ಟು ಸ್ವಾರಸ್ಯ ಇರುವಾಗ ಉಳಿದ ಪ್ರಾಣಿಗಳ ನಾಲಿಗೆ ಹೇಗಿರಬಹುದು ಊಹಿಸ್ಕೊಳ್ಳಿ. ಅದು ಇನ್ನೂ ಸ್ವಾರಸ್ಯಕರವಾಗಿಯೇ ಇರಬೇಕು. ಉದಾಹರಣೆಗೆ ಗೋಸುಂಬಿಯ ನಾಲಿಗೆ. ಅದು ಬಾಯಿಯ ತುದಿಗೆ ಅಂಟಿಕೊಂಡಿರುತ್ತೆ, ಗಂಟಲಿಗಲ್ಲ. ಮಡಿಚಿಕೊಂಡಿರುತ್ತೆ. ಎದುರಿಗೆ ಯಾವುದಾದ್ರೂ ಹುಳ ಬಂದಾಗ ಥಟ್ಟನೆ ಉದ್ದ ಆಗಿ ಅದನ್ನು ಕಣ್ಣವೇ ಇಕ್ಕೋದ್ರೊಳಗೆ ಹಿಡಿದು ಮುಕ್ಕಿಬಿಡುತ್ತೆ. ತಿಮ್ಮಿಂಗಿಲದಂತಹ ದೊಡ್ಡ ಜಲಜೀವಿಯಲ್ಲಿಯೂ ನಾಲಿಗೆ ಇದೆ, ಆದರೆ ಅದು ಗಂಟಲಿನ ಒಳಬದಿಯಲ್ಲಿ ಮಾತ್ರ ಅಡುಕೊಂಡಿರುತ್ತೆ. ಹಾ, ನೀರಿನಲ್ಲಿ ಇರೋದ್ರಿಂದ ಅದಕ್ಕೆ ರುಚಿ ನೋಡೋ ಅಗತ್ಯ ಇಲ್ಲ. ಹೀಗಾಗಿ ಅದು ಕೇವಲ ಆಹಾರವನ್ನು ತಳ್ಳೋದಕ್ಕೆ, ಆಮೇಲೆ ಅದನ್ನು ಅರಿಯೋದಕ್ಕೆ ಮಾತ್ರ ಉಪಯೋಗ ಆಗುತ್ತೆ, ಮಾತಂತೂ ಇಲ್ಲವೇ ಇಲ್ಲ. ಅತಿ ಉದ್ದವಾಗಿ ನಾಲಿಗೆ ಚಾಚುವ ಪ್ರಾಣಿ ಒಂದಿದೆ ಗೊತ್ತಾ, ಅದು ಖಂಡಿತ ವಾಚಾಳಿಯಲ್ಲ, ಜಿರಾಫೆ. ಇದು ಮರದ ಮೇಲಿರೋ ಎಲೆಗಳನ್ನು ತಿನ್ನೋದಕ್ಕೆ ತನ್ನ ನಾಲಿಗೆಯನ್ನು ಸುಮಾರು 2 ಅಡಿ ಉದ್ದದವರೆಗೂ ಚಾಚುತ್ತಂತೆ. ಸಾಮಾನ್ಯವಾಗಿ ದಪ್ಪಗಿರುವಾಗ ಅದರ ನಾಲಿಗೆ ಹೀಗೆ ಚಾಚಿದಾಗ ಉದ್ದ ಮತ್ತು ತೆಳುವಾಗಿ ಚಾಟಿಯಂತೆ ಆಗುತ್ತೆ ಅಂತ ನೋಡಿದವರು ಹೇಳ್ತಾರೆ. ಹಾ, ಮನುಷ್ಯರ ನಾಲಿಗೆಯೂ ಹೀಗೆ ಬಾಯೊಳಗೆ ಇರುವಾಗ ದಪ್ಪನೆಯ ಮುದ್ದೆ ಆಗಿರುತ್ತೆ, ಬೇಕೆಂದಾಗ ತೆಳುವಾಗಿ ಸುರುಳಿ ಸುತ್ತಕೊಳ್ಳುತ್ತೆ. ಥೇಟ್ ಗಾಳಿ ತುಂಬಿದ ಬಲೂನನ್ನು ಬೇಕಿದ್ದ ಆಕಾರಕ್ಕೆ ಒತ್ತಬಹುದಲ್ಲ ಹಾಗೆ. ಆದರೆ ಇದಕ್ಕೆ ನಾಲಿಗೆ ಮೇಲೆ ಯಾರೂ ಒತ್ತಡ ಹೇರಬೇಕಾಗಿಲ್ಲ, ಅದು ಸ್ವಯಂ ಈ ರೀತಿ ಆಕಾರವನ್ನು ಬದಲಿಸಿಕೊಳ್ಳಬಲ್ಲದು. ನಾಲಿಗೆ ಇನ್ನೊಂದು ವಿಶೇಷ ಇದೆ, ಅದು ತನ್ನಂತಾನೇ ವರ್ತಿಸುವ ಸ್ವತಂತ್ರ ಅಂಗ. ಬಲವಾದ ದವಡೆಗಳು ಅಗಿಯುವಾಗಲೂ ಅವಕ್ಕೆ ಸಿಲುಕದಂತೆ ನುಡಿಚಿಕೊಳ್ಳುವ ಚಾಣಾಕ್ಷ, ಮಾತನಾಡುವಾಗ ಮಿದುಳು ಹೇಳಿದಂತೆ ಕೇಳುವ ವಿಧೇಯ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ತನ್ನ ಪಾಡಿಗೆ ತಾನು ಯಾರಿಗೂ ತೋರಿಸಿಕೊಳ್ಳದೆ ಕೆಲಸ ಮಾಡುತ್ತಾ ಸಾಗುವ ಸ್ಥಿತ ಪ್ರಜ್ಞ. ಈಗ ಹೇಳಿ, ಈ ನಾಲಿಗೆ ಆಚಾರವಿಲ್ಲದ ನಾಲಿಗೆಯೋ ವಿಚಾರ ಮಾಡಬೇಕಾದ ನಾಲಿಗೆಯೋ?
1: ನಾಲಿಗೆಯ ಆಚಾರ ವಿಚಾರ ಈವರೆಗೂ ಮಾತನಾಡಿದ್ದವರು ಕೊಳ್ಳೇಗಾಲ ಶರ್ಮಾ. ಇದು ಈ ತಿಂಗಳ ವಿಜ್ಞಾನ ಭಾರತಿ. ಸಂಕಲನ ಜಿಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು.
3: ಈಗ ಸಮಯ 8:30 ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಮೋಹಿತ್ ಚೌಹಾನ್ ಅವರ ಸ್ವರದಲ್ಲಿದೆ ಜಬ್ ವಿ ಮೆಟ್ ಚಿತ್ರದ ಈ ಹಾಡು

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ಷಿತಾ ಎನ್.ಕೆ. ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ನನ್ಗೆ ಆ ಫ್ಲಾಗ್ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು, ಒಂಥರ ಪ್ರೌಡ್ನೆಸ್. ಹೋಗಿ ಫಿನಿಶ್ ಮಾಡಿ ಟೈಮ್ ನೋಡಿದಾಗ 1:53 ಅಲ್ಲಿ ಫಿನಿಶ್ ಮಾಡಿದ್ದೆ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.
2: ಚಿತ್ರ ಗ್ಯಾಂಗ್ಸ್ಟರ್, ಹಾಡಿದ್ದಾರೆ ಜೇಮ್ಸ್ ಮತ್ತು ಸಂಗಡಿಗರು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. FM 100.6, ಇದು ಆಕಾಶವಾಣಿ ಮೈಸೂರು. 8:45 ಸಮಯ. ಈಗ ದೆಹಲಿ ಕೇಂದ್ರದಿಂದ ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಅಟ್ 9, 9:15 ಸರಿಯಾಗಿ ಸ್ಪಾಟ್ಲೈಟ್.

ಸಮಯ 9:30. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಡಾಕ್ಟರ್ ಪದ್ಮಾಮೂರ್ತಿ ಅವರ ಗಾಯನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೈಸೂರು ಎಂ ನಾಗರಾಜ್ ಅವರಿಂದ ವಯಲಿನ್, ಎಚ್ ಎಲ್ ಶಿವಶಂಕರ ಸ್ವಾಮಿ ಅವರಿಂದ ಮೃದಂಗ. ಪ್ರಾರಂಭಕ್ಕೆ ಜಯಚಾಮರಾಜೇಂದ್ರ ಒಡೆಯರ್ ಮಹಾರಾಜರ ಒಂದು ಕೃತಿ, ಕಾಮಾಕ್ಷಿ ಪಾಹಿಮಾಂ, ಶಿವಕಾಂಬೋಧಿರಾಗ, ಖಂಡಜಾತಿ, ತ್ರಿಪುಟ ತಾಳ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಪದ್ಮಾಮೂರ್ತಿ ಅವರ ಗಾಯನವನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ನುಡಿಸಿದವರು ಮೈಸೂರು ಎಂ ನಾಗರಾಜ್, ಮೃದಂಗ ನುಡಿಸಿದವರು ಎಚ್ ಎಲ್ ಶಿವಶಂಕರ ಸ್ವಾಮಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ವೇಳೆ ಸರಿಯಾಗಿ 10:01:25. ಈಗ ತತ್ವ ಸಂಚಾರ, ಇದರಲ್ಲಿ ಶಂಕರೇಗೌಡ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಲಿದ್ದೀರಿ.

ಇದುವರೆಗೂ ತತ್ವಸಂಚಾರ ಕಾರ್ಯಕ್ರಮದಲ್ಲಿ ಶಂಕರೇಗೌಡ ಹಾಗೂ ಅವರ ತಂಡದವರಿಂದ ಕೆಲವು ತತ್ವಪದಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.